ಆಕಾಶವಾಣಿ ಮಂಗಳೂರು. ಸಮಯ 5:58 ಹಾಗೂ 34 ಸೆಕೆಂಡುಗಳು. ಇಂದು ಭಾನುವಾರ, ರಾಷ್ಟ್ರೀಯ ಶಕವರ್ಷ 1948, ಆಷಾಢ ಮಾಸದ 21ನೇ ದಿನ, ಅಂದರೆ 2026 ಇಸವಿ ಜುಲೈ ತಿಂಗಳ 12ನೇ ತಾರೀಕು. ನಿಲಯದ ಬೆಳಗಿನ ಪ್ರಸಾರ ಕಾರ್ಯ ಆರಂಭಿಸುತ್ತಿದ್ದೇವೆ. ತರಂಗಾಂತರ 275.5 ಮೀಟರ್ಗಳು, 1090 ಕಿಲೋಹರ್ಟ್ಸ್. ಎಫ್ಎಂ ಕಂಪನಾಂಕ 100.3 ಮೆಗಾಹರ್ಟ್ಸ್. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ಸಂತೋಷ್ ಆಳ್ವ ಎಕ್ಕಾರ್ ಮಾಡುವ ನಮಸ್ಕಾರಗಳು. ಕಾರ್ಯಕ್ರಮಗಳಿಗೆ ಸ್ವಾಗತ. ಸುಪ್ರಭಾತ.

ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಈಗ ಕೇಳಿ ಕೇಶವ ಸುಘೋಷವರು ಹಾಡಿದ ರಾಮದಾಸರ ಕೀರ್ತನೆ, ಯೋಗಿಯಾಗಲೇ ಇಲ್ಲ ತ್ಯಾಗಿಯಾಗಲೇ.

ಈಗ ಕೇಳಿ ವೃಂದಗಾನದಲ್ಲಿ ಪಳಕಳ ಸೀತಾರಾಮ ಭಟ್ಟವರ ರಚನೆಯ ದೇಶಭಕ್ತಿಗೀತೆ ನಮಗೆಲ್ಲ ಒಂದೇ ನೆಲವು.

0: ವಂದನ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಕೇಳಿ ಚಿಂತನ, ಭಾರತಿ ರಘು ಮೂಡಬಿದಿರೆ ಅವರಿಂದ.
1: ನಿದ್ರೆ ಜೀವಿಗಳಿಗೆ ದೊರಕಿರುವ ಒಂದು ವರ. ಆಹಾರ, ನಿದ್ರೆ, ಭಯ, ಮೈಥುನ, ಇವು ಮನುಷ್ಯನಿಗೂ ಪ್ರಾಣಿಗಳಿಗೂ ಸಮಾನ ಎನ್ನುತ್ತದೆ ಒಂದು ಶ್ಲೋಕ. ಬಾಲ್ಯದಲ್ಲಿ ಮಕ್ಕಳಿಗೆ ಹೆಚ್ಚು ನಿದ್ರೆ ಸಹಜ. ಹುಟ್ಟಿದ ಮಕ್ಕಳು ಹೆಚ್ಚು ಸಮಯವನ್ನು ನಿದ್ರೆಯಲ್ಲೇ ಕಳೆಯುತ್ತವೆ. ಮನುಷ್ಯ ತನ್ನ ಜೀವಿತದ ಅವಧಿಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಸಮಯ ನಿದ್ರೆಯಲ್ಲಿ ಕಳೆಯುತ್ತಾನೆ ಎನ್ನುತ್ತದೆ ಒಂದು ಲೆಕ್ಕಾಚಾರ. ಮೂರ್ಖರು ವ್ಯಸನಗಳಲ್ಲಿ ನಿದ್ರೆಯಲ್ಲಿ ಸಮಯ ಹಾಳು ಮಾಡುತ್ತಾರೆ. ದೀರ್ಘ ಹಾಗೂ ಗಾಢ ನಿದ್ರೆ ಮಾಡುವವರನ್ನು ಕುಂಭಕರ್ಣನಿಗೆ ಹೋಲಿಸುವುದು ಸರ್ವವಿದಿತ. ಸಾಮಾನ್ಯವಾಗಿ ಮನುಷ್ಯನಿಗೆ ದಿನಕ್ಕೆ 6-8 ಗಂಟೆಗಳ ನಿದ್ರೆ ಸಾಕಂತೆ. ಆದರೆ ದಿನದ ಅರ್ಧಕ್ಕೂ ಹೆಚ್ಚು ಸಮಯ ನಿದ್ರೆಯಲ್ಲಿ ಕಳೆಯೋರಿದ್ದಾರೆ. ದಿನದ 20 ಗಂಟೆ ಕೆಲಸ ಮಾಡಿ ತುಸು ನಿದ್ರೆ ಮಾಡುವವರೂ ಇದ್ದಾರೆ. ನಿದ್ರೆ ಎಲ್ಲರಿಗೂ ಬಂದೇ ಬರುತ್ತದೆ ಎಂದು ಭಾವಿಸಬೇಡಿ. ನಿದ್ರೆ ಮಾಡುವವರಿದ್ದಾರೆ, ಆದರೆ ಸುಖ ನಿದ್ರೆ ಎಲ್ಲರಿಗೂ ಎಲ್ಲಿ ಬರುತ್ತದೆ ಹೇಳಿ? ನಿದ್ರೆ ಬರಲು ಮನಸ್ಸು ಪ್ರಶಾಂತವಾಗಿರಬೇಕು, ದೇಹ ದಣಿದಿರಬೇಕು. ನಿದ್ರೆ ಬಾರದ ಎಷ್ಟೋ ಮಂದಿ ನಿದ್ರೆ ಗುಳಿಗೆಗಳಿಗೆ ದಾಸರಾಗಿದ್ದಾರಲ್ಲವೇ. ಗಾಢವಾದ ಚಿಂತೆ ಆವರಿಸಿರುವವನಿಗೆ ನಿದ್ರೆ ಬರುವುದಾದರೂ ಹೇಗೆ? ಕಣ್ತುಂಬ ನಿದ್ರೆ ಬಾರದಿದ್ದರೆ ಆಗುವ ದುಷ್ಪರಿಣಾಮಗಳು ಅಪಾರ. ನಿದ್ರೆಗೆಟ್ಟು ಬುದ್ಧಿಗೆಟ್ಟ ಎಂಬ ಗಾದೆಯೇ ಇದೆ. ತಿಂದ ಆಹಾರ ಸರಿಯಾಗಿ ಕರಗುವುದಿಲ್ಲ, ಮಾಡುವ ಕೆಲಸಗಳಲ್ಲಿ ಹುರುಪಿಲ್ಲ, ದಿನವಿಡೀ ಏನೋ ಒಂದು ರೀತಿಯ ಆಲಸ್ಯ, ಸೋಮಾರಿತನ ಎದ್ದು ಕಾಣುತ್ತದೆ. ಅರ್ಧಂಬರ್ಧ ನಿದ್ದೆಯ ಗುಂಗಿನಲ್ಲಿ ಅವಘಡಗಳೂ ಸಂಭವಿಸುವುದುಂಟು. ಯೋಗ ಕ್ಷೇತ್ರದಲ್ಲಿ ಶವಾಸನ ಹಾಗೂ ಯೋಗ ನಿದ್ರೆಗಳಿಗೆ ಅತ್ಯಂತ ಮಹತ್ವವಿದೆ. ಶರೀರವನ್ನು ಶವದಂತೆ ಚೆಲ್ಲಿದರೂ ಮನಸ್ಸನ್ನು ಜಾಗೃತವಾಗಿರಿಸಿ ಇಡೀ ಶರೀರದ ನೋವುಗಳನ್ನೆಲ್ಲ ಶಮನಗೊಳಿಸುತ್ತಾ ಮನಸ್ಸನ್ನು ಶಾಂತವಾಗಿ ಚಿಂತಾಮುಕ್ತವನ್ನಾಗಿಸಲು ಬಹು ಸಹಾಯಕ. ವಿದ್ಯಾತುರಾಣಂ ನ ಸುಖಂ ನ ನಿದ್ರಾ ಎನ್ನುತ್ತದೆ ಒಂದು ಸುಭಾಷಿತ. ನಿದ್ರೆ ವಿದ್ಯೆಗೆ ವಿಘ್ನ ಎಂದು ಗೊತ್ತಿದ್ದರೂ ನಮ್ಮ ವಿದ್ಯಾರ್ಥಿಗಳಿಗೆ ನಿದ್ರೆ ಕೊಡುವಷ್ಟು ಉಪದ್ರ ಮತ್ತ್ಯಾವುದು ಕೊಡುವುದಿಲ್ಲ. ರಾತ್ರಿಯ ವೇಳೆ ಪುಸ್ತಕ ಹಿಡಿದು ಕುಳಿತರೆಂದರೆ ಸ್ವಲ್ಪ ಸಮಯದಲ್ಲಿ ಪುಸ್ತಕ ತನ್ನ ಪುಟವನ್ನು ತಾನೇ ಓದಿಕೊಳ್ಳತೊಡಗುತ್ತದೆ. ಶಾಲೆಯಲ್ಲಿ ಪಾಠ ಕೇಳುತ್ತಿರುವಾಗ ಶಿಕ್ಷಕರ ಮಾತುಗಳು ಜೋಗುಳ ಹಾಡಿದಂತಾಗಿ ಕಣ್ಣು ಕೂರಲು ಪ್ರಾರಂಭಿಸುತ್ತದೆ. ಯಾವುದನ್ನಾದರೂ ಮರೆ ಮಾಡಬಹುದು, ಆದರೆ ನಿದ್ರೆ ಬರುತ್ತಿರುವ ಸಂದರ್ಭದಲ್ಲಿ ನಿದ್ರೆ ಬಾರದಿರುವಂತೆ ನಿಗ್ರಹಿಸಲು

0: ನಾವು ಅರ್ಜುನನಂತೂ ಅಲ್ಲ, ಅಥವಾ ನಿದ್ರೆಯೇ ಮಾಡದ ದೇವತೆಗಳೇನೂ ಅಲ್ಲವಲ್ಲ. ರಾತ್ರಿ ನಿದ್ದೆ ಬಿಡುವುದು, ಹಗಲು ನಿದ್ರೆ ಮಾಡುವುದು ರೋಗಕ್ಕೆ ಆಹ್ವಾನ ನೀಡಿದಂತೆ. ಸ್ಲೀಪ್ ಲೈಕ್ ಎ ಡಾಗ್ ಎನ್ನುತ್ತದೆ ಒಂದು ನುಡಿ. ಸ್ವಲ್ಪ ಶಬ್ದವಾದರೂ ಪಟಕ್ಕನೆ ಎಚ್ಚರವಾಗುವ ನಾಯಿಯ ನಿದ್ರೆಯಂತೆ ನಿದ್ರೆ ಇರಬೇಕಂತೆ. ಆದರೆ ಹಿಡಿದು ಅಲುಗಾಡಿಸಿದರೂ ಏಳದವರು ಎಷ್ಟು ಮಂದಿ ಸಿಗ್ತಾರೆ ಅಲ್ಲವೇ? ಮಾನವನ ಮಾನಸಿಕ ನೆಮ್ಮದಿಗೆ ನಿದ್ರೆಯು ಅತ್ಯಂತ ಅವಶ್ಯಕ. ಪ್ರಸ್ತುತ ಕಾಲದಲ್ಲಿ ಯುವಜನರ ನಿದ್ದೆಯನ್ನು ಕಸಿಯುತ್ತಿದೆ ಅಂಗೈ ಅಗಲದ ಚರವಾಣಿ. ನಿದ್ರೆ ಎಷ್ಟು ಅದ್ಭುತ! ನಿದ್ರೆ ಬಂದರೆ ಎಲ್ಲವನ್ನು ಮರೆಸುತ್ತದೆ, ನಿದ್ರೆ ಬಾರದಿದ್ದರೆ ಎಲ್ಲವನ್ನು ನೆನಪಿಸುತ್ತದೆ. ಹೌದು, ನೋವು, ಕಷ್ಟ, ಸುಖ, ದುಃಖ, ಆಯಾಸ ಎಲ್ಲವನ್ನು ನೀಗಿಕೊಳ್ಳಲು ನಿದ್ರೆ ಮನುಷ್ಯನಿಗೊಂದು ವರ. ಆದರೆ ಆ ನಿದ್ರೆ ಸೋಮಾರಿಯಾಗಲು, ಹೊತ್ತು ಕಳೆಯಲು ಸಾಧನವಾಗಿ ಶಾಪವಾಗಬಾರದು. ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆಯಂತೆ. ನಾವು ಚಿಂತಾಮುಕ್ತರಾಗಿ ನಮ್ಮ ಮುಂದಿನ ಚಟುವಟಿಕೆಗಳಿಗೆ ಚಾರ್ಜ್ ಮಾಡುವ ಸಾಧನ ಆಗಬೇಕು ನಿದ್ರೆ. ಬೇಂದ್ರೆಯವರು ಆಶಿಸುವಂತೆ, ನಿದ್ದೆಗೊಮ್ಮೆ ನಿತ್ಯ ಮರಣ, ಎದ್ದ ಸಲ ನವೀನ ಜನನ. ಎಲ್ಲರಿಗೂ ಬರುವಂತಾದರೆ ನಿದ್ರೆ ಒಂದು ವರ ಅಲ್ಲವೇ?
1: ಇದುವರೆಗೆ ಭಾರತಿ ರಘು ಮೂಡಬಿದಿರೆ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.

ಈಗ ಕೇಳಿ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಕೆಳಗರೆ ಈ ಬೆಳಿಗ್ಗೆ 6:40 ಪ್ರಾಯೋಜಿತ ಕಾರ್ಯಕ್ರಮ. ಕೆಳದಿಶಿ ಉಪನಾಯಕ UAHS ನೇಗಿಲ ಮಿಡಿತ. ಪ್ರಾಯೋಜಕರು ಕೆಳದಿಶಿ ಉಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ನಿತಿನ್ ಪ್ರಭು. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳ ಕಾರ್ಯಕ್ರಮ. 7:45 ರಾಗರಂಜನಿ ಚಿತ್ರಗೀತೆಗಳು. 8:30 ಅರುಣ್ ಭಂಡಾರಿ ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ ಪ್ರಾಯೋಜಿತ ಕಾರ್ಯಕ್ರಮ. ಅತಿಥಿ ಚಂದ್ರಕಲಾನಂದ ಅವರ, ಬರಹಗಾರ್ತಿ, ಲೇಖಕಿ ಮತ್ತು ಸ್ತ್ರೀವಾದಿ ಚಿಂತಕಿ. ಸಂದರ್ಶಕರು ಲತೀಶ್ ಪಾಲ್ದಾನೆ, ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. 9:00 ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ. ಪ್ರಾಯೋಜಕರು ರಾಜರಂ ಪಾಲಿಮರ್ಸ್ ಕೋಟೇಶ್ವರ. 9:05 ಸುಗಮ ಸಂಗೀತ. 9:20 ಚಿತ್ರಗೀತೆಗಳು. 10:00 ಬಾಲವೃಂದ ಕತೆ ಹೇಳ್ತೇನೆ ಬನ್ನಿ, ಪ್ರಸ್ತುತಿ ರಶ್ಮಿ ಜೆ ರೈ. 10:30 ಕಥಾಕಾಲಕ್ಷೇಪ, ಭದ್ರಗಿರಿ ಕೇಶವದಾಸ ಅವರಿಂದ, ಪ್ರಸಂಗ ಸೌಗಂಧಿಕಾ.

ಕೇಳುಗರೆ, ಈ ಬೆಳಿಗ್ಗೆ 11:30 ಹಿಂದಿ ಚಿತ್ರಗೀತೆಗಳು, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ, ಕಾಡು ಕ್ಯಾಮರಾ ಮತ್ತು ಕಾಳಜಿ, ವನ್ಯಜೀವಿ ಛಾಯಾಗ್ರಾಹಕ ಸುಗಂಧ ಅವರ ಅನುಭವದ ಬಗ್ಗೆ ಸಂದರ್ಶನ, ಸಂದರ್ಶಕರು ಆಶಾ. 12:35 ಆರೋಗ್ಯ ಸಂಚಿಕೆ, ಕ್ಯಾನ್ಸರ್ ಕಾಯಿಲೆ ಪತ್ತೆ ಹಚ್ಚುವ ವಿಧಾನಗಳು ಕುರಿತು ಡಾಕ್ಟರ್ ಮಾಲತಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಲತೀಶ್ ಪಾಲ್ತಾನೆ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪಿಎಂ ಧನಧಾನ್ಯ ಯೋಜನೆ ಕುರಿತು ಮಾಹಿತಿ. 1:20 ಸ್ವರಮಾಧುರ್ಯ, ಅನಿತಾ ದೇಶಪಾಂಡೆ ಹಾಡಿದ ಭಕ್ತಿಗೀತೆಗಳು. 1:30 ಚಕೋರಿ, ಕೇಳುಗರ ಸಂದೇಶಗಳನ್ನಾಧರಿಸಿದ ಹೊಸ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ

ಚಿತ್ರಗೀತೆಗಳು 2:40 ನಾಟಕ ಚಾರುದತ್ತ. ಭಾಸನ ಮೂಲ ಸಂಸ್ಕೃತ ನಾಟಕವನ್ನು ಕನ್ನಡಕ್ಕೆ ಅನುವಾದಿಸಿದವರು ಡಾಕ್ಟರ್ ಆರ್ ನರಸಿಂಹಮೂರ್ತಿ. ನಿರ್ದೇಶನ ಮೂರ್ತಿ ದೇರಾಜೆ. ಪ್ರಸ್ತುತಿ ವಿಟ್ಲದ ಸಮನ್ವಯ ಸಾಂಸ್ಕೃತಿಕ ಪ್ರತಿಷ್ಠಾನ. ಇಂದು ಸಂಜೆ 5:00 ಕೊಂಕಣಿ ಕಾರ್ಯಕ್ರಮ. ಪ್ರಗತಿಪರ ಮಲ್ಲಿಗೆ ಕೃಷಿಕ ಫ್ರಾನ್ಸಿಸ್ ಡಿಸೋಜಾ ಬೆಳ್ಮಣ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಮಾ ಆರ್ ಮಿತ್ರ. 5:30 ಚಿತ್ರಗೀತೆಗಳು. 6:10 ಭಕ್ತಿಗೀತೆಗಳು. 6:30 ತುಳು ಚಿತ್ರಗೀತೆಗಳು. 6:50 ಯಕ್ಷಗಾನದ ಹಾಡುಗಳು ಕ್ಯಾವ್ಯಶ್ರೀ ಆಚೀರು ಮತ್ತು ಸಂಗಡಿಗರಿಂದ. ಪ್ರಸಂಗ ಆದಿನಾರಾಯಣ ದರ್ಶನ. 7:45 ಭಾಷಣ. 8:00 ಕಾವ್ಯಯಾನ. 65 ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. 65 ವಾಚನ ಮೇಧ ಅಶೋಕ್, ವ್ಯಾಖ್ಯಾನಕಾರರು ರಾಮಕೃಷ್ಣ ಭಟ್ ಉಚಿರೆ. 8:30 ಇಂಗ್ಲಿಷ್ನಲ್ಲಿ ಭಾಷಣ ನತಾಲಿಯಾ ಅವರಿಂದ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇನ್ ಹೆಲ್ತ್ ಕೇರ್ ಪ್ರೊಫೆಷನ್. 9:15 ಸ್ಪಾಟ್ಲೈಟ್. 9:30 ರಾಷ್ಟ್ರೀಯ ನಾಟಕ. 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ. ಕುಮಾರ್ ಮರ್ದೂರ್ ಅವರ ಹಾಡುಗಾರಿಕೆ. 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಕೆಳಗರೆ, ಇವು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ.

0: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸ್ವಲ್ಪ ಹೊತ್ತಿನಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿಶು ಉಪನಾಯಕ UAHS ನೇಗಿಲ ಮಿಡಿತ ಪ್ರಸಾರವಾಗಲಿದೆ.
1: ಮೈಸೂರ್ ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೀರಿನ ಗೋಡಲು ಮಾಡಿಸಬೇಕು.
4: ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ.
5: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರುದ್ರಮುನಿ. ನಾನು ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿ, ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕಿ. ಇಂದಿನ ವಿಷಯವೇನೆಂದರೆ ಸಾವಯವ ಗೊಬ್ಬರದ ಉತ್ಪಾದನಾ ತಾಂತ್ರಿಕತೆ. ಬೆಳೆಗಳು ಪೋಷಕಾಂಶಗಳನ್ನು ಅವುಗಳ ಮೂಲ ರೂಪದಲ್ಲಿ ತೆಗೆದುಕೊಳ್ಳಲಾರವು. ಆದ್ದರಿಂದ ಪೋಷಕಾಂಶಗಳನ್ನು ಅವುಗಳ ಸಂಯುಕ್ತ ರೂಪದಲ್ಲಿಯೇ ಪೂರೈಸಬೇಕಾಗುತ್ತದೆ. ಗೊಬ್ಬರಗಳಲ್ಲಿ ಹಲವು ವಿಧಗಳು: ಸಾವಯವ ಗೊಬ್ಬರ, ರಾಸಾಯನಿಕ ಗೊಬ್ಬರ, ಜೈವಿಕ ಗೊಬ್ಬರ. ಗೊಬ್ಬರವನ್ನು ಮಣ್ಣಿನೊಂದಿಗೆ ಬೆರೆಸಿ ಪೋಷಕಾಂಶಗಳನ್ನು ಬೆಳೆಗಳಿಗೆ ಪೂರೈಸುವುದೇ ಸೂಕ್ತ. ಗೊಬ್ಬರವನ್ನು ಮಣ್ಣಿಗೆ ಪೂರೈಸುವುದರಿಂದ ಮಣ್ಣಿನಲ್ಲಿ ಅಪೇಕ್ಷಿತ ಬದಲಾವಣೆ ನಿರ್ಮಾಣವಾಗುತ್ತದೆ. ಯಾವುದೇ ಗೊಬ್ಬರವನ್ನು ಬೆಳೆಗಳಿಗೆ ಪೂರೈಸಿದಾಗ ಮುಖ್ಯವಾಗಿ ಈ ಕೆಳಕಂಡ ಅಪೇಕ್ಷಿತ ಬದಲಾವಣೆಗಳು ಬೇಕು: ಮಣ್ಣಿನ ಭೌತಿಕ ಗುಣಧರ್ಮಗಳು, ಮಣ್ಣಿನ ರಾಸಾಯನಿಕ ಗುಣಧರ್ಮಗಳು, ಜೈವಿಕ ಗುಣಧರ್ಮಗಳು. ಮಣ್ಣಿನ ರಾಸಾಯನಿಕ ಗುಣಧರ್ಮಗಳು ಏನೆಂದರೆ, ಬೆಳೆಗಳಲ್ಲಿ ಅಗತ್ಯವಿರುವ ಎಲ್ಲ ಪೋಷಕಾಂಶಗಳು ಮಣ್ಣಿನಲ್ಲಿ ದೊರೆಯುವಂತಾಗಬೇಕು. ಪೋಷಕಾಂಶಗಳು ಬೆಳವಣಿಗೆ ಅವಶ್ಯಕ ಪ್ರಮಾಣದಲ್ಲಿ ಇರಬೇಕು. ಎಲ್ಲ ಪೋಷಕಾಂಶಗಳು ಪರಸ್ಪರ ಸಮತೋಲನ ಪ್ರಮಾಣದಲ್ಲಿರಬೇಕು. ಮಣ್ಣಿನ ಭೌತಿಕ ಗುಣಧರ್ಮಗಳು ಏನೆಂದರೆ, ಮಣ್ಣಿನ ಜಲಧಾರಣ ಸಾಮರ್ಥ್ಯವು ಅಧಿಕಗೊಳ್ಳಬೇಕು. ಹವೆ ಹೊರಗಿನಿಂದ ಒಳಗೆ ಮತ್ತು ಒಳಗಿನಿಂದ ಹೊರಗೆ ಸರಿಯಾಗಿ ಚಲಿಸುತ್ತಿರಬೇಕು. ಬೇರುಗಳ ಬೆಳವಣಿಗೆ ಇರುವ ಅಡಚಣೆಗಳು ದೂರವಾಗಬೇಕು. ಜೈವಿಕ ಗುಣಧರ್ಮಗಳೆಂದರೆ, ಪ್ರಯೋಜನಕಾರಿಯಾದ ಅಸಂಖ್ಯಾತ ಸೂಕ್ಷ್ಮಜೀವಿಗಳು ಕಾರ್ಯಚಟುವಣಿಗಳನ್ನು ನಡೆಸಲು ಅನುಕೂಲವಾದ ವಾತಾವರಣವನ್ನು ನಿರ್ಮಾಣಗೊಳ್ಳಬೇಕು. ನೈಸರ್ಗಿಕವಾಗಿ ನಮ್ಮ ಸುತ್ತಮುತ್ತ ದೊರೆಯುವ ವಸ್ತುಗಳನ್ನು ಸಗಣಿಯೊಂದಿಗೆ ಬೆರೆಸಿ ತಯಾರಿಸಿದ ಗೊಬ್ಬರಗಳು ಸಾವಯವ ಗೊಬ್ಬರ ಎನ್ನುತ್ತಾರೆ. ಸಾವಯವ ವಸ್ತುಗಳನ್ನು ಮೂಲ ರೂಪದಲ್ಲಿ ಅಥವಾ ಪರಿವರ್ತಿತ ರೂಪದಲ್ಲಿ ಮಣ್ಣಿಗೆ ಹಾಕುವುದರಿಂದ ಬೆಳೆಗಳಿಗೆ ಅವಶ್ಯಕವಾದ ಪೋಷಕಾಂಶಗಳು ಪೂರೈಕೆ ಆಗುವುದರ ಜೊತೆಗೆ ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮಗಳು ಉತ್ತಮಗೊಳ್ಳುತ್ತದೆ. ಗೊಬ್ಬರವನ್ನು ತಯಾರಿಸುವ ಗುಂಡಿಯ ಸ್ಥಳದ ಆಯ್ಕೆ: ಗೊಬ್ಬರದ ಗುಂಡಿಯನ್ನು ನಿರ್ಮಿಸಲು ಆದಷ್ಟು ಎತ್ತರ ಸ್ಥಳವನ್ನು ಆರಿಸಿಕೊಳ್ಳಬೇಕು. ಸುಮಾರು 2 ಮೀಟರ್ ಅಗಲ, 1 ಮೀಟರ್ ಆಳ ಮತ್ತು ಅನುಕೂಲತೆಗೆ ತಕ್ಕಂತೆ

0: ಮತ್ತೆ ಆ ಉದ್ದವನ್ನು ನಿರ್ಮಿಸಬೇಕು. ಮಳೆಗಾಲದಲ್ಲಿ ಗುಂಡಿಯೊಳಗೆ ನೀರು ನುಗ್ಗದಂತೆ ಸುತ್ತಲೂ ಭದ್ರವಾದ ಬದವನ್ನು ನಿರ್ಮಿಸಬೇಕು. ಹೆಚ್ಚು ಮಳೆ ಬೀಳುವ ಜಾಗದಲ್ಲಿ ಚಾವಣಿಯನ್ನು ಅಳವಡಿಸುವುದು ಸೂಕ್ತ. ಗೊಬ್ಬರವನ್ನು ತಯಾರಿಸಲು ಬೇಕಾಗುವ ಸಾಮಗ್ರಿಗಳು: ಸಗಣಿ, ಮೂತ್ರ, ಕೊಟ್ಟಿಗೆಯಲ್ಲಿ ಹಾಸಿದ ಸಾವಯವ ವಸ್ತುಗಳು, ಬೂದಿ ಅಥವಾ ಸುಣ್ಣ. ಗೊಬ್ಬರದ ಗುಂಡಿಯನ್ನು ತುಂಬುವ ವಿಧಾನ: ಇಡೀ ಗುಂಡಿಯನ್ನು ತುಂಬಲು ಕೆಲವು ತಿಂಗಳುಗಳು ಬೇಕಾಗುವುದರಿಂದ ಉದ್ದದಲ್ಲಿ ಮೊದಲಿನ ಸುಮಾರು 1 ಮೀಟರ್ನಷ್ಟು ಭಾಗವನ್ನು ಆರಿಸಿಕೊಂಡು ತುಂಬಿಸಬೇಕು. ಅನುಕೂಲಕ್ಕೆ ತಕ್ಕಂತೆ ಗುಂಡಿಗೆ ಅಡ್ಡವಾಗಿ ತಡೆಗಳನ್ನು ಇಡಬೇಕು. ಸಾವಯವ ವಸ್ತುಗಳನ್ನು ಮತ್ತು ಕೊಟ್ಟಿಗೆ ತ್ಯಾಜ್ಯವನ್ನು ಮತ್ತು ಸಗಣಿಯನ್ನು ಸರಿಯಾಗಿ ಮಿಶ್ರಣ ಮಾಡಿ ಮೇಲೆ ಸೂಚಿಸಿದಂತೆ ಆರಿಸಿಕೊಂಡ ಸ್ಥಳದಲ್ಲಿ ಪಸರಿಸಬೇಕು. ಇದರ ಮೇಲೆ ಸಂಗ್ರಹವಾದ ಮೂತ್ರವನ್ನು ಸಿಂಪಡಿಸಬೇಕು. ಸುಮಾರು 30 ಸೆಂಟಿಮೀಟರ್ ಎತ್ತರಕ್ಕೆ ತುಂಬಿದ ನಂತರ ಅದರ ಮೇಲೆ ಸುಮಾರು 1.5 ಸೆಂಟಿಮೀಟರ್ನಷ್ಟು ದಪ್ಪದಷ್ಟು ಪುಡಿ ಮಣ್ಣನ್ನು ಹರಡಬೇಕು. ಹಾಸಿದ ಮಣ್ಣಿನ ಪದರದ ಮೇಲೆ ಬೂದಿ ಇಲ್ಲವೇ ಸ್ವಲ್ಪ ಸುಣ್ಣವನ್ನು ಉದುರಿಸಬೇಕು. ಈ ರೀತಿ ನೆಲಕ್ಕಿಂತ 1/2 ಮೀಟರ್ ಎತ್ತರದವರೆಗೆ ಗೋಲಾಕಾರದಲ್ಲಿ ತುಂಬಿದ ಸಗಣಿ ಮತ್ತು ಮಣ್ಣಿನ ರಾಶಿಯಿಂದ ಸಾರಿಸಬೇಕು. ಗುಂಡಿಯನ್ನು ತುಂಬಿಸಲು ಸುಮಾರು 3 ತಿಂಗಳು ಸಮಯ ಬೇಕಾಗಬಹುದು. 4-5 ದನಗಳಿದ್ದರೆ ಸುಮಾರು 2 ಗುಂಡಿ ಸಾಕು. ಇವುಗಳಿಗೆ ವರ್ಷಕ್ಕೆ 5-6 ಟನ್ನಷ್ಟು ಗೊಬ್ಬರ ಉತ್ಪಾದನೆಯಾಗುತ್ತದೆ. ಉತ್ತಮ ಗೊಬ್ಬರ ತಯಾರಿಸಲು ಇರಬೇಕಾದ ಅವಶ್ಯಕತೆಗಳು: ಸೂಕ್ಷ್ಮಜೀವಿಗಳಿಗೆ ಸೂಕ್ಷ್ಮವಾದ ಆಹಾರ. ಗುಂಡಿಯಲ್ಲಿರುವ ಸಾವಯವ ಪದಾರ್ಥಗಳ ಸಾರಜನಕ ಮತ್ತು ಇಂಗಾಲದ ಅನುಪಾತವು ಸುಮಾರು 1:40 ಇದ್ದರೆ ಕಳೆಯುವ ಪ್ರಕ್ರಿಯೆ ವೇಗವಾಗಿರುತ್ತದೆ. ಆದ್ರತೆ: 50-60% ಆದ್ರತೆ ಇರುವಂತೆ ನೋಡಿಕೊಳ್ಳಬೇಕು. ಆದ್ರತೆ ಕಡಿಮೆಯಾದಲ್ಲಿ ನೀರನ್ನು ಸಂಪಡಿಸಬೇಕು ಅಥವಾ ಹೆಚ್ಚಾದಲ್ಲಿ ಒಣ ಸಾವಯವ ಪದಾರ್ಥವನ್ನು ಸೇರಿಸಬೇಕು. ಆಮ್ಲಜನಕ: ಬಹಳ ಪೊಳ್ಳು ಉಳಿಯುವಂತೆ ತುಂಬಬಾರದು ಮತ್ತು ಆಮ್ಲಜನಕಕ್ಕೆ ಆಸ್ಪದವೇ ಸಿಗದಂತೆ ತುಂಬಬಾರದು. ಉಷ್ಣತೆ: 50-60 ಡಿಗ್ರಿ ಸೆಂಟಿಗ್ರೇಡ್ ಮುಟ್ಟುವಂತೆ ಉಷ್ಣತೆಯನ್ನು ನೋಡಿಕೊಳ್ಳಬೇಕು. ಗೊಬ್ಬರವನ್ನು ಸಂಗ್ರಹಿಸಿಟ್ಟಾಗ ಪೋಷಕಾಂಶಗಳ ನಷ್ಟ: ಮುಖ್ಯವಾಗಿ ಗೊಬ್ಬರದ ಗುಂಡಿಗೆ ನೀರು ಸೇರಿಕೊಳ್ಳದಂತೆ ನೋಡಬೇಕು ಮತ್ತು ಗೊಬ್ಬರದ ರಾಶಿ ಒಣಗದಂತೆ ಮೇಲ್ಭಾಗದಲ್ಲಿ 5-6 ಸೆಂಟಿಮೀಟರ್ ದಪ್ಪದಷ್ಟು ಪುಡಿ ಮಣ್ಣಿನಿಂದ ಮುಚ್ಚಬೇಕು. ಉತ್ತಮ ಗೊಬ್ಬರದ ಲಕ್ಷಣಗಳು: ಗೊಬ್ಬರವನ್ನು ತಯಾರಿಸಲು ಬೆಳೆಸಿದ ಸಾವಯವ ವಸ್ತುಗಳು ಗುರುತು ಸಿಗಲಾರದಷ್ಟು ಪೂರ್ತಿಯಾಗಿ ಕಳೆದಿರಬೇಕು. ಗೊಬ್ಬರವು ಕಪ್ಪು ಮಿಶ್ರಿತ ಮತ್ತು ಕಪ್ಪು ಬಣ್ಣದಾಗಿರಬೇಕು. ಆಳವಾದ ಅಚ್ಚು ಕಪ್ಪು ಬಣ್ಣವಾಗಲಿ ಅಥವಾ ತಿಳಿ ಬಣ್ಣವಾಗಲಿ ಇರಬಾರದು. ಗೊಬ್ಬರದಲ್ಲಿ ಹೊಲಸು ವಾಸನೆ ಬರಬಾರದು. ಸಾವಯವ ಗೊಬ್ಬರದ ತಯಾರಿಕೆಯಲ್ಲಿ ಕಾಂಪೋಸ್ಟ್ ಜೈವಿಕ ಮಿಶ್ರಣಗಳ ಬಳಕೆ: ಕಳೆಯುವ ಕ್ರಿಯೆಯು ಅದರ ವೇಗವು ಸೂಕ್ಷ್ಮಜೀವಿ ಪ್ರಭೇದಗಳಾದ ಟ್ರೈಕೋಡರ್ಮಾ, ಫೆನರ್ಕೇಟಾ ಪ್ಲೋರೋಟಸ್ ಇತ್ಯಾದಿಗಳನ್ನು ಪ್ರಯೋಗದಲ್ಲಿ ಬೆಳೆದು ಕಾಂಪೋಸ್ಟ್ ಅನ್ನು ತಯಾರಿಸುವ ವೇಳೆ ಈ ಜೀವಿಗಳ ಮಿಶ್ರಣವನ್ನು ಬಳಸುವುದು. ಇದರಲ್ಲಿ ಹೆಚ್ಚಿನ ಮಾಹಿತಿಗಾಗಿ ನಿರಂಜನ್ KS ಈ ನಂಬರ್ಗೆ ಸಂಪರ್ಕಿಸಬೇಕಾಗಿ ವಿನಂತಿ: 9-6-0-5-9-8-9-8 ಮತ್ತು ಗಣಪತಿ ಮಣ್ಣು ವಿಜ್ಞಾನ ವಿಭಾಗ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕೆ ಧನ್ಯವಾದಗಳು.
1: ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಯೋಜಕತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್.
2: ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪನಾಯಕ UAHS ನೇಗಿಲ ಮಿಡಿತ ಪ್ರಸಾರವಾಯಿತು.
3: ಆಕಾಶವಾಣಿ ಮಂಗಳೂರು.

0: ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ, ಮನುಷ್ಯರಲ್ಲಿ ರೇಬಿಸ್ ರೋಗ ಬರಲು ಕಾರಣಗಳು ಹಾಗೂ ರೋಗದ ಲಕ್ಷಣಗಳು. ಪ್ರಸ್ತುತಿ ಡಾಕ್ಟರ್ ನಿತಿನ್ ಪ್ರಭು.
1: ಮನುಷ್ಯರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಮ್ಮ ನಾಯಿಗಳು ಕಚ್ಚಿ ಅಥವಾ ಪ್ರಾಣಿಗಳು, ಯಾವುದಾದ್ರೂ ಪ್ರಾಣಿಗಳು, ಮುಖ್ಯವಾಗಿ ಭಾರತದಲ್ಲಿ ನಾಯಿಗಳು ಅಂತ ನಾವು ಹೇಳ್ತೇವೆ, ನಾಯಿಗಳು ಕಚ್ಚೋದ್ರಿಂದ ರೇಬಿಸ್ ರೋಗ ಕಂಡು ಬರ್ತದೆ. ಸಾಮಾನ್ಯವಾಗಿ ನಾನು ಹೇಳೋದು 99% ಕೂಡ ಮನುಷ್ಯರಿಗೆ ಈ ಕಚ್ಚುವುದರಿಂದಲೇ ಬರೋದು, ಪ್ರಾಣಿಗಳ ಕಚ್ಚುವಿಕೆಯಿಂದಲೇ ಬರುವಂಥದ್ದು. ಅದಲ್ಲದೆ ಕೆಲವೊಂದು ಆಕ್ಯುಪೇಷನಲ್ ಇದಿರ್ತದೆ, ಲ್ಯಾಬೊರೇಟರಿ ವರ್ಕರ್ಸ್, ಈಗ ರೇಬಿಸ್ ಮೇಲೆ ಸಂಶೋಧನೆ ಮಾಡ್ತಿರುವಂಥ ಲ್ಯಾಬೊರೇಟರಿ ವರ್ಕರ್ಸ್, ಅವರೆಲ್ಲಾದರೂ ಆ ರೇಬಿಸ್ ಗ್ರಸ್ತ ರೋಗಗ್ರಸ್ತ ಪ್ರಾಣಿಯ ಮಾದರಿಗಳನ್ನು, ದೇಹದ ಅಂಗಾಂಗ ಮಾದರಿಗಳನ್ನು ಸಂಸ್ಕರಣೆ ಮಾಡುವಾಗ ಅವರಿಗೆ ಅದರಿಂದ ಇನ್ಫೆಕ್ಷನ್ ಆಗುವಂಥದ್ದು ಇರ್ತದೆ. ಇನ್ನು ನಾನು ಹೇಳೋದಂತಂದು ಹೇಳಿದರೆ, ಈ ವಿದೇಶಗಳಲ್ಲಿ ಕೆಲವೊಂದು ದೊಡ್ಡ ದೊಡ್ಡ ಗುಹೆಗಳಿದ್ದಾವೆ, ಆ ಗುಹೆಗಳಲ್ಲಿ ರಕ್ತ ಹೀರುವ ಬಾವಲಿಗಳಿದ್ದಾವೆ. ಈಗ ಭಾರತವನ್ನು ತಗೊಂಡ್ರೆ ನಾವು ನಮ್ಮಲ್ಲಿ ಬಾವಲಿಗಳಿಂದ ಹರಡುವಂತಹ ರೇಬಿಸ್ ಇಲ್ಲ, ಆದರೆ ಅಮೆರಿಕ, ಯುರೋಪ್, ಆಸ್ಟ್ರೇಲಿಯಾ, ಜಪಾನ್ ಇಂಥ ದೇಶಗಳಲ್ಲಿ ನಾಯಿಗಳಿಂದ ಹರಡುವಂತಹ ರೇಬಿಸನ್ನು ಸಂಪೂರ್ಣವಾಗಿ ನಿರ್ಮೂಲನ ಮಾಡಿದ್ರೂ ಕೂಡ ಇನ್ನೂ ರೇಬಿಸ್ ಇದೆ. ಯಾಕಂತ ಹೇಳಿದರೆ ಬಾವಲಿಗಳಿಂದ ಈ ರೋಗ ಹರಡ್ತಾ ಇದೆ. ಈ ಭಾರತದಲ್ಲಿ ಈ ವ್ಯಾಂಪೈರ್ ಬ್ಯಾಟ್ಸ್ ಅಂದರೆ ರಕ್ತ ಹೀರುವ ಬ್ಯಾಟ್ಸ್, ಏನು ಪೈಶಾಚಿಕ ಬ್ಯಾಟ್ಸ್ ಬಾವಲಿಗಳು ಅಂತ ಏನು ಹೇಳ್ತೇವೆ, ಅವು ಇಲ್ಲದೇ ಇರೋದ್ರೆ, ಅವುಗಳ ಸಂತತಿಯೇ ಇಲ್ಲದಿರೋದ್ರಿಂದ ಇಲ್ಲಿ ಇದು ಹರಡ್ತಾ ಇಲ್ಲ. ಸೊ ಅಂಥ ಪ್ರದೇಶಗಳಲ್ಲಿ, ಈಗ ಯುರೋಪ್ ಖಂಡಗಳಂತೆ, ಈ ಗುಹೆಗಳಿಗೆ ಎಕ್ಸ್ಪ್ಲೋರ್

0: ಮಾಡ್ಲಿಕ್ಕೆ ಹೋಗ್ತಾರೆ, ಪ್ರವಾಸಿಗಳೆಲ್ಲ ಹೋಗ್ತಾರೆ. ಅಲ್ಲಿ ಆ ಬಾವಲಿಗಳ ವಿಸರ್ಜನೆಗಳಿಂದ ಜೊಲ್ಲು ಎಲ್ಲ ಆ ವಾತಾವರಣದಲ್ಲಿ ಹರಡಿಕೊಂಡಿರೋದ್ರಿಂದ ಅಲ್ಲಿಂದ ಬರುವಂತಹ ಕೆಲವೊಂದು ಉದಾಹರಣೆಗಳು ಇದಾವೆ ಹೊರತು ಭಾರತದಲ್ಲಿ ಸಂಪೂರ್ಣವಾಗಿ ಇದು ಪ್ರಾಣಿಗಳ ಕಡಿತದಿಂದಲೇ ಬರುವಂಥದ್ದು. ನಾನು ನಾಯಿ ಅಂತ ಹೇಳ್ತಾ ಇಲ್ಲ, ಯಾವುದೇ ಪ್ರಾಣಿಗಳ ಕಡಿತದಿಂದ, ರೇಬಿಸ್ ರೋಗಗ್ರಸ್ತ ಪ್ರಾಣಿಗಳ ಕಡಿತದಿಂದ ಬರ್ತದೆ ಅಂತ ನಾನು ಹೇಳ್ತೇನೆ. ಮನುಷ್ಯರಲ್ಲಿ ಈ ರೋಗ ಲಕ್ಷಣವನ್ನು ಮೂರು ಫೋಬಿಯಾಗಳು ಅಂತ ನಾವು ಹೇಳ್ತೇವೆ. ಫೋಬಿಯಾ ಅಂದರೆ ಭಯ, ಮೂರು ವಿಚಾರದ ಭಯಗಳು ಅಂತ ಹೇಳ್ತೇವೆ ನಾವು. ಮೊದಲನೆಯದಾಗಿ ಬೆಳಕಿನ ಬಗ್ಗೆ ಭಯ, ಈ ರೋಗಾಣು ಹೋಗಿ ಮೆದುಳನ್ನು ಸಂಪೂರ್ಣವಾಗಿ ಹಾನಿ ಮಾಡೋದ್ರಿಂದ ಕಣ್ಣಿನ ಗೊಂಬೆಗಳೇನಿದ್ದಾವೆ ಇದು ಕುಗ್ಗುವಿಕೆ ಮತ್ತು ಹಿಗ್ಗುವಿಕೆ, ಸಣ್ಣದಾಗುವುದು ದೊಡ್ಡದಾಗುವ ಒಂದು ಪ್ರವೃತ್ತಿಯನ್ನು, ಆ ಒಂದು ಶಕ್ತಿಯನ್ನು ಕಳೆದುಕೊಳ್ತವೆ. ಆ ಕಳೆದುಕೊಂಡಂತಹ ಸಮಯದಲ್ಲಿ ಬೆಳಕಿನ ತೀವ್ರವಾದ ಬೆಳಕು ಕಣ್ಣಿಗೆ ಬಿದ್ದಾಗ ಅದನ್ನು ಸಹಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಪೇಷೆಂಟ್ಗೆ. ಎರಡನೇದಾಗಿ ಏರೋಫೋಬಿಯಾ, ಗಾಳಿಯ ಬಗ್ಗೆ ಭಯ. ತಂಪಾದ ಗಾಳಿಯನ್ನು ನಾವು ಎಷ್ಟು ಆಹ್ಲಾದಕರವಾಗಿ ಅನುಭವಿಸ್ತೇವೆ, ಆ ರೋಗಿ ಆ ತಂಪಾದ ಗಾಳಿಯ ಬಗ್ಗೆ ಭಯವನ್ನು ಉಂಟು, ಒಂದು ಫ್ಯಾನ್ ಹಾಕಿದ ರೋಗಿ ಇದ್ದಂಥ ಮಲಗಿದಂಥ ಜಾಗದಲ್ಲಿ ಫ್ಯಾನ್ ಹಾಕಿದರೆ ಆ ರೋಗಿಗೆ ಭಯ ಉಂಟಾಗ್ತದೆ. ಮೂರನೇದು ಮತ್ತು ಬಹಳ ಇಂಪಾರ್ಟೆಂಟ್, ಹೈಡ್ರೋಫೋಬಿಯಾ ಅಂದರೆ ನೀರಿನ ಬಗ್ಗೆ, ಹೈಡ್ರೋ ಅಂದರೆ ನೀರು, ಫೋಬಿಯಾ ಅಂದರೆ ಭಯ, ನೀರಿನ ಬಗ್ಗೆ ಇರುವಂಥ ಭಯ. ಈ ನೀರಿನ ಬಗ್ಗೆ ಇರುವಂಥ ಭಯ ಬಹಳ ಮುಖ್ಯ. ಯಾಕೆ ಅಂತ ಹೇಳಿದರೆ ಮನುಷ್ಯರಲ್ಲಿ ಗಂಟಲಿನ ಸ್ನಾಯುಗಳು ಸಂಪೂರ್ಣವಾಗಿ ಸ್ನಾಯು ಸೆಳೆತಕ್ಕೆ ಒಳಗಾಗಿ ಪ್ಯಾರಲೈಸಿಸ್ ಅಂದರೆ ಪಕ್ಷವಾತ ಆಗಿರೋದ್ರಿಂದ ಆ ಸ್ನಾಯುಗಳು ಕೆಲಸ ಮಾಡೋದನ್ನು ನಿಲ್ಲಿಸಿಬಿಡ್ತವೆ. ಹಾಗಾಗಿ ನೀರನ್ನು ಕುಡಿದಾಗ ಅದು ಒಳಗೆ ಹೋಗುವುದಿಲ್ಲ, ಬದಲಾಗಿ ಅದು ಶ್ವಾಸಕೋಶಕ್ಕೆ ಹೋಗುವ ಸಾಧ್ಯತೆ ಇರ್ತದೆ, ಅಥವಾ ನಾವು ನಮ್ಮ ಲೋಕಲ್ ಇಲ್ಲಿ ಸ್ಥಳೀಯ ಭಾಷೆಯಲ್ಲಿ ಸೊರಂಕಿಗೆ ಹೋಗುದು ಅಂತ ಹೇಳ್ತೇವೆ. ಸೊರಂಕಿಗೆ ಹೋಗೋದನ್ನು ಮೇಲೆ ನೆತ್ತಿಗೇರು ಅಂಥದ್ದಿರೋದ್ರಿಂದ ವಿಪರೀತವಾದ ನೋವು ಬರ್ತದೆ. ಅದರಿಂದ ಈ ಹೈಡ್ರೋಫೋಬಿಯಾ ಇರ್ತದೆ, ನೀರನ್ನು ಕಂಡ ತಕ್ಷಣ ಆ ಪೇಷೆಂಟ್ಗೆ ಭಯ ಉಂಟಾಗುವಂಥದ್ದು ಸಾಮಾನ್ಯವಾಗಿ ಇರ್ತದೆ.
1: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ, ಮನುಷ್ಯರಲ್ಲಿ ರೇಬಿಸ್ ರೋಗ ಬರಲು ಕಾರಣಗಳು ಹಾಗೂ ರೋಗದ ಲಕ್ಷಣಗಳು. ಪ್ರಸ್ತುತಿ ಡಾಕ್ಟರ್ ನಿತಿನ್ ಪ್ರಭು. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.
2: ಆರೋಗ್ಯ ಮಂಥನ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ನಿತಿನ್ ಪ್ರಭು. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಕೇಳಿ ರೈತರಿಗೆ ಸಲಹೆ.
3: ಡ್ರಮ್ಸ್ಟಿಕ್ ಅಥವಾ ನುಗ್ಗೆ ಒಂದು ಬಹುವಾರ್ಷಿಕ ತರಕಾರಿ. ಕಾಯಿಗಳು ತೆಳು ಹಾಗೂ ಉದ್ದವಾಗಿ ಡೋಲು ಬಾರಿಸುವ ಕೋಲಿನ ಆಕಾರವನ್ನು ಹೊಂದಿರುತ್ತವೆ. ಇದರ ಸೊಪ್ಪಿನಲ್ಲಿ ಸಿ ಅನ್ನಾಂಗ ಕ್ಯಾರೋಟಿನ್ ಇದ್ದು ಕಬ್ಬಿಣ, ರಂಜಕ, ಸುಣ್ಣದ ಅಂಶಗಳು ಕೂಡ ಇರುತ್ತವೆ. ಭಾರತದ ಜನಪ್ರಿಯ ಪೌಷ್ಟಿಕ ತರಕಾರಿ ಇದು. ಕಾಯಿ, ಹೂವು ಹಾಗೆ ಸೊಪ್ಪು ಕೂಡ ತಿನ್ನಲು ಯೋಗ್ಯ. ಗಿಡಗಳು ಸಾಮಾನ್ಯ 10 ಮೀಟರ್ ಎತ್ತರದವರೆಗೂ ಕೂಡ ಬೆಳೆಯುತ್ತವೆ. ಹಲವಾರು ವರ್ಷಗಳ ಕಾಲ ಇದು ಇಳುವರಿಯನ್ನು ಕೊಡುತ್ತದೆ. ಭಾರತದಾದ್ಯಂತ ಇದರ ಬೇಸಾಯ ಇದ್ದು ಇದು ಉತ್ಕೃಷ್ಟವಾದ ಔಷಧಿ ಮತ್ತು ಆಹಾರ ಸೇವನೆ ಆಗಿದೆ. ಇದರ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಇಲ್ಲದಿರುವುದರಿಂದ ಇದು ದೇಹಕ್ಕೆ ಉಷ್ಣ ಎಂಬ ಪೂರ್ವಗ್ರಹ ಪೀಡಿತ ಅನಿಸಿಕೆ ಇದೆ. ಇದರಲ್ಲಿ ಹಲವಾರು ಔಷಧೀಯ ಗುಣಗಳು ಇರುವುದರಿಂದ ಇದನ್ನು ಎಲ್ಲರೂ ಸೇವಿಸುವುದು ಒಳ್ಳೆಯದು. ಇದನ್ನು ಎಲ್ಲ ರೀತಿಯ ಮಣ್ಣುಗಳಲ್ಲಿ ಬೆಳೆಸಬಹುದಾದರೂ ಮರಳುಗೋಡು ಅತ್ಯುತ್ತಮ. ಕರಾವಳಿಯ ತೀರ ಮತ್ತು ನೀರು ನಿಲ್ಲದೆ ಹರಿದು ಹೋಗುವಂತಹ ಮಣ್ಣು ಇದಕ್ಕೆ ಒಳ್ಳೆಯದು. ಇದು ಕಡಿಮೆ ಮಳೆಯಾಗುವ ಪ್ರದೇಶಗಳಲ್ಲೂ ಕೂಡ ಚೆನ್ನಾಗಿ ಬೆಳೆಯುತ್ತದೆ. ವರ್ಷ ಪೂರ್ತಿ ಇದು ಹೂ ಬಿಡುತ್ತದೆ. ದೀರ್ಘ ಚಳಿಯಿಂದ ಒಂದೇ ಬಾರಿ ಕೆಲವು ಪ್ರದೇಶಗಳಲ್ಲಿ ಇದರ ಕೊಯ್ಲು ಸಾಧ್ಯ. ಸಸ್ಯ ಹೂ ಬಿಟ್ಟಾಗ ಮೋಡ ಕವಿದ ವಾತಾವರಣ ಅಥವಾ ಜೋರಾದ ಮಳೆ, ಬಲವಾಗಿ ಬೀಸುವ ಗಾಳಿ ಇದ್ದರೆ ಹೂವಿನ ಉದುರುವಿಕೆಗೆ ಇದು ಕಾರಣವಾಗುತ್ತದೆ. ಜೂನ್ ಜುಲೈ ತಿಂಗಳಲ್ಲಿ ಇದರ ನಾಟಿ ಮಾಡಲು ಸೂಕ್ತವಾದಂಥ ಕಾಲ. ಇದರಲ್ಲಿ ಹಲವಾರು ತಳಿಗಳಿವೆ. ಭಾಗ್ಯ, ಧನರಾಜ, ಜಾಫ್ನಾ, PKM-1, PKM-2, GKVK-1 ಮುಂತಾದಂತಹ ತಳಿಗಳು. ಭಾಗ್ಯ ಅನ್ನುವ ತಳಿ ಮೂಲವಾಗಿ ಗಿಡ್ಡ ಜಾತಿಯದ್ದಿದ್ದು ಎತ್ತರ 2-4 ಮೀಟರ್ ವರೆಗೆ ಇರುತ್ತದೆ. ಗಿಡಗಳು ಬೇಗ ಹೂ ಬಿಡುತ್ತವೆ, ಅಂದರೆ 100-110 ದಿನಗಳಲ್ಲಿ ಹೂ ಬಿಡುತ್ತವೆ. ಒಟ್ಟು ನಾಟಿ ಮಾಡಿದ 160-180 ದಿನಗಳ ನಂತರ ಕೊಯ್ಲಿಗೆ ಸಿದ್ಧವಾಗುತ್ತವೆ. ಪ್ರತಿ ಕಾಯಿ ಕೂಡ 60-70 ಸೆಂಟಿಮೀಟರ್ ಉದ್ದ ಇದ್ದು ಕಡು ಹಸಿರು ಬಣ್ಣವನ್ನು ಹೊಂದಿರುತ್ತದೆ. ಮೊದಲ ವರ್ಷ 350-400 ಕಾಯಿಗಳು, ನಂತರ 800-1,000 ಕಾಯಿಗಳು ಇದರಲ್ಲಿ ಸಿಗುತ್ತವೆ. ದಕ್ಷಿಣ ಭಾರತದಲ್ಲಿ ಶ್ರೀಲಂಕಾದ ಜಾಫ್ನಾ ತಳಿ ಹೆಚ್ಚು ಪ್ರಚಲಿತದಲ್ಲಿ ಇದೆ. ರುಚಿಕರವಾದ ಕಾಯಿಗಳು ಸುಮಾರು 2-3 ಅಡಿ ಉದ್ದ ಇರುತ್ತವೆ. ಇದರಲ್ಲಿ ತಮಿಳುನಾಡಿನ ಯಳವಾನಾಮ್ ಮುರುಂಗಾಯಿ ಎನ್ನುವ ಎರಡು ವಿಧಗಳಿವೆ, ಮುರಂಗಾ ಮತ್ತು ಚಮ್ ಮುರಂಗಾ ಎಂದು. PKM-1 ತಳಿ ವಾರ್ಷಿಕ ನುಗ್ಗೆಕಾಯಿಯ ತಳಿಯಾಗಿದೆ.

0: ಇದು ಬೀಜದಿಂದ ಉತ್ಪಾದನೆಯಾಗುತ್ತದೆ. ಗಿಡ್ಡ ಜಾತಿಯ ತಳಿ ಇದು. 60-70 ಸೆಂಟಿಮೀಟರ್ ಉದ್ದ, 120 ಗ್ರಾಂ ತೂಕದ ಕಾಯಿಗಳನ್ನು ಬಿಡುತ್ತವೆ. ವರ್ಷಕ್ಕೆ 200-250 ಕಾಯಿಗಳು ಇದರಲ್ಲಿ ಸಿಗುತ್ತವೆ. ಬೀಜದಿಂದ ಅಥವಾ ಕಾಂಡದ ತುಂಡುಗಳಿಂದ ನುಗ್ಗೆಯನ್ನು ಸಸ್ಯಾಭಿವೃದ್ಧಿ ಮಾಡಬಹುದು. ಬೀಜಗಳನ್ನು ಹೊಸದಾಗಿ ಪಡೆದುಕೊಂಡು ಪಾಲಿಥೀನ್ ಚೀಲಗಳಲ್ಲಿ ಮಣ್ಣಿನಲ್ಲಿ ಸುಮಾರು 2 ಸೆಂಟಿಮೀಟರ್ ಆಳಕ್ಕೆ ಬಿತ್ತಬೇಕು. 7-8 ದಿನಗಳಲ್ಲಿ ಬೀಜಗಳು ಮೊಳಕೆ ಒಡೆಯುತ್ತವೆ. ನಂತರ ಇವುಗಳನ್ನು ಸಸಿಗಳನ್ನಾಗಿ 30 ಸೆಂಟಿಮೀಟರ್ ಗಾತ್ರದ ಗುಂಡಿಗಳಿಗೆ ವರ್ಗಾವಣೆ ಮಾಡಬಹುದು. ರೆಂಬೆ ಅಥವಾ ಸಸಿಯನ್ನು ನಾಟಿ ಮಾಡಿದ ನಂತರ ಮೊದಲ ದಿನಗಳಲ್ಲಿ ನೀರು ಒದಗಿಸುವುದು ಅನಿವಾರ್ಯ. ವೀಳ್ಯದೆಲೆಯ ಬಳ್ಳಿಯನ್ನು ಹಬ್ಬಿಸಲು ನುಗ್ಗೆಯನ್ನು ಆಸರೆಯ ಮರವಾಗಿ ಕೂಡ ಉಪಯೋಗಿಸಬಹುದು. ವೀಳ್ಯದೆಲೆ ಅಲ್ಲದೆ ಬಳ್ಳಿ ತರಕಾರಿ, ಕರಿಮೆಣಸುಗಳನ್ನು ಕೂಡ ಇದಕ್ಕೆ ಹಬ್ಬಿಸಬಹುದು. ನುಗ್ಗೆ ದೃಢವಾದ ಕಾಂಡಗಳನ್ನು ಹೊಂದಲು ಮೊದಲಿಗೆ ನೆಲಮಟ್ಟದಿಂದ ಸುಮಾರು 90-120 ಸೆಂಟಿಮೀಟರ್ ಎತ್ತರದ ರೆಂಬೆಗಳನ್ನು ತೆಗೆದುಹಾಕಬೇಕಾಗುತ್ತದೆ. ಮುಖ್ಯವಾಗಿ ಇದಕ್ಕೆ ಕೂದಲುಳ್ಳ ಕಂಬಳಿ ಹುಳ, ಕಂದು ಬಣ್ಣದ ಪತಂಗ, ಮೊಗ್ಗು ಕೊರೆಯುವ ಹುಳು, ನುಸಿ, ಹೇನು ಮುಂತಾದವುಗಳ ಬಾಧೆ ಇರುತ್ತದೆ. ಹಾಗೆ ಬೇರು ಕೊಳೆಯುವ ರೋಗ, ಬೂದಿ ರೋಗಗಳು ಕೂಡ ಬರುವಂತಹ ಸಾಧ್ಯತೆ ಇದೆ. ಗಿಡ್ಡ ತಳಿಗಳು ನೆಟ್ಟ 8 ತಿಂಗಳಲ್ಲಿ ಹೂ ಮತ್ತು ಕಾಯಿಯನ್ನು ಬಿಡಲು ಆರಂಭವಾಗುತ್ತವೆ. ಎತ್ತರದ ಗಿಡಗಳಿಗೆ 1.5 ವರ್ಷ ಬೇಕು. ಸಾಮಾನ್ಯವಾಗಿ ಗಿಡ್ಡ ತಳಿಗಳಿಂದ ಪ್ರತಿ ಗಿಡದಿಂದ 2 ವರ್ಷದ ನಂತರ 200-250 ಕಾಯಿಗಳನ್ನು ಪಡೆಯಬಹುದು. ಎತ್ತರದ ಗಿಡಗಳಿಂದ 75-100 ಕಾಯಿಗಳನ್ನು ಪಡೆಯಬಹುದು.
1: ರೈತರಿಗೆ ಸಲಹೆ ಪ್ರಸಾರವಾಯಿತು.

ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ರಾಷ್ಟ್ರೀಯ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
1: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
2: ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕಾಡು ಕ್ಯಾಮರಾ ಮತ್ತು ಕಾಳಜಿ ವನ್ಯಜೀವಿ ಛಾಯಾಗ್ರಾಹಕಿ ಸುಗಂಧಿ ಅವರ ಅನುಭವಗಳನ್ನು ಕೇಳಬಹುದು. ಇವರೊಂದಿಗೆ ಆಶಾ. ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಕಾಯಿಲೆ ಕುರಿತು ಪತ್ತೆ ಹಚ್ಚುವ ವಿಧಾನಗಳ ಬಗ್ಗೆ ಮಾತನಾಡುತ್ತಾರೆ ಡಾಕ್ಟರ್ ಮಾಲತಿ. ಸಂದರ್ಶಕರು ಲತೀಶ್ ಪಾಲ್ದಾನೆ.
3: ಐಸ್ ಕ್ರೀಮ್ ಬೇಕೇ ಐಸ್ ಕ್ರೀಮ್ ಮುಟ್ಟಿ ಒಮ್ಮೆ ಬಾಯಲಿಟ್ಟು.
4: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
5: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಖ್ಯಾತ ಬಹುಭಾಷೆಗಳ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಮೈಸೂರಿನಲ್ಲಿ ನಿಧನ. ರಾಜ್ಯದ ಪೊಲೀಸ್ ಠಾಣೆಗಳಲ್ಲಿ ಪ್ರತಿ ತಿಂಗಳ ಎರಡನೇ ಭಾನುವಾರ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಸಿಬ್ಬಂದಿ ದಿನ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ರಾಜ್ಯ ಮಟ್ಟದ ಮಲ್ಲಕಂಬ ಸ್ಪರ್ಧೆ ಬೆಂಗಳೂರಿನಲ್ಲಿ ಇಂದು ಸಮಾರೋಪ. ಇಂದು ವಿಶ್ವ ಕಾಗದ ಕೈಚೀಲ ಬಳಕೆ ಜನಜಾಗೃತಿ ದಿನ. ಈಗ ವಾರ್ತೆಗಳ ವಿವರ.

ಪ್ರಖ್ಯಾತ ಬಹುಭಾಷೆಗಳ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ನಿನ್ನೆ ಸಂಜೆ 7:30ಕ್ಕೆ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಹೃದಯ ಸ್ತಂಭನದಿಂದ ನಿಧನರಾದರು. ಅವರಿಗೆ 88 ವರ್ಷ ವಯಸ್ಸಾಗಿತ್ತು. 4 ಬಾರಿ ರಾಷ್ಟ್ರ ಪ್ರಶಸ್ತಿಗೆ ಅವರು ಭಾಜನರಾಗಿದ್ದರು. ಗಾನಕೋಗಿಲೆ ಎಂದೇ ಬಿರುದು ಪಡೆದಿದ್ದ ಸುಮಧುರ ಧ್ವನಿ, ಇನ್ನು ಮುಂದೆ ಸಾರ್ವಜನಿಕವಾಗಿ ಹಾಡುವುದಿಲ್ಲ ಎಂದು ಘೋಷಿಸಿದ ತಮ್ಮ ನೆಚ್ಚಿನ ಸ್ಥಳ ಮೈಸೂರಿನಲ್ಲೇ ಸ್ತಬ್ಧವಾಯಿತು. ಕಳೆದ 69 ವರ್ಷಗಳಿಂದ 20 ಭಾಷೆಗಳಲ್ಲಿ 48,000ಕ್ಕೂ ಹೆಚ್ಚು ಹಾಡುಗಳನ್ನು ಅವರು ಹಾಡಿದ್ದಾರೆ. ಮೂಲತಃ ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ರೆಪೆಲ್ಲೆ ತಾಲೂಕು ಪಲ್ಲಪಟ್ಟದವರು. ಮೈಸೂರಿನ ಮಹಾರಾಜ ಕಾಲೇಜ್ ಆವರಣದಲ್ಲಿ ಈ ಬೆಳಗ್ಗೆ 7:30ಕ್ಕೆ ಎಸ್ ಜಾನಕಿ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಇಡಲಾಗುವುದು. ಮೈಸೂರಿನ ಬೋಗಾದಿ ಬಳಿಯ ತೋಟದ ಮನೆಯಲ್ಲಿ ಇಂದು ಸಂಜೆ 4:30ಕ್ಕೆ ಅಂತ್ಯಕ್ರಿಯೆ ನಡೆಯಲಿದೆ ಎಂದು ಸಚಿವ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಎಸ್ ಜಾನಕಿ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನಡೆಯಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಎಸ್ ಜಾನಕಿ ಅವರ ಹೆಸರಿನ ಸ್ಮಾರಕ ನಿರ್ಮಾಣಕ್ಕೆ ಮೈಸೂರಿನಲ್ಲಿ ಉಚಿತವಾಗಿ ಭೂಮಿ ನೀಡುವುದಾಗಿ ಜೆಡಿಎಸ್ ಕಾರ್ಯಾಧ್ಯಕ್ಷ ಸಾರಾ ಮಹೇಶ್ ಪ್ರಕಟಿಸಿದ್ದಾರೆ. ಅನೇಕ ಗಣ್ಯರು ಶ್ರದ್ಧಾಸುಮನ ಸಮರ್ಪಿಸಿದ್ದಾರೆ. ಪ್ರತಿ ತಿಂಗಳ 2ನೇ ಭಾನುವಾರ ಪರಿಶಿಷ್ಟಜಾತಿ ಹಾಗೂ ಪರಿಶಿಷ್ಟ ಪಂಗಡ ದಿನವನ್ನು ಕಡ್ಡಾಯವಾಗಿ ಆಚರಿಸಿ ಪೊಲೀಸ್ ಸಿಬ್ಬಂದಿ ಕುಂದುಕೊರತೆ ಆಲಿಕೆ ಸಭೆ ನಿಯಮಿತವಾಗಿ ನಡೆಸುವಂತೆ ರಾಜ್ಯದ ಎಲ್ಲ ಪೊಲೀಸ್ ಠಾಣೆಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಲಾಗಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ರಾಜ್ಯದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಸಮುದಾಯದ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಯ ಸೇವಾ ಸಂಬಂಧಿ ಸಮಸ್ಯೆ, ಕುಂದುಕೊರತೆ ಹಾಗೂ ಕಲ್ಯಾಣಕ್ಕೆ ಸಂಬಂಧಿಸಿದ ವಿಷಯ

0: ಗಳಿಗೆ ಆದ್ಯತೆ ನೀಡುವಂತೆ ಅವರು ಪೊಲೀಸ್ ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾನಿರೀಕ್ಷಕರಿಗೆ ಸೂಚಿಸಿದ್ದಾರೆ. ಇಂದು ವಿಶ್ವ ಕಾಗದ ಕೈಚೀಲ ಬಳಕೆ ಜನಜಾಗೃತಿ ದಿನ. ಪ್ಲಾಸ್ಟಿಕ್ ಕೈಚೀಲ ಬೇಡ ಎನ್ನೋಣ, ಕಾಗದ ಕೈಚೀಲದ ಬಳಕೆ ಖಾತ್ರಿಪಡಿಸೋಣ ಎಂಬ ಧ್ಯೇಯದೊಂದಿಗೆ ಏಕಬಳಕೆ ಪ್ಲಾಸ್ಟಿಕ್ ಮಿತಗೊಳಿಸಿ ಮರುಬಳಕೆ ಮಾಡಿ ಹಾಗೂ ಭೂಮಿಯನ್ನು ಉಳಿಸಿ ಎಂಬ ಆಶಯದೊಂದಿಗೆ ವಿಶ್ವ ಕಾಗದ ಕೈಚೀಲ ದಿನ ಆಚರಿಸಲಾಗುತ್ತಿದೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು ಮಂಗೇನಕೊಪ್ಪದ ಜಾಗೃತಿ ಸಂಸ್ಥೆಯ ವಿಶ್ವಸ್ಥರಾದ ಶಾರದಾ ಗೋಪಾಲ್ ದಾಬಡೆ ಏಕಬಳಕೆಯ ಪ್ಲಾಸ್ಟಿಕ್ ಮಾಲಿನ್ಯದ ಪರಿಸರ ಅಪಾಯಗಳ ಬಗ್ಗೆ ಜಾಗೃತಿ ಮತ್ತು ಜೈವಿಕ ವಿಘಟನೀಯ ಮರುಬಳಕೆ ಮಾಡಬಹುದಾದ ಪರಿಸರ ಸ್ನೇಹಿ ಕಾಗದ ಮತ್ತು ಬಟ್ಟೆ ಕೈಚೀಲಗಳ ಬಳಕೆಯನ್ನು ಪರ್ಯಾಯವಾಗಿ ಉತ್ತೇಜಿಸಲು ಶ್ರಮಿಸುತ್ತಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಶಾರದಾ ಗೋಪಾಲ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನಮ್ಮಲ್ಲಿ ಮೊದಲಿಂದನೂ ಯಾವುದೇ ಒಂದು ವಸ್ತುವನ್ನ ಎಷ್ಟು ಸಾರಿ ಬಳಸೋದು, ಒಟ್ಟು ಸಾರಿ ಬಳಸಿಯೇ ಮತ್ತೆ ಅದನ್ನ ಇನ್ನು ಬಳಸಲಿಕ್ಕೆ ಸಾಧ್ಯವಿಲ್ಲ ಅನಿಸುವಷ್ಟು, ಅಥವಾ ಅದು ಚೂರು ಚೂರಾಗಿ ಅದು ಮಣ್ಣಾಗೆ ಹೋಗ್ಬೇಕು ಅಲ್ಲಿ ತನಕ ಬಳಸೋ ರೂಢಿ ನಮ್ಮಲ್ಲಿತ್ತು. ಒಂದು ಸೀರೆನೆ ತಗೊಳ್ಳಿ, ಅದು ಹಳೇದಾಯ್ತು ಅಂದ್ರೆ ಮಗಳಿಗೊಂದು ಲಂಗ ಆಗಿ, ಅದು ಹಳೇದಾಯ್ತು ಅಂದ್ರೆ ಮೊಮ್ಮಗಳಿಗೊಂದು ಫ್ರಾಕ್ ಆಗಿ, ಅಂಗಿ ಆಗಿ, ಮುಂದೆ ಅದು ಚೀಲ ಆಗಿ, ಕಡೆ ಕೈ ಒರೆಸೋ ಬಟ್ಟೆ ಆಗಿ, ಹೀಗೆ ಚೂರು ಚೂರಾಗಿ ಅದು ಮಣ್ಣಿಗೆ ಸೇರ್ಬೇಕು. ಮಣ್ಣು ಸೇರಿದ ನಂತರ ಸುದಾ ಅದು ಗಿಡಕ್ಕೊಂದು ಗೊಬ್ಬರ ಆಗಿ ಮತ್ತದು ನಮ್ಮ ಜೀವನವನ್ನ ಪ್ರವೇಶ ಮಾಡ್ತದೆ. ಯಾವುದೇ ವಸ್ತುವಿನ ಬಳಕೆ ಆ ರೀತಿ ಇತ್ತು. ಶಹರಗಳಲ್ಲಷ್ಟೇ ಏನು, ಹಳ್ಳಿಗಳಲ್ಲಿ ಕೂಡ ನಾವು ಈ ಗುಣವನ್ನ ಜನರಲ್ಲಿ ಕಾಣ್ತಾ ಇಲ್ಲ. ಈ ಗುಣವನ್ನ ಬಹುಶಃ ಇಲ್ಲವಾಗಿಸಿದ್ದು ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಯಾವಾಗ ಪ್ರವೇಶ ಮಾಡ್ತು ನಮ್ಮ ಜೀವನವನ್ನ, ನಿಧಾನಕ್ಕೆ ನಾವು ಮರಿತಾ ಮರಿತಾ ಮರಿತಾ ಇವತ್ತು ಮರುಬಳಕೆ ಅನ್ನೋದನ್ನೇ ನಾವು ಮರ್ತು ಬಿಟ್ಟಿದೀವಿ. ಈ ಪ್ಲಾಸ್ಟಿಕ್ ಎಲ್ಲದರಲ್ಲೂ ಮತ್ತೆ ಎಲ್ಲಾ ರೀತಿಯಲ್ಲೂ ನಮ್ಗೆ ಏನು ಸಿಗ್ಲಿಕ್ಕೆ ಶುರುವಾಯ್ತಲ್ಲ, ಅತಿ ಕಡಿಮೆ ಬೆಲೆದು ಎಲ್ಲಿ ಬೇಕಾದ್ರೂ ಹೇಗ್ ಬೇಕಾದ್ರೂ ಸಿಗ್ತದೆ ಅಂತ ಗೊತ್ತಾದ್ಮೇಲೆ ಜನ ಮರುಬಳಕೆ ಅನ್ನೋದನ್ನ ಮರ್ತು ಬಿಟ್ಟಿದ್ದಾರೆ. ಹಳೆಯ ರೂಢಿಯನ್ನ ಮತ್ತೆ ಮರಳಿ ತರಲೇಬೇಕಾಗಿದೆ. ಪೇಪರ್ ಇಂದ ಬ್ಯಾಗ್ ಗಳನ್ನ ಮಾಡುದು, ಬಟ್ಟೆ ಅಂತೂ ಸಿಕ್ಕಿದ್ರೆ ಚೀಲಗಳನ್ನಾಗಿ ಮಾಡಿ ಮಾರ್ಕೆಟ್ ಅನ್ನು ಪ್ರವೇಶ ಮಾಡಬೇಕು. ಪ್ಲಾಸ್ಟಿಕ್ ಮೇಲೆ ಹಾಕೊಂಡ್ ಬರ್ತಿದ್ರಲ್ಲ, ಅದನ್ನ ತಡೀಲಿಕ್ಕೆ ಸಾಧ್ಯ ಇದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮತದಾರರ ಪಟ್ಟಿಯ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿಸಲು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅವಳಿ ನಗರದ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಮತಗಟ್ಟೆಗಳಲ್ಲಿ ನಿನ್ನೆ ಹಾಗೂ ಇಂದು ಮತದಾರರ ಪಟ್ಟಿ ಪರಿಷ್ಕರಣೆ ವಿಶೇಷ ಅಭಿಯಾನ ಆಯೋಜಿಸಿದೆ. ಮಹಾನಗರ ಪಾಲಿಕೆ ಆಯುಕ್ತ ರುದ್ರೇಶ್ ಘಾಳಿ ವಿವಿಧ ಮತಗಟ್ಟೆಗಳಿಗೆ ಭೇಟಿ ನೀಡಿ ಸಾರ್ವಜನಿಕರಲ್ಲಿ ಎಸ್ಐಆರ್ ಪ್ರಕ್ರಿಯೆಯ ಮಹತ್ವದ ಕುರಿತು ಜಾಗೃತಿ ಮೂಡಿಸಲಿದ್ದಾರೆ. ಲೋಕ್ ಅದಾಲತ್ ಹಿನ್ನೆಲೆ ರಾಜಿ ಸಂಧಾನದಲ್ಲಿ ಧಾರವಾಡದ ಕೌಟುಂಬಿಕ ನ್ಯಾಯಾಲಯದಲ್ಲಿ 55 ಪ್ರಕರಣಗಳು ಇತ್ಯರ್ಥಗೊಂಡವು. 15 ದಂಪತಿಗಳು ತಮ್ಮ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಪುನರ್ಮಿಲನಗೊಂಡು ಮತ್ತೆ ಒಂದಾಗಿ ಜೀವನ ನಡೆಸಲು ನಿರ್ಧರಿಸಿದ್ದು ವಿಶೇಷ. ಪ್ರಧಾನ ಜಿಲ್ಲಾ ನ್ಯಾಯಾಧೀಶ ಎನ್ವಿ ವಿಜಯ್ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿ, ಕೆಲವು ದಂಪತಿಗಳು 5, 10 ಹಾಗೂ 16 ವರ್ಷಗಳಿಂದ ಬೇರೆ ಬೇರೆ ವಾಸಿಸುತ್ತಿದ್ದರೆ, ಒಂದು ಪ್ರಕರಣದಲ್ಲಿ ಕೇವಲ 3 ತಿಂಗಳಲ್ಲಿ ದೂರವಾಗಿದ್ದ ದಂಪತಿಯು ಪುನರ್ಮಿಲನಗೊಂಡಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ಮಲ್ಲಕಂಬ ಫೆಡರೇಷನ್ ಆಫ್ ಇಂಡಿಯಾ ರಾಜ್ಯ ಮಟ್ಟದ 2 ದಿನಗಳ ಮಲ್ಲಕಂಬ ಸ್ಪರ್ಧೆಯನ್ನು ಬೆಂಗಳೂರಿನ JP ನಗರದ ಶ್ರೀ ದುರ್ಗಾ ಪರಮೇಶ್ವರಿ ಮೈದಾನದಲ್ಲಿ ಆಯೋಜಿಸಿದ್ದು ಇಂದು ಸಮಾರೋಪಗೊಳ್ಳಲಿದೆ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಆಶಯದೊಂದಿಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಾರಥ್ಯದಲ್ಲಿ ಗ್ರಾಮೀಣ ಸೊಗಡಿನ ಮಲ್ಲಕಂಬ ಸ್ಪರ್ಧೆ ಆಯೋಜಿತವಾಗಿದ್ದು, ಗದಗ್ ಜಿಲ್ಲೆ ಲಕ್ಷ್ಮೇಶ್ವರದ ಖ್ಯಾತ ಮಲ್ಲಕಂಬ ತರಬೇತುದಾರ ಅಗಡಿ ಇಂಜಿನಿಯರಿಂಗ್ ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕ ಸೋಮಶೇಖರ್ ಕೊಡ್ಲಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
5: ಮಲ್ಲಕಂಬ ಕ್ರೀಡೋತ್ಸವ 2026 ವಿವಿಧ ಜಿಲ್ಲೆಗಳಿಂದ ಸುಮಾರು 250 ಹೆಚ್ಚು ಬಾಲಕ ಬಾಲಕಿಯರು ಈ ಮೀಟ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. 14 ವರ್ಷದ ಒಳಗಿನ ಬಾಲಕ

0: ಯುವಕರು ಹಾಗೂ ಬಾಲಕಿಯರು ಸ್ಥಿರ ಮತ್ತು ರೋಪ್ ಮಲ್ಕಂಬದಲ್ಲಿ ತಮ್ಮ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಇನ್ನು 14 ವರ್ಷ ಮೇಲ್ಪಟ್ಟ ಬಾಲಕರು ಹಾಗೂ ಬಾಲಕಿಯರು ಸ್ಥಿರ ಹಾಗೂ ರೋಪ್ ಮಲ್ಕಂಬದಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಿವಿಧ ಜಿಲ್ಲೆಗಳಿಂದ ಧಾರವಾಡ, ಬೆಂಗಳೂರು 4 ತಂಡಗಳು ಗದಗ, ಬಾಗಲಕೋಟೆ, ಆನೇಕಲ್ಲು, ದಾವಣಗೆರೆ, ಮೂಡುಬಿದಿರೆ, ಶಿವಮೊಗ್ಗ, ಮೈಸೂರು, ವಿಜಯಪುರ, ರಾಮನಗರ, ಬೆಳಗಾವಿ, ಚಿತ್ರದುರ್ಗ, ಹೀಗೆ 17 ತಂಡಗಳು ಭಾಗವಹಿಸ್ತಾ ಇದ್ದು 2 ದಿನಗಳ ಸ್ಪರ್ಧೆ ನಡೀತಾ ಇದೆ. ನಗದ ಪುರಸ್ಕಾರ ಸಹಿತ ನೀಡ್ತಾ ಇದ್ದಾರೆ. ಕ್ರೀಡೋತ್ಸವ ನೋಡಿದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಸಿದ್ದರಾಮಯ್ಯನವರು ತಮ್ಮ ಬಜೆಟ್ ಭಾಷಣದ ಖಂಡಿಕೆಯಲ್ಲಿ ದೇಶೀ ಕ್ರೀಡೆಯಾದ ಮಲ್ಕಂಬವನ್ನು ಉತ್ತೇಜಿಸುವ ಸಲುವಾಗಿ ರಾಜ್ಯದ 3 ಕಡೆಗಳಲ್ಲಿ ಆಯೋಜಿಸತಕ್ಕಂತಹ ವ್ಯವಸ್ಥೆ ಮಾಡಿದ್ರು. ಯಾದಗಿರಿಯಲ್ಲಿ ಈಗಾಗಲೇ ಸ್ಪರ್ಧೆ ಮುಗಿದಿದೆ. 2ನೇ ಆವೃತ್ತಿಯ ಪ್ರದರ್ಶನ ಮತ್ತು ಸ್ಪರ್ಧೆ ಬೆಂಗಳೂರಿನಲ್ಲಿ ಈಗ ನಡೀತಾ ಇದೆ. ಇನ್ನು 3ನೇ ಆವೃತ್ತಿಯ ಸ್ಪರ್ಧೆ ಮತ್ತು ಪ್ರದರ್ಶನ ಧಾರವಾಡದಲ್ಲಿ ನಡೀತಾ ಇದೆ.
1: ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಷ್ಟೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ತನ್ನ 45ನೇ ಸಂಸ್ಥಾಪನಾ ದಿನವನ್ನು ಇಂದು ಆಚರಿಸುತ್ತಿದೆ. ಡಾ ಜಿ ಮಾದೇಗೌಡ ಸಮಾಜ ಸೇವಾ ಪ್ರಶಸ್ತಿಯನ್ನು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಅಧ್ಯಕ್ಷ ಶರಣಪ್ಪ ಸಲಾದಪುರ ಅವರಿಗೆ ಮಂಡ್ಯದಲ್ಲಿ ಪ್ರದಾನಿಸಿ ಗೌರವಿಸಿದರು. ಮುತ್ಸದ್ದಿ ದಿವಂಗತ ಎಂಪಿ ಪ್ರಕಾಶ್ ಅವರ 86ನೇ ಜನ್ಮದಿನದ ಸ್ಮರಣಾರ್ಥ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿಯ ರಂಗಭಾರತಿ ರಂಗಮಂದಿರದಲ್ಲಿ ಕಂಚಿನ ಪುತ್ಥಳಿ ಅನಾವರಣಗೊಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖ್ಯಾತ ಬಹುಭಾಷೆಗಳ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಮೈಸೂರಿನಲ್ಲಿ ನಿಧನ. ರಾಜ್ಯದ ಪೊಲೀಸ್ ಠಾಣೆಗಳಲ್ಲಿ ಪ್ರತಿ ತಿಂಗಳ 2ನೇ ಭಾನುವಾರ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಸಿಬ್ಬಂದಿ ದಿನ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ರಾಜ್ಯಮಟ್ಟದ ಮಲ್ಲಕಂಬ ಸ್ಪರ್ಧೆ ಬೆಂಗಳೂರಿನಲ್ಲಿ ಇಂದು ಸಮಾರೋಪ. ಇಂದು ವಿಶ್ವ ಕಾಗದ ಕೈಚೀಲ ಬಳಕೆ ಜನಜಾಗೃತಿ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ವೃಂದಗಾನದಲ್ಲಿ ವಿ ರಮಾಕಾಂತ್ ಅವರ ರಚನೆಯ ಭಾವಗೀತೆ. ಬಂದಳಿದೋ ಉಷೆ ಸಂಭ್ರಮದಿಂದಲೇ. ಸಂಗೀತ ಶ್ರೀಕಾಂತ್ ಸೋಮಯಾಜಿ.

ಈಗ ಕೇಳಿ ಶಿವಮೊಗ್ಗ ಸುಬ್ಬಣ್ಣವರು ಹಾಡಿದ ಬನ್ನಂಜೆ ಗೋವಿಂದಾಚಾರ್ಯ ಅವರ ರಚನೆ. ಸಂಗೀತ ಪದ್ಮಚರಣ್, ಕದ ಮುಚ್ಚಿರೆ ಎದೆಯಚ್ಚರ.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
1: ಎಜೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಎಲ್ಲಾ ತರಹದ ಕ್ಯಾನ್ಸರ್ ರೋಗಗಳ ಪತ್ತೆ ಹಾಗೂ ಪರಿಣಾಮಕಾರಿ ಚಿಕಿತ್ಸೆಗೆ ಅತ್ಯಾಧುನಿಕ ಸೌಲಭ್ಯಗಳಿಂದ ಕೂಡಿದ ಕರಾವಳಿ ಕರ್ನಾಟಕದ ಒಂದು ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ. FFF, IMRT, IGRT, ಎಲೆಕ್ಟ್ರಾನ್ ಥೆರಪಿ, HDR ಬ್ರಾಕಿ ಥೆರಪಿ, ಇನ್ನಿತರ ಅತ್ಯಾಧುನಿಕ ಸೌಲಭ್ಯಗಳು ಲಭ್ಯ. ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಕುಂಟಿಕಾನ, ಮಂಗಳೂರು. 0824222255333.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಪ್ರಿಯ ಕೇಳುಗರೆ,
4: ನನ್ನ ರಾಗತಾನ ಪಲ್ಲವಿ
3: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ
5: 1976 December 11 ಮಂಗಳೂರು ಆಕಾಶವಾಣಿ ಪ್ರಾರಂಭವಾದಾಗ ನಮ್ಮ ಮನೆಗೆ ರೇಡಿಯೋ ಬಂತು. ಅಂದಿನಿಂದ ಮಂಗಳೂರು ಆಕಾಶವಾಣಿಯ ಪ್ರತಿದಿನದ ಕೇಳುಗರು ನಾವಾದೆವು. ಕಿವಿಗಡರುವ ಅಬ್ಬರದ ಹಿನ್ನೆಲೆ ಸಂಗೀತ ಇಲ್ಲದೆ ಕಿವಿಗಿಂಪಾಗಿ ಭಾವದಲೆಯಲ್ಲಿ ತೇಲಾಡಿಸುವ ಈ ಮಧುರ ಹಾಡಿನ ಮೋಡಿಗೆ ಮೈಮರೆಯದವರಾರು.

0: ಗತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ಆಕಾಶವಾಣಿ ಮಂಗಳೂರು. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ. 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಭಾರತೀಯ ಐಟಿ ವಲಯ ಸಾಫ್ಟ್ವೇರ್ ಸೇವೆಗಳ ಮಾದರಿಯಿಂದ ಸೇವೆಯಾಗಿ ಎಐ ಮಾದರಿಗೆ ಪರಿವರ್ತನೆಗೊಳ್ಳುವಂತೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಕರೆ. ಖ್ಯಾತ ಹಿನ್ನೆಲೆ ಗಾಯಕಿ ಗಾನಕೋಗಿಲೆ ಎಸ್ ಜಾನಕಿ ವಿಧಿವಶ, ಗಣ್ಯರ ಸಂತಾಪ. ಇರಾನ್ ಮೇಲೆ ಅಮೆರಿಕ ಮತ್ತೊಂದು ಸುತ್ತಿನ ದಾಳಿ, ಪುನಃ ಹರ್ಮುಜ್ ಜಲಸಂಧಿ ಮುಚ್ಚಿದ ಟೆಹರಾನ್. ವಿಂಬಲ್ಡನ್ ಟೆನಿಸ್ ಮಹಿಳಾ ಸಿಂಗಲ್ಸ್ನಲ್ಲಿ ಲಿಂಡಾ ನೋಸ್ಕೋವಾಗೆ ಚೊಚ್ಚಲ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ನಾರ್ವೆ ವಿರುದ್ಧ ಗೆದ್ದು ಸೆಮಿಫೈನಲ್ಗೆ ಲಗ್ಗೆ ಇಟ್ಟ ಇಂಗ್ಲೆಂಡ್. ವಾರ್ತೆಗಳ ವಿವರ. ಭಾರತೀಯ ಐಟಿ ವಲಯ ಸಾಫ್ಟ್ವೇರ್ ಸೇವೆಗಳ ಮಾದರಿಯಿಂದ ಸೇವೆಯಾಗಿ ಎಐ ಮಾದರಿಗೆ ಪರಿವರ್ತನೆಗೊಳ್ಳುವಂತೆ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಐಟಿ ಸಚಿವ ಅಶ್ವಿನಿ ವೈಷ್ಣವ್ ಕರೆ ನೀಡಿದ್ದಾರೆ. ಹೈದರಾಬಾದ್ನಲ್ಲಿ ಹೈಸಿಯಾ ಆಯೋಜಿಸಿದ್ದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಭಾರತದ ಮುಂದಿನ ಹಂತದ ಬೆಳವಣಿಗೆಯು ಕೃತಕ ಬುದ್ಧಿಮತ್ತೆ, ಅರೆವಾಹಕಗಳು, ಎಲೆಕ್ಟ್ರಾನಿಕ್ಸ್ ಉತ್ಪಾದನೆ ಮತ್ತು ಸುಧಾರಿತ ಮೂಲಸೌಕರ್ಯದಿಂದ ನಡೆಸಲ್ಪಡುತ್ತವೆ. ಇವು ವಿಕಸಿತ ಭಾರತ 2047 ದೃಷ್ಟಿಕೋನಕ್ಕೆ ಅನುಗುಣವಾಗಿರುತ್ತವೆ ಎಂದು ಹೇಳಿದರು. ಕೃತಕ ಬುದ್ಧಿಮತ್ತೆಗೆ ಕಾರ್ಯತಂತ್ರದ ಬದಲಾವಣೆಯನ್ನು ಉದ್ಯಮ ಶೈಕ್ಷಣಿಕ ಸಹಯೋಗದಿಂದ ಮುನ್ನಡೆಸಬೇಕು. ಭವಿಷ್ಯದ ಕಾರ್ಯಪಡೆಗೆ ತರಬೇತಿ ನೀಡಲು ಸಮಗ್ರ ಎಐ ಪಠ್ಯಕ್ರಮವನ್ನು ಈಗಾಗಲೇ ಅಭಿವೃದ್ಧಿಪಡಿಸಲಾಗಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ 2 ದಿನಗಳ ನ್ಯೂಜಿಲೆಂಡ್ ಭೇಟಿಯನ್ನು ಪೂರ್ಣಗೊಳಿಸಿ ಭಾರತಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. 4 ದಶಕಗಳಲ್ಲಿ ಭಾರತೀಯ ಪ್ರಧಾನಿಯೊಬ್ಬರು ನ್ಯೂಜಿಲೆಂಡ್ಗೆ ನೀಡಿದ ಮೊದಲ ಭೇಟಿ ಇದಾಗಿದ್ದು ದ್ವಿಪಕ್ಷೀಯ ಸಂಬಂಧಗಳಿಗೆ ಪ್ರಮುಖ ಉತ್ತೇಜನ ನೀಡಿದೆ. ಭೇಟಿಯ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರೊಂದಿಗೆ ಮಾತುಕತೆ ನಡೆಸಿದರು. ರಕ್ಷಣೆ, ಪ್ರವಾಸೋದ್ಯಮ, ಕ್ರೀಡೆ, ವಿಪತ್ತು ನಿರ್ವಹಣೆ, ಹೈನುಗಾರಿಕೆ ಮತ್ತು ಪಶುಸಂಗೋಪನೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ 5 ತಿಳುವಳಿಕಾ ಒಪ್ಪಂದಗಳ ವಿನಿಮಯಕ್ಕೆ ಉಭಯ ನಾಯಕರು ಸಾಕ್ಷಿಯಾದರು. ಇದೇ ವೇಳೆ ಆಕ್ಲೆಂಡ್ನ ಸ್ಟಾರ್ಕ್ ಅರೆನಾದಲ್ಲಿ ನಡೆದ ಸಮುದಾಯ ಕಾರ್ಯಕ್ರಮದಲ್ಲಿ 10,000 ಭಾರತೀಯ ಸಮುದಾಯದವರು ಭಾಗವಹಿಸಿದ್ದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಭಾರತವನ್ನು ವಿಶ್ವಾಸಾರ್ಹ ಸ್ನೇಹಿತ ಎಂದು ಬಣ್ಣಿಸಿದರು. ನ್ಯೂಜಿಲೆಂಡ್ನ ಪ್ರಗತಿಗೆ ಭಾರತೀಯ ಸಮುದಾಯದ ಕೊಡುಗೆಯನ್ನು ಶ್ಲಾಘಿಸಿದರು. ಈ ಭೇಟಿಯು ಭಾರತ ನ್ಯೂಜಿಲೆಂಡ್ ಸಂಬಂಧಗಳಲ್ಲಿ ಹೊಸ ಅಧ್ಯಾಯವನ್ನು ಬರೆದಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಖ್ಯಾತ ಹಿನ್ನೆಲೆ ಗಾಯಕಿ ಗಾನಕೋಗಿಲೆ ಎಂದೇ ಪ್ರಸಿದ್ಧರಾಗಿದ್ದ ಎಸ್ ಜಾನಕಿ ಅವರು ನಿನ್ನೆ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 88 ವಯಸ್ಸಾಗಿತ್ತು. ದಕ್ಷಿಣದ ನೈಟಿಂಗೇಲ್ ಎಂದೇ ಪ್ರೀತಿಯಿಂದ ಕರೆಯಲ್ಪಡುವ ಅವರು 6 ದಶಕಗಳಿಗೂ ಹೆಚ್ಚು ಕಾಲ ತಮ್ಮ ವೃತ್ತಿ ಜೀವನದಲ್ಲಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಮತ್ತು ಹಿಂದಿ ಸೇರಿದಂತೆ ಹಲವು ಭಾಷೆಗಳಲ್ಲಿ ಸುಮಾರು 48,000 ಹಾಡುಗಳನ್ನು ಹಾಡಿದ್ದಾರೆ. ಅವರ ನಿಧನಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಅವರ ಪಾರ್ಥಿವ ಶರೀರವನ್ನು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಇಂದು ಬೆಳಗ್ಗೆಯಿಂದಲೇ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿದೆ. ಸಕಲ ಸರ್ಕಾರಿ ಗೌರವ

0: ಗಳೊಂದಿಗೆ ಅಂತಿಮ ವಿಧಿವಿಧಾನಗಳನ್ನು ಮೈಸೂರಿನ ಕನಿಯನಹುಂಡಿಯಲ್ಲಿರುವ ಅವರ ತೋಟದಲ್ಲಿ ನಡೆಯಲಿವೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ. ಎಸ್ ಜಾನಕಿ ಅವರು ಇಳಿಯಾರಾಜ, ಎಂಎಸ್ ವಿಶ್ವನಾಥನ್, ಕೆವಿ ಮಹಾದೇವನ್, ಎಆರ್ ರೆಹಮಾನ್ ಸೇರಿದಂತೆ ಇತರ ಪ್ರಸಿದ್ಧ ಸಂಗೀತ ನಿರ್ದೇಶಕರೊಂದಿಗೆ ಕೆಲಸ ಮಾಡಿದ್ದಾರೆ. 1988ರಲ್ಲಿ ಭಾರತಿರಾಜ ಅವರ ನಿರ್ದೇಶನದ ತಮಿಳು ಚಿತ್ರ ಸೆಂತೂರ ಪೂವೆ ಗಾಯನಕ್ಕಾಗಿ ಎಸ್ ಜಾನಕಿ ಅತ್ಯುತ್ತಮ ಮಹಿಳಾ ಹಿನ್ನೆಲೆ ಗಾಯಕಿಯಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಗೆದ್ದರು. ಅವರು 33 ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಹಾಗೂ 2013ರಲ್ಲಿ ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ತಮಿಳಿನಲ್ಲಿ ಸಿಂಗರ ವೇಲನೆ ದೇವ, ಚಿನ್ನಂಚಿರಿಯ ವಣ್ಣಪರವೈ ಮತ್ತು ಸಕಲ ಕಲಾವಲ್ಲವನ್, ಕನ್ನಡದಲ್ಲಿ ನಗುವ ನಯನ, ಜೊತೆ ಜೊತೆಯಲ್ಲಿ ಮತ್ತು ಚಿನ್ನದ ಮಲ್ಲಿಗೆ ಹೂವೆ ಸೇರಿದಂತೆ ನೂರಾರು ಜನಪ್ರಿಯ ಹಾಡುಗಳು ಎಸ್ ಜಾನಕಿ ಅವರ ಕಂಠದಿಂದ ಮೂಡಿಬಂದಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹೊರ್ಮುಸ್ ಜಲಸಂಧಿಯ ಮೂಲಕ ಸಾಗುತ್ತಿದ್ದ ಸೈಪ್ರಸ್ ಧ್ವಜ ಹೊತ್ತ ಕಂಟೈನರ್ ಹಡಗಿನ ಮೇಲೆ ಇರಾನ್ ಪಡೆಗಳು ದಾಳಿ ಮಾಡಿದ ನಂತರ ಅಮೆರಿಕ ಇರಾನ್ ವಿರುದ್ಧ ಮತ್ತೊಂದು ಸುತ್ತಿನ ದಾಳಿ ನಡೆಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನಿರ್ದೇಶನದ ಮೇರೆಗೆ ಈ ದಾಳಿಗಳನ್ನು ನಡೆಸಲಾಗಿದೆ ಎಂದು ಅಮೆರಿಕ ಸೇನೆ ತಿಳಿಸಿದೆ. ವಾಣಿಜ್ಯ ಹಡಗಿನ ಮೇಲಿನ ದಾಳಿಯಲ್ಲಿ ಸಿಬ್ಬಂದಿಯೊಬ್ಬರು ಕಾಣೆಯಾಗಿದ್ದಾರೆ ಮತ್ತು ಹಡಗಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಇಂಜಿನ್ ಕೊಠಡಿಗೆ ಹೆಚ್ಚಿನ ಹಾನಿಯಾಗಿ ಹಡಗಿಗೆ ಪ್ರಯಾಣ ಮುಂದುವರಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಅಮೆರಿಕ ತಿಳಿಸಿದೆ. ಕೊಯಿಶ್ಮ ದ್ವೀಪ, ಬಂದರ್ ಅಬ್ಬಾಸ್ ಮತ್ತು ಸಿರಿಕ್ ಮೇಲೆ ದಾಳಿ ನಡೆಸಲಾಗಿದೆ. ಏತನ್ಮಧ್ಯೆ ಹೊರ್ಮುಸ್ ಜಲಸಂಧಿಯನ್ನು ಇರಾನ್ ಮುಚ್ಚಿದೆ. ಹಡಗೊಂದು ಅನಧಿಕೃತ ಮಾರ್ಗ ಬಳಸಲು ಪ್ರಯತ್ನಿಸಿದ ಘಟನೆಯ ನಂತರ ಸಮುದ್ರ ಮಾರ್ಗವನ್ನು ಮುಚ್ಚಲಾಗಿದೆ ಎಂದು ಇರಾನ್ನ ನೌಕಾಪಡೆ ತಿಳಿಸಿದೆ. ಈ ಪ್ರದೇಶದಲ್ಲಿ ಅಮೆರಿಕ ಹಸ್ತಕ್ಷೇಪ ನಿಲ್ಲಿಸುವವರೆಗೆ ಯಾವುದೇ ಹಡಗನ್ನು ಕಾರ್ಯತಂತ್ರದ ಜಲಮಾರ್ಗದ ಮೂಲಕ ಸಾಗಿಸಲು ಅನುಮತಿಸಲಾಗುವುದಿಲ್ಲ ಎಂದು ಇರಾನ್ ತಿಳಿಸಿದೆ. ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಕಾಯ್ದೆ 2006ರ ಅಡಿಯಲ್ಲಿ ಉಲ್ಲಂಘನೆಗಳನ್ನು ಆರೋಪಿಸಿ ಹಲವಾರು ಗ್ರಾಹಕ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ಗೆ 9 ನೋಟಿಸ್ಗಳನ್ನು ನೀಡಿದೆ. ನೋಟಿಸ್ಗೆ ಉತ್ತರಿಸಿದ್ದರೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಪ್ರಾಧಿಕಾರ ಎಚ್ಚರಿಸಿದೆ. ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಮೂಲಕ ಅವಧಿ ಮೀರಿದ, ಹಾಳಾದ, ಕೊಳೆತ, ಕಲುಷಿತ ಮತ್ತು ಅಸುರಕ್ಷಿತ ಆಹಾರ ಉತ್ಪನ್ನಗಳನ್ನು ಪೂರೈಸಲಾಗುತ್ತಿದೆ ಎಂದು ಗ್ರಾಹಕರು ದೂರುಗಳು ಆರೋಪಿಸಿವೆ. ತಪ್ಪಾದ, ಅಮಾನ್ಯ ಅಥವಾ ಅಸ್ತಿತ್ವದಲ್ಲಿಲ್ಲದ ಪರವಾನಗಿ ಸಂಖ್ಯೆಗಳು ಮತ್ತು ನೋಂದಾಯಿಸಲಾದ ಹೆಸರುಗಳಿಗಿಂತ ಭಿನ್ನವಾದ ಹೆಸರುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆಹಾರ ವ್ಯವಹಾರ ಘಟಕಗಳ ಬಗ್ಗೆಯೂ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರ ಕಳವಳ ವ್ಯಕ್ತಪಡಿಸಿದೆ. ವಿಯೆಟ್ನಾಂನ ಫೂಕ್ವಾಕ್ ದ್ವೀಪದ ಬಳಿ ಭಾರತೀಯ ಪ್ರವಾಸಿಗರನ್ನು ಕರೆದೊಯ್ಯುತ್ತಿದ್ದ ಸ್ಪೀಡ್ ಬೋಟ್ ಮಗುಚಿ ಬಿದ್ದ ಪರಿಣಾಮ 15 ಮಂದಿ ಭಾರತೀಯರು ಸಾವನ್ನಪ್ಪಿದ್ದಾರೆ. 21 ಜನರನ್ನು ರಕ್ಷಿಸಲಾಗಿದೆ. 32 ಭಾರತೀಯ ಪ್ರವಾಸಿಗರು ಮತ್ತು 4 ಸಿಬ್ಬಂದಿಯನ್ನು ಹೊತ್ತೊಯ್ಯುತ್ತಿದ್ದ ದೋಣಿ ಹಾನ್ ಮೇ ರೂಟ್ ಗೋಯಿ ದ್ವೀಪದಿಂದ ಸುಮಾರು 400 ಮೀಟರ್ ದೂರದಲ್ಲಿ ಉರುಳುಬಿದ್ದಿದ್ದು ರಕ್ಷಣಾ ಕಾರ್ಯಾಚರಣೆ ಆರಂಭವಾಗಿದೆ. ದುರಂತಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ವಿಂಬಲ್ಡನ್ ಮಹಿಳಾ ಸಿಂಗಲ್ಸ್ನಲ್ಲಿ ಜೆಕ್ ಗಣರಾಜ್ಯದ 21 ವರ್ಷದ ಲಿಂಡಾ ನೋಸ್ಕೋವಾ ತಮ್ಮ ಚೊಚ್ಚಲ ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಲಂಡನ್ನ ಸೆಂಟರ್ ಕೋರ್ಟ್ನಲ್ಲಿ ನಿನ್ನೆ ನಡೆದ ಫೈನಲ್ ಪಂದ್ಯದಲ್ಲಿ ಲಿಂಡಾ ನೋಸ್ಕೋವಾ ಲಂಡನ್ನ ಕೆರೊಲಿನಾ ಮುಚೋವಾ ಅವರನ್ನು 6-2, 5-7, 6-3 ಅಂತರದಿಂದ ಮಣಿಸಿ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು. 2023ರಲ್ಲಿ ಮಾರ್ಕೆಟಾ ವೊಂಡ್ರೋಶೋವಾ ಹಾಗೂ 2024ರಲ್ಲಿ ಬಾರ್ಬೋರಾ ಕ್ರೆಜಿಕೋವಾ ಬಳಿಕ ಕಳೆದ 4 ವರ್ಷಗಳಲ್ಲಿ ವಿಂಬಲ್ಡನ್ ಪ್ರಶಸ್ತಿ ಗೆದ್ದ 3ನೇ ಜೆಕ್ ಗಣರಾಜ್ಯದ ಮಹಿಳಾ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ನೋಸ್ಕೋವಾ ಪಾತ್ರರಾಗಿದ್ದಾರೆ. ಇಂದು ರಾತ್ರಿ ನಡೆಯಲಿರುವ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ನಲ್ಲಿ ವಿಶ್ವದ ಅಗ್ರ ಶ್ರೇಯಾಂಕಿತ ಆಟಗಾರ ಇಟಲಿಯ ಯಾನಿಕ್ ಸಿನ್ನರ್ ಹಾಗೂ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ ಪ್ರಶಸ್ತಿಗಾಗಿ ಸೆಣಸಲಿದ್ದಾರೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8:30 ಆರಂಭವಾಗಲಿದೆ. ಅಮೆರಿಕದ ಫ್ಲೋರಿಡಾದ ಮಿಯಾಮಿ ಕ್ರೀಡಾಂಗಣದಲ್ಲಿ ಇಂದು

0: ಬೆಳಗ್ಗೆ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ನಾರ್ವೆ ತಂಡವನ್ನು 2-1 ಗೋಲುಗಳಿಂದ ಮಣಿಸುವ ಮೂಲಕ ಸೆಮಿಫೈನಲ್ಗೆ ಲಗ್ಗೆಟ್ಟಿದೆ. ಜೂಡ್ ಬೆಲಿಂಗ್ಹ್ಯಾಮ್ ಅವರ ಅದ್ಭುತ 2 ಗೋಲುಗಳ ಮೂಲಕ ಇಂಗ್ಲೆಂಡ್ ತಂಡ ಸೆಮಿಫೈನಲ್ಗೆ 3ನೇ ತಂಡವಾಗಿ ಮುನ್ನಡೆದಿದೆ. ಕನ್ಸಾಸ್ ಸಿಟಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಅರ್ಜೆಂಟೀನಾ ಸ್ವಿಜರ್ಲೆಂಡ್ ನಡುವಿನ ಮತ್ತೊಂದು ಕ್ವಾರ್ಟರ್ ಫೈನಲ್ ಪಂದ್ಯ ಪ್ರಗತಿಯಲ್ಲಿದೆ. ಇಂಗ್ಲೆಂಡ್ನ ವೆಸ್ಟ್ ಎಂಡ್ನಲ್ಲಿ ಕಳೆದ ರಾತ್ರಿ ನಡೆದ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ 5ನೇ ಹಾಗೂ ಕೊನೆಯ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಭಾರತವನ್ನು 56 ರನ್ಗಳಿಂದ ಮಣಿಸಿ ಸರಣಿಯನ್ನು 4-0 ಅಂತರದಲ್ಲಿ ಜಯಿಸಿದೆ. ಅದ್ಭುತ ಬ್ಯಾಟಿಂಗ್ ಪ್ರದರ್ಶನದ ಮೂಲಕ 3 ವಿಕೆಟ್ ನಷ್ಟಕ್ಕೆ ಇಂಗ್ಲೆಂಡ್ ಭಾರತಕ್ಕೆ 258 ರನ್ಗಳ ಗೆಲುವಿನ ಗುರಿ ನೀಡಿತ್ತು. ಪ್ರತಿಯಾಗಿ ಭಾರತ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 201 ರನ್ ಗಳಿಸಲು ಸಶಕ್ತವಾಯಿತು. ಈ ಪಂದ್ಯದ ಗೆಲುವಿನ ಬೆನ್ನಲ್ಲೇ ಅಂತಾರಾಷ್ಟೀಯ ಟಿ20 ತಂಡ ಶ್ರೇಯಾಂಕದಲ್ಲಿ ಭಾರತವನ್ನು ಹಿಂದಿಕ್ಕಿ ಇಂಗ್ಲೆಂಡ್ ಅಗ್ರಸ್ಥಾನಕ್ಕೇರಿದೆ. ಭಾರತ ಈ ಶ್ರೇಯಾಂಕದಲ್ಲಿ ದಾಖಲೆಯ 1605 ದಿನಗಳಿಂದ ಅಗ್ರಸ್ಥಾನದಲ್ಲಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತೀಯ ಐಟಿ ವಲಯ ಸಾಫ್ಟ್ವೇರ್ ಸೇವೆಗಳ ಮಾದರಿಯಿಂದ ಸೇವೆಯಾಗಿ ಎಐ ಮಾದರಿಗೆ ಪರಿವರ್ತನೆಗೊಳ್ಳುವಂತೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಕರೆ. ಖ್ಯಾತ ಹಿನ್ನೆಲೆ ಗಾಯಕಿ ಗಾನಕೋಗಿಲೆ ಎಸ್ ಜಾನಕಿ ವಿಧಿವಶ, ಗಣ್ಯರ ಸಂತಾಪ. ಇರಾನ್ ಮೇಲೆ ಅಮೆರಿಕ ಮತ್ತೊಂದು ಸುತ್ತಿನ ದಾಳಿ, ಪುನಃ ಹೊರ್ಮುಸ್ ಜಲಸಂಧಿ ಮುಚ್ಚಿದ ಟೆಹರಾನ್. ವಿಂಬಲ್ಡನ್ ಟೆನಿಸ್, ಮಹಿಳಾ ಸಿಂಗಲ್ಸ್ನಲ್ಲಿ ಲಿಂಡಾ ನೋಸ್ಕೋವಾಗೆ ಚೊಚ್ಚಲ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ನಾರ್ವೆ ವಿರುದ್ಧ ಗೆದ್ದು ಸೆಮಿಫೈನಲ್ಗೆ ಲಗ್ಗೆಯಿಟ್ಟ ಇಂಗ್ಲೆಂಡ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸ್ವಲ್ಪ ಹೊತ್ತಿನಲ್ಲಿ ರಾಗರಂಜನಿ ಚಿತ್ರಗೀತೆಗಳನ್ನು ಕೇಳುವಿರಿ.
2: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
3: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಈಗ ರಾಗರಂಜನಿ. ಎಸ್ ಜಾನಕಿ ಅವರು ಹಾಡಿದ 2 ಕನಸು ಚಿತ್ರದಲ್ಲಿ ಅಳವಡಿಸಿದ ರಾಘವೇಂದ್ರ ಸ್ವಾಮಿಗಳ ಕೀರ್ತನೆ. ಸಂಗೀತ ರಾಜನ್ ನಾಗೇಂದ್ರ.

ಈಗ ಕೇಳಿ ಸಂಗಡಿಗರೊಂದಿಗೆ ರತ್ನಮಾಲಾ ಪ್ರಕಾಶ್ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಏಳು ಸುತ್ತಿನ ಕೋಟೆ ಚಿತ್ರದ ಗೀತೆ, ವಿ ಮನೋಹರ್ ಅವರ ಸಾಹಿತ್ಯಕ್ಕೆ ಸಂಗೀತ ವೈದ್ಯನಾಥನ್.

0: Narendra Ramachandran.
1: Thank you, Naresh. Prime Minister Narendra Modi's New Zealand visit figures prominently on the front pages of newspapers. Hindustan Times shows a picture of Mr. Modi and his counterpart Christopher Luxon under the headline India-New Zealand Raise Ties to Strategic Bond, Inc. 12 Pacts. India a strategic launchpad, PM Modi tells NZ CEOs, writes the Sunday Pioneer. POK stir intensifies, protesters warn park forces to stay away is a top headline in the Asian Age. Bengal CM orders statewide crackdown on illegal liquor, drug dens after Baripur horror, reports the Sunday Statesman. New high for India-made car exports under the headline. The Financial Express quoting the latest export data released by the Department of Commerce under the Minister of Commerce and Industry writes that outbound shipments of passenger vehicles scaled an all-time high of 79,967 crore rupees, marking a 30.59% growth over financial year 2025. In its editorial title, Wayanad Landslide, mountains keep warning us, but are we listening? The Times of India writes that barely 2 years after Wayanad witnessed one of India's worst landslide disasters, another mountainside has collapsed. The immediate cause of the landslide will eventually be established, but mountains are not simply obstacles waiting to be drilled through. They are living landscapes with limits that engineering alone cannot negotiate. And finally, a historic Gurudwara in Lahore associated with Sri Guru Har Gobind Sahib Ji, built in 1923, has been reopened for the first time since partition, ending a wait of nearly 79 years, reports the Sunday Tribune. And with that, it's back to you, Naresh.
0: Thank you, Subhadra. And now, before we end the bulletin, the headlines once again. Prime Minister Narendra Modi concludes his three-nation tour of Indonesia, Australia and New Zealand. Departs for India after holding extensive talks with New Zealand Prime Minister Christopher Luxon. Vietnam government orders probe into speedboat tragedy that killed 15 Indian tourists. U.S. launches new round of strikes against Iran after IRGC forces attack container ship transiting Strait of Hormuz. Iranian Navy closes the vital sea corridor until further notice. IMD forecasts heavy rainfall across northern and eastern parts of the country for next 4 days. England beat Norway 2-1 to reach FIFA World Cup semi-finals, and Linda Noskova beats Carolina Muchova to win first Wimbledon tennis title. And with that, we end the morning news. Have a nice day.
2: ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯು 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಸುಸಂದರ್ಭದಲ್ಲಿ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಅರುಣ್ ಭಂಡಾರಿ ಬಿಲ್ಡರ್ಸ್ ಆಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ. ನೆನಪುಗಳ ಸವಿಗಂಪು, ಸಾಧಕರ ಮಾತಿನ ಪೂರಣದ ಸೊಂಪು. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಆಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. ಅರುಣ್ ಭಂಡಾರಿ ಬಿಲ್ಡರ್ಸ್ ಆಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್, ಇಲ್ಲಿ ಕನಸಿನ ಮನೆ ನಿಮ್ಮಿಷ್ಟದಂತೆ. ಕ್ವಾಲಿಟಿ ಕೆಲಸ, ಸರಿಯಾದ ಸಮಯಕ್ಕೆ ಡೆಲಿವರಿ ಮತ್ತು ನ್ಯಾಯಯುತ ಬೆಲೆ. ರೆಸಿಡೆನ್ಷಿಯಲ್ ಇರಲಿ ಅಥವಾ ಕಮರ್ಷಿಯಲ್, ನಂಬಿಕೆಯೇ ನಮ್ಮ ಹೆಗ್ಗುರುತು. ಅರುಣ್ ಭಂಡಾರಿ ಬಿಲ್ಡರ್ಸ್ ಆಂಡ್ ಡೆವಲಪರ್ಸ್, ನಿಮ್ಮ ಕನಸು ನಮ್ಮ ಜವಾಬ್ದಾರಿ.
3: ಅರುಣ್ ಭಂಡಾರಿ ಬಿಲ್ಡರ್ಸ್ ಆಂಡ್ ಡೆವಲಪರ್ಸ್, ಮನೆ ಖರೀದಿ ಅಥವಾ ನಿರ್ಮಾಣಕ್ಕೆ ನಿಮಗೆ ಬೇಕಾದಂತೆಯೇ ಇಂದಿನ ಕಾಲದ ಮನೆ ನಿರ್ಮಿಸುತ್ತೇವೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 8904819565.
2: ಈ ವಾರದ ಅತಿಥಿಯಾಗಿ ತಮ್ಮ ಮಾತಿನ ಮಂಟಪ ಕಟ್ಟುವವರು ಬರಹವನ್ನೇ ಉಸಿರಾಗಿಸಿದ ಅಕ್ಷರ ತಪಸ್ವಿ, ಅಂತರಾಳದ ಸತ್ಯಕ್ಕೆ ಕಾವ್ಯದ ಕನ್ನಡಿ ಹಿಡಿದ ಬರಹಗಾರ್ತಿ, ಕವಯತ್ರಿ, ಸ್ತ್ರೀವಾದಿ ಚಿಂತಕಿ ಚಂದ್ರಕಲಾನಂದ ಅವರ. ಆ ನೆನಪಿನ ಪಯಣಕ್ಕೆ ಸಾಥ್ ನೀಡಲಿದ್ದಾರೆ ಲತೀಶ್ ಪಾಲ್ದಾನೆ. ಬನ್ನಿ, ಚಂದ್ರಕಲಾನಂದಾವರ ಅವರ ವೈಚಾರಿಕ ಲೇಖನಿ ಮತ್ತು ಸಾಹಿತ್ಯಿಕ ಬದುಕಿನ ಅಂತರಾಳದ ಮಾತುಗಳನ್ನು ಆಲಿಸೋಣ.
4: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ವಾರದ ಅತಿಥಿಯಾಗಿ ನಮ್ಮ ಜೊತೆಗಿರುವವರು ಚಂದ್ರಕಲಾ ನಂದಾವರವರು. ಇವರು ಬರಹಗಾರ್ತಿ, ಕವಯತ್ರಿ, ಹಾಗೇನೆ ಸ್ತ್ರೀವಾದಿ ಚಿಂತಕಿ ಕೂಡ ಹೌದು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
5: ನಮಸ್ತೆ
4: ಮೇಡಮ್. ತಾವು ಜನಿಸಿದ್ದು 1950 ಅಂದ್ರೆ ಸ್ವಾತಂತ್ರ್ಯ ಬಂದ ನಂತರದ ಮೊದಮೊದಲ ತಲೆಮಾರುಗಳು ಅಂತ ಹೇಳಬಹುದು.
5: ಹೌದು ಹೌದು, ಖಂಡಿತ.
4: ಮೇಡಮ್, ಹೇಗಿತ್ತು ತಮ್ಮ ಬಾಲ್ಯ ಜೀವನ ಆ ಕಾಲದಲ್ಲಿ?
5: ಬಾಲ್ಯ ಜೀವನವನ್ನು ಎಲ್ಲರೂ ಹಾಡಿ ಹೊಗಳಿದ ಹಾಗೆಯೇ ನಾವು ಅಷ್ಟು

0: ಸಂತೋಷ ಪಟ್ಟಿದ್ದೇವೆ. ಕಷ್ಟಗಳಿತ್ತು, ಇವತ್ತಿನ ಸೌಲಭ್ಯಗಳೆಲ್ಲ ಇರಲಿಲ್ಲ, ಆದರೆ ಮನುಷ್ಯರ ಮನುಷ್ಯತ್ವ ಮತ್ತು ಶಿಕ್ಷಣಕ್ಕಿದ್ದಂಥ ಒಂದು ಮಹತ್ವ, ಜೊತೆಯಲ್ಲಿ ಆ ಶಿಕ್ಷಣ ಎಲ್ರಿಗೂ ಸಿಗಬೇಕು ಎನ್ನುವಂತಹ ಕಾಳಜಿ, ಇವೆಲ್ಲವುಗಳ ಜೊತೆಯಲ್ಲಿ ಬೆಳೆದವರು. ನಾನು ವಿಜಯ ಕಾಪಿಕಾಡ್ನಲ್ಲಿ, ಆಗ ಅದು ಮುನ್ಸಿಪಲ್ ಶಾಲೆ ಆಗಿತ್ತು, ಅದರ ಮೊದಲು ಅದು ಬೋರ್ಡ್ ಸ್ಕೂಲ್ ಆಗಿತ್ತಂತೆ. ಹುಡುಗರ ಶಾಲೆ ಬೇರೆ, ಹುಡುಗಿಯರ ಶಾಲೆ ಬೇರೆ, ಅಲ್ಲಿ ಹತ್ತಿರದಲ್ಲೇ ಇತ್ತು. ನಾನು 56ನೇ ಇಸ್ವಿಗೆ ಶಾಲೆಗೆ ಸೇರಿದ್ದು, 6 ವರ್ಷ ಕಂಪ್ಲೀಟ್ ಆದಮೇಲೆ ಹಾಕಿದ್ದಾರೆ. ಯಾಕಂದರೆ ಮನೆಯಲ್ಲಿ ಅಧ್ಯಾಪಕರುಗಳೇ ಇದ್ದರು, ಇಬ್ಬಿಬ್ಬರಿದ್ದರು, ಅಪ್ಪನು ಮಾಸ್ಟ್ರು, ಚಿಕ್ಕಪ್ಪನೂ ಇದ್ದರು. ಆದ್ದರಿಂದ ಶಾಲೆಗೆ ಹೋಗಲೇಬೇಕು ಎನ್ನುವಂಥದ್ದೇನಿರಲಿಲ್ಲ. ಆ ಕಾರಣಕ್ಕೆ ನಾನು ಮನೆಯಲ್ಲೇ ಇದ್ದೆ ಅಂತ ಕಾಣ್ತದೆ. ಆಮೇಲೆ ಶಾಲೆಗೆ ಸೇರಿದಾಗ ಆ ಶಾಲೆಯ ಒಂದು ಅನುಭವಗಳನ್ನು ನಾನು ಈಗಾಗಲೇ ನನ್ನ ನನ್ನೂರು ನನ್ನ ಜನ ಎನ್ನುವೊಂದು ಆತ್ಮಚರಿತ್ರೆಯ ಹಾಗಿರುವಂಥ ಪುಸ್ತಕ ಬರೆದಿದ್ದೇನೆ ಅಂಕಣ ಬರಹವಾಗಿ. ಅದರಲ್ಲಿ ಹೇಳಿಕೊಂಡಿದ್ದೇನೆ, ಆ ಶಾಲೆ ಮುನ್ಸಿಪಲ್ ಶಾಲೆಯಾಗಿ ಆಗಿನ ಮುನ್ಸಿಪಲ್ ಶಾಲೆಗಳಲ್ಲಿ ಒಂದು ಪ್ರಥಮ ಸ್ಥಾನವನ್ನು ಗಳಿಸಿದಂಥ ಶಾಲೆ ಅದು. ಒಂದು 3 ಶಾಲೆಗಳು, ಅದೊಂದು ಶಾಲೆ ಮಣ್ಣಗುಡ್ಡ ಶಾಲೆ ಮತ್ತು ಗಾಂಧಿನಗರ ಶಾಲೆ. ಈ 3 ಶಾಲೆಗಳು ಯಾವಾಗಲೂ ಒಂದು ರೀತಿಯಲ್ಲಿ ಸ್ಪರ್ಧಾ ಮನೋಭಾವದಿಂದ ನಮ್ಮ ಶಿಕ್ಷಕರು ನಮ್ಮನ್ನು ಬೆಳೆಸಿದ್ದಾರೆ. ಹಾಗೆ ಎರಡನೇದಾಗೆಲ್ಲ ಒಂದು ಶಿಕ್ಷಕರಿಗೆ ಈಗ ಕ್ಲಸ್ಟರ್ ಅಂತ ಹೇಳ್ತಾರೆ, ಆ ಕ್ಲಸ್ಟರಲ್ಲಿ ಏನು ಕೆಲಸಗಳು ನಡೀತೋ ಗೊತ್ತಿಲ್ಲ. ಆದರೆ ಆಗ ತಿಂಗಳಿಗೆ ಒಂದು ಶಿಕ್ಷಕರಿಗೆ ತರಬೇತಿ ಹಾಗೆ, ಮತ್ತು ಅವರ ಪ್ರತಿಭೆಗಳನ್ನು ತರುವುದಕ್ಕೆ ಮತ್ತು ಅವರ ಶಾಲೆಯ ಚಟುವಟಿಕೆಗಳನ್ನು ಇನ್ನೊಬ್ಬರಿಗೆ ತಿಳಿಸಿಕೊಡುವುದಕ್ಕೆ ಈ ರೀತಿಯ ಒಂದು ಕಾರ್ಯಕ್ರಮ ಇರ್ತಿತ್ತು. ಅದರಲ್ಲಿ ನಾನು 5ನೇ ಕ್ಲಾಸ್ನಲ್ಲಿರುವಾಗಲೇ ನನ್ನ ಅಧ್ಯಾಪಕರು ನನ್ನನ್ನು ವೇದಿಕೆ ಹತ್ತಿಸಿ ಹರಿಶ್ಚಂದ್ರ ಕಾವ್ಯವನ್ನು ಓದಿಸಿದರು. ಯಾಕಂದರೆ ನನ್ನ ಅಪ್ಪ ಕಾವ್ಯ ವಾಚನ ಮಾಡ್ತಾ ಇದ್ದವರು, ಹಾಗೆ ನನಗೆ ಮನೆಯಲ್ಲಿ ಕೇಳಿ ಗೊತ್ತುಂಟು ಅಂತ. ಕನ್ನಡ ಪಾಠ ಇದ್ದರೆ ಮೊದಲು ಅದನ್ನು ಕಾವ್ಯವನ್ನು ನಾನೇ ತರಗತಿಯಲ್ಲಿ ಓದಬೇಕು.
1: ಮೇಡಮ್, ಈಗ ತಾವು ಹೇಳಿದ್ರಿ ತಮ್ಮ ತಂದೆಯವರು ಮೇಷ್ಟರ್ ಆಗಿದ್ದರು, ಹಾಗೆಯೇ ಕಾವ್ಯ ವಾಚನ ಎಲ್ಲ ಮಾಡ್ತಾ ಇದ್ರು ಅಂತ ಹೇಳಿ, ಅವರ ಪ್ರಭಾವ ನಿಮ್ಮ ಮೇಲೆ ಇಷ್ಟಾಗಿದೆ?
0: ಅದು 100ಕ್ಕೆ 100. ಆ ಪ್ರಭಾವ ಎಷ್ಟು ಅಂತ ಹೇಳಿದರೆ, ಮನೆ ಮಾತು ತುಳುವಿನವರು. ಅರೆ, ನಮ್ಮ ತಂದೆ ಚಿಕ್ಕಂದಿನಿಂದ ಕನ್ನಡ ಮಾತನಾಡಲಿಕ್ಕೆ ಅಭ್ಯಾಸ ಮಾಡಿದರು. ಹಾಗೆ ಅದು ಅಮ್ಮನನ್ನು ತಿದ್ದಬೇಕು, ಮತ್ತು ನಮ್ಮ ಮಕ್ಕಳು ತುಳು ತಪ್ಪು ಹೇಳಬಾರ್ದು, ಯಾಕಂದರೆ ಮನೆಯಲ್ಲಿ ಅಮ್ಮನೊಟ್ಟಿಗಲ್ಲ ಇರೋದು ನಾವು, ನಮಗೆ ತಪ್ಪು ಬರ್ತದೆ ಅನ್ನೋದಕ್ಕೆ ತಿದ್ದಿದ್ರು. ಆ ಕಾರಣಕ್ಕೆ ಒಂದು ಭಾಷೆಯನ್ನು ಕಳ್ಕೊಂಡಿದ್ದೇನೆ ಅಂತ ಅನ್ನಿಸ್ತದೆ ನನಗೆ. ಆದರೆ ನಂದವರ ಕಾರಣದಿಂದ ಮತ್ತೆ ಸಿಕ್ಕಿದೆ ನನಗೆ. ಆದರೆ ನನಗೆ ಇವತ್ತು ಕೂಡ ತುಳುವಿನಲ್ಲಿ ವೇದಿಕೆಯಲ್ಲಾಗಲಿ ಅಥವಾ ನಿಮ್ಮ ಈ ಮೈಕಿನ ಎದುರಿಗೆ ಮಾತನಾಡೋದು ಅಂತ ಹೇಳಿದ್ರೆ ಭಯ ಆಗ್ತದೆ, ಯಾಕಂದರೆ ಅಷ್ಟು ಚಂದದ ತುಳು ಬರುವುದಿಲ್ಲ ನನಗೆ ಸರಿಯಾಗಿ. ಹಾಗೆ ಆ ನೆಲೆಯಲ್ಲಿ ಅವರು ಕನ್ನಡ ವಿದ್ವಾನ್ ಆಗಿದ್ದವರು, ಆದ್ದರಿಂದ ಸಾಹಿತ್ಯದ ಪ್ರಭಾವ, ಕಾವ್ಯಗಳ ಪ್ರಭಾವ, ಹಾಡುಗಳ ಭಾವಗೀತೆಗಳ ಪ್ರಭಾವ. 5ನೇ ತರಗತಿಯಲ್ಲಿ ದಿನಾ ತರಗತಿ ಮೊದಲನೇ ಪಿರಿಯಡ್ನಲ್ಲಿ ಪತ್ರಿಕೆ ಓದಲಿಕ್ಕೆ. ಇವತ್ತು ನನಗೆ ಎಲ್ಲ ವಿಷಯಗಳಲ್ಲೂ ಆಸಕ್ತಿ, ಯಾವುದರಲ್ಲಿ ಆಸಕ್ತಿ ಇಲ್ಲ ಎನ್ನುವಂಥದ್ದಿಲ್ಲ. ಮನೆಯಲ್ಲಿ ತಂದೆ ಮತ್ತು ಚಿಕ್ಕಪ್ಪ ಹಿಂದಿ, ಅದರಿಂದ ಹಿಂದಿಯೂ ಕೂಡ ನಾನು ಮಾಡಿಕೊಂಡಿದ್ದೇನೆ. ಅದು ಚಿಕ್ಕಪ್ಪ ಹಿಂದಿಯಲ್ಲಿ ಮಾತನಾಡಿ ನೋಡಿದ್ರೆ ಅದೊಂದು ಬಹಳ ವಿಶೇಷ ಅಂತ. ಆಗ
1: ಈಗ ತಮ್ಮ ಮನೆಯಲ್ಲಿ ಇಬ್ಬರಿಬ್ಬರು ಅಧ್ಯಾಪಕರಿದ್ದರು, ಹಾಗಾಗಿ ತಮಗೆ ಒಂದು ಶಿಕ್ಷಣದ ಪ್ರಾಮುಖ್ಯವನ್ನು ಅವರು ಮೊದಲಿಂದಲೇ ತಿಳಿಸಿಕೊಟ್ಟಿದ್ರು. ಆದರೆ ಆ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಈ ಶಿಕ್ಷಣ ಅನ್ನುವಂಥದ್ದು ಯಾವ ರೀತಿಯಾಗಿತ್ತು?
0: ಆಗ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಅಂತ ಹೇಳಿದರೆ, ಈ ನಮ್ಮ ನನ್ನ ವಿಜಯ ಕಾಪಿಕಾಡ್ನ ಸಂದರ್ಭದಲ್ಲಿ ಹೇಳಿದರೆ, ಮಕ್ಕಳೆಲ್ಲರೂ ಶಾಲೆಗೆ ಬರ್ತಿದ್ರು. 2 ಕಾಲೋನಿಗಳುಂಟಲ್ಲಿ, ಕುದ್ಮುಲ್ ರಂಗರಾಯರು ಕೊಟ್ಟಿರುವಂಥದ್ದು, ಒಂದು ಕಾಪಿಕಾಡ್ ಶಾಲೆ ಹತ್ತಿರವೇ ನಮ್ಮದು, ಕಾಲೋನಿಯ ಬದಿಯಲ್ಲೇ ಇರುವಂಥದ್ದು. ನಾವೇನು ಮಾಡ್ತಿದ್ದೆವು ಅಂತ ಹೇಳಿದರೆ, ನಮ್ಮ ಇದೇ ಮಾಸ್ಟ್ರು, ಅವ್ರ ಗುರುಪ್ ಮಾಸ್ಟ್ರು ಅಂಥೇಳಿ, ಅವರು ನಮ್ಮನ್ನು ಕರ್ಕೊಂಡು ಶಾಲೆಯಿಂದ, ಅಲ್ಲಿಯ ಕಾಲೋನಿಯೊಳಗಿಂದ ಮಕ್ಕಳು ಶಾಲೆಗೆ ಬರಲಿಕ್ಕೆ ಬಹಳ ತಪ್ಪಿಸ್ತಾರೆ. ಅವರ ಮನೆಗೆ ಹೋಗಿ ಅವರನ್ನು ಎಲ್ಲಿ ಅವರು ಕೋಳಿಗೂಡಿನಲ್ಲಿ ಅಡಗಿ ಕೂತವರನ್ನು ಸಹ ನಾವು ಕರ್ಕೊಂಡು ಬಂದು ಕ್ಲಾಸಿಗೆ ಕರ್ಕೊಂಡು ಬರ್ತಿದ್ದೆವು. ಆ ರೀತಿಯಲ್ಲಿ ಶಿಕ್ಷಕರು ಕೆಲಸ ಮಾಡ್ತಿದ್ರು.
1: ಮೇಡಮ್, ಹಾಗೆ ತಮ್ಮ ಪ್ರೌಢಶಾಲಾ ಮತ್ತು ಉನ್ನತ ಶಿಕ್ಷಣಗಳು ಎಲ್ಲಿ ನಡೀತು?
0: ಅನಿ ಬೆಜೆಂಟ್ರ ಹೆಸರಿನಲ್ಲಿರುವ ಬೆಜೆಂಟ್ ಹೈಸ್ಕೂಲ್, ಅದು ರಾಷ್ಟ್ರೀಯ ಬಾಲಿಕಾ ಪ್ರೌಢಶಾಲೆ ಅಂತ, ಬೆಜೆಂಟ್ ನ್ಯಾಷನಲ್ ಗರ್ಲ್ಸ್ ಹೈಸ್ಕೂಲ್ ಅದು. ಅದನ್ನು ಅನಿ ಬೆಜೆಂಟ್ ಅವರು ಸ್ಥಾಪನೆ ಮಾಡಿದ್ರು. ಅಂದರೆ ಒಂದು ಅದರ ಮೊದಲ ಶಾಲೆಯ ಮುಖ್ಯೋಪಾಧ್ಯಾಯನಾಗಿದ್ದವರು ಕುವೆಂಪು ಅವರಿಗೆ ನೀನು ಕನ್ನಡದಲ್ಲಿ ಬರೀಬೇಕು ಅಂತ ಹೇಳಿದಂಥ ಐರಿಷ್ ಕವಿ ಜೇಮ್ಸ್ ಎಚ್ ಕಜಿನ್ಸ್ ಅವರ ಮಡದಿ ಮಾರ್ಗರೆಟ್ ಕಜಿನ್ಸ್, ಅವರು ಮೊದಲಾಗಿದ್ದರು. ನಾನು ಹಾಗೆ ಅಲ್ಲಿ ಕಲಿತೆ. ಆ ಶಾಲೆಯ ಪ್ರಾರಂಭಕ್ಕೆ ಸಾರಸ್ವತರೇ ಕಾರಣರು ಆಗಿತ್ತು. ಆ ಶಾಲೆಯಲ್ಲಿ ಕಲಿಯುವಾಗ ಅಲ್ಲೂ ಕೂಡ ಅದೇ ವಾತಾವರಣದ ಬೆಳವಣಿಗೆ ನಮಗೆ. ಅಲ್ಲಿಯೂ ಬರುವಾಗ ದೇಶ ಕಟ್ಟುವ ಬಗೆಗಿನ ಅಧ್ಯಾಪಕರುಗಳು ಅಧ್ಯಾಪಕಿಯರು ಅಲ್ಲಿ ನನಗೆ, ನಾವು ಸ್ತ್ರೀವಾದಿ ಹೇಳಿದರು, ನಾನೇನು ಪಾಶ್ಚಾತ್ಯ ಸ್ತ್ರೀವಾದವನ್ನೆಲ್ಲ ಕಲ್ತವಳಲ್ಲ, ನಮ್ಮ ಮನೆಯಿಂದಲೇ. ಯಾಕಂದರೆ ನಮ್ಮ ಮನೆಯಲ್ಲಿ, ನೀವು ಆಗ ಹೇಳಿದ್ರೆ, ನನ್ನ ಮನೆಯಲ್ಲಿ ಇಬ್ಬರು ಮಾತ್ರ ಅಲ್ಲ, ನಮ್ಮ ಮನೆಯಿಂದ ಹೊರಗೆ ಹೋದ ಹೆಣ್ಣು ಮಕ್ಕಳೆಲ್ಲರೂ ಟೀಚರ್ಗಳೇ, ಹಾಗೆ ಮನೆಗೆ ಬಂದ ಸೊಸೆಯಂದಿರೆಲ್ಲರೂ ಟೀಚರ್ಗಳೇ. ಎಲ್ಲ 2-3 ಜನರೇಷನ್ನಲ್ಲಿ ಕೂಡ ಟೀಚರ್ಗಳ ಸಂಖ್ಯೆ ಜಾಸ್ತಿ ನಮ್ಮಲ್ಲಿ. ಆ ಹಿನ್ನೆಲೆಯ ಒಳಗೆ ಶಿಕ್ಷಣದ ಮಹತ್ವ ಒಂದು ಕುಟುಂಬದಲ್ಲೇ ಆಗಿದೆ. ಜೊತೆಗೆ ನನ್ನ ದೊಡ್ಡಪ್ಪ ಒಂದು ಶಾಲೆಯನ್ನು, ಅದು ಮುಚ್ಚುತ್ತದೆ ಮುಚ್ಚಬೇಕಾಗ್ತದೆ ಅನ್ನೋ ಹೊತ್ತಿನಲ್ಲಿ ಅಲ್ಲಿ ಅಧ್ಯಾಪಕರಾಗಿದ್ದವರು,

0: ತಾನು ಅದನ್ನು ತಗೊಳ್ತೇನೆ ಅಂತ ಹೇಳಿ ಶಾಲೆಯನ್ನು ತಗೊಂಡಿದ್ರು. ಆ ಕಾರಣಕ್ಕಾಗಿ ನಮ್ಮ ಕುಟುಂಬದಲ್ಲೆಲ್ಲರೂ ಕೂಡ ಟೀಚರ್ ಆಗೋದಕ್ಕೆ ಸಾಧ್ಯ ಆಯಿತು. ಹಾಗೆ ಬೆಸೆಂಟಿಗೆ ಬಂದೆ. ಅಲ್ಲಿ ಇದೇ ರೀತಿಯ ಭಾವನೆಗಳು ಮತ್ತೆ ನಮಗೆ ಮುಂದುವರಿಯಿತು. ಅಲ್ಲೂ ಕೂಡ ಅನೇಕರನ್ನು ನಾವು, ಅದು ಅನಿ ಬೆಸೆಂಟ್ ಅವರ ತತ್ವಚಿಂತನೆಗಳಾಗಿರ್ಬೋದು, ಅಥವಾ ರಾಮಕೃಷ್ಣಾಶ್ರಮದ ವಿವೇಕಾನಂದರ ಚಿಂತನೆಗಳಾಗಿರ್ಬೋದು, ಅಥವಾ ಗಾಂಧಿ ಅವರ ಚಿಂತನೆಗಳಾಗ್ಬೋದು, ಇವೆಲ್ಲವನ್ನು ನಮ್ಮ ಶಾಲೆಯಲ್ಲಿ ಸಾಂದರ್ಭಿಕವಾಗಿ ಎಷ್ಟು ಸಾಧ್ಯ ಉಂಟು ಅಷ್ಟು ಕಾರ್ಯಕ್ರಮಗಳು. ಜೊತೆಗೆ ಶಿವರಾಮ ಕಾರಂತರು ಓಡಾಡಿದಂಥ ಶಾಲೆ ಅದು. ಅಲ್ಲಿಂದ ಮುಂದೆ ನಾನು ಗೌರ್ಮೆಂಟ್ ಕಾಲೇಜಿಗೆ ಹೋದೆ. ಅಲ್ಲಿ ಪಿ ಯು ಸಿ ಮುಗಿಸಿದೆ. ನಾನು ಸೈನ್ಸ್ ತಗೊಂಡೆ. ನಾವು ಹೈಸ್ಕೂಲ್ ಮಾಡುವಾಗ ನಮಗೆ ಆಪ್ಷನಲ್ ವಿಷಯಗಳಿತ್ತೆರಡು. ಅದು ನಾನು ಸೈನ್ಸ್ ತಗೊಂಡಿದ್ದೆ, ಸೈನ್ಸ್ ಮತ್ತು ಮ್ಯಾಥ್ಸ್. ಆದರೆ ನಮ್ಮದು ಕನ್ನಡ ಮೀಡಿಯಮಲ್ಲಿ ಓದಿದ್ದು, ಮತ್ತು ಇಂಗ್ಲೀಷಿನ ವಾತಾವರಣ ಮನೆಯಲ್ಲಿಲ್ಲ. ಅದನ್ನು ಹೇಳಿಕೊಡೋದಕ್ಕೂ ಅಧ್ಯಾಪಕರೆಲ್ಲ ಪ್ರಾಥಮಿಕ ಶಾಲೆಯ ಅಧ್ಯಾಪಕರು ಮತ್ತು ಕನ್ನಡ ಪಂಡಿತರು. ಅದರಿಂದ ಅವರಿಗೂ ಅಷ್ಟು ಚೆನ್ನಾಗಿ ಇಂಗ್ಲೀಷ್ ಹೇಳಿಕೊಡೋದಕ್ಕೆ ನಾನು ಮನೆಯಲ್ಲಿ ದೊಡ್ಡವಳಾದದ್ರಿಂದ ಯಾರೂ ಇರಲಿಲ್ಲ. ಹಾಗೆ ನಾನು ಈ ಬಯಾಲಜಿಯಲ್ಲಿ ಫೇಲ್ ಆಗಿಬಿಟ್ಟೆ.
1: ಅಲ್ಲ, ನೀವು ಸೈನ್ಸ್ ತಗೊಳ್ಳಿಕ್ಕೆ ಕಾರಣ ಏನು?
0: ಅದು ತರಗತಿಯಲ್ಲಿ ಒಂದು ಹುಷಾರಿದ್ದವರೆಲ್ಲ ಸೈನ್ಸ್ ತಗೊಳ್ಳೋದು. ಒಂದು ಪ್ರಥಮ ಭಾಷೆ ಸಂಸ್ಕೃತ, ಅದು ಉದ್ದೇಶಪೂರ್ವಕವಾಗಿ ತಗೊಂಡದ್ದು. ಒಂದು, ನಮ್ಮ ಅಪ್ಪ ಕನ್ನಡ ಸಾಹಿತ್ಯ ಓದುವವರಿಗೆ ಸಂಸ್ಕೃತದ ಜ್ಞಾನ ಬೇಕೇ ಬೇಕಾಗ್ತದೆ, ಮತ್ತು ಅವರು ಕನ್ನಡ ವಿದ್ವಾನ್ ಮಾಡುವಾಗ ಅವರಿಗೂ ಕೂಡ ಒಂದು ಪೇಪರು ಸಂಸ್ಕೃತ ಪೇಪರ್ ಇತ್ತು. ಅದರಿಂದ ಅವರು ನನ್ನನ್ನು, ನಾನು 7ನೇ ಕ್ಲಾಸ್ ಆಗುವಾಗಲೇ ನಾನು ಸಂಸ್ಕೃತ ಉಪಾಧ್ಯಾಯರ ಮನೆಗೆ ಹೋಗಿ ಪಾಠ, ಹೀಗೆ ಒಂದು ಸುಮ್ಮನೆ ಆಸಕ್ತಿಯಿಂದ ಕಲಿಯುವುದಕ್ಕೆ ನನ್ನನ್ನು ಹಾಕಿದ್ರು. ನನಗೆ ಕಲಿಯುವುದಕ್ಕೆ ಆಸಕ್ತಿ ಇತ್ತು. ಆಮೇಲೆ ಅದು ಒಂದು ನನ್ನ ಕನಸಿನಲ್ಲಿ ಇತ್ತಲ್ಲ, ಚಿಕ್ಕಂದಿನಲ್ಲಿ ಹೇಳಿದ್ದು ಡಾಕ್ಟರ್ ಆಗಬೇಕು ಅಂತೇಳಿ. ಹಾಗೆ ಆಗ ಡಾಕ್ಟರ್ ಆಗೋದು ಅಂತೇಳಿದರೆ MBBSನ ಕಲ್ಪನೆಗಳೆಲ್ಲ ಇಲ್ಲ, ಇದು ಆಯುರ್ವೇದ ಡಾಕ್ಟರ್ ಆಗುವಂಥದ್ದು ಅಂತ. ಆ ಹಿನ್ನೆಲೆಯೊಳಗೆ ಸಂಸ್ಕೃತ ಬೇಕಿತ್ತು ಅದಕ್ಕೆ, ಅದನ್ನು ಕಲಿಬೇಕಿದ್ರೆ. ಹಾಗೆ ಸೈನ್ಸ್ ತಗೊಂಡೆ. ಹಾಗೆ ಹೋಗಿ ಇಲ್ಲಿ PCBA ತಗೊಂಡದ್ದು, PCM ತಗೊಳ್ಳಿಲ್ಲ, PCB ತಗೊಂಡೆ. ಆದರೆ ನನಗೆ ನನ್ನ ಮನೆ ಅಂಗಳದಲ್ಲಿರುವಂಥ ಆಲ್ಗೆ ಅಂದರೆ ಏನು, ಇನ್ನೊಂದು ಏನು ಅಂತ ಹೇಳುವಂಥದ್ದು ತಲೆಗೆ ಹೋಗಲಿಲ್ಲ. ಫೇಲ್ ಆಗಿಬಿಟ್ಟೆ. ಅದು ಫೇಲ್ ಆದಮೇಲೆ ಒಂದು ರೀತಿ ಭಯ ಹಿಡಿದೋಯಿತು, ಇನ್ನು ಬೇಡಪ್ಪ ಈ ಇಂಗ್ಲೀಷ್ ಇದು ಬೇಡ ಹೇಳಿಕೊಂಡು ಆಪ್ಷನಲ್ ಕನ್ನಡದ ತಗೊಂಡು ನಾನು ಮುಂದುವರಿಸಿಕೊಂಡೆ. ಕನ್ನಡ ಸ್ವಿಚ್ ಆನ್ ಆಗಿಬಿಟ್ಟೆ. ಹಾಗೆ
1: ಆಮೇಲೆ
0: ನಾನು, ನನಗೆ ಸಂಸ್ಕೃತ ಭಾಷೆ ಆದದ್ದರಿಂದ ಕನ್ನಡ MA ಮಾಡಬೇಕಾಗಿದ್ದರೆ ಕನ್ನಡ ಭಾಷೆ ತಗೊಳ್ಳೇಬೇಕು. ನಮ್ಮ ಮೈಸೂರು ಯೂನಿವರ್ಸಿಟಿಯಲ್ಲಿ ಸ್ನಾತಕೋತ್ತರ ಕೇಂದ್ರ ಮಾಡಿದಾಗ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ತಗೊಂಡವರನ್ನೆಲ್ಲ ತಗೊಳ್ತಿತ್ತು. ಮೈಸೂರು ಯೂನಿವರ್ಸಿಟಿಯಲ್ಲಿ ಇಲ್ಲ ಅದು, ಇಲ್ಲಿ ಮಾತ್ರ ಅಂತ ಅದನ್ನೊಂದು ಮಾಡಿದೆ. ಹಾಗೆ ಎಲ್ಲೆಲ್ಲಿಯವರೆಲ್ಲ ನನ್ನ ಸಹಪಾಠಿಗಳಾಗಿದ್ದರು ಇಡೀ ಕರ್ನಾಟಕದವರು. ನನಗೆ ಅದು ತಗೊಳ್ಬೇಕಾಗಿದ್ದರೆ ನಾನು ಕನ್ನಡ ಎಲ್ಲಿ ಕಲಿಯೋದು? ಆಗ ಇಲ್ಲಿ ಏನು ಮಾಡಿದರು ಅಂದರೆ, ಇಲ್ಲಿ ಕನ್ನಡ ಮೇಜರ್ ಎಲ್ಲಿಯೂ ಇರಲಿಲ್ಲ ಆಗ. ಆ ಕಾರಣಕ್ಕೆ ಇದೇ ಯೂನಿವರ್ಸಿಟಿಯವರು ಸಂಧ್ಯಾ ಕಾಲೇಜ್ನಲ್ಲಿ ಒಂದು ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಇನ್ ಕನ್ನಡ ಅಂತ ಮಾಡಿದರು. ನಾನು ಅದಕ್ಕೆ ಸೇರಿದೆ. ಅದು ಎಲೋಷಸ್ ಕಾಲೇಜ್ನಲ್ಲಿತ್ತು. ಅದು ಸೇರಿಕೊಂಡು ಆ ಡಿಪ್ಲೊಮಾ 2 ವರ್ಷದ ತರಬೇತಿಯನ್ನು ಮಾಡಿಕೊಂಡ ಮೇಲೆ ಮತ್ತೆ ನಾನು 1 ವರ್ಷ ಗ್ಯಾಪ್ ತಗೊಂಡು ಬಜ್ಪೇಯಲ್ಲಿ ಕನ್ನಡ ಪಂಡಿತರಾಗಿ ಕೆಲಸ ಮಾಡಿ ಆಮೇಲೆ MAಗೆ ಸೇರಿಕೊಂಡೆ, ಕನ್ನಡ MAಗೆ. ಹಾಗೆ
1: ಈಗ ಇಷ್ಟೆಲ್ಲ ಆಗ್ಬೇಕಾದ್ರೆ ನಿಮಗೆ ಸಾಹಿತ್ಯದ ಬಗ್ಗೆ ಒಂದು ಆಸಕ್ತಿ, ಬರಿಬೇಕು ಅನ್ನೋಂಥ ಒಂದು ಉತ್ಸಾಹ ಅದು ಯಾವಾಗ ಬಂತು?
0: ಅದು ನನಗೆ ನಾನು MBA ಮಾಡಿದ್ಮೇಲೆ ಬಂತು. ಅದರ ಮೊದಲು ನನಗೆ ಬರಿಬೇಕು ಅಂತ ಇರುವುದಕ್ಕಿಂತ ಹೆಚ್ಚು ಹಾಡೋದೇ ಇತ್ತು. ಭಾವಗೀತೆಗಳನ್ನು, ಬೇರೆಯವರ ಭಾವಗೀತೆಗಳನ್ನೆಲ್ಲ ಹಾಡೋದು, ಮತ್ತು ಯೂನಿವರ್ಸಿಟಿಯಲ್ಲಿ ಕೂಡ ನಾನು ಹಾಡೋದಕ್ಕೆ ತುಂಬ ಅವಕಾಶಗಳಿತ್ತು. ನನಗೆ ಹಾಡೋದ್ರಲ್ಲಿ ಆಸಕ್ತಿ ಹೆಚ್ಚಿದ್ದದ್ದು. ಅದರ ಹಾಡುವಿಕೆ ಹೆಚ್ಚು ಮುಂದುವರಿಲಿಕ್ಕೆ ಮತ್ತು ಬೇರೆ ಬೇರೆ ಕಾರಣಗಳಿಂದ ಆಗಲಿಲ್ಲ. ಯಾಕಂದರೆ ಹಾಡೋದಕ್ಕಿಂತ ಓದು ಮುಖ್ಯ ಅಂತ ಆದಾಗ, ಹಾಗೆ ಸಾಹಿತ್ಯದ ಆಸಕ್ತಿ ಮನೆಯಿಂದಲೇ ಇತ್ತು. ಮತ್ತು MA ಮಾಡೋದಕ್ಕೆ ಮನೆಯಲ್ಲೇ ಬೇಕಾದಷ್ಟು ಪುಸ್ತಕ ಇತ್ತು. ವಿದ್ವಾನ್ ಪರೀಕ್ಷೆ ಹೇಳಿದರೆ ಅದು MAಗೆ ಸಮಯ ಹಾಗೆ ಅದೆಲ್ಲ ಇತ್ತು. ಪಂಪನಿಂದ ಹಿಡಿದು ಎಲ್ಲ ಕಾವ್ಯಗಳು ಮನೆಯಲ್ಲಿತ್ತು. ಅದರಿಂದ ನಾನೇನು ತಗೊಳ್ಬೇಕಾಗಲಿಲ್ಲ. ಕೇಶರಾಜ್ಯ ದರ್ಪಣ ಕೂಡ ಇತ್ತು. ಆ ಕಾರಣಕ್ಕೆ ನಾನು ಅದು ತಗೊಂಡೆ. ಅದೊಂದು ಸುಲಭ, ನನಗೆ ಆಗ್ತದೆ, ಸಾಧ್ಯ ಉಂಟದ್ರೊಳಗೆ ಅಂತೇಳಿ ಹಾಗೆ ಸೇರಿಕೊಂಡೆ.
1: ಈಗ ಬರವಣಿಗೆ ಶುರು ಮಾಡಿದಾಗ ಯಾವ ರೀತಿಯ ಬರಹಗಳನ್ನು ಬರೆದಿದ್ದೀರಿ?
0: ಪ್ರಾರಂಭದಲ್ಲಿ ಕವಿತೆಗಳನ್ನು ಬರೆದದ್ದು. ನಾವು ಪ್ರಾಮಾಣಿಕರೇ ಅಂತ ಹೇಳುವಂಥದ್ದು, ಅದು ನಮ್ಮ ಹೇಮಾಂಶ ಪ್ರಕಾಶನದಲ್ಲಿ ನಾವಿಬ್ಬರು ಒಂದೇ ಆಸಕ್ತಿಯವರಾದ ಮೇಲೆ ಅವರು ಹೇಮಾಂಶ ಪ್ರಕಾಶನ ಅಂತ ಒಂದು ನಾವು ಮಾಡಿದೆವು. ಅದರಲ್ಲಿ ಆ್ಯಕ್ಚುಲಿ ನಮ್ಮವರಿಗೆ ಹೆಚ್ಚು ತುಳುವಿನಲ್ಲಿ ಸಾಹಿತ್ಯದ ಬೆಳವಣಿಗೆ ಆಗಬೇಕೆನ್ನುವಂಥ ಒಂದು ಪ್ರಾರಂಭ. ಆಗ ಅಕಾಡೆಮಿ ಎಲ್ಲ ಬಂದಿರಲಿಲ್ಲ. ಆದರೆ ಉಡುಪಿಯಲ್ಲಿ ಕುಶಿ ಹರಿದಾಸ್ ಭಟ್ರ ನೇತೃತ್ವದಲ್ಲಿ ಒಂದು ರಾಷ್ಟ್ರ ಕವಿ ಗೋವಿಂದ ಪೈ ಸಂಶೋಧನಾ ಕೇಂದ್ರ ಆಯಿತು. ಮತ್ತು ಫೋರ್ಡ್ ಸಂಸ್ಥೆ ಒಂದು ಜಾನಪದ ಅಧ್ಯಯನಗಳಿದೆ ಇತ್ತು. ನಮ್ಮವರು ಅದಕ್ಕೆಲ್ಲ ಹೋಗಿ ಸೇರಿಕೊಂಡದ್ರಿಂದ ಈ ತುಳು ಸಾಹಿತ್ಯ ಬರೆದ್ರೆ ಪ್ರಕಟ ಆಗಬೇಕಲ್ಲ, ಅದಕ್ಕೊಂದು ಬೇಕು ಅಂತ ಹೇಳುವಂಥ ರೀತಿಯಲ್ಲಿ ಅವರೊಂದು 87ರಲ್ಲಿ ಸಾಹಿತ್ಯ ಪ್ರಕಾಶನ ಮಾಡಿಕೊಂಡ್ರು. ಹಾಗೆ ಮುದ್ದು ಮೂಡುಬಳ್ಳಿಯವರದೇ ನಮ್ಮ ಆಕಾಶವಾಣಿಯಲ್ಲಿದ್ದವರು, ಅವರ ಪುಸ್ತಕವೇ ಉದಿಪು ಎನ್ನುವುದು ತುಳುವಿನ ಕಥಾ ಸಂಕಲನ, ಅಲ್ಲಿಂದ ಪ್ರಾರಂಭಗೊಂಡಿತ್ತು. ಹಾಗೆ ನಾವು ಪ್ರಾಮಾಣಿಕರೇ ಅಂತ ಹೇಳುವಂಥ

0: ಕವನ ಸಂಕಲನದ 88 ಪ್ರಕಟ ಆಯಿತು.
1: ತಮ್ಮ ಮೊದಲ ಲೇಖನ ಅಥವಾ ಬರಹ ಎಲ್ಲಿ ಪ್ರಕಟ ಆಯಿತು?
0: ಆಗ ಪ್ರೆಸ್ಸು ನಮ್ಗೆ ಉದಯ ಪ್ರಿಂಟರಿ, ಪ್ರಕಾಶನ ನಮ್ದೇ ಹೇಮಾಂಶ ಪ್ರಕಾಶನ. ಈಗಲೂ ಕೂಡ ನಮ್ಮ ಎಲ್ಲ ಪುಸ್ತಕಗಳಿಗೆ ನಮ್ದೇ ಮೊನ್ನೆವರೆಗೆ. ಈಗ ಇಬ್ಬರಿಗೂ ವಯಸ್ಸಾಗಿ ಮತ್ತು ಇವರಿಗೆ ಸ್ವಲ್ಪ ಅನಾರೋಗ್ಯ ಆದದ್ರಿಂದ ಸಗಟು ಖರೀದಿಯ ಸಂದರ್ಭದಲ್ಲೆಲ್ಲ ಪ್ರಕಾಶನಗಳನ್ನು ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಹೇಳುವಾಗ ನಮಗೆ ಕಷ್ಟ ಆಯಿತು. ಅದರಿಂದ ರಿಜಿಸ್ಟ್ರೇಷನ್ ಮಾಡಿ ಬೇರೆಯವರ ಪುಸ್ತಕಗಳನ್ನು ತಕ್ಕೊಳ್ಳೋದಕ್ಕೆ ಸಾಧ್ಯ ಆಗುವುದಿಲ್ಲ ಅಂತಾಯಿತು ನಮಗೆ, ಅದರದ್ದು ಮಾರಾಟದ ವ್ಯವಸ್ಥೆಯನ್ನೆಲ್ಲ. ಮತ್ತು ಈಗ ಅಷ್ಟು ಸುಲಭದಲ್ಲಿ ಮಾರಾಟದ ವ್ಯವಸ್ಥೆಯೂ ಇಲ್ಲ, ಸರ್ಕಾರವೂ ಪ್ರೋತ್ಸಾಹ ಕೊಡ್ತಾ ಇಲ್ಲ. ಈ ಎಲ್ಲ ಹಿನ್ನೆಲೆಯೊಳಗೆ ಅದನ್ನು ಬಿಟ್ಟು ಈಗ ನಾವು ಬೇರೆ ಪ್ರಕಾಶನದವರಿಂದ ನಮ್ಮ ಪುಸ್ತಕಗಳನ್ನು ಮಾಡ್ತಾ ಇದ್ದೇವೆ. ಹಾಗೆ
1: ಈಗ ತಾವು ಡಾಕ್ಟರ್ ರಾಮಾನಂದ ಅವರನ್ನ ಮೊದಲ ಬಾರಿಗೆ ಭೇಟಿಯಾಗಿದ್ದು ಯಾವಾಗ ಹೇಗೆ?
0: ಅದು ಬಹುಶಃ ಅವರು ನಮ್ಮ ತಂದೆಯವರಿಗೆ ಭಾವನ ತಮ್ಮನ ಮಗ ಅವರು, ಅದರಿಂದ ನಾವು ತಂದೆಯ ಮನೆಯಲ್ಲಿ ಒಟ್ಟು ಸೇರೋ ಹೊತ್ತಿಗೆ ಅವರು ಮೊದಲು ಬಾಳೆಪುಣಿಯಲ್ಲಿದ್ದವರು. ಆದರೆ ಮತ್ತೆ ಅವರು ಅವರ ಬದುಕಿನ ಒಂದು ತಿರುವಿನಲ್ಲಿ ಅವರು ಕೋಟೆಕಾರಲ್ಲಿ ಬಂದು ಉಳಿಬೇಕಾಯಿತು. ಹಾಗೆ ಬಂದವರು ಆನಂದಾಶ್ರಮದಲ್ಲಿ ಸೇರಿದರು. ಹಾಗೆ ಆನಂದಾಶ್ರಮದಲ್ಲಿ ಬಹಳ ಒಳ್ಳೆಯ ಹುಡುಗ ಅಂತ ಹೇಳುವಂಥದ್ದು ಮತ್ತು ಸಾಹಿತ್ಯದಲ್ಲಿ ಆಸಕ್ತಿ, ಅವರಿಗೆ ಚಿಕ್ಕಂದಿನಲ್ಲೇ ಸಾಹಿತ್ಯದಲ್ಲಿ ಆಸಕ್ತಿ ಇತ್ತು. ಅದು ಅವರಿಗೇನು ಅವರ ಕೌಟುಂಬಿಕ ಹಿನ್ನೆಲೆಯಿಂದ ಬಂದದಲ್ಲ, ಅದು ಅವರ ಪೂರ್ವಜನ್ಮದ್ದೇ ಇರ್ಬೋದೇನೋ ಅಂತ ಅನ್ನಿಸಿದೆ. ಆ ಹಿನ್ನೆಲೆ ಒಳಗೆ ಬಹುಶಃ ನಮ್ಮಿಬ್ಬರಿಗದು ಮೊದಲ ಬಾರಿ ನೋಡಿದಾಗಲೇ ಅಂದರೆ ಅವರ ಬಗ್ಗೆ ಒಂದು ಒಳ್ಳೆಯ ಅಮ್ಮೆಂಬಳೆ ಶಂಕರನಾರಾಯಣ ಅವರು, ಅವರಿಗೆ ಆನಂದಾಶ್ರಮ ಶಾಲೆಯಲ್ಲಿ ಅಧ್ಯಾಪಕರಾಗಿದ್ದವರು, ಅವರು ನಿಮ್ಮ ಒಬ್ಬ ಹುಡುಗ ಇದ್ದಾನೆ ನೋಡಿ ಅಂತ ನಮ್ಮ ಅಪ್ಪನಿಗೆ ಹೇಳಿದರು. ನನ್ನ ಅಪ್ಪನೂ ಅಮ್ಮೆಂಬಳೆ ಶಂಕರನಾರಾಯಣ ಅವರ ವಿದ್ವಾನ್ ಪರೀಕ್ಷೆಗೆ ಅವರ ಕೈಯಿಂದಲೇ ಸಂಸ್ಕೃತ ಕನ್ನಡ ಎಲ್ಲ ಅವರು ಪಾಠ ಮಾಡಿಸ್ಕೊಂಡವರು. ಗ್ರಾಮ ಕೋಟೆಕಾರು ಕೊಂಡಾಣ ಅಲ್ಲಿ ಹತ್ತಿರ ಊರು, ಅದರಿಂದ ದಾರಿಯಲ್ಲಿಯೇ ನಾವಡ್ರ ಮನೆ, ಅಮೃತ ಸೋಮೇಶ್ವರರು ಇವರೆಲ್ಲ ಅಪ್ಪನ ಸ್ನೇಹಿತರು. ನಂದವರಿಗೂ ಅವರು ಮೂವರು ಒಟ್ಟಿಗೆ ಸಿಕ್ಕಿದ್ರು ನನ್ನ ತಂದೆಯವರ ಜೊತೆಯಲ್ಲಿ, ಮತ್ತು ಊರಿನವರೆಲ್ಲರೂ. ಆ ಕಾರಣಕ್ಕೆ ಒಂದು ಮನಸ್ಸಿನ ಮೂಲೆಯಲ್ಲಿ ಇವರೊಬ್ಬರು ಇದ್ದಾರೆ ಎನ್ನುವಂಥದ್ದು ನನ್ನ ತಲೆಯೊಳಗಿತ್ತು. ಯಾಕಂದ್ರೆ ಅಧ್ಯಾಪಕರು ಒಬ್ಬ ಒಳ್ಳೆ ಹುಡುಗ ಅಂತ ಹೇಳಿದರೆ ಅದೊಂದು ವಿಶೇಷ ದೊಡ್ಡ ಪ್ರಶಸ್ತಿ ಅದು ಆ ಥರದಲ್ಲಿ. ಮತ್ತು ಕಲೀಲಿಕ್ಕೆ ಹುಷಾರಿದ್ರು, ಎಲ್ಲದರಲ್ಲಿ ಇದ್ದರು ಎನ್ನುವಂಥದ್ದು ಹಾಗೆ ಇತ್ತು. ಆ ಕೊನೆಯಲ್ಲಿ ನಮ್ಮ ಮದುವೆ ಪ್ರಸ್ತಾಪ ಮಾಡಿದವರು ಅಮ್ಮೆಂಬಳೆ ಶಂಕರನಾರಾಯಣ ಅವರು, ಅಮೃತ ಸೋಮೇಶ್ವರರು ಮತ್ತು ಇನ್ನೊಬ್ಬರು ಜಯಂಕಳ ಶ್ರೀನಿವಾಸ ಭಟ್ರು ಅಂತ. ಅವರು ಮೂವರೇ ಅಪ್ಪನ ಹತ್ರ ಹೇಳಿ ಕೊನೆಗೆ ಹಾಗೆ ಆಯಿತು. ಸಾಹಿತ್ಯದ ವಲಯದ ಮೂಲಕವೇ ನಮ್ಮನ್ನು ಕನ್ನಡ ಪಂಡಿತರುಗಳು, ಕನ್ನಡದ ಪ್ರೊಫೆಸರ್ಗಳು ಸೇರಿ ಒಟ್ಟಿಗೆ ಮಾಡಿದ್ದಾರೆ.
1: ಯಾವ ವರ್ಷ ಮದುವೆ ಆಯ್ತು ಮೇಡಮ್?
0: 77ರಲ್ಲಿ.
1: 77ರಲ್ಲಿ
0: ಹೌದು. ಆದರೆ ನಾವು ಹೈಸ್ಕೂಲ್ ತರಗತಿಯಲ್ಲಿ ಇರುವಾಗಲೇ ನೋಡಿದ್ದೇವೆ, ಆದರೆ ಪ್ರಸ್ತಾವ ಎನ್ನುವಂಥದ್ದು ಮಾಡಿದ್ದು 76ರಲ್ಲಿ.
1: ಈಗ ಅವರ ಪ್ರಭಾವ ನಿಮ್ಮ ಮೇಲೆ ಎಷ್ಟಾಗಿದೆ?
0: ಅವರ ಪ್ರಭಾವ ಅಂತ ಹೇಳಿದರೆ ನಾನಾಗಲೇ ಹೇಳಿದೆ ನನಗೆ ತುಳು ಬರುವುದಿಲ್ಲ ಅಂತ ಹೇಳಿದಲ್ಲ, ಮತ್ತು ನಮ್ಮ ಅಪ್ಪನು ತುಳುವಿನಲ್ಲಿ ಪ್ರವಚನವನ್ನು ಕೂಡ ಮಾಡಲಿಕ್ಕೆ ಕಷ್ಟಪಡ್ತಿದ್ರು. ಅದು ಯಾಕೆ ಅಂತ ಹೇಳಿದರೆ ಜನಸಾಮಾನ್ಯರ ಜೊತೆಯಲ್ಲಿ ತುಳುವಿನಲ್ಲಿ ಮಾತಾಡ್ತಾರೆ, ಎಲ್ಲ ಮಾಡ್ತಾರೆ, ಆದರೆ ಈ ಸಾಹಿತ್ಯದ ಭಾಷೆಯನ್ನು ತುಳುವಿನಲ್ಲಿ ಮಾತಾಡೋದಕ್ಕೆ ಅವರಿಗೆ ಆಗ, ಯಾಕಂದರೆ ತುಳುವಿನಲ್ಲಿ ಒಂದು ಬೆಳೆಯೇ ಇರಲಿಲ್ಲ ಅಲ್ಲ, ಅದರಿಂದ ಅದು ನನ್ನ ಅಪ್ಪನಿಗೆ ಸಿಕ್ಕಲಿಲ್ಲ ಅಂತ ಕಾಣ್ತದೆ. ಆದರೆ ಅಪ್ಪನ ಅತ್ಯಂತ ಆತ್ಮೀಯ ಸ್ನೇಹಿತರಾಗಿದ್ದ ಕೇಶವ ಭಟ್ರು ತುಳು ಮಂದಾರ ರಾಮಾಯಣ ಬರೆದ್ರು, ಅದು ಚರ್ಚೆ ಇದ್ದಿರಬಹುದು. ಆದರೆ ಅಪ್ಪನಿಗೆ ಅಷ್ಟು ಚೆನ್ನಾಗಿ ತುಳು ಬರ್ತಿರಲಿಲ್ಲ, ಯಾಕಂದರೆ ಸ್ಟೇಜಿನಲ್ಲಿ ತುಳು ಮಾತನಾಡೋದು ಅವರಿಗೆ ಬಹಳ ಕಷ್ಟ ಆಗ್ತಿತ್ತು. ಪ್ರವಚನ ಮಾಡೋದನ್ನು ನಾನು ಕೇಳಿದ್ದೇನೆ, ನಾನು ಅವರಿಗೆ ಓದಿದ್ದೇನೆ, ಆದರೆ ಅವರಿಗೆ ಅದು ಬಹಳ ಕಷ್ಟ ಆಗ್ತಿತ್ತು. ಶಬ್ದಗಳೆಲ್ಲ ಕನ್ನಡವೇ ಹೆಚ್ಚು ಬರ್ತಿತ್ತು, ಕ್ರಿಯಾಪದ ಮಾತ್ರ ತುಳು ಇದ್ದು ಸೇರಿಸ್ಕೊಳ್ತಿದ್ರು ಆ ಥರ. ಈ ಹಿನ್ನೆಲೆಯೊಳಗೆ ನನಗೆ ಅವರ ಪ್ರಭಾವ ತುಳುವಿನ ಬಗೆಗಿನ ಒಂದು ಚಿಂತನೆಯನ್ನು ಮತ್ತು ಜಾನಪದದ ಬಗೆಗೆ, ಅದು ಎಮ್ಮೆಯಲ್ಲಿ ನಮಗೊಂದು ಸ್ಪೆಷಲ್ ಪೇಪರ್ ಜಾನಪದ ಅಥವಾ ಸಾಂಗತ್ಯ ಇತ್ತು, ಅಲ್ಲೂ ಕೂಡ ನಾನು ಜಾನಪದ ತಗೊಳ್ಳಿಲ್ಲ. ನಮ್ಮ ಅಜ್ಜಿ ಎಲ್ಲ ಪಾಠದನ್ನು ಹೇಳ್ತಿದ್ರು, ಕತೆ ಹೇಳ್ತಿದ್ರು, ಎಲ್ಲ ಇತ್ತು. ನನಗೆ ಅದನ್ನು ಕೇಳಿದ್ಮೇಲೆ ಅಜ್ಜಿಯಿಂದ ತುಂಬ ಸಂಗ್ರಹಿಸಿಕೊಳ್ಬೇಕು ಅಂತೆಲ್ಲ ಆಸೆ ಇತ್ತು. ಆದರೆ ಅವರು ಡಿಪ್ಲೊಮಾ ಮಾಡುವಾಗ ಇದ್ದರು ಅಜ್ಜಿ, ಆಗಲೇ ಸಾಹಿತ್ಯದ ಪರಿಚಯ ಎಲ್ಲ ಆಯ್ತಲ್ಲ, ಮತ್ತು ಎಮ್ಮೆಯ ತರಗತಿಗಳಲ್ಲಿ ಏನು ಎಲ್ಲ ಅದರ ತಿಳುವಳಿಕೆ ಗೊತ್ತಾಯಿತು. ಆದರೆ ಅಜ್ಜಿ ಮತ್ತೆ ತೀರಿಕೊಂಡ್ರು, ನನಗೆ ಅದು ನನ್ನಿಂದ ಆಗಲಿಲ್ಲ. ಕೊನೆಗೆ ನಾನು ಜನಪದ ವಿಷಯಕ್ಕೆ ಇರಲಿಲ್ಲ, ಆದರೆ ನಂದವರ ಕಾರಣದಿಂದ ನನಗೆ ಕನ್ನಡ ಜನಪದ ಸಾಹಿತ್ಯ ಮತ್ತು ತುಳು ಜಾನಪದ ಸಾಹಿತ್ಯದೊಳಗೆ ಆಸಕ್ತಿ ಇದೆ. ಅವರ ಕೆಲಸಗಳನ್ನೆಲ್ಲ ನೋಡಿದ್ದೇನೆ, ಅವರು ಬರೆದದನ್ನೆಲ್ಲ ಓದಿದ್ದೇನೆ. ಆ ಎಲ್ಲ ಹಿನ್ನೆಲೆಯೊಳಗೆ ಮತ್ತು ಇವತ್ತಿಗೂ ನಾನು ತುಳು ಭಾಷೆ ಮತ್ತು ತುಳು ಸಂಸ್ಕೃತಿ ಮತ್ತು ತುಳುವಿನ ಕಾರ್ಯಗಳು ನಡೀಬೇಕು ಅಂತ ಹೇಳುವಂಥದ್ದನ್ನು ಖಂಡಿತ. ಅವರ ಲೇಖನಗಳೆಲ್ಲ ಬೇರೆ ಬೇರೆ ಪುಸ್ತಕಗಳಲ್ಲಿ ಹರಡಿ ಹೋಗಿದೆ, ಅದನ್ನೆಲ್ಲ ಒಂದೊಂದು ಈಗ ವಿಷಯಕ್ಕೆ ಆಧಾರಿತವಾಗಿ ಒಟ್ಟೊಟ್ಟು ಪುಸ್ತಕಗಳನ್ನು ಮಾಡ್ತಾ ಇದ್ದೇನೆ. ಸಂಪುಟ 1 ಬಂದಾಯಿತು, 2 ಬಂದಾಯಿತು. ಎರಡನೇದ್ದು ತುಳುವಿನ ಸಮಾಜದ ಬಗೆಗಿರುವಂಥದ್ದು, ಜಾತಿ ಜನಾಂಗಗಳ ಅಧ್ಯಯನದ್ದು ಅಂತ. ಈಗ ಎರಡನೇದ್ದು ಅವರು ತುಳುವಿನಲ್ಲಿ ಸೃಜನಶೀಲವಾಗಿ ಮಾಡಿದಂಥ ಪುಸ್ತಕಗಳನ್ನೆಲ್ಲ ಸಂಗ್ರಹ ಮಾಡಿದ ಪುಸ್ತಕಗಳು, ಅದನ್ನು ಒಂದು ಪ್ರಕಟ ಆಗಬೇಕು. ಅದರ ಜೊತೆಯಲ್ಲಿ ಇನ್ನೊಂದು ಅನೇಕ ಪೊರ್ಲಾವಡ್ ಅಂತ ಇನ್ನೊಂದು ಪುಸ್ತಕ, ಅದರಲ್ಲಿ ಅವರು ತುಂಬ ತುಳುವಿನ ಪುಸ್ತಕಗಳಿಗೆ ಮುನ್ನುಡಿ ಬರೆದಿದ್ದಾರೆ. ಅದು ಮುನ್ನುಡಿ ಬರೆಯುವಾಗ ಅವರು ಬರೇ ಒಂದು ಮುನ್ನುಡಿ ಬರೆಯುವುದಿಲ್ಲ, ಅದರ

0: ಆ ಪುಸ್ತಕದ ಹಿನ್ನೆಲೆಯಲ್ಲಿ ಇನ್ನೇನೋ ಒಂದು ಸ್ವಲ್ಪ ತುಳು ಸಾಹಿತ್ಯದ ಚರಿತ್ರೆ ಒಂದು ಸ್ವಲ್ಪ ಕೊಡ್ತಾರೆ, ಒಂದೆರಡು ಪ್ಯಾರ ಹಾಗೆ ಪೀಠಿಕೆಯಾಗಿ ಹಾಗೆ ಬರೀತಾರೆ. ಅದಕ್ಕಾಗಿ ಅದು ಅವೆಲ್ಲವನ್ನು ಸೇರಿಸ್ತೇನೆ. ಪ್ರಕಾಶಕರಾಗಿ ಬರೆದಂಥ ಮಾತುಗಳಿವೆ, ಮತ್ತು ಅಕಾಡೆಮಿಯಲ್ಲಿರುವಾಗ ಮಾಡಿದ್ದು, ಮತ್ತು ಕೆಲವು ಲೇಖನಗಳೆಲ್ಲ ತುಳುವಿನ ಸಂಸ್ಕೃತಿಯ ಬಗ್ಗೆ ಇರುವಂಥದ್ದೆಲ್ಲ ಒಂದು ಸ್ವಲ್ಪ ಸೇರಿಸಿ ಪುಸ್ತಕವನ್ನು ಮಾಡ್ತಾ ಇದ್ದೇನೆ. ಆ ನೆಲೆಯಲ್ಲಿ ನಾನು ಮಾತನಾಡಲಿಕ್ಕಾಗದೆ ಹೋದರೂ ಈ ರೀತಿಯ ಕೆಲಸಗಳನ್ನು ಮಾಡಬೇಕು ಅಂತ ಒಂದಿದ್ದೇನೆ. ಅದು ಒಂದು ರೀತಿಯಲ್ಲಿ ನನ್ನ ಸೇವೆ ಅಂತ ತಿಳ್ಕೊಂಡಿದ್ದೇನೆ. ತುಳು ಭಾಷೆ ಅಂತ ಹೇಳಿದರೆ, ಇವತ್ತು ತುಳು ನಾಟಕದಲ್ಲಿ ನಾವು ಹೆಚ್ಚು ಹಾಸ್ಯವನ್ನೇ ಕಾಣ್ತೇವೆ. ನಮ್ಮ ಎಲ್ಲ ಕಲಾವಿದರು ಹಾಸ್ಯವನ್ನು ಬಹಳ ಇಷ್ಟಪಡ್ತಾರೆ, ಮತ್ತು ತುಳು ಜನರು ಹಾಸ್ಯವನ್ನು ಇಷ್ಟಪಡ್ತಾರೆ. ಆ ಕುಸಾಲ್ ಕುಸೇಲ್, ತುಳುವೆರೆ ಕುಸಾಲ್ ಕುಸೇಲ್ ಎನ್ನುವುದು ನಮ್ಮವರ ಪುಸ್ತಕದ ಹೆಸರು ಒಂದು. ಆ ಕುಸಾಲ್ ಕುಸೇಲನ್ನು ನಾವಿಬ್ಬರು ಹಂಚಿಕೊಳ್ಳಿಕ್ಕೆ ಮಾತ್ರ ಆಗಲಿಲ್ಲ. ಅದು ಖಂಡಿತವಾಗ್ಲೂ ಒಂದು ದೊಡ್ಡ ನಷ್ಟ ನನಗೆ. ಆದರೆ ಪುಸ್ತಕದಲ್ಲಿ ಓದಿ ಸಂತೋಷಪಟ್ಟಿದ್ದೇನೆ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್, ಇಲ್ಲಿ ಕನಸಿನ ಮನೆ ನಿಮ್ಮಿಷ್ಟದಂತೆ. ಕ್ವಾಲಿಟಿ ಕೆಲಸ, ಸರಿಯಾದ ಸಮಯಕ್ಕೆ ಡೆಲಿವರಿ ಮತ್ತು ನ್ಯಾಯಯುತ ಬೆಲೆ. ರೆಸಿಡೆನ್ಷಿಯಲ್ ಇರಲಿ ಅಥವಾ ಕಮರ್ಷಿಯಲ್, ನಂಬಿಕೆಯೇ ನಮ್ಮ ಹೆಗ್ಗುರುತು. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ನಿಮ್ಮ ಕನಸು ನಮ್ಮ ಜವಾಬ್ದಾರಿ.
2: ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ಮನೆ ಖರೀದಿ ಅಥವಾ ನಿರ್ಮಾಣಕ್ಕೆ ನಿಮಗೆ ಬೇಕಾದಂತೆಯೇ ಇಂದಿನ ಕಾಲದ ಮನೆ ನಿರ್ಮಿಸುತ್ತೇವೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 8904819565.
3: ಈಗ ತಾವಿಬ್ಬರು ಸೇರಿ ಈ ಹೇಮಾಂಶು ಪ್ರಕಾಶನದಲ್ಲಿ ತೊಡಗಿಸಿಕೊಂಡಿದ್ರಿ, ಆ ಅನುಭವ ಹೇಗಿತ್ತು ಮತ್ತೆ ಆಗಿನ ಸವಾಲುಗಳು ಏನೆಲ್ಲ ಇತ್ತು ಮೇಡಮ್?
0: ಅದನ್ನು ಅವರು ಪುಸ್ತಕ ಪ್ರಕಾಶನ ಮತ್ತು ಸವಾಲುಗಳು ಅಂತ ಒಂದು ಲೇಖನವೇ ಬರೆದಿದ್ದಾರೆ, ಅದು ಪ್ರಕಟ ಮಾಡಿದ್ದೇನೆ ನಾನು. ಅದು ಆಗ ಏನು ಅಂತ ಹೇಳಿದರೆ, ಈಗ ಮುದ್ದು ಮೂಡುಬೆಳ್ಳೆಯವರ ಪುಸ್ತಕ ಆಯಿತು. ಒಂದು ತುಳುವನ್ನು ಟೈಪ್ ಮಾಡೋದೇ ಕಷ್ಟ ಅಚ್ಚಿನ ಸಂದರ್ಭದಲ್ಲಿ, ಅದು ಬಹಳ ಕಷ್ಟದ ಕೆಲಸ. ಆಗೆಲ್ಲ ಅಚ್ಚುಮೊಳೆ ಇದ್ದದ್ದು ಉದಯ ಪ್ರಿಂಟರ್ಸಲ್ಲಿ, ಮತ್ತು ಆಗ ನಾವು ಸುರತ್ಕಲ್ನಲ್ಲಿ ಕಾಟಿಪಳ್ಳದಲ್ಲಿದ್ದೆವು, ಅಲ್ಲಿಯ ದುರ್ಗಾ ಪ್ರೆಸ್ನಲ್ಲಿ ಆಗ್ತಿತ್ತದು. ಆಗ ನನಗೆ ಮಾತ್ರ ಪ್ರೆಸ್ಸಿನ ವಿಷಯಗಳು ಮತ್ತು ಇನ್ನೊಂದೆಲ್ಲ ನಾನು ಯಾವುದಕ್ಕೂ ತಲೆ ಹಾಕ್ತಿರಲಿಲ್ಲ. ನಾನು ಯಾವಾಗ ತಲೆ ಹಾಕಿದೆ ಅಂತ ಹೇಳಿದರೆ, ಜಾನಕಿ ಬ್ರಹ್ಮ ಅವರು ಒಂದು ಕಾದಂಬರಿ ಬರೆದು ಕೇಳಿದರು ಪ್ರಕಟ ಮಾಡಬಹುದಾ ತಾವು ಅಂತ. ಆಗ ತಗೊಳ್ಳುವಾಗ ನಾನು ಅದನ್ನು ತಗೊಂಡು ಓದಿದೆ. ನಾನು ತಗೊಂಡು ಓದಿದಾಗ ನಾನು ಆಗಲೇ ಟ್ರಾನ್ಸ್ಲೇಷನ್ ಮಾಡಿದೆ. ಯಾಕಂದರೆ ಒಂದು ತುಳು ಸಂಸ್ಕೃತಿಯ ಮತ್ತು ತುಳುವಿನ ಒಂದು ಕಾದಂಬರಿಯ ವಸ್ತು ಕನ್ನಡದಲ್ಲಿ ನಾನು ಕಾದಂಬರಿಗಳಲ್ಲಿ ಎಲ್ಲಿಯೂ ಕೂಡ ಕಾಣಲಿಲ್ಲ. ಬೇರೆ ಬೇರೆ ರೀತಿಯ ಕಾದಂಬರಿಗಳಲ್ಲಿ ಅವರವರ ಊರಿದ್ದೆಲ್ಲ, ಗೀತಾ ನಾಗಭೂಷಣ ಎಲ್ಲ ಬರೆದಾಗೆಲ್ಲ ನಮಗೆ ಉತ್ತರ ಕರ್ನಾಟಕದ ವಿಷಯ ಸಿಗ್ತದೆ, ಅಥವಾ ತ್ರಿವೇಣಿಯವರು ಬರೆದದ್ದು ಒಂದು ಬೇರೆ ರೀತಿಯಲ್ಲಿ, ಇನ್ನು ಉಳಿದವರು ಬರೆದದ್ದು ಬೇರೆ. ಹಾಗೆ ಈ ಕತೆ ಮತ್ತು ಈ ಕಥೆಯ ವಸ್ತುಗಳೆಲ್ಲ ನಮ್ಮ ಬದುಕಿನ ಚಿತ್ರಣ ಎಲ್ಲ ಅಲ್ಲಿ ಸಿಕ್ಕುವುದಿಲ್ಲ ಅಂತ ಹೇಳಿ ನಾನು ಕೂಡಲೇ ಅದು ಓದ್ತಾ ಇದ್ದ ಹಾಗೆ ಈಚೆಯಿಂದ ಟ್ರಾನ್ಸ್ಲೇಷನ್ ಮಾಡಿಕೊಂಡು ಹೋಗಿಬಿಟ್ಟೆ. ಹಾಗೆ ಆಮೇಲೆ ತುಳುವಿನಲ್ಲಿ ಅವರ ಪುಸ್ತಕ ಪ್ರಕಟ ಮಾಡಿದ್ಮೇಲೆ ಅವರ ಎಲ್ಲ ಪುಸ್ತಕಗಳು ನಮ್ಮಲ್ಲಿಯೇ ನಮ್ಮ ಪ್ರಕಾಶನದಲ್ಲಿ ಪ್ರಕಟ ಆಯಿತು. ಆಮೇಲೆ ಜ್ಯೋತಿ ಚೇಳಿಯಾರ್ ಅವರದ್ದು ಕವನ ಸಂಕಲನ ಆಗಿದೆ. ಬರೆಯದೇ ಇದ್ದಂಥವರನ್ನು ಬರೆಸಿದ್ದು ಲಲಿತಾ ರೈ ಅವರನ್ನು. ಅವರು ಲಲಿತಾ ಶೆಟ್ಟಿಂತ ಮದುವೆಗಿಂತ ಮೊದಲು ಬರೀತಾ ಇದ್ದರು, ನಂತರ ಕನ್ನಡದಲ್ಲಿ ಬರೆದದ್ದಾಗೆಲ್ಲ, ಮತ್ತು ಇಂಗ್ಲೀಷಿನಿಂದ ಪರ್ಲ್ ಬರ್ಕಿನ ಚಿತ್ತಗಾಂಗಿನ ಕ್ರಾಂತಿವೀರರು ಎನ್ನುವಂಥ ಇದನ್ನು, ಮತ್ತು ಪರ್ಲ್ ಬರ್ಕಿನ ಕಾದಂಬರಿಯನ್ನೆಲ್ಲ ಆಗ ಪತ್ರಿಕೆಯಲ್ಲಿ ಬರೀತಿದ್ರಂತೆ. ಆಮೇಲೆ ನಾವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮೊದಲ ಲೇಖಕಿಯರನ್ನೆಲ್ಲ ಹುಡುಕಿಕೊಂಡು ಹೋಗುವಾಗ ಈ ಲಲಿತಾ ಶೆಟ್ಟಿ ಯಾರು ಅಂತೇಳಿ ಗೊತ್ತಿಲ್ಲ, ಅವರನ್ನು ಲೇಖಕರ ಸಂಘದಲ್ಲಿದ್ದಾರೆ ಅವರೇ ಅನ್ನೋದು ಗೊತ್ತಾಗದೆ ಮತ್ತೆ ಅವರು ಅಂತ ಗೊತ್ತಾಯಿತು. ಕನ್ನಡದಲ್ಲಿ ಬರೆದ್ರು, ಮತ್ತು ತುಳುವಿನಲ್ಲಿ ಬರೀಲಿಕ್ಕೆ ಸ್ವಲ್ಪ ನಮ್ಮವರು ಒತ್ತಾಸೆ ಕೊಟ್ಟರು. ಆಗ ಹೇಳಿಕೊಂಡ್ರು, ಇವರ ಈ ತುಳು ನಮಗೆ ನಿಘಂಟು ಮಾಡುವಾಗ ಇವರು ಇರಲೇ ಇಲ್ಲಲ್ಲ, ಬರೀಲೇ ಇಲ್ಲಲ್ಲ, ಎಷ್ಟು ಶಬ್ದಗಳು ಬಿಟ್ಟು ಹೋಯಿತು ನಿಘಂಟಿಗೆ ಅಂತ ಹೇಳಿಕೊಂಡಿದ್ದಾರೆ ಅವರ ನೆಲೆಯಲ್ಲಿ. ಪ್ರಕಾಶನದ ಉದ್ದೇಶವೇ ತುಳುವಿನ ಪುಸ್ತಕಕ್ಕಾಗಿದ್ದದ್ದು, ಕೊನೆಗೆ ಕನ್ನಡವನ್ನು ಮಾಡಿದ್ದಾರೆ ನಮ್ಮ ಕನ್ನಡ. ಯಾಕೆ ನಾನು ಕನ್ನಡದಲ್ಲೇ ಬರೆದವಳು, ಆದ್ದರಿಂದ ಅವರು ಬರೆದದ್ದುಂಟು. ಮತ್ತು ಅವರು ತುಳುವಿನ ಬಗ್ಗೆ ಬರೆದದ್ದು ಕನ್ನಡದಲ್ಲಿ ಜಾಸ್ತಿ, ಯಾಕಂದರೆ ಕರ್ನಾಟಕದ ಜಾನಪದ ಜಗತ್ತಿಗೆ ಹೋಗುವಾಗ ಎಚ್ ಎಲ್ ನಾಗೇಗೌಡರಾಗಿರ್ಬೋದು ಅಥವಾ ಜಾನಪದ ಅಕಾಡೆಮಿಗಳಾಗಿರ್ಬೋದು, ಕರಾವಳಿಯ ಬಗ್ಗೆ, ತುಳುವರ ಬಗ್ಗೆ, ತುಳುವಿನ ಸಂಸ್ಕೃತಿಯ ಬಗ್ಗೆ, ತುಳುವಿನ ಆರಾಧನೆಯ ಬಗ್ಗೆ, ನಂಬಿಕೆಗಳ ಬಗ್ಗೆ ಎಲ್ಲ ಕನ್ನಡದಲ್ಲಿ ಅಲ್ಲಿ ಮಾಡಬೇಕಾಗ್ತದೆ. ಇನ್ನು ದೇಶೀಯ ನೆಲೆಗೆ ಹೋಗುವಾಗ ಇಂಗ್ಲೀಷ್ನಲ್ಲಿ ಮಾಡಬೇಕಾಗ್ತದೆ. ಹಾಗೆ ಅವರು ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಬರೆದದ್ದು ಹೆಚ್ಚು, ತುಳುವಿನಲ್ಲಿ ತುಳುವರಿಗೆ ತುಳುವಿನಲ್ಲಿ ಬರೆಯುವಂಥದ್ದು ಕಡಿಮೆ ಅಂತ. ಅದು ಈಗ ನಾನು ಬರೀತಾ ಇರುವಂಥದ್ದು ಅವರು ತುಳುವಿನಲ್ಲಿ ಬರೆದ ಎಲ್ಲ ಬರಹಗಳನ್ನು ಒಟ್ಟು ಸೇರಿಸಿಕೊಂಡಿದ್ದೇನೆ. ಹಾಗೆ
3: ಮೇಡಮ್, ಈಗ ತಾವು ಕರಾವಳಿ ಲೇಖಕಿ ವಾಚಕಿಯರ ಸಂಘದಲ್ಲೂ ಕೂಡ ತೊಡಗಿಸಿಕೊಂಡಿದ್ರಿ, ಅಧ್ಯಕ್ಷರು ಕೂಡ ಆಗಿದ್ರಿ ಅದರದ್ದು, ಆ ಅನುಭವಗಳನ್ನು ಸ್ವಲ್ಪ ಹೇಳಿ ಮೇಡಮ್.
0: ಅದು ಮೊತ್ತ ಮೊದಲಿಗೆ ಅದರದ್ದೊಂದು ಬೀಜ ಹಿಡ್ಕೊಂಡು ಬಂದವಳು ನಾನೇ. ಯಾಕಂದರೆ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಹಂಪನ ಅವರು ಅಧ್ಯಕ್ಷರಾಗಿದ್ದಾಗ ಅವರು ಇಲ್ಲಿ ಕಾರ್ಯಕ್ರಮಗಳಿಗೆಲ್ಲ ಬಂದಾಗ ಹೊತ್ತಿನಲ್ಲಿ ವಿಶೇಷ ಆಹ್ವಾನಿತರು ಅಂತ ಕರೀತಾರೆ,

0: ಹಾಗೆ ನಮ್ಮ ಜಿಲ್ಲೆಯಿಂದ ನನ್ನನ್ನು ಮತ್ತು ಸುಮತಿ ಪಾಂಗಾಳ್ ಅಂತ ಇದ್ದರು, ನಮ್ಮಿಬ್ಬರನ್ನು ಕರೆದ್ರು ತುಮಕೂರಿನಲ್ಲಿ ನಡೆದಂಥ ಸಾಹಿತ್ಯ ಸಮ್ಮೇಳನಕ್ಕೆ. ಅಲ್ಲಿ ಹೋದಾಗ ಒಂದು ಲೇಖಕರ ಸಂಘ ಉಂಟು ಅಂತ ಗೊತ್ತಾಯಿತು. ಲೇಖಕರ ಸಂಘದವರೆಲ್ಲ ಪಾಲ್ಗೊಂಡಿದ್ದರು, ಅನುಪಮ ನಿರಂಜನ್, ಗೀತಾ ಕುಲಕರ್ಣಿ, ಎಚ್ ಎಸ್ ಪಾರ್ವತಿ, ಟಿ ಸುನಂದಮ್ಮ, ಬಸವರಾಜ ಬೊಮ್ಮಾಯಿಯವರಾಗ ಮುಖ್ಯಮಂತ್ರಿಗಳಾಗಿದ್ದರು. ಅದು ತುಮಕೂರಿನಲ್ಲಿ ನಡೆದಂಥ ಕಾರ್ಯಕ್ರಮ. ಸುಮತಿ ಪಾಂಗಾಳರು ಅಲ್ಲಿಯೂ ಮೆಂಬರ್ ಆಗಲಿಲ್ಲ. 11 ರೂಪಾಯಿ ಕೊಟ್ಟು ಲೇಖಕರ ಸಂಘಕ್ಕೆ ಮೆಂಬರ್ ಆದೆ. ಅದು 84ರಲ್ಲಿ ಆಯಿತು. ಆಮೇಲೆ 84ರ ಕೊನೆಯಲ್ಲಿಯೇ ಲೇಖಕರ ಸಂಘದವರು ಕಾರ್ಯಕ್ರಮ ಮಾಡುವಾಗ ನನ್ನನ್ನು ಬೆಂಗಳೂರಿಗೆ ಕರೆದುಕೊಂಡು, ಆಗ ನನಗೆ ಆಯಿತು, ಆಗ ನಮ್ಮ ಲೇಖಕರ ಸಂಘದ ಉದ್ದೇಶವಷ್ಟೇ ಅಥವಾ ನಮ್ಮ ಕರಾವಳಿ ಲೇಖಕರ ಸಂಘದ ಉದ್ದೇಶವಷ್ಟೇ. ಯಾಕೆ ಅಂತ ಹೇಳಿದರೆ, ವಿಮರ್ಶಕರು ಯಾರೂ ಕೂಡ ಲೇಖಕಿಯರ ಪುಸ್ತಕಗಳನ್ನು ಓದ್ತಿರಲಿಲ್ಲ, ಮನ್ನಣೆ ಕೊಡ್ತಾ ಇರಲಿಲ್ಲ. ಆ ಕಾರಣಕ್ಕೆ ಲೇಖಕರ ಸಂಘ ಅಲ್ಲಿ ಪ್ರಾರಂಭ ಆಗಿತ್ತು. ನಮ್ಮ ಮನಸ್ಸಿನ ವಿಷಯವೇ ಇಲ್ಲಿ ಒಂದುಂಟಲ್ಲ, ಈ ಮೂಲಕ ನಾವು ಮಾಡಬೇಕು ಅಂತೇಳಿ ನಾನು ಆ ಬೀಜ ತಂದು ನಮ್ಮಲ್ಲಿ ಇಲ್ಲಿ ಕೆಲವರಲ್ಲಿ ಹಂಚಿಕೊಂಡೆ. ಅದು ಒಂದು ಎ ಪಿ ಮಾಲ್ತಿಯವರಲ್ಲಿ, ಮತ್ತು ಉಡುಪಿಯಲ್ಲಿ ಯು ಬಿ ರಾಜಲಕ್ಷ್ಮಿಯವರಲ್ಲಿ, ಅವರು ತರಂಗದಲ್ಲಿದ್ದರು, ಮತ್ತು ಇಲ್ಲಿ ಗೋವಿಂದಾಸ್ ಕಾಲೇಜ್ನಲ್ಲಿ ಇದ್ದಂಥ ಲೀಲಾವತಿ ಮೇಡಮಲ್ಲಿ, ಮತ್ತು ನನ್ನ ಗೆಳತಿಯಾಗಿದ್ದಂಥ ಗೀತಾ ಸುರತ್ಕಲ್ ಅವರಲ್ಲಿ, ಮತ್ತು ಸಾರಾ ಅಬುಬಕ್ಕರ್ ಅವರಲ್ಲಿ, ಪದ್ಮಶಣೆಯವರಲ್ಲಿ, ಇವರಲ್ಲೆಲ್ಲ ಹೀಗೆ ಮಾಡಿದಾಗ ಅದಕ್ಕೆ ಪೂರ್ವಭಾವಿಯಾಗಿ ನಾನು ಮಂಗಳೂರು ಕನ್ನಡ ಸಂಘದಲ್ಲಿ ಒಂದು 11.5 ವರ್ಷ ಕಾರ್ಯದರ್ಶಿಯಾಗಿದ್ದೆ. ಅಲ್ಲಿ 25ನೇ ವರ್ಷದ ಆಗುವಾಗ ನಾನೇ ಕಾರ್ಯದರ್ಶಿಯಾಗಿದ್ದೆ. ಕುಲ್ಯಾಡಿ ಮಾಧುಪೈಗಳು ಅಧ್ಯಕ್ಷರಾಗಿದ್ದರು. ನಾವು ಒಂದು 25ರ ಹಬ್ಬದ ನೆಲೆಯಲ್ಲಿ ಒಂದು ಮಹಿಳಾ ಸಾಹಿತ್ಯ ಸಮ್ಮೇಳನ ಮಾಡಿದ್ದೆವು ನಮ್ಮ ಜಿಲ್ಲೆದ. ಆಗ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಒಂದು 500 ಲೇಖಕಿಯರು, ಸಾಹಿತ್ಯಾಸಕ್ತರು ಮತ್ತು ಲೇಖಕಿಯರು ಕಾಸರಗೋಡು ಸೇರಿ ಅವರೆಲ್ಲರೂ ಬಂದು ಸೇರಿದಾಗ ಈ ಪ್ರಸ್ತಾಪವನ್ನು ಅವರ ಮುಂದೆ ಇಟ್ಟು ಒಂದು ನಮ್ಮ ಜಿಲ್ಲೆಗೊಂದು ಲೇಖಕಿಯರ ಸಂಘ ಬೇಕು ಅಂತ. ಮೊದಲು ನಾವು ಅದರ ಉಪಘಟಕ ಆಗುವುದು ಅಂತ ಇತ್ತು. ಆದರೆ ಪ್ರೊಫೆಸರ್ ಲೀಲಾ ಭಟ್ ಅವರು ಇಲ್ಲ ಬೇಡ, ನಾವು ಉಪಘಟಕ ಬೇಡ, ನಾವೇ ಸ್ವಂತವಾಗಿ ಮಾಡುವ ಅಂತ ಹೇಳುವಂಥ ಒಂದು ಬೆಜೆಂಟಲ್ಲಿ ಕಾರ್ಯಕ್ರಮ ನಡೆದದ್ದೆಲ್ಲ. ಆಗ ಅಲ್ಲಿ ನಡೆದ ಸಭೆಯಲ್ಲಿ ನಮ್ಮದೇ ಮಾಡುವ ಅಂತ ಹೇಳಿದರು. ಹಾಗೆ ಕರಾವಳಿ ಲೇಖಕಿಯರು, ಲೇಖಕಿಯರು ಮಾತ್ರ ಸಾಕಾಗೋದಿಲ್ಲ, ಯಾಕಂದರೆ ಎಷ್ಟೋ ಜನ ಆಸಕ್ತರು ಓದುಗರು ಇಲ್ಲದಿದ್ದರೆ ಎಲ್ಲಿ ಅಂತ ಹೇಳ್ಕೊಂಡು ಅಲ್ಲಿ ಲೇಖಕಿಯರು ಮಾತ್ರ ಇರೋದು, ಇಲ್ಲಿ ಓದುಗರನ್ನು ಸೇರಿಸಿಕೊಂಡು ಮಾಡಿದ್ದೇವೆ ನಾವು. ಹಾಗೆ ಪ್ರಾರಂಭದ ಸಂದರ್ಭದ ಒಳಗೆ ಒಂದು ಅಡಹ ಕಮಿಟಿ ಇತ್ತು. ಕೊನೆಗೆ ನಮ್ಮ ಆಗ ಹಿರಿಯ ಲೇಖಕಿಯರು ನಮ್ಮಲ್ಲಿಬ್ರು, ಲೀಲಾಬಾಯಿ ಕಾಮತ್ ಉಡುಪಿಯಲ್ಲಿದ್ದರು, ಆದರೆ ಅವರಿಗೆ ಓಡಾಡೋದಕ್ಕೆಲ್ಲ ಸಾಧ್ಯ ಆಗಿರಲಿಲ್ಲ. ಪದ್ಮಶಣೆಯವರನ್ನು ಮೊದಲಿನ ಅಧ್ಯಕ್ಷರನ್ನಾಗಿ ಮಾಡಿದ್ದೆವು. ಆಮೇಲೆ ಮುಂದೆ ಆನಂದ ಸದಾಶಿವರಾವಾದರು. ಹಾಗೆ ನಾವು ಕಾರ್ಯಕರ್ತರಾಗಿ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಬಂದೆವು. ಮುಂದೆ ಒಂದು ಅವಧಿಗೆ ನನಗೂ ಒಂದು ಅಧ್ಯಕ್ಷ ಸ್ಥಾನ ಸಿಕ್ಕಿತ್ತು. ಹಾಗೆ ಮುಂದುವರಿಸಿಕೊಂಡು ಈಗಲೂ ಇದ್ದೇವೆ ನಾವು, ಇಲ್ಲ ಅಂತಿಲ್ಲ. ಸಂಘ ಉಳಿಬೇಕು, ಈಗ 30-35 ವರ್ಷ ಆಗ್ಲಿಕ್ಕೆ ಆಯಿತು.
1: ಈಗ ತಾವು ಗಣಪತಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಂಶುಪಾಲೆಯಾಗಿ ನಿವೃತ್ತಿಯನ್ನು ಹೊಂದಿದ್ರಿ, ಆದರೆ ತಮ್ಮ ವೃತ್ತಿ ಜೀವನ ಶುರುವಾಗಿದ್ದು ಎಲ್ಲಿಂದ ಹೇಗೆ?
0: ನಾನಾಗಲೇ ಹೇಳಿದ ಹಾಗೆ 1 ವರ್ಷದ ಗ್ಯಾಪ್ ತಗೊಂಡು ನಾನು ಡಿಪ್ಲೊಮಾ ಮಾಡಿದ್ಮೇಲೆ ಬಜ್ಪೆ ಹುಲಿ ಫ್ಯಾಮಿಲಿ ಗರ್ಲ್ಸ್ ಹೈಸ್ಕೂಲಲ್ಲಿ ಕನ್ನಡ ಪಂಡಿತರೊಳಗೆ ಪರ್ಮನೆಂಟ್ ವೃತ್ತಿ ಸಿಕ್ಕಿತ್ತು. ಆದರೆ ನಾನು ಸೇರುವಾಗ ನನಗೆ ಪರ್ಮನೆಂಟ್ ಆಗಲಿಕ್ಕಲ್ಲ ಇದ್ದದ್ದು, ಆದರೆ ಅಲ್ಲಿ ಪರ್ಮನೆಂಟ್ ಆಗಿಯೇ ಸಿಕ್ಕಿತ್ತು. ಆಗ ಈಗಿನ ಹಾಗೆಲ್ಲ ಕಷ್ಟಗಳಿರಲಿಲ್ಲ, ಶಾಲೆಯವರೇ ನಂದು ಪರ್ಮನೆಂಟ್ ಇದೆಲ್ಲ ತಗೊಂಡು ಬಂದಿದ್ರು. ನಾನು ಯಾವ ಆಫೀಸಿಗೂ ಹೋಗಲಿಲ್ಲ, ಯಾವ ಅಧಿಕಾರಿಯನ್ನು ಕಾಣಲಿಲ್ಲ, ಅವರೇ ಎಲ್ಲ ಮಾಡಿಕೊಂಡು ಬಂದಿದ್ರು. ಆದರೆ ಕೆಲಸ ಬಿಡಲೇಬೇಕು ನನಗೆ, ನನಗೆ MBA ಮಾಡಲೇಬೇಕಿತ್ತು. ಆಗ ಅದು ಒಂದು ಮನಸ್ಸಿನಲ್ಲಿ ಮಾಡಿಕೊಂಡಿದ್ದೆ. ಆದರೆ ಒಂದು ಸ್ವಲ್ಪ ತಂದೆಗೆ ಸಹಾಯ ಆಗ್ತದೆ ಎನ್ನುವ ನೆಲೆಯಲ್ಲಿ ನಾನು ಕೆಲಸಕ್ಕೆ ಸೇರಿದ್ದು. ಆಮೇಲೆ MAಗೆ ಸೇರಿದೆ. MAಗೆ ಇಲ್ಲಿ 1971ರಿಂದ 1972-1973 ನನ್ನ MA ಮುಗಿಯಿತು. ಆಗ ಬದ್ರಿನಾರಾಯಣರು ಶಿಕ್ಷಣ ಮಂತ್ರಿಯಾಗಿದ್ದವರು ಎಲ್ಲ ಪದವಿ ಪೂರ್ವ ಕಾಲೇಜುಗಳನ್ನು ಮಾಡಿದರು. ಅಷ್ಟರವರೆಗೆ ಪದವಿ ಪೂರ್ವ ಕಾಲೇಜ್ ಇರಲಿಲ್ಲ. ಹಾಗೆ ನಮಗೆ ಪ್ರೊಫೆಸರ್ ಎಸ್ ವಿ ಪರಮೇಶ್ವರ ಭಟ್ ನಿಮಗೆಲ್ಲ ಕೆಲಸ ಸಿಗ್ತದೆ, ನಿಮಗೆಲ್ಲರಿಗೂ ಕೆಲಸ ಸಿಗ್ತದೆ ನೋಡಿ, ಪದವಿ ಪೂರ್ವ ಕಾಲೇಜುಗಳಾಯಿತು ತುಂಬ ಅಂತ ಹೇಳಿಕೊಂಡು ಆ ಆಶೀರ್ವಾದ ನಮಗೆ ಮಂಗಳೂರಲ್ಲೇ ಸಿಕ್ಕಿ. ತುಂಬ ಕಡೆಗೆ ಬೇರೆ ಕಡೆಗೆ ಟ್ರೈ ಮಾಡಿದ್ದೆ, ನಾನು ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದೆ, ಡಿಗ್ರಿ ಕಾಲೇಜಿಗೆಲ್ಲ ಹೋಗೋದು, ಕಾರಣ ನನ್ನ ಮನೆಯಲ್ಲೂ ಮನಸ್ಸಿಲ್ಲ, ನನ್ನ ಗಣಪತಿ ಕಾಲೇಜ್ನವರಿಗೂ ಮನಸ್ಸಿಲ್ಲ. ಅವರು ಹೋಗುವಾಗ ಹರಸೋದೇ ಹಾಗೆ, ಆಯಿತು ಹೋಗಿ ಬನ್ನಿ ನೀವು ಅಷ್ಟೇ ಅಂತ ಹಾಗೆ ಹೇಳ್ತಾ ಇದ್ರು. ನೀವು ನಮಗೆ ಬೇಕು, ನೀವು ಹೋಗಿ ಬನ್ನಿ, ಊರು ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ರು. ಹಾಗೆ ಆಯಿತು. ಹಾಗೆ 1973ರಲ್ಲಿ ನಾನಲ್ಲಿ ಕನ್ನಡ ಮತ್ತು ಹಿಂದಿ ಉಪನ್ಯಾಸಕ್ಕೆ ಆಗಿ ಸೇರಿದೆ. ಆ ಬಳಿಕ 1976ರಲ್ಲಿ ನಂದು ವೃತ್ತಿ ಕಾಯಂ ಕನ್ನಡ ಉಪನ್ಯಾಸಕ್ಕೆ ಆಗಿ ತಗೊಂಡಿತ್ತು. ಅಲ್ಲಿ ಒಂದು 98ನೇ ಏಪ್ರಿಲ್ನವರೆಗೆ ನಾನು ಕನ್ನಡ ಉಪನ್ಯಾಸಕ್ಕೆ ಆಗಿದ್ದೆ. ಮೊದಲ 3 ವರ್ಷ ಕನ್ನಡ ಮತ್ತು ಹಿಂದಿ. ಅದಾದ ಬಳಿಕ 98ರಲ್ಲಿ ಪ್ರಾಂಶುಪಾಲೆ ಆಗಿದೆ. ಹಾಗೆ 2010ರಲ್ಲಿ 60 ವರ್ಷದಲ್ಲಿ ನಿವೃತ್ತಿಯಾದೆ.
1: ಮೇಡಮ್, ಈಗಿನ ಸದ್ಯದ ಜೀವನ ಹೇಗಿದೆ? ಏನು ಮಾಡ್ಕೊಂಡಿದ್ದೀರಾ? ಏನಾದರೂ ಬರೀತಾ ಇದ್ದೀರಾ? ಹೇಗೆ?
0: ಈಗ ಬರೀತಾ ಇದ್ದೇನೆ. ಸರ್ ಅವರ ಅನಾರೋಗ್ಯದಿಂದ ಅವರದ್ದೇ ಆದಂಥ ಪುಸ್ತಕ ಅವರು ಮಾಡಬೇಕಾಗಿದ್ದದ್ದು ಮಾಡದೆ ಉಳಿದೋಯಿತು. ಯಾಕಂದರೆ ನಾನು ಬರೀತಾ ಇದ್ದೆ, ನನ್ನ ಅಂಕಣ ಎಲ್ಲ ಬರುವಾಗ ಅವರು ಅನಾರೋಗ್ಯದಲ್ಲಿರುವಾಗ ಒಂಥರದ ಅಸಹನೆ ಮಾಡ್ತಾಯಿದ್ರು. ಆದರೆ ಅವರಿಗೆ ತಾನೇನು ಮಾಡಬೇಕೆನ್ನೋದು ಗೊತ್ತಾಗ್ತಿರಲಿಲ್ಲ. ಎಷ್ಟು ಹೇಳಿದರು, ಯಾಕಂದರೆ ಅವರು ಮಂಗಳೂರು ದರ್ಶನದಲ್ಲಿ ಕೆಲಸ ಮಾಡಿದರು, ಮತ್ತು ಏನು ಬೇರೆ ತುಳು

0: ಅನುವಾದಗಳಲ್ಲಿ ಎಲ್ಲ ಕೆಲಸ ಮಾಡಿದರು. ಏನಾದರೂ ದೊಡ್ಡ ಪ್ರಾಜೆಕ್ಟ್ಗಳಲ್ಲೆಲ್ಲ ಒಟ್ಟು ಕೆಲಸ ಮಾಡೋದಂದರೆ ಅವ್ರಿಗೆ ಕೆಲಸ ಮಾಡ್ತಾ ಇರಲೇಬೇಕು, ಹಾಗೆ ಇಡೀ ದಿವಸ ಕೆಲಸ ಮಾಡೋರು ಅವರು. ಕೊನೆಗೆ ಯಾವ ಕೆಲಸವೂ ಇಲ್ಲ, ನಾನು ಅದೇ ವಿವೇಕ್ ರೇಗಳ್ಸೆ ಸರ್ ಏನಾದ್ರು ಒಂದು ಪ್ರಾಜೆಕ್ಟ್ ಕೊಟ್ಟು ಬಿಡಿಯಪ್ಪ ಅವರಿಗೆ ಅಂತ ಹೇಳಿ. ಆಗ ಅವರ ಕೈಯಲ್ಲೂ ಏನಿರಲಿಲ್ಲ, ಹಾಗೆ ಆಯಿತು. ಏನು ಕೆಲಸ ಇಲ್ಲದಿರುವ ಕಾರಣಕ್ಕೂ ಯಾಕೋ ಗೊತ್ತಿಲ್ಲ ಆ ಕಾಯಿಲೆ ಯಾಕೆ ಬಂತು ಅಂತಲೇ ಹೇಳಲಿಕ್ಕೆ ಕಾರಣಗಳನ್ನು ವೈದ್ಯರು ಹೇಳೋದಿಲ್ಲ ಅಥವಾ ಇನ್ಯಾರು ಹೇಳಲಿಕ್ಕಾಗೋದಿಲ್ಲ. ಒಂದು ರೀತಿಯಲ್ಲಿ ಅವರು ಅವರನ್ನೇ ಕಳ್ಕೊಳ್ಳುವಂಥ ಒಂದು ನೆನಪು ಶಕ್ತಿಯನ್ನು ಕಳ್ಕೊಂಡ ಹಾಗೆ ನಾನು ಈಗ ಅವರ ಆ ಪುಸ್ತಕಗಳನ್ನು ಲೇಖನಗಳನ್ನು ಎಲ್ಲವನ್ನು ಒಂದು ಸೇರಿಕೊಂಡು ಮಾಡ್ತಾ ಇದ್ದೇನೆ. ಹಾಗೆ ಸಮಗ್ರ ಸಂಪುಟ ಅಂತ ಹೇಳುವಂಥದ್ದು ಅವರು ಇರುವಾಗ ಅವರ ಪುಸ್ತಕಗಳನ್ನು ರೀಪ್ರಿಂಟ್ ಮಾಡಿದೆ ತುಂಬ. ಈಗ ನಾನು ಅವರ ಆ ಉಳಿದ ಕೆಲಸಗಳನ್ನು ಮಾಡ್ತಾ ಇದ್ದೇನೆ ಮತ್ತು ನನ್ನದಾಗಿ ನಾನು ಯಾವುದು ಮೂಡಿದ್ದಾಗ ಕವಿತೆಗಳು ಬರ್ತವೆ ಅಥವಾ ಏನೋ ಒಂದು ಕತೆ ಬರೀತೇನೆ. ಇದೇ ಕಾರಣಕ್ಕೆ ನನ್ನ ಲೇಖನಗಳೆಲ್ಲ ಪ್ರಿಂಟ್ ಆಗುವಂಥದ್ದೆಲ್ಲ ಬಾಕಿಯಾಗಿ ರಿಟೈರ್ಡ್ ಆದಾಗ ಕೊಂಡೋಗಿ ಪ್ರೆಸ್ಸಿಗೆ ಕೊಟ್ಟದ್ದು 24ರಲ್ಲಿ ಹೊರಗೆ ಬಂತು ಒಂದು ಪುಸ್ತಕ. ಈಗ ಹಾಗೆಲ್ಲ ಬರೆದದ್ದು ಅಲ್ಲಲ್ಲಿ ಉಂಟು. ಇವರ ಕೆಲಸಗಳೆಲ್ಲ ಆದಮೇಲೆ ಅದಕ್ಕೆ
1: ತಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ ಮೇಡಮ್?
0: ಮಕ್ಕಳು, ನನ್ನ ಮಗಳು ಜರ್ನಲಿಸಮ್ ಕೋರ್ಸ್ ಮಾಡಿದ್ದು ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ. 2002 2008ರವರೆಗೆ ಇಲ್ಲಿ ಕೆಲಸ ಮಾಡ್ತಾ ಇದ್ಲು. ಆಮೇಲೆ ಮದುವೆಯಾಗಿ ಅಮೆರಿಕಕ್ಕೆ ಹೋಗಿದ್ದಾಳೆ ಅವಳು. ನನ್ನ ಮಗ ಇಂಜಿನಿಯರಿಂಗ್ ಓದಿದ ಮೈಸೂರಲ್ಲಿ.
1: ಮೇಡಮ್, ಈಗ ಈ ಕಾರ್ಯಕ್ರಮ ಸರಣಿ ನಾವು ಪ್ರಸಾರ ಮಾಡ್ತಾ ಇರುವಂಥದ್ದು ನಮ್ಮ ಮಂಗಳೂರು ಆಕಾಶವಾಣಿಯ 50ನೇ ವರ್ಷದ ಸಂದರ್ಭದಲ್ಲಿ. ಹಾಗಾಗಿ ಮಂಗಳೂರು ಆಕಾಶವಾಣಿಯ ಜೊತೆ ತಮ್ಮ ಅನುಭವವನ್ನು ಹಂಚಿಕೊಳ್ಳೋದಾದರೆ.
0: ಆಕಾಶವಾಣಿ ಅಂತ ಹೇಳಿದ್ರೆ ನಮ್ಮನ್ನು ಬೆಳೆಸಿದಂಥ ಒಂದು ದೊಡ್ಡ ಸಂಸ್ಥೆ. ಹೇಗೆ ನಾವೆಲ್ಲ ಒಂದು ಭಾಷಣಕಾರರಾಗಿದ್ದೇವೋ ಅಥವಾ ಕವಯಿತ್ರಿಯರಾಗಿದ್ದೇವೋ ಅಂತ ಹೇಳುವಾಗ ಇಲ್ಲಿ ಕವಿತೆಗಳನ್ನು ಓದಿ ಕವಯಿತ್ರಿಯರು ಅಂತ ಉಳಿದವ್ರಿಗೆ ಗೊತ್ತಾಯಿತು. ನಮ್ಮನ್ನು ಬೆಳೆಸಿದಂಥ ಸಂಸ್ಥೆ, ಇಬ್ಬರನ್ನೂ ಕೂಡ ಸಾಕಷ್ಟು ಬೆಳೆಸಿದೆ ಆಕಾಶವಾಣಿ, ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದೆ.
1: ಧನ್ಯವಾದಗಳು ಮೇಡಮ್, ಇಷ್ಟೊತ್ತು ತಮ್ಮ ಜೀವನದ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು.
0: ಧನ್ಯವಾದಗಳು ನಿಮಗೂ ಕೂಡ.
2: ಇದುವರೆಗೆ ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ ಸರಣಿ ಕಾರ್ಯಕ್ರಮದಲ್ಲಿ ತಮ್ಮ ಮಾತಿನ ಅಂಗಳದಲ್ಲಿ ವಿಹರಿಸಿದವರು. ಬರಹವನ್ನೇ ಉಸಿರಾಗಿಸಿ

0: ಸಾಹಿತ್ಯದ ಕನ್ನಡಿ ಹಿಡಿದ ಖ್ಯಾತ ಬರಹಗಾರ್ತಿ, ಕವಯತ್ರಿ, ಸ್ತ್ರೀವಾದಿ ಚಿಂತಕಿ ಚಂದ್ರಕಲಾನಂದ ಅವರ. ಆ ನೆನಪುಗಳನ್ನೇ ಮಾಲೆಯನ್ನಾಗಿಸಿ ಮಾತಿನ ಮಂಟಪ ಕಟ್ಟಿದವರು ಲತೀಶ್ ಪಾಲ್ದಾನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್, ಇಲ್ಲಿ ಕನಸಿನ ಮನೆ ನಿಮ್ಮಿಷ್ಟದಂತೆ. ಕ್ವಾಲಿಟಿ ಕೆಲಸ, ಸರಿಯಾದ ಸಮಯಕ್ಕೆ ಡೆಲಿವರಿ ಮತ್ತು ನ್ಯಾಯಯುತ ಬೆಲೆ. ರೆಸಿಡೆನ್ಷಿಯಲ್ ಇರಲಿ ಅಥವಾ ಕಮರ್ಷಿಯಲ್, ನಂಬಿಕೆಯೇ ನಮ್ಮ ಹೆಗ್ಗುರುತು. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ನಿಮ್ಮ ಕನಸು ನಮ್ಮ ಜವಾಬ್ದಾರಿ.
1: ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ಮನೆ ಖರೀದಿ ಅಥವಾ ನಿರ್ಮಾಣಕ್ಕೆ ನಿಮಗೆ ಬೇಕಾದಂತೆಯೇ ಇಂದಿನ ಕಾಲದ ಮನೆ ನಿರ್ಮಿಸುತ್ತೇವೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 8904819565.
2: ಇದುವರೆಗೆ ಅರುಣ್ ಭಂಡಾರಿ ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ. ಪ್ರಾಯೋಜಕರು ರಾಜರಂ ಪಾಲಿಮರ್ಸ್, ಕೋಟೇಶ್ವರ.

0: ಕಥಾಮೃತ ಪೌರಾಣಿಕ ಕಥಾಸಾಗರದಿಂದ ಮತ್ತಿಸಿ ತಂದ ನವನೀತ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ.
1: ಇಂದಿನ ಕಥಾಮೃತದ ಕಥೆ ಶ್ರೀ ಬ್ರಹ್ಮಪುರಾಣದ 163ನೇ ಅಧ್ಯಾಯದಲ್ಲಿ ಬರುವ ಶಾಕಲ್ಯ ತೀರ್ಥದ ಕಥೆ. ಹಿಂದೆ ಪುಷ್ಪೋತ್ಕಟ ಎಂಬ ಪೂರ್ವ ಭಾಗದ ಗೌತಮಿ ನದಿಯ ತೀರದಲ್ಲಿ ಶುಭ್ರ ಎಂಬ ಪರ್ವತ ಇತ್ತು. ಆ ಪರ್ವತದಲ್ಲಿ ಶಾಕಲ್ಯ ಎಂಬ ಮುನಿಯು ತಪೋನುಷ್ಠಾನಗಳಲ್ಲಿ ನಿರತನಾಗಿದ್ದ. ನಿತ್ಯ ವೇದಾಧ್ಯಯನಗಳಲ್ಲಿ ನಿರತನಾಗಿದ್ದ ಆತನನ್ನು ಪ್ರಾಣಿಗಳು ಸ್ತೋತ್ರ ಮಾಡುತ್ತಿದ್ದವು. ಅಲ್ಲೇ ಪಕ್ಕದಲ್ಲಿ ಪರಶು ಎಂಬ ಭಯಂಕರ ದೈತ್ಯನಿದ್ದ. ದುರ್ಬುದ್ಧಿಯ ಅವನು ಋಷಿಮುನುಗಳನ್ನು ತುಂಡರಿಸಿ ಯಜ್ಞಯಾಗಾದಿಗಳನ್ನು ಕೆಡಿಸುತ್ತಿದ್ದ. ಅವನು ವರಬಲದಿಂದ ಕಾಮರೂಪಿಯಾಗಿದ್ದ. ಯಾವಾಗ ಯಾವ ರೂಪವನ್ನೂ ಧರಿಸಬಲ್ಲ ಅವನು ದೇವತೆ ಸ್ತ್ರೀ ಮುಂತಾದ ರೂಪಗಳನ್ನು ಧರಿಸಿ ಜನರನ್ನು ವಂಚಿಸಿ ಕೊಲ್ಲುತ್ತಿದ್ದ. ಅಂತಹ ಘೋರದೈತ್ಯ ಪರಶು ಹಲವು ಬಾರಿ ಶಾಕಲ್ಯನನ್ನು ಕೊಂದು ತಿನ್ನಲು ಪ್ರಯತ್ನಿಸಿ ವಿಫಲನಾಗಿದ್ದ. ಒಮ್ಮೆ ಶಾಕಲ್ಯ ಮುನಿ ಪೂಜೆ ಮುಗಿಸಿ ಭೋಜನಕ್ಕಾಗಿ ಮನೆಗೆ ಬರುತ್ತಿದ್ದ. ಆಗ ಪರಶುವು ವೃದ್ಧ ಬ್ರಾಹ್ಮಣ ರೂಪವನ್ನು ಧರಿಸಿ ಪಕ್ಕದಲ್ಲೇ ಕನ್ಯೆಯೊಬ್ಬಳನ್ನು ಕರೆದುಕೊಂಡು ಮುನಿಯ ಬಳಿ ಬಂದು, ವಿಪ್ರೋತ್ತಮ, ನಾನು ಈ ಕನ್ಯೆಯು ಭೋಜನಾರ್ಥವಾಗಿ ಬಂದಿದ್ದೇವೆ, ಅತಿಥಿಗಳಿಗೆ ಉಣಬಡಿಸುವ ಆತನು ಕೃತಾರ್ಥನಾಗುತ್ತಾನೆ ಎಂದ. ಅದಕ್ಕೆ ಶಾಕಲ್ಯ ಮುನಿಯು, ಬ್ರಾಹ್ಮಣನೇ, ನಿನಗೆ ಬೇಕಾದಷ್ಟು ಊಟ ನೀಡುತ್ತೇನೆ ಎಂದು ಹೇಳಿ ಅವನನ್ನು ಎಲೆಯ ಮುಂದೆ ಕುಳ್ಳಿರಿಸಿ ಭಕ್ಷ್ಯ ಭೋಜ್ಯಗಳನ್ನು ಬರೆಸಿದ. ನಂತರ ಊಟ ಮಾಡು ಎನ್ನಲು ರಾಕ್ಷಸನು, ಶಾಕಲ್ಯ, ನೀನು ಒಂದು ವಚನ ಕೊಟ್ಟರೆ ಮಾತ್ರ ಊಟ ಮಾಡುತ್ತೇನೆ ಎಂದು ಹೇಳಿದ. ಅದಕ್ಕೆ ಶಾಕಲ್ಯನು, ನೀನು ಏನು ಕೇಳಿದರೂ ಕೊಡುತ್ತೇನೆ ಎಂದು ಹೇಳಿದ. ಆಗ ಬ್ರಾಹ್ಮಣ ವೇಷವನ್ನು ಕಳಚಿ ರಾಕ್ಷಸನು ಅಟ್ಟಹಾಸದ ನಗೆನಕ್ಕು, ನಾನು ಬ್ರಾಹ್ಮಣನಲ್ಲ, ರಾಕ್ಷಸ. ಈಗ ನಿನ್ನ ಮಾತಿನಂತೆ ನೀನು ನನ್ನ ಆಹಾರವಾಗಬೇಕು ಎನ್ನಲು ಶಾಕಲ್ಯನು, ನಾನು ನುಡಿದ ಮಾತನ್ನು ಹಿಂತೆಗೆಯಲಾರೆ. ಆದರೆ ನಾನು ಪ್ರತಿನಿತ್ಯ ರಕ್ಷಾಕವಚವಾಗಿ ಒಂದು ಮಂತ್ರ ಹೇಳುತ್ತೇನೆ, ಅದರಿಂದ ನನ್ನ ದೇಹ ಕಠೋರವಾಗಿದೆ ಎಂದು ಹೇಳಿದ. ಆದರೂ ರಾಕ್ಷಸನು ಅವನನ್ನು ತಿನ್ನಲು ಬಾಯ್ದೆರೆದ. ಆಗ ಸಾಕ್ಷಾತ್ ವಿಷ್ಣುವೇ ಶಾಕಲ್ಯನ ಬದಲಿಗೆ ಕಂಡಂತಾಗಿ ಹೆದರಿ, ಎಲೈ ಮನುಷ್ಯ, ನೀನು ಭಗವತ್ ಸ್ವರೂಪನೇ ಆಗಿದ್ದು ನನ್ನನ್ನು ಉದ್ಧರಿಸು ಎಂದು ಹೇಳಿದ. ಅದಕ್ಕೆ ಶಾಕಲ್ಯನು, ನೀನು ಗೌತಮಿ ನದಿ ತೀರಕ್ಕೆ ಹೋಗಿ ನಾರಾಯಣನನ್ನು ಸ್ತುತಿಸು ಎಂದು ಹೇಳಿದ. ಅದರಂತೆ ಆ ದೈತ್ಯನು ಮಾಡಲು ರಾಕ್ಷಸನ ಪಾಪಗಳೆಲ್ಲ ಕಳೆದು ಸ್ವರ್ಗಕ್ಕೆ ಹೋದ. ಅಂದಿನಿಂದ ಆ ಗೌತಮಿ ನದಿಯ ತೀರ್ಥಕ್ಕೆ ಶಾಕಲ್ಯ ತೀರ್ಥ ಎಂಬ ಹೆಸರಾಯಿತು. ಮುಂದಿನ ಕಥಾಮೃತದಲ್ಲಿ ಇನ್ನೊಂದು ಕಥಾಮೃತ ಬಿಂದುವಿನೊಂದಿಗೆ ನಿಮ್ಮೊಂದಿಗೆ ಬರ್ತೇವೆ. ನಮಸ್ಕಾರ.
2: ಸುಖ ಜೀವನದ ಆಸರಿಯು ನಲ್ಮೆಯ ಬಾಳಿಗೆ ಸಂಗಾತಿಯು.
3: ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ನೀರಿನ ಟ್ಯಾಂಕ್ಗಳೆಂದರೆ ಸನ್ರೈಸ್ ಮಾತ್ರ.
2: ಸನ್ರೈಸ್ ವಾಟರ್ ಟ್ಯಾಂಕ್ಸ್.
3: ತಯಾರಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ.
0: ಕಥಾಮೃತ ಪ್ರಸಾರವಾಯಿತು. ಪರಿಕಲ್ಪನೆ ಸೂರ್ಯನಾರಾಯಣ ಭಟ್ ಪಿಎಸ್, ನಿರೂಪಣೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ.

ಇದುವರೆಗೆ ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ ಕೇಳಿದಿರಿ. ಪ್ರಾಯೋಜಕರು ರಾಜರಾಮ್ ಪಾಲಿಮರ್ಸ್ ಕೋಟೇಶ್ವರ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಸುಗಮ ಸಂಗೀತ ಭಾವಗೀತೆಗಳನ್ನು ಕೇಳೋಣ. ಕೆಆರ್ ಸವಿತಾ ಅವರು ಹಾಡಿದ ಎಂ ರಘು ಅವರ ಕವಿತೆ ಕಾರ್ಮುಗಿಲ ಕಣ್ಣಲ್ಲೇ ಮಾತನಾಡುವೆ ಏಕೆ

ಕೆಆರ್ ಸವಿತಾ ಅವರು ಹಾಡಿದ ಎಂ ರಘು ಅವರ ಕವಿತೆ ಕೇಳಿದಿರಿ. ಈಗ ಕೇಳಿ ಕುವೆಂಪು ಅವರ ಕವಿತೆ. ಹಾಡಿದವರು ಶಿವಮೊಗ್ಗ ಸುಬ್ಬಣ್ಣ. ಆನಂದಮಯ ಈ ಜಗಹೃದಯ.

ಈಗ ಕೇಳಿ ಎಂಎಸ್ ಶೀಲಾ ಹಾಗೂ ಬಿಕೆ ಸುಮಿತ್ರಾ ಅವರು ಹಾಡಿದ ಆನಂದಕಂದ ಅವರ ಕವಿತೆ ನಿನ್ನೆಗಳನ್ನು ನೆಲಕ್ಕೆ.

ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಕೇಳುಗರೆ, ಈಗ ನಿನ್ನೆ ವಿಧಿವಶರಾದ ಖ್ಯಾತ ಹಿನ್ನೆಲೆ ಗಾಯಕಿ ಎಸ್ ಜಾನಕಿಯವರ ನೆನಪಿನಲ್ಲಿ ಚಿತ್ರಗೀತೆಗಳನ್ನು ಕೇಳೋಣ. ಸತೀ ಸಕುಬಾಯಿ ಚಿತ್ರದ ಗೀತೆ ಹಾಡಿದವರು ಎಸ್ ಜಾನಕಿ, ಜಿ ಉದಯಶಂಕರ್ ಅವರ ರಚನೆಗೆ ಸಂಗೀತ ಸತ್ಯಂ ಅವರದು.

ಈಗ ಕೇಳಿ ಅವಳ ಹೆಜ್ಜೆ ಚಿತ್ರದ ಗೀತೆ. ಹಾಡಿದವರು ಎಸ್ ಜಾನಕಿ, ಜಿ ಉದಯಶಂಕರ್ ಅವರ ರಚನೆಗೆ ಸಂಗೀತ ರಾಜನ್ ನಾಗೇಂದ್ರ.

ಈಗ ಕೇಳಿ ಬಯಲುದಾರಿ ಚಿತ್ರದ ಹಾಡು. ಹಾಡಿದವರು ಎಸ್ ಜಾನಕಿ, ಚಿ ಉದಯಶಂಕರ್ ಅವರ ರಚನೆಗೆ ಸಂಗೀತ ರಾಜನ್ ನಾಗೇಂದ್ರ.

ಈಗ ಕೇಳಿ ಗೆಜ್ಜೆ ಪೂಜೆ ಚಿತ್ರದ ಗೀತೆ. ಹಾಡಿದವರು ಎಸ್ ಜಾನಕಿ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ವಿಜಯಭಾಸ್ಕರ್.

ಈಗ ಕೇಳಿ ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆ ಹಾಡಿದವರು ಎಸ್ ಜಾನಕಿ. ಆರ್ ಎನ್ ಜಯ ಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ಇಳಯರಾಜ.

ಈಗ ಕೇಳಿ ಸಂಗಡಿಗರೊಂದಿಗೆ ಎಸ್ ಜಾನಕಿ ಅವರು ಹಾಡಿದ ಅರುಣರಾಗ ಚಿತ್ರದ ಗೀತೆ. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಸಂಗೀತ ಎಂ ರಂಗರಾವ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಅವಳ ಅಂತರಂಗ ಚಿತ್ರದ ಗೀತೆ. ಆರ್ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ಎಂ ರಂಗರಾವ್, ಹಾಡಿದವರು ಎಸ್ ಜಾನಕಿ.

0: ಎಸ್ ಜಾನಕಿ ಅವರು ಹಾಡಿದ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸ್ವಲ್ಪ ಹೊತ್ತಿನಲ್ಲಿ ಬಾಲವೃಂದ ಪ್ರಸಾರವಾಗಲಿದೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: ಇಂದಿನ ಕಾರ್ಯಕ್ರಮದಲ್ಲಿ ಕಥೆಗಳನ್ನು ಹಾಗೂ ಅದರೊಂದಿಗೆ ಶಿಶು ಗೀತೆಗಳನ್ನು ಕೇಳೋಣ. ಕಥೆಗಳೊಂದಿಗೆ ಬರ್ತಾ ಇದ್ದಾರೆ ರಶ್ಮಿ ಜೇರೆ. ಕೇಳೋಣ ಮಕ್ಕಳೇ.
1: ಪುಟಾಣಿ ಕೇಳುಗರಿಗೆಲ್ಲ ಪ್ರೀತಿಯ ನಮಸ್ಕಾರ. ಹೇಗಿದ್ದೀರಾ ಮಕ್ಕಳೇ? ಇವತ್ತು ನಾನು ಹೊಸ ಕಥೆಗಳೊಂದಿಗೆ ಬಂದಿದ್ದೇನೆ. ಅದು ಯಾರ ಕತೆ ಗೊತ್ತಾ? ತೆನಾಲಿರಾಮನ ಕತೆಗಳು. ಮಕ್ಕಳೇ, ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಕ್ಕು ನಗಿಸುವುದು ಅತಿಶಯದ ಧರ್ಮ. ನಗುವುದು ಮನುಷ್ಯನ ಸಹಜ ಸ್ವಭಾವ. ಮನುಷ್ಯನ ಬದುಕಿನಲ್ಲಿ ನಗುವಿಗಿಂತ ಅಳುವೇ ಹೆಚ್ಚು. ಆದರೆ ಆ ಅಳುವಿನಲ್ಲೂ ಸಂಕಟವನ್ನು ಗೆಲ್ಲಬೇಕಾದ್ರೆ ನಗುವನ್ನು ಹುಡುಕಿ ಬದುಕುವುದು ಅವಶ್ಯಕ. ನಗುವಿನಲ್ಲಿ ಹಾಸ್ಯ ಮಾಡಿ ನಗುವುದು ಒಂದು ಬಗೆ, ಆದರೆ ಒಳ್ಳೆಯ ಹಾಸ್ಯ ಎಂದರೆ ಮನುಷ್ಯ ಸಮಾಜವನ್ನು ತಿದ್ದುವಂಥದ್ದು. ಅಲ್ಲಿ ತಾನು ಮೇಲು, ಉಳಿದವರು ಕೀಳು ಎಂಬ ಭಾವನೆ ಇರೋದಿಲ್ಲ. ಬದಲಾಗಿ ತನ್ನನ್ನು ಸೇರಿಸಿಕೊಂಡಂತೆ ಎಲ್ಲರ ಕೆಟ್ಟ ಗುಣಗಳನ್ನು ಹಾಸ್ಯ ಮಾಡಿ ಟೀಕಿಸುವುದು, ಹಾಗೆ ಟೀಕಿಸಿ ಸಮಾಜವನ್ನು ಒಳ್ಳೆಯ ಮಾರ್ಗದಲ್ಲಿ ನಗಿಸುವುದು ಆಗಿದೆ. ಇಂತಹ ಉದ್ದೇಶದಿಂದ ಹಾಸ್ಯ ಮಾಡುವವರೇ ನಿಜವಾದ ನಗೆಗಾರರು. ಇದರಲ್ಲಿ ನಮ್ಮ ತೆನಾಲಿ ರಾಮಕೃಷ್ಣರು ಒಬ್ಬರು. ನಗೆಗಾರರನ್ನು ವಿದೂಷಕರು, ವಿಡಂಬಕರು ಎಂದು ಕರೆಯುತ್ತಾರೆ. ಅವರ ಹಾಸ್ಯದ ಮಾತು ಚಾಟಿಯೇಟಿನಂತೆ ಚುರುಕು. ಯಾಕೆಂಥೇಳಿದ್ರೆ ಜಾಣನಿಗೆ ಮಾತಿನ ಪೆಟ್ಟು ಎಂಬ ಗಾದೆಯಂತೆ ಈ ಹಾಸ್ಯದ ಮಾತಿನ ಪೆಟ್ಟಿಗೆ ಸಿಕ್ಕು ನಗಿಸಿಕೊಳ್ಳುವ ವ್ಯಕ್ತಿ ಅವಮಾನಿತನಾಗುವ ಬದಲು ತನ್ನ ತಪ್ಪನ್ನು ತಿದ್ದುಕೊಳ್ತಾನೆ. ಈ ನಗೆಗಾರ ತನ್ನನ್ನೂ ಹಾಸ್ಯಕ್ಕೆ ಗುರಿ ಮಾಡಿಕೊಳ್ಳುವುದುಂಟು. ಲೋಕದ ತಪ್ಪನ್ನು ತಿದ್ದುವಂತಹ ಧೈರ್ಯ ಇಂಥ ನಗೆಗಾರರಿಗೆ ಮಾತ್ರವೇ ಸಾಧ್ಯ. ಬೀರ್ಬಲ್, ಮುಲ್ಲಾ ನಸರುದ್ದೀನ್ ಮತ್ತು ತೆನಾಲಿರಾಮರಂತಹ ಹಾಸ್ಯಗಾರರು ಇತಿಹಾಸದಲ್ಲಿ ಹೆಸರು ಮಾಡಿದವರು. ಇಲ್ಲಿ ನಾನು ತೆನಾಲಿರಾಮಕೃಷ್ಣನ ಹಾಸ್ಯದ ಪರಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ರಾಮಕೃಷ್ಣನ ಬಾಲ್ಯ ಹೇಗಿತ್ತು ಅಂತ ತಿಳ್ಕೊಳ್ಳೋಣ ಮಕ್ಕಳೇ. ಆಂಧ್ರಪ್ರದೇಶದ ತೆನಾಲಿ ಊರಿನವರಾದ ರಾಮಕೃಷ್ಣರ ಮೊದಲ ಹೆಸರು ರಾಮಲಿಂಗಯ್ಯ. ಶೈವ ಬ್ರಾಹ್ಮಣನಾದ ಅವನಿಗೆ ತಂದೆ ಇರಲಿಲ್ಲ. ತಾಯಿಯೇ ಅವನನ್ನು ಬಹಳ ಪ್ರೀತಿಯಿಂದ ಸಾಕಿದಳು. ಅವಳನ್ನು ದೇವರೆಂದು ಭಾವಿಸಿದ್ದ. ಅವನಿಗೆ ತಾಯಿಯ ಮಾತುಗಳೇ ವೇದವಾಕ್ಯವಾಗಿತ್ತು. ಬಾಲ್ಯದಲ್ಲಿ ಅವನಿಗೆ ವಿದ್ಯೆ ಕಲಿಸಲು ಯಾರೂ ಮುಂದೆ ಬರಲಿಲ್ಲ. ಬಹಳ ತುಂಟನಾಗಿದ್ದ ಅವನು. ತಾಯಿಯು ಗುರುಗಳಲ್ಲಿ ಎಷ್ಟು ಕೇಳಿಕೊಂಡರೂ ಅವರು ಇವನಿಗೆ ಕಲಿಸಲಿಕ್ಕೆ ಒಪ್ಪಲಿಲ್ಲ. ಕೊನೆಗೆ 10-12 ವರ್ಷದ ಬಾಲಕನಾದ ರಾಮಕೃಷ್ಣನು ತಾನೇ ಗುರುಗಳಲ್ಲಿ ಹೋಗಿ ಬೇಡಿಕೊಂಡನು. ಆದರೂ ಪ್ರಯೋಜನವಾಗಲಿಲ್ಲ. ಹೇಗಾದರೂ ಮಾಡಿ ವಿದ್ಯೆ ಕಲಿಯಬೇಕೆಂದು ದಿನವೂ ಊರಿನ ಶಾಲೆಯ ಮರೆಯಲ್ಲಿ ನಿಂತು ಪಾಠ ಕೇಳತೊಡಗಿದ. ಒಂದು ದಿನ ಹುಡುಗನೊಬ್ಬನು ಅವನನ್ನು ನೋಡಿ ಗುರುಗಳಿಗೆ ತಿಳಿಸಿದನು. ಗುರುಗಳು ಬಂದಾಗ ರಾಮಕೃಷ್ಣನು ನಡೆದುದೆಲ್ಲವನ್ನ ವಿವರಿಸಿದನು. ಅವನ ಶ್ರದ್ಧೆಯನ್ನು ಮೆಚ್ಚಿದ ಗುರುಗಳು, ಇನ್ನು ಮುಂದೆ ಹೀಗೆ ಬರಬೇಡ, ನನ್ನನ್ನು ಜಾತಿಯಿಂದ ಬಹಿಷ್ಕರಿಸುತ್ತಾರೆ, ನಿನಗೆ ಒಳ್ಳೆಯದಾಗಲಿ

ನೀನು ಜ್ಞಾನವಂತನಾಗು ಎಂದು ಹರಸಿದರು. ಅದರಿಂದ ದುಃಖಗೊಂಡ ರಾಮಕೃಷ್ಣನು ಕಾಡಿನಲ್ಲಿ ಹೋಗಿ ಕುಳಿತು ಅಳುತ್ತಾ ಇದ್ದನು. ಅದನ್ನ ನೋಡಿದ ಒಬ್ಬ ಸಾಧು, ಶ್ರದ್ಧೆ ಆಸಕ್ತಿ ಧೈರ್ಯವಿದ್ದರೆ ಆ ಕಾಳಿಕಾ ದೇವಾಲಯಕ್ಕೆ ಹೋಗು, ನಿನಗೆ ಒಳ್ಳೆಯದಾಗುತ್ತದೆ ಎಂದು ಹರಸಿದರು. ಇನ್ನು ಮುಂದಿನ ಕಥೆಯನ್ನ ಮುಂದುವರಿಸುವ ಮೊದಲು ಒಂದು ಹಾಡನ್ನ ಕೇಳಿಕೊಂಡು ಬರೋಣ ಮಕ್ಕಳೇ.

ಹೀಗೆ ಸಾಧು ಹೇಳಿದ ಪ್ರಕಾರ ರಾಮಕೃಷ್ಣನು ಕಾಳಿಕಾ ದೇವಾಲಯಕ್ಕೆ ಭೇಟಿ ಕೊಟ್ಟ. ಒಂದು ಶುಭ ದಿನದಂದು ರಾಮಕೃಷ್ಣ ಆ ದೇವಾಲಯಕ್ಕೆ ಬಂದ. ಕಾಳಿಕಾ ದೇವಿಯನ್ನ ಪೂಜಿಸಿ ಜೈ ಮಹಾಕಾಳಿ ಸರ್ವಶಕ್ತಿದಾಯಿನಿ ಎಂದು ಜಯಘೋಷ ಮಾಡಿದನು. ಅನಂತರ ಕಾಳಿಕಾ ಮಂತ್ರವನ್ನ ಹೇಳತೊಡಗಿದನು. ಆಗ ಅವನ ಮೇಲೆ ಹಾವು ಹರಿದಾಡಿದ್ರೂ ಅವನಿಗೆ ಅದರ ಪರಿವೇ ಇರಲಿಲ್ಲ. ಹೀಗೆ 3 ಕೋಟಿ ಬಾರಿ ಮಂತ್ರ ಹೇಳಿದಾಗ 1000 ಮುಖಗಳ ಭಯಂಕರ ರೂಪದ ಕಾಳಿಕಾದೇವಿ ಕಾಣಿಸಿಕೊಂಡಳು. ರಾಮಕೃಷ್ಣ ಅವಳ ಭೀಕರ ರೂಪಕ್ಕೆ ಹೆದರದೆ ನಗಲಾರಂಭಿಸಿದನು. ಅದೇಕೆಂದು ಕೇಳಲು, ಜನನಿ, ನಿನ್ನ ರೂಪ ಹಾಗೂ ಎರಡೇ ಕೈಗಳನ್ನು ನೋಡಿ ನಗು ಬಂತು. ಒಂದು ನಮ್ಮ ಒಂದು ಮೂಗಿಗೆ ನೆಗಡಿಯಾದರೆ ಒರೆಸಿಕೊಳ್ಳಲು 2 ಕೈಗಳು ಸಾಲದು. ಇನ್ನು ನಿನ್ನ 1000 ಮುಖಗಳಿಗೆ ನೆಗಡಿಯಾದರೆ ಗತಿ ಏನು ಎಂದು ನೆನೆದು ನಗು ಬಂತು. ಕ್ಷಮಿಸು ಎಂದು ಬೇಡಿಕೊಂಡನು. ರಾಮಕೃಷ್ಣನ

ಅದಕ್ಕೆ ಮೆಚ್ಚಿದ ಕಾಳಿಕಾದೇವಿ ಸೌಮ್ಯ ರೂಪದಿಂದ ಕಾಣಿಸಿಕೊಂಡಳು. ಇನ್ನು ಮುಂದೆ ನೀನು ಮಹಾಪಂಡಿತನಾಗಿ ಒಳ್ಳೆಯ ಹಾಸ್ಯಗಾರನೆನಿಸಿ ಜನರನ್ನ ನಗಿಸು. ಹಂಪಿಯ ರಾಜಕೃಷ್ಣದೇವರಾಯನಲ್ಲಿಗೆ ಹೋಗು, ನಿನಗೆ ರಾಜಮನ್ನಣೆ ದೊರೆಯುತ್ತದೆ ಎಂದು ಹರಸಿದಳು. ಹೀಗೆ ಕಾಳಿಕಾದೇವಿಯ ಮಾತಿನಂತೆ ರಾಮಕೃಷ್ಣನು ತನ್ನ ತಾಯಿಯೊಂದಿಗೆ ವಿಜಯನಗರಕ್ಕೆ ಬಂದನು. ಅರಮನೆಯ ಒಳಗೆ ಹೋಗುವ ಅವಕಾಶಕ್ಕಾಗಿ ಕಾಯ್ತಾ ಇದ್ದೆನು. ಒಮ್ಮೆ ಒಂದು ಸರ್ಕಸ್ ಕಂಪನಿಯವರು ಅರಮನೆಗೆ ಹೋಗ್ತಾ ಇದ್ರು. ಅದನ್ನು ನೋಡಿದ ಅವನು ಬೇಗನೆ ಮನೆಗೆ ಬಂದು ಡಬ್ಬದ ಎರಡೂ ಕಡೆ ಹಾಳೆ ಹಚ್ಚಿ ಡೋಲಿನಂತೆ ಮಾಡಿದನು. ಸರ್ಕಸ್ನವರಂತೆ ವೇಷ ಧರಿಸಿ ಅವಸರ ಅವಸರವಾಗಿ ಅರಮನೆಯ ಒಳಗೆ ಹೋದನು. ಬಾಗಿಲಿನಲ್ಲಿದ್ದ ರಾಜಸೇವಕ ಅವನನ್ನು ತಡೆದು, ಯಾರು ನೀನು? ಎಲ್ಲಿಗೆ ಹೋಗಬೇಕು? ನಡೆಯಾಚೆ ಎಂದು ಗದರಿದನು. ರಾಮಕೃಷ್ಣನು, ಅಯ್ಯ, ನಾನು ಈ ಸರ್ಕಸ್ ಸಂಸ್ಥೆಯವನು. ರಾಜನೆದುರು ಚಮತ್ಕಾರದ ಆಟ ತೋರಿಸುವುದಿದೆ. ನನ್ನ ವಿನೋದದಿಂದ ರಾಜನನ್ನ ನಗಿಸಿ ಬಂದ ಬಹುಮಾನದಲ್ಲಿ ನಿನಗರ್ಧ ಕೊಡುವೆನು ಎಂದನು. ಹಾಗೆಯೇ ಮತ್ತೊಬ್ಬನಿಗೂ ಹೇಳಿ ರಾಜನ ಸ್ಥಾನಕ್ಕೆ ಬಂದನು. ಸರ್ಕಸ್ ಕಂಪನಿಯವರ ಆಟ ಸಭಿಕರಿಗೆ ಬೇಸರ ತಂದಿತ್ತು. ಸಭಿಕರು ನಿದ್ರಿಸುತ್ತಿದ್ದುದನ್ನು ರಾಮಕೃಷ್ಣನು ನೋಡಿದನು. ಇದೇ ಸಮಯವೆಂದು ಸರ್ಕಸ್ ಹುಡುಗನಿಗೆ ಬಲವಾಗಿ ಹೊಡೆದನು. ತನ್ನ ವಿನೋದದ ಆಟದಿಂದ ಸಭಿಕರನ್ನ ನಗಿಸತೊಡಗಿದನು. ಹೀಗೇ ಹಾಡುತ್ತಾ ಆ ಹುಡುಗನನ್ನ ಮತ್ತೆ ಮತ್ತೆ ಹೊಡೆಯತೊಡಗಿದನು. ಸರ್ಕಸ್ನವರೆಲ್ಲ ರಾಮಕೃಷ್ಣನ ಕಾಲಿಗೆ ಬಿದ್ದು, ನೀನೇ ನಮ್ಮ ಗುರುವೆಂದು ಹೇಳಿದರು. ಆಟವೆಲ್ಲ ಮುಗಿದ ಮೇಲೆ ರಾಜನು ರಾಮಕೃಷ್ಣನಿಗೆ ಬಹುಮಾನ ನೀಡುವುದಾಗಿ ಹೇಳಿದನು. ರಾಮಕೃಷ್ಣ ಕಂಪನಿಯವರು ಗಾಬರಿಯಾಗಿ, ರಾಜನ್, ಇವನು ನಮ್ಮವನಲ್ಲ, ನಿಮ್ಮವನೆಂದು ನಾವು ಸುಮ್ಮನಿದ್ದೆವು ಎಂದನು. ಆಶ್ಚರ್ಯಗೊಂಡ ರಾಜನು, ನೀನು ಯಾರು ಎಂದು ಗದರಿದನು. ರಾಜನು, ತನ್ನ ಹೆಸರು ರಾಮಕೃಷ್ಣ, ನಾನು ಸರ್ಕಸ್ನವನಲ್ಲ. ಅವರ ಆಟದಿಂದ ನೀವು ಬೇಸರಗೊಂಡು ನಿದ್ರಿಸುತ್ತಿದ್ದೀರಿ, ಅದಕ್ಕಾಗಿ ನಾನು ವಿನೋದಾಟ ತೋರಿಸಿದೆನು. ನನ್ನಿಂದ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿರಿ ಎಂದನು. ಸರ್ಕಸ್ ಹುಡುಗರು ರಾಮಕೃಷ್ಣ ನನಗೆ ಬಲವಾಗಿ ಹೊಡೆದನೆಂದು ಹೇಳಿದನು. ಆಗ ರಾಜನು, ಇವನು ಈ ಹುಡುಗನಿಗೆ ಹೊಡೆದು ನಮ್ಮನ್ನು ನಗಿಸಿದ. ಅವನಿಗೆ ಹೆಚ್ಚಿನ ಬಹುಮಾನವಾಗಿ 100 ಚಾಟಿಯೇಟು ಕೊಡಿ ಎಂದು ಸೇವಕರಿಗೆ ಹೇಳಿದನು. ಮಕ್ಕಳೇ, ಈ ಕಥೆಯನ್ನ ಮುಂದುವರಿಸುವ ಮೊದಲು ಒಂದು ಹಾಡನ್ನ ಕೇಳ್ಕೊಂಡು ಬರೋಣ.

ಮುಂದೆ ಏನಾಯಿತು ಗೊತ್ತಾ ಮಕ್ಕಳೇ? ಆಗ ರಾಮಕೃಷ್ಣನು, ಪ್ರಭುಗಳೇ, ನನಗೆ ಕೊಡುವ ಬಹುಮಾನ ಇದೇ ಅಲ್ಲವೇ ಎಂದು ಧೈರ್ಯವಾಗಿ ಕೇಳಿದನು. ಹೌದು, ಇದೇ ಎಂದು ರಾಜನು ಹೇಳಿದನು. ಪ್ರಭುಗಳು ದಯಮಾಡಿ ರಾಜದ್ವಾರ ಮತ್ತು ರಾಜನ ಆಸ್ಥಾನದ ಸೇವಕರನ್ನು ಕರೆಸಬೇಕು ಎನ್ನಲು ರಾಜನು ಅವರನ್ನ ಕರೆಸಿದನು. ರಾಮಕೃಷ್ಣನು ಅವರಿಗೆ ಬಹುಮಾನದ ಹಂಚಿಕೆಯ ವಿಚಾರವನ್ನ ರಾಜನಿಗೆ ತಿಳಿಸುವಂತೆ ಹೇಳಿದನು. ಅವರು ನಡೆದುದೆಲ್ಲವನ್ನ ಹೇಳಿದ್ರು. ಆಗ ರಾಮಕೃಷ್ಣನು, ಪ್ರಭುಗಳು ಈ ಬಹುಮಾನವನ್ನು ಅವರಿಬ್ಬರಿಗೂ ಅರ್ಧರ್ಧ ಕೊಡಬೇಕು ಎಂದು ಬೇಡಿಕೊಂಡನು. ಅವನ ಬುದ್ಧಿವಂತಿಕೆಯ ಹಾಸ್ಯವನ್ನು ಕಂಡ ರಾಜನು ಬೆರಗಾದ. ಅವನನ್ನು ತನ್ನ ಆಸ್ಥಾನದಲ್ಲಿ ವಿದೂಷಕನಾಗಿ ಇಟ್ಟುಕೊಂಡನು. ಲಂಚಕೋರ ಸೇವಕರಿಗೆ ಶಿಕ್ಷೆಯನ್ನು ನೀಡಿದನು. ರಾಮಕೃಷ್ಣನು ರಾಜನಲ್ಲಿ ಕೇವಲ ನಗೆಗಾರನಾಗಿರಲಿಲ್ಲ. ಅನೇಕ ಬಾರಿ ರಾಜನ ತಪ್ಪುಗಳನ್ನೂ ಎತ್ತಿ ತೋರಿಸುತ್ತಾ ಇದ್ದನು. ಜಾತಿವಾದಿಗಳು, ಪಂಡಿತರೆಂಬ ಜಂಬದವರಿಗೆ ತಮ್ಮ ಅಜ್ಞಾನವನ್ನು ತಿದ್ದಿಕೊಳ್ಳುವಂತೆ ಮಾಡುತ್ತಿದ್ದನು. ರಾಜ್ಯದ ಮರ್ಯಾದೆಗೆ ಭಂಗ ಬರುವ ಸಮಯದಲ್ಲಿ ಅವರನ್ನ ಆ ಸಮಸ್ಯೆಯಿಂದ ಕಾಪಾಡುತ್ತಿದ್ದನು. ರಾಜಾಶ್ರಯದಲ್ಲಿದ್ದರೂ ಹಣದ ದುರಾಸೆಯಿಂದ ಲಂಚಕ್ಕೆ ಆಸೆ ಪಡದೆ ಸರಳವಾಗಿ ಬದುಕುತ್ತಾ ಎಲ್ಲರಿಗೂ ಬೇಕಾದವನಾಗಿದ್ದನು. ಈಗ ಮಕ್ಕಳೇ, ಒಂದು ಹಾಡನ್ನ ಕೇಳ್ಕೊಂಡು ಬರೋಣ. ಅನಂತರ ನಾವು ಮಾವಿನ ಮರದ ಸಾಕ್ಷಿ ಎಂಬ ಕಥೆಯನ್ನ ಕೇಳೋಣ.

ನಾನಾಗ ಹೇಳಿದ ಹಾಗೆ ಈಗ ಕೇಳಿ ಕತೆ ಮಾವಿನ ಮರದ ಸಾಕ್ಷಿ. ಒಂದು ಹಳ್ಳಿಯಲ್ಲಿ ರಾಮಣ್ಣನೆಂಬ ಒಬ್ಬ ಸಾಚ ಮನುಷ್ಯನಿದ್ದನು. ಒಮ್ಮೆ ಅವನಿಗೆ ದೇಶ ಸುತ್ತಿ ಬರಬೇಕು ಎನಿಸಿತು. ಆದ್ರಿಂದ ತನ್ನ ಬಳಿಯಲ್ಲಿದ್ದ ಹಣವನ್ನೆಲ್ಲ ಅದೇ ಊರಿನ ಸಾಹುಕಾರ ಪ್ರೇಮನಾಥನಲ್ಲಿ ಕೊಟ್ಟು ಹೋದ. ಆ ಸಾಹುಕಾರನಿಗೆ ಹಣವನ್ನ ಕಂಡು ರಾಮಣ್ಣನಿಗೆ ಮೋಸ ಮಾಡಬೇಕೆಂಬ ಕೆಟ್ಟ ಬುದ್ಧಿ ಬಂದಿತ್ತು. ಇತ್ತ ದೇಶ ಸುತ್ತಿ ತಿರುಗಿ ಬಂದ ರಾಮಣ್ಣನು ತನ್ನ ಬಳಿ ಹಣ ಕೊಡುವಂತೆ ಸಾಹುಕಾರನಿಗೆ ಕೇಳಿದನು. ಕೆಟ್ಟ ಬುದ್ಧಿಯ ಸಾಹುಕಾರ ಮೊದಲೇ ಯೋಚಿಸಿಕೊಂಡಂತೆ, ಯಾವ ಹಣ, ನನಗೆ ಯಾವಾಗ ಕೊಟ್ಟಿರಿ? ವಯಸ್ಸಾದ ಮೇಲೆ ಬುದ್ಧಿ ಮಂಕಾಗುತ್ತದೆ, ನಿಮಗೂ ಹಾಗೆಯೇ ಆಗಿದೆಯಾ? ಹಣ ಕೊಟ್ಟಿರುವುದಕ್ಕೆ ಕಾಗದ ಪತ್ರವೇನಾದರೂ ಬರೆಸಿ ಸಾಕ್ಷಿ ಇಟ್ಟಿರುವೆಯಾ ಎಂದು ಗದರಿಸಿದನು. ದುಃಖಗೊಂಡ ರಾಮಣ್ಣನು, ನಾನು ಕಷ್ಟಪಟ್ಟು ದುಡಿದ ಹಣವನ್ನು ವಿಶ್ವಾಸ ದ್ರೋಹಿಗಳಾಗದೆ ವಾಪಸ್ಸು ಕೊಡಿ ಎಂದು ಪರಿಪರಿಯಾಗಿ ಬೇಡಿಕೊಂಡನು. ಆದರೆ ಸಾಹುಕಾರನಿಗೆ ಮಾತ್ರ ದಯೆಯೇ ಬರಲಿಲ್ಲ. ರಾಮಣ್ಣನು ಸಾಹುಕಾರನು ತನಗೆ ಮೋಸ ಮಾಡಿದ ವಿಚಾರವನ್ನು ರಾಮಕೃಷ್ಣನ ಹತ್ತಿರ ಹೇಳಿದನು. ದಯವಿಟ್ಟು ಆ ಹಣವನ್ನು ನನಗೆ ಕೊಡಿಸಬೇಕು ಎಂದು ಅವರಲ್ಲಿ ಕೇಳಿಕೊಂಡನು. ರಾಮಕೃಷ್ಣನು ಮರುದಿನ ರಾಜ್ಯಸಭೆಗೆ ಸಾಹುಕಾರ ಮತ್ತು ರಾಮಣ್ಣನನ್ನ ಕರೆಸಿದನು. ಸಾಹುಕಾರನಲ್ಲಿ, ನೀನು ಹಣ ಮೋಸ ಮಾಡಿದುದಾಗಿ ನಿನ್ನ ಮೇಲೆ ರಾಮಣ್ಣನು ದೂರು ಕೊಟ್ಟಿದ್ದಾನೆ, ಅದು ನಿಜವೇ ಎಂದು ರಾಮಕೃಷ್ಣನು ಸಾಹುಕಾರನಲ್ಲಿ ಕೇಳಿದನು. ಅದಕ್ಕೆ ಸಾಹುಕಾರ, ನನ್ನ ಸಿರಿಯನ್ನು ನೋಡಿ ರಾಮಣ್ಣ ಹೊಟ್ಟೆಕಿಚ್ಚಿನಿಂದ ಹಾಗೆ ದೂರು ಕೊಟ್ಟಿದ್ದಾನೆ. ಸತ್ಯವಾಗಿಯೂ ಅವನು ನನಗೆ ಹಣ ಕೊಟ್ಟಿಲ್ಲ, ಕೊಟ್ಟಿದ್ರೆ ಅವನಿಗೆ ಪತ್ರ ಬರೆದು ಕೊಡುತ್ತಿದ್ದೆ ಎಂದನು. ಆಗ ರಾಮಕೃಷ್ಣನು ರಾಮಣ್ಣನಿಗೆ, ನೀನು ಹಣ ಕೊಡುವಾಗ ಯಾರಿದ್ದರೂ ಕಾಗದ ಪತ್ರ ಮಾಡಿಸಿದೆಯಾ ಎನ್ನಲು, ನಾನು ವಿಶ್ವಾಸವೇ ಮುಖ್ಯವೆಂದು ನಂಬಿ ಹಣ ಕೊಟ್ಟೆನು. ಅವರು ಆ ದಿನ ಮಾವಿನ ಮರದ ಕೆಳಗೆ ನಿಂತಿದ್ದರು. ನಾನು ಅವರಿಗೆ ಹಣ ಕೊಟ್ಟು ದೇಶ ಸುತ್ತಲು ಹೋದೆ.

ಎಂದನು ರಾಮಣ್ಣ. ಅದನ್ನು ಕೇಳಿದ ರಾಮಕೃಷ್ಣ, ಹಾಗಾದರೆ ಆ ಮಾವಿನ ಮರ ಸಾಕ್ಷಿ ಹೇಳಬಹುದು, ನಾನು ಕೇಳಿದನೆಂದು ಹೇಳಿ ಆ ಮರವನ್ನು ಕರೆದುಕೊಂಡು ಬಾ ಎಂದನು. ಈ ಮಾತನ್ನ ಕೇಳಿ ರಾಮಣ್ಣನು ಹಿಂದೆ ಮುಂದೆ ನೋಡುತ್ತಾ, ಆ ಮರ ಬರುವುದೇ ಸಾಕ್ಷಿ ಹೇಳೋದಿಕ್ಕೆ ಎಂದನು. ಆ ವಿಚಾರ ನಿನಗೆ ಬೇಡ, ಹೋಗು, ಅದಕ್ಕೆ ನನ್ನಾಜ್ಞೆಯನ್ನು ತಿಳಿಸು ಎಂದಾಗ ರಾಮಣ್ಣನು ಅತ್ತ ನಡೆದನು. ಇತ್ತ ರಾಮಕೃಷ್ಣನು ಬಹಳ ವಿಚಾರಿಸುತ್ತಾ ಅತ್ತಿತ್ತ ಓಡಾಡುತ್ತಿದ್ದನು. ಸ್ವಲ್ಪ ಹೊತ್ತಿನ ನಂತರ ರಾಮಣ್ಣ ಹೋದವನು ಬರಲೇ ಇಲ್ಲ. ಎಲ್ಲಿ ಹೋದನೆಂದು ಸಾಹುಕಾರನಲ್ಲಿ ಕೇಳಿದನು. ತಕ್ಷಣ ಸಾಹುಕಾರನು ಯೋಚಿಸದೆ, ಅದು ತೋಟದಲ್ಲಿರುವ ಮಾವಿನ ಮರ, ಇಲ್ಲಿಂದ 2 ಮೈಲು ದೂರವಿದೆ, ರಾಮಣ್ಣ ಈಗಷ್ಟೇ ಅಲ್ಲಿ ಹೋಗಿರಬಹುದು ಎಂದು ಹೇಳಿದನು. ಬಹಳ ಹೊತ್ತಿನ ನಂತರ ದಣಿದು ಬಂದ ರಾಮಣ್ಣ, ಪಂಡಿತರೇ, ತೋಟದಲ್ಲಿರುವ ಆ ಮರಕ್ಕೆ ನಿಮ್ಮ ಅಪ್ಪಣೆ ತಿಳಿಸಿದ್ದೇನೆ, ಆದರೆ ಅದು ನನ್ನ ಜೊತೆಗೆ ಬರಲಿಲ್ಲ ಎಂದನು. ರಾಮಕೃಷ್ಣನು, ರಾಮಣ್ಣನವರೇ, ಕುಳಿತುಕೊಳ್ಳಿರಿ, ಆ ಮಾವಿನ ಮರ ಇಲ್ಲಿಗೆ ಬಂದು ಸಾಕ್ಷಿ ಹೇಳಿ ಹೋಯಿತು ಎಂದನು ನಗುತ್ತಾ. ತಕ್ಷಣ ಎದ್ದ ಸಾಹುಕಾರನು, ಇಲ್ಲಿ ಯಾವ ಮರವೂ ಬರಲಿಲ್ಲ, ಸುಳ್ಳೇಕೆ ಹೇಳುವಿರಿ ಎಂದನು. ಆಗ ರಾಮಕೃಷ್ಣನು, ಎಲ್ಲವೋ ಮೋಸಗಾರ, ಆ ಮರವು ನಿನ್ನ ಬಾಯಿಂದಲೇ ಸತ್ಯವನ್ನು ಹೊರಡಿಸಿತ್ತು, ನೀನು ಹಣ ತೆಗೆದುಕೊಳ್ಳದಿದ್ದರೆ ಆ ಮರ ತೋಟದಲ್ಲಿದೆ ಎಂದು ಹೇಗೆ ಹೇಳಿದೆ, ನೀನು ನಿಜ ಹೇಳದಿದ್ದರೆ ಸೇವಕರಿಂದ ಬಲವಾಗಿ ಹೊಡೆಸುವೆ ಎಂದು ಗದರಿದನು. ಸಾಹುಕಾರನು ಗಡಗಡ ನಡುಗುತ್ತಾ ರಾಮಣ್ಣನ ಹಣವನ್ನು ವಾಪಸ್ಸು ಮಾಡಿದನು. ರಾಜನಿಂದ ಅವನಿಗೆ ಶಿಕ್ಷೆಯಾಯಿತು. ಸರಿ ಮಕ್ಕಳೇ, ಇಲ್ಲಿಗೆ ಇಂದಿನ ಕಥಾ ಸಮಯ ಮುಕ್ತಾಯವಾಯಿತು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಕಥೆಗಳೊಂದಿಗೆ ಬರ್ತೇನೆ. ನಗು ನಗ್ತಾ ಇರಿ, ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ನಮಸ್ಕಾರ.

ಸರಿ ಮಕ್ಕಳೇ, ಇಲ್ಲಿಗೆ ಇಂದಿನ ಬಾಲವೃಂದ ಕಾರ್ಯಕ್ರಮ ಮುಕ್ತಾಯವಾಯಿತು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಮಕ್ಕಳೇ. ನಮಸ್ಕಾರ.

0: ಬಾಲವೃಂದ ಪ್ರಸಾರವಾಯಿತು. ಪ್ರಸ್ತುತಿ ರಶ್ಮಿ ಜೆ ರೈ. ತರಂಗಾಂತರ 275.5 meters, 89.9 kHz ಮತ್ತು FM ಬ್ಯಾಂಡ್ನ ಕಂಪನಾಂಕ 100.3 MHz. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಪ್ರಸಾರ ಕಾರ್ಯವನ್ನು ಮುಂದುವರಿಸುತ್ತಾ ನಿಮ್ಮೊಂದಿಗೆ ನಾನು ಅರ್ಚನಾ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಪ್ರಿಯ ಕೇಳುಗರೆ,
3: ನನ್ನ ರಾಗತಾನ ಪಲ್ಲವಿ
2: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ
4: 1976 ಡಿಸೆಂಬರ್ 11 ಮಂಗಳೂರು ಆಕಾಶವಾಣಿ ಪ್ರಾರಂಭವಾದಾಗ ನಮ್ಮ ಮನೆಗೆ ರೇಡಿಯೋ ಬಂತು. ಅಂದಿನಿಂದ ಮಂಗಳೂರು ಆಕಾಶವಾಣಿಯ ಪ್ರತಿದಿನದ ಕೇಳುಗರು ನಾವಾದೆವು. ಕಿವಿಗಡರುವ ಅಬ್ಬರದ ಹಿನ್ನೆಲೆ ಸಂಗೀತ ಇಲ್ಲದೆ ಕಿವಿಗಿಂಪಾಗಿ ಭಾವದಲೆಯಲ್ಲಿ ತೇಲಾಡಿಸುವ ಈ ಮಧುರ ಹಾಡಿನ ಮೋಡಿಗೆ ಮೈಮರೆಯದವರಾರು?

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಈಗ ಕೇಳಿ ಕಥಾ ಕಾಲಕ್ಷೇಪ, ಭದ್ರಗಿರಿ ಕೇಶವದಾಸ್ ಅವರಿಂದ. ಪ್ರಸಂಗ ಸೌಗಂಧಿ.

ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್ ಎಂಬೀ ಶ್ಲೋಕದಿಂದಲೇ ಜಯನಾಮಕ ಗ್ರಂಥವಾದ ಇಡೀ ಭಾರತ ಮಾತೆಯ, ಭಾರತ ಕ್ಷೇತ್ರದ, ಭಾರತ ದೇಶದ ಧರ್ಮ ಮತ್ತು ಸಂಸ್ಕೃತಿಯನ್ನು ವಿವರವಾಗಿ ತಿಳಿಯಪಡಿಸಿರತಕ್ಕಂತಹ ಮಹಾಭಾರತವೆಂಬ ಅತಿದಿವ್ಯವಾದ ಇತಿಹಾಸ ಗ್ರಂಥ ನಿರ್ಮಾಣವಾಗಿದೆ ವೇದವ್ಯಾಸ ದೇವರಿಂದ. ನಾರಾಯಣನೇ ವೇದವನ್ನು ಉಚ್ಚರಿಸಿ ನಾರಾಯಣನೇ ವ್ಯಾಸರಾಗಿ ಬಂದು ವೇದಗಳನ್ನು ಋಗ್ವೇದ, ಯಜುರ್ವೇದ, ಸಾಮ, ಅಥರ್ವ ವೇದಗಳೆಂಬುದಾಗಿ ವಿಭಜಿಸಿ ಆ ನಾರಾಯಣನೇ ವೇದ ವ್ಯಾಸರಾಗಿ ಇಂದಿಗೂ ಬದರಿನಾರಾಯಣ ಕ್ಷೇತ್ರದ ಸನಿಹದಲ್ಲಿ ಪ್ರಕಟಳಾಗಿರತಕ್ಕಂತಹ ಸರಸ್ವತೀ ನದಿ ಅದರ ತೀರದಲ್ಲಿ ವ್ಯಾಸಗುಹೆಯಲ್ಲಿ ಮಂಡಿಸಿ ಮಹಾಗಣಪತಿಯನ್ನೇ ಕರೆಸಿಕೊಂಡು ಆ ಅಲಕನಂದ ದೇವನದಿ ಗಂಗಾ ಪ್ರವಾಹದ ಹಾಗೆ ಏಕಲಕ್ಷ ಸಂಹಿತೆಯಿಂದ ಒಡಗೊಂಡ ಈ ಮಹಾಭಾರತ ಕಥೆಯನ್ನು ಜಗತ್ತಿಗೆ ಅನುಗ್ರಹ ಮಾಡಿದರು ವೇದವ್ಯಾಸ ದೇವರು. ಪುಣ್ಯತಮವಾದ ಕಥೆ. ಇದರಲ್ಲಿ ಒಂದು ಅಕ್ಷರ ಕೇಳಿದರೂ ಕೂಡ

ಗದುಗಿನ ವೀರನಾರಾಯಣ ಸ್ವಾಮಿಯ ಮುಂದೆ ಕುಳಿತು ದೇವರನ್ನೇ ಕವಿಯಾಗಿ ತಾನು ಕೇವಲ ಲಿಪಿಕಾರನಾಗಿ ನಾರಣಪ್ಪನು ಕುಮಾರವ್ಯಾಸನೆಂಬ ಖ್ಯಾತಿಯನ್ನು ಪಡೆದಂತಹ ಪುಣ್ಯ ಚರಿತ್ರೆ ಭಾರತ. ಇದನ್ನು ಶ್ರವಣ ಮಾಡಿದರೆ ಹಲವು ಜನ್ಮದ ಪಾಪ ರಾಶಿಯ

ಎಲ್ಲಾ ಗ್ರಂಥಗಳಲ್ಲಿರುವ ಪುಣ್ಯ ಗ್ರಂಥಗಳಲ್ಲಿರುವ ಸಾರ ಭಾರತದಲ್ಲಿದೆ. ಮಹಾಭಾರತದಲ್ಲಿ ಏನು ಜ್ಞಾನ ಹೇಳಿಲ್ಲವೋ ಅದು ಯಾವ ಗ್ರಂಥದಲ್ಲಿಯೂ ಸಿಗುವ ಹಾಗಿಲ್ಲ. ಇದೇ ಮಹಾಭಾರತದ ಪೂರ್ವ ಪೀಠಿಕೆ. ಈಗ ನಾವು ಆಯ್ದುಕೊಂಡಂತಹ ಕಥಾಭಾಗವು ಬಹಳ ಸುಂದರ ಸರಸ. ಅದು ಸೌಗಂಧಿಕ ಎಂಬ ಚರಿತ್ರ. ಕಾಡು ಹನ್ನೆರಡು, ಗೂಢ ಮತ್ತೊಂದು ಕೂಡಿ ಹದಿಮೂರು ಎಂಬ ನಿಯಮಕ್ಕೆ ಒಳಗಾದ ಪಾಂಡುನಂದನು.

ಬ್ರಾಹ್ಮಣರು ರಾಜ್ಯದ ವ್ಯಾಜ್ಯವೇ ಬೇಡೆಂದು ಅದನ್ನು ತ್ಯಾಜ್ಯಗೈದು ರೋಮಶಾದಿ ಮಹಾಮುನಿಗಳು ಮಾಡತಕ್ಕಂತಹ ಯಾಗ ಆಜ್ಯ ಜಪ ತಪ ಪುರಾಣ ಶ್ರವಣಗಳಲ್ಲಿ ತಮ್ಮ ವನವಾಸದ ಅವಧಿಯನ್ನೀಗ ಕಳೀತಾ ಇದ್ದಾರೆ. ಯಾರಿಗಾದರೂ ಪೂರ್ವಕರ್ಮ ಬಿಡದು. ಇದರಿಂದಾಗಿ ಪಾಂಡವರು ಕೃಷ್ಣನಿಗೆ ಭಾವಮೈದುನರಾದರೂ ಕೂಡ ವನವಾಸ ಯೋಗ ತಪ್ಪಲಿಲ್ಲ. ವನವಾಸವೋ ಅರಮನೆಯ ವಾಸವೋ ಎಲ್ಲಿಯವರೆಗೆ ಗೋವಿಂದನ ಭಜನೆ ಜಿಹ್ವೆಯಲ್ಲುಂಟು ಅಲ್ಲಿಯವರೆಗೆ ವೈಕುಂಠವೇ ನೆರೆಮನೆ. ಆ ರೀತಿಯ ಒಂದು ಸೌಭಾಗ್ಯ ಪಾಂಡವರಿಗೆ ಧೌಮ್ಯ ಮಹಾಮುನಿಗಳಿಂದ ಕಥಾರೂಪಿಯಾಗಿ ಪ್ರಾಪ್ತಿಯಾಯಿತು. ಕೆಲವು ವರ್ಷದ ವನವಾಸ ಗತಿಸುತ್ತಿರುವಂತೆಯೇ ಅರ್ಜುನನು ಮುಂದೆ ನಡೆವ ಮಹಾಭಾರತದ ಸಮರಾಂಗಣದಲ್ಲಿ ಬೇಕು ಬೇಕಾದ ಆಯುಧಗಳನ್ನು ಸಜ್ಜುಗೊಳಿಸುವ ಸಲುವಾಗಿ ಇಂದ್ರಕೀಲಕವೆಂಬ ಪರ್ವತಕ್ಕೆ ವೇದವ್ಯಾಸರಿಂದ ಪಂಚಾಕ್ಷರಿ ಓಂ ನಮ ಶಿವಾಯ ಎಂಬ ಮಂತ್ರೋಪದೇಶವನ್ನು ಪಡೆದು ಘನವಾದ ತಪಶ್ಚರ್ಯನ್ನು ಗೈದು ಕಾಡ ಸೊಪ್ಪು ತೋಡ ನೀರು ಕುಡಿದು ಯಮನಿಯಮಾದಿ ಅಷ್ಟಾಂಗ ಯೋಗ ನಿರತನಾಗಿ ಮೂಕದಾನವನ ನೆಪದಿಂದ ಬಂದ ಪಿನಾಕಿಯೊಂದಿಗೆ ಸೆಣಸಾಡಿ ಕಿರಾತಾವತಾರಿಯಾಗಿರತಕ್ಕಂಥ ಪರಮೇಶ್ವರನ ಪೂರ್ಣಾನುಗ್ರಹಕ್ಕೆ ಪ್ರಾಪ್ತನಾಗಿ ಅತಿ ದುರ್ಲಭವಾದಂಥ ಮಹಾದೇವರಿಂದ ಪಾಶುಪತ ಎಂಬ ಅಸ್ತ್ರವನ್ನು ಪ್ರಾಪ್ತಿ ಮಾಡಿಕೊಂಡವನಾಗಿ ಈ ಘನತಪಶ್ಚರ್ಯಗೈದ ಮೂಲಕವಾಗಿ ನಿನಗೀಗ ಕೊಂಚ ವಿಶ್ರಾಂತಿ ಬೇಕು. ನೀನು ನಿನ್ನ ಪಿತನಾದ ದೇವೇಂದ್ರನ ಲೋಕಕ್ಕೆ ತೆರಳಿ ಕೆಲ ಕಾಲ ಅಲ್ಲಿ ಸಂಗೀತ ನೃತ್ಯ ಇತ್ಯಾದಿಗಳನ್ನು ಚಿತ್ರರಥ ಗಂಧರ್ವನ ಮೂಲಕವಾಗಿ ಅಭ್ಯಾಸ ಮಾಡಿ ಬರುವಂಥವನಾಗು ಎಂಬುದಾಗಿ ಮಹಾದೇವರೇ ಅರ್ಜುನನಿಗೆ ಅಪ್ಪಣೆ ಕೊಟ್ಟು ಇಂದ್ರಲೋಕಕ್ಕೆ ಸಶರೀರವಾಗಿ ಕೊಟ್ಟು ಕಳಿಸಿದರು. ಹೀಗಾಗಿ ಇಲ್ಲಿ ಧರ್ಮರಾಜನು ಭೀಮಸೇನ ನಕುಲ ಸಹದೇವರೊಂದಿಗೆ ಕಾಡಾನೆಗಳ ಹಾಗೆ ನಾವು ಸಂಚಾರ ಮಾಡ್ತಾ ರಾಜ್ಯವನ್ನು ಕಳೆದುಕೊಂಡು ಈಗ ನಮಗೆ ಅತಿ ಪ್ರಿಯನಾಗಿರತಕ್ಕಂಥ ತಮ್ಮನಾದ ಸವ್ಯಸಾಚಿ ಶಿವನನ್ನು ಒಲಿಸುವ ತಪಕ್ಕೆ ಹೋದವ ಮರಳಿ ಬರಲಿಲ್ವೇ ಎಂಬಿ ಚಿಂತೆಗೊಳಗಾಗಿ ಧರ್ಮರಾಜ ಧೌಮ್ಯ ಮುನಿಗಳನ್ನು ಕೇಳಿದ. ಸ್ವಾಮಿ, ಜಗತ್ತಿನಲ್ಲಿ ಮನುಷ್ಯರಿಗೆ ಬೇರೆ ಬೇರೆಯಾದ ದುಃಖ ಬರುವುದುಂಟು, ಆದರೆ ನನ್ನಂಥ ಪಾಪಿ ಇನ್ಯಾರಾದರೂ ಇದ್ದಾರೆಯೇ? ಪಾಂಡು ಚಕ್ರವರ್ತಿಗೆ ತನೂಭವನಾಗಿ ಹುಟ್ಟಿ ಮುರಹರ ಕೃಷ್ಣನ ಸೋದರತ್ತೆಯಾದಂಥ ಕುಂತಿಗೆ ನಾವು ಮಕ್ಕಳಾಗಿ ಜನಿಸಿ ಹುಟ್ಟಿದ್ದು ಕಾಡಲ್ಲಿ ಬೆಳೆದದ್ದು ಕಾಡಲ್ಲಿ ನಾಡಲ್ಲಿ ಕೆಲ ದಿನ ಕಳೆಯೋಣ ಅಂತಂದರೆ ಲಾಕ್ಷಾಗ್ರಹಕ್ಕೆ ಬೆಂಕಿ, ಹಿಡಿಂಬವನದಲ್ಲಿ ಸೊಪ್ಪಿನ ಮೇಲೆ ನಿದ್ರೆ, ಏಕಚಕ್ರ ನಗರಿಯಲ್ಲಿ ಬೇಡುವುದಕ್ಕೆ ಪಾತ್ರೆ ಕೂಡ ಇಲ್ಲದೆ ಕೈಯನ್ನೇ ಬೇಡುವ ಪಾತ್ರೆಯಾಗಿಸಿಕೊಂಡು ಬ್ರಾಹ್ಮಣ ವೇಷದಿಂದ ಕ್ಷತ್ರಿಯರಾದ ನಾವು ತಿರುಗಾಡುವ ಪ್ರಸಂಗ, ಸಿರಿಯ ಪೇಳ್ವೊಡೆ ಹಸ್ತಿನಾಪುರ ದರಸುಗಳ ಸಂತಾನ, ಶೌರ್ಯದ ಪರಿಯ ಪಗಳ್ವೊಡೆ ಶಕ್ರ ಸೂರ್ಯಾದಿಗಳಿಗೆ ಮಿಗಿಲು. ಆದ್ರೇನು ಫಲ? ತಿರಿದ ಕೂಳನು ತಾಯಿ ಹಸುಗಿಯೊಳು ಎರಡು ಭಾಗವ ಮಾಡಿ ಮಕ್ಕಳ ಪೊರಗಳು, ಇನ್ನು ಉಳಿದವರ ಪಾಡಿಯನ್ನು ಅರಸ ಕೇಳೆಂದ. ನಮ್ಮಂಥವರ ಸಾಮಾನ್ಯರ ಪಾಡಿಯರು ರಾಮನಿಗೆ ವನವಾಸ, ಧರ್ಮರಾಜಾದಿಗಳಿಗೆ ಕಾಡಾನೆಗಳಂತೆ ಇಂದಿದ್ದದ್ದು ನಾಳೆ ಇಲ್ಲ ಎಂಬಂತಹ ಕ್ರಮದ ಜೀವನ. ಇದನ್ನು ವಿಚಾರ ಮಾಡಿ ತಾವು ಏನಾದರೂ ಒಂದು ನನಗೆ ಉತ್ತರವನ್ನು ದಯಪಾಲಿಸಬೇಕು ಅಂತ ಧರ್ಮರಾಜನು ಧೌಮ್ಯ ಮುನಿಗಳನ್ನು ಕೇಳಿಕೊಂಡ. ಅರ್ಜುನ ಇನ್ನೂ ಬರಲಿಲ್ಲ, ಅವನಿಗೆ ಇನ್ನು ಏನಾಯಿತು ಅಂತ. ಇಂಥ ವ್ಯಥೆ ಬಂದ ಕೂಡಲೇ ಏನು ಮಾಡಬೇಕು ಮನುಷ್ಯ? ಪುರಂದರದಾಸರು ಹೇಳ್ತಾರೆ,

ವ್ಯಥೆಯಾದಾಗ ನರಕಥೆ ಅಲ್ಲ, ಹರಿಯ ಕಥೆ ಅದು ಕೇಳಬೇಕು. ಕೇಳುವುದು ಹರಿಕಥೆ, ಸುಖ ಕಷ್ಟಗಳಲ್ಲಿ ತಾಳುವುದು, ಭಗವದ್ ಭಜನೆಯನ್ನು ಹೇಳುವುದು, ಕುತರ್ಕ ಹೂಳುವುದು, ಮುಂದೆ ಮುಕ್ತಿ ಕಾಂತಿಯನ್ನು ಆಳುವುದು.

ಇದೇ ಜೀವಿತದ ಗುರಿಯಾಗಿದೆ. ಆದ್ದರಿಂದ ಧರ್ಮರಾಜ ಧೌಮ್ಯ ಮುನಿಗಳಿಂದ ನಳಚಕ್ರವರ್ತಿಗಾದ ಕಷ್ಟ, ಹರಿಶ್ಚಂದ್ರನಿಗಾದ ಕಷ್ಟ, ಮಹಾವಿಷ್ಣುವಿನ ಅವತಾರವಾದ ರಾಮಚಂದ್ರನಿಗಾದ ವನವಾಸ, ಹಿಂದೆ ನನ್ನ ಹಾಗೆ ದುಃಖಪಟ್ಟವರು ಯಾರಾದರೂ ಇದ್ದಾರೆಯೇ ಅಂತ ಕೇಳಿದ ಧರ್ಮರಾಜನಿಗೆ, ಎಂಥೆಂಥ ಕಷ್ಟ ಅನುಭವಿಸಿದರು, ಅದರ ಮುಂದೆ ನಿನ್ನ ಕಷ್ಟ ಏನೂ ಇಲ್ಲ ಅಂತ. ನಮಗೆ ಯಾವಾಗಲೂ ಕಷ್ಟ ಆದಾಗ ನಮಗಿಂತ ಜಾಸ್ತಿ ಕಷ್ಟ ಅನುಭವಿಸಿದವರು ಇದ್ದಾರಲ್ಲ, ಅವರು ಕಥೆ ಕೇಳಿದರೆ ನಮ್ಮದು ಏನಿಲ್ಲ ಅಂತ ಗೊತ್ತಾಗ್ತದೆ. ನಮಗೆ ಜಂಭ ಬಂದಾಗ ನಮಗಿಂತ ಬಹಳ ಎತ್ತರದಲ್ಲಿರತಕ್ಕಂಥವ್ರ ವಿಚಾರ ಆಲೋಚನೆ ಮಾಡಿದರೆ ನಮ್ಮ ಗರ್ವ ಮುರಿದು ಹೋಗ್ತದೆ. ನಮಗೆ ನನ್ನ ಸರಿಸಮಾನ ಇನ್ನು ಯಾರಿಲ್ಲ ಅಂತ ಬಂದಾಗ ನಮಗಿಂತ ದೊಡ್ಡವರನ್ನು ನೋಡಬೇಕು. ನಮಗೆ ಕಷ್ಟಪಟ್ಟಾಗ ನಮಗಿಂತ ಕಷ್ಟಪಟ್ಟವರು ಯಾರಿದ್ದಾರೋ ಅವರು ವಿಚಾರ ಆಲೋಚನೆ ಮಾಡಬೇಕು. ಇದಕ್ಕೆ ಜ್ಞಾನ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿದ, ಹರಿಶ್ಚಂದ್ರನ ಕಥೆ ಕೇಳಿದ, ನಳನ ಕಥೆ ಕೇಳಿದ. ಇಳೆಯೊಳೆಣೆ ಇಲ್ಲದಷ್ಟ ಐಶ್ವರ್ಯ ಸುಖ ಭೋಗಗಳನ್ನು

ಇಲ್ಲವೇ ಮೊದಲು ರಾಮ ರಾಮ ಗೋವಿಂದ ಹೀಗೆ ಧೌಮ್ಯರು ಕತೆ ಹೇಳ್ತಾ ಇರುವಾಗ ದ್ರೌಪದಿಗೆ ಕೂತು ಕೂತು ಕೂತು ಸಾಕಾಯ್ತು. ನಿಧಾನ ಎದ್ದು ಆಚೆಗೆ ಹೋದರೆ ಘಮ್ ಎಂದು ಎತ್ತಣಿಂದಲೋ ಬಂದ ಒಂದು ಮಲಯ ಮಾರುತ ನಾಸಾಪುಟದಲ್ಲಿ ಮುಂದುರಿದು ಇನ್ನೇನು ಸಂಭ್ರಮ, ಎಲ್ಲ ದುಃಖವನ್ನು ಮರೆಯುವ ಮರೆಸುವ ರೀತಿಯ ಒಂದು ಸುಗಂಧ ತಂದ. ಪುಷ್ಪ ಯಾವುದಿರಬಹುದು? ಇಂಥ ಒಂದು ಸುಗಂಧ ತಂದ ಪುಷ್ಪ ಬಹಳ ಸಾರಿ ಕೇಳಿದ್ದೀರಿ ನಾನು. ಹಿಮಾಲಯದ ಬದರಿಯ ಮಾರ್ಗದಲ್ಲಿರುವ ಗಂಧಮಾದನ ಎಂಬ ಪರ್ವತ, ಆಂಜನೇಯನು ನಿವಾಸ ಮಾಡುವ ಜಾಗ, ಮತ್ತು ಮುಂದಿರುವ ಯಕ್ಷನಗರಿ ಕುಬೇರನ ಠಾವು, ಅಲ್ಲಿಯ ಸರೋವರದಲ್ಲಿ ಮಾತ್ರ ದೇವತಾಂಜನೇಯರಿಗೆ ಮಾತ್ರ ಉಪಯೋಗಿಸುವುದಕ್ಕೆ ಬರುವ ಸೌಗಂಧಿಕಾ ಎಂಬ ಪುಷ್ಪ. ಇದರ ಕಂಪನ್ನು ಆಸ್ವಾದಿಸುತ್ತಾ ಹೆಣ್ಮಗಳು ನೋಡಿ ದ್ರೌಪದಿ, ಹೂವ ಅಂದ್ರೆ ಹೆಣ್ಮಕ್ಕಳಿಗೆ ಭಾರಿ ಪ್ರೀತಿ, ಆದರೆ ಅದನ್ನು ಮುಡ್ಕೊಳ್ತಾರೆಯೇ ಹೊರತು ಆ ಮುಡಿದಾಗ ಇರುವ ಸೌಂದರ್ಯ ನೋಡುವ ಭಾಗ್ಯ ಗಂಡನಿಗೆ ಹೊರತು ಹೆಂಡತಿಗಿಲ್ಲ. ಕವಿಗಳು ಹೇಳ್ತಾರೆ, ಹೆಣ್ಣಿಗೆ ತಾನೇ ಬಹಳ ಸುಂದರಿ ಅಂತ ಜಂಬಾಂತೆ ಹುಟ್ಟಿದಂದ್ರಿಂದ. ಅವಳಿಗಿಂತ ಚಂದ ಇರುವ ಯಾವುದಾದ್ರೂ ಪದಾರ್ಥ ಮುಂದುಗಡೆ ಇದ್ರೆ ಹೆಣ್ಮಕ್ಳಿಗೆ ಹೊಟ್ಟೆಗಿಚ್ಚು ಅಂತ ಹೇಳ್ತಾರೆ, ನಮಗ್ ಗೊತ್ತಿಲ್ಲ, ಶಾಸ್ತ್ರದಲ್ಲಿ ಹೇಳ್ತಾರೆ. ಆದ್ರಿಂದ ಆ ಹೆಣ್ಮಗಳು ದೊಡ್ಡವಳಾಗ್ತಾ ಇರುವ ಹಾಗೆ ಬಾಡುತ್ತ ಬಳುಕುತ್ತ ನಲಿಯುತ್ತ ನಾಚುತ್ತ ಜಣ ಜಣ ಅಂತ ನಡೆದು ಅಂಗಣದಲ್ಲಿ ಅರಳಿದ ಗುಲಾಬಿ ಹೂವು ನೋಡಿ ನನಗಿಂತ ನೀನು ಚೆನ್ನಾಗಿ

ಇದೆಯಲ್ಲ ಅಂತ ಹೊಟ್ಟೆಗಿಚ್ಚಿನಿಂದ ಆ ಹೂವನ್ನು ಕಿತ್ತು ನನ್ನ ಕಣ್ಣು ಮುಂದೆ ನೀನು ಇರಬೇಡ ಅಂತ ತಲೆಯ ಹಿಂದೆ ಮುಡ್ಕೊಂಡು ಬಿಡ್ತಾಳಂತ. ಕವಿ ಕಂಡದ್ದನ್ನು ರವಿ ಕಾಣ ಅಂತ ಗಾದೆ, ಇದೆಲ್ಲ ಕವಿಗಳ ನುಡಿ. ಆದರೆ ದ್ರೌಪದಿಗೆ ಅರಣ್ಯ ಮಧ್ಯದಲ್ಲಿ ಇನ್ಯಾವ ಅಪೇಕ್ಷೆಯೂ ಇರಲಿಲ್ಲ. ಸೀತೆಗೆ ಯಾವ ರೀತಿ ಹರಿಣದ ಆಶೆ ಆಯಿತು, ಹಾಗೆ ದ್ರೌಪದಿಗೆ ದುರುಳ ದುಶ್ಯಾಸ ಕಬರಿಗೆ ಕರ ಕೊಟ್ಟಂದಿನಿಂದ ಎಣ್ಣೆಯನ್ನೇ ಕಾಣದೇ ಇರುವ ಕೃಷ್ಣ ಸರ್ಪಗಳ ಹಾಗೆ ಹಿಂದಕ್ಕೆ ಜೋತು ಬಿದ್ದಂತಹ ಕೇಶರಾಶಿ, ಒಂದೊಂದು ಒಂದೊಂದು ಕೃಷ್ಣ ಸರ್ಪದ ಹಾಗೆ ಕೌರವ ಕುಲವನ್ನು ಕಚ್ಚಿ ನಾಶ ಮಾಡುವ ಸಲುವಾಗಿ ಹುಟ್ಟಿರುವಂತಹದ್ದು ಅಂತ ಕೇಶರಾಶಿ ಕೆದರಿದೆ. ಅದಕ್ಕೆ ಇನ್ನೂ ಎಷ್ಟೋ ವರ್ಷಗಳುಂಟು, ಅದರಲ್ಲಿ 6 ವರ್ಷ ಮಾತ್ರ ಕಳೆದಿದೆ. ಮತ್ತಾರು ವರ್ಷ ಅಂದ್ರೆ 12 ವರ್ಷದ ಈ ವನವಾಸ, ಅಜ್ಞಾತವಾಸ, ಇದೆಲ್ಲ ಮುಗಿದು ಯುದ್ಧವಾಗುವಾಗ ಭೀಮಸೇನ ಪ್ರತಿಜ್ಞೆಗೆ ಅನುಗುಣವಾಗಿ ದುಶ್ಯಾಸನ ಉದರವನ್ನು ಬಗೆದು ಕರುಳನ್ನು ತೆಗೆದು ರಕ್ತವನ್ನೇ ತೈಲವಾಗಿ ಇಟ್ಟು ದಂತದ ಬಣಂಬೆಯಿಂದ ಬಾಚಿ ಕರುಳ ದಂಡೆಯನ್ನೇ ಮಲ್ಲಿಗೆಯ ದಂಡೆಯಾಗಿ ಮುಡಿಸ್ತೀರ ನಿನಗೆ ಅಂತ ಭೀಮಸೇನ ದೇವರು ಮಾಡಿದ ಪ್ರತಿಜ್ಞೆ. ಅಲ್ಲಿಯವರೆಗೆ ಎಣ್ಣೆ ಕಾಣದೆ ಬಿಚ್ಚಿದ ದುಕೂಲ ರಾಶಿ, ಎಲ್ಲಾ ಯುಗವೂ ಹೆಣ್ಮಕ್ಕಳಿಂದ ನಡೆದಿದೆ ಅಂತ ಹೇಳ್ತಾರೆ ಹರಿಕಥೆ. ಕೃತಯುಗದಲ್ಲಿ ರೇಣುಕೆ, ತ್ರೇತಾಯುಗದಲ್ಲಿ ಸೀತೆ, ದ್ವಾಪರಾಯುಗದಲ್ಲಿ ಪಾಂಚಾಲೆ ದ್ರೌಪದಿ, ಕಲಿಯುಗದಲ್ಲಿ ಪ್ರತಿ ಮನೆ ಮನೆಯಲ್ಲೂ ಅಂತ ಹೇಳ್ತಾರೆ. ಅದರ ಅರ್ಥ ಧರ್ಮಸ್ಥಾಪನಾ ಕಾರ್ಯ ಹೆಣ್ಮಕ್ಕಳಿಂದ ಆಗ್ತದೆ ಅಂತ. ಸರಿ, ದ್ರೌಪದಿ ಈ ಕೆಲಸ ಯಾರಿಂದ ಆಗ್ತದೆ ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ಗಂಡನ ಆಶೆ ಏನು, ಗಂಡನ ರುಚಿ ಏನು ಅಂತ ಹೆಂಡತಿ ಮದುವೆಯಾಗಿ 1 ತಿಂಗಳೊಳಗೆ ಗೊತ್ತು ಮಾಡ್ಕೊಂಡು ಬಿಡ್ತಾಳಂತೆ. ಆದರೆ ಹೆಂಡತಿಯ ಹೃದಯ ಏನು, ರುಚಿ ಏನು ಅನ್ನುವ ವಿಷಯ ಬಾಳೆಲ್ಲ ಗಂಡ ಬಾಳಿದರೂ ಗೊತ್ತಾಗುವುದಿಲ್ಲವಂತೆ. ಈ ರೀತಿಯ ಒಂದು ರಹಸ್ಯವನ್ನು ಇಟ್ಟುಬಿಟ್ಟಿದ್ದಾರೆ ಪರಮಾತ್ಮ. ಆದ್ರಿಂದ ದ್ರೌಪದಮ್ಮನವರು ನನ್ನ ಕೆಲಸ ಈಗ ನಡೆಸಿಕೊಡಲು 5 ಗಂಡಂದಿರಲ್ಲಿ ಅರ್ಜುನ ಇಲ್ಲಿಲ್ಲ, ಭೀಮಸೇನ ದೇವರು ಒಬ್ಬರೇ ಅಂತ ನಿಶ್ಚಯಿಸಿ ಧೌಮ್ಯರು ಹರಿಕತೆ ಹೇಳ್ತಾ ಧರ್ಮರಾಜ ಕಣ್ಮುಚ್ಚಿ ನಕುಲ ಸಹದೇವರು ಕಣ್ಮುಚ್ಚಿ ಕೇಳುವಾಗ ಭೀಮಸೇನ ಕಣ್ಬಿಟ್ಟು ನಮ್ಮ ಹೆಂಡತಿ ಎಲ್ಲಿ ಹೋದ್ರು ಅಂತ ನೋಡುವಾಗ ದ್ರೌಪದಿ ದೂರದಲ್ಲಿ ಕಣ್ ಸನ್ನೆ ಮಾಡಿ ತನ್ನನ್ನಲ್ಲ ನನ್ನು ಮೆಲ್ಲಗೆ ಗಲ್ಲವತ್ತಿ ಕಿವಿಯಲ್ಲಿ ಉಸುರಿದಳಂತೆ. 5 ಮಂದಿ ಯಜಮಾನರಿದ್ರು ನಿಮ್ಮ ಹಾಗೆ

ನನ್ನ ಮಾನವನ್ನು ಕಾಪಾಡಿದ ಧೀರ ವೀರ, ವಾರಿದಿಯಂತೆ ಗಂಭೀರ, ಮೀಸೆಯ ಹೊಂತಕಾರಿ, ಪರಮ ಪರಾಕ್ರಮಿ ಭೀಮಸೇನ ಅಂತ ಹೊಗಳಿದ ಕೂಡಲೇ ಹೆಂಗಸರು ಅಥವಾ ಹೆಂಡತಿ ತುಂಬಾ ಹೊಗಳಲಿಕ್ಕೆ ಶುರು ಮಾಡಿದ ಕೂಡಲೇ ಗಂಡ ತಿಳ್ಕೊಳ್ಬೇಕು ಏನೋ ಒಂದು ದೊಡ್ಡ ಜವಾಬ್ದಾರಿ ಈಗ ಕೊಡ್ತಾಳೆ ಅಂತ. ಇದೆಲ್ಲ ಹೊಗಳಿ ಆದ ಕೂಡಲೇ ಭೀಮಸೇನ ದೇವರು ಕೇಳಿದರು, ಏನಿವತ್ತು ವಿಶೇಷ? 6 ವರ್ಷದಿಂದ ಸರಿಯಾದ ಅಡುಗೆ ಇಲ್ಲ, ಊಟ ಇಲ್ಲ, ಕಷ್ಟಪಡ್ತಾ ಇದ್ದೀನಿ ಕಾಡಾನೆ ಹಾಗೆ. ಇವತ್ತು ಬಹಳ ಹೊಗಳಿ ಬಿಟ್ಟಿಯಲ್ಲ, ವಿಶೇಷ ಏನು ಅಂದರೆ ದ್ರೌಪದಿ ಹೇಳ್ತಾಳೆ, ನಿಮಗೆ ಮೂಗಿಲ್ವೇ? ಯಾಕಿಲ್ಲ, ಬಹಳ ದೊಡ್ಡದಾಗಿದೆ. ಹಾಗಾದರೆ ನನ್ನ ನಾಸಾಪುಟಕ್ಕೆ ಬರುವಂತಹ ಸುಗಂಧ ನಿಮ್ಮ ಮೂಗಿಗೆ ಬಾರದೇ ಇರಲಿಕ್ಕೆ ಕಾರಣ ಏನು? ಅಯ್ಯೋ ಅಯ್ಯೋ, ನಾವು ಇರುವುದೇ ಗಂಧಮಾದನದ ಹತ್ರ, ಎಲ್ಲಿ ನೋಡಿದ್ರು ಇಲ್ಲಿ ಅರವಿಂದ, ಅಶೋಕ, ಚೂತ, ಮಲ್ಲಿಕಾ, ನೀಲೋತ್ಪಲಾದಿ ಅನಂತ ಪುಷ್ಪಗಳು, ಯಾವಾಗಲೂ ಸುಗಂಧ ಬರ್ತಾ ಇರ್ತದೆ ನನಗೆ. ಹಾಗಿರುವಾಗ ಇದು ವಿಶೇಷ ಮೂಗಿ ಬರಲಿಲ್ವ ಸುಗಂಧ ಅಂತ ಕೇಳುವುದಕ್ಕೆ ಏನುಂಟಿದ್ರಲ್ಲಿ? ಈ ಸುಗಂಧವಾದಂತಹ ಈ ಸೌಗಂಧಿಕ ಪುಷ್ಪ, ನಾನು ನಿಮ್ಮನ್ನು ಏನೂ ಕೇಳಲಿಲ್ಲ ವನಕ್ಕೆ ಬಂದಂದಿನಿಂದ, ಇನ್ನು ಮುಂದೆ ಏನೂ ಕೇಳುವುದೂ ಇಲ್ಲ. ಇದು ಒಂದೇ

ಇದೇ ಒಂದು ನನ್ನ ಆಶೆ. ಆ ಸೌಗಂಧಿಕ ಪುಷ್ಪವನ್ನು ನನಗೆ ತಂದುಕೊಡಬೇಕು ಎಂತೆಂಬುದಾಗಿ ಈ ಲತೆಯು ವೃಕ್ಷವನ್ನು ಬಿಗಿದಪ್ಪುವ ಹಾಗೆ ತನ್ನ ಅರಸನನ್ನು ಪಾಂಚಾಲಿಯು ಬಿಗಿದಪ್ಪಿದಳಂತೆ. ಮುಂದಿನ ಕಥೆಯೋ ಅದ್ಭುತ. ಯಾರು ಹೋಗಬೇಡಿ, ಎಲ್ಲರೂ ಶ್ರವಣ ಮಾಡಬೇಕು. ರಾಮ ರಾಮ ಗೋವಿಂದ ಗೋವಿಂದ. ಲತೆಯು ವೃಕ್ಷವನ್ನು ಬಿಗಿದಪ್ಪಿದಂತೆ ಮಹಾನುಭಾವನಾದ ಭೀಮಸೇನನನ್ನು ಪಾಂಚಾಲಿಯು ಬಿಗಿದಪ್ಪಿ ರಂಭಿಸಿ ಆ ಸೌಗಂಧಿಕ ಪುಷ್ಪವನ್ನು ಖಂಡಿತವಾಗಿಯೂ ನನಗೆ ತಂದುಕೊಟ್ಟೇ ತೀರಬೇಕು ಅಂತ ವಿನಂತಿ ಮಾಡಿದರು. ಇದೇನು ಛಲ ದೃಪದ ನಂದನೆ. ಪರಾಕ್ರಮಿಯಾದ ನಮ್ಮ ತಮ್ಮ ವಿಜಯ ಗಾಂಧೀವಿ ರುದ್ರನ ಅನುಗ್ರಹವನ್ನು ಸಂಪಾದನೆ ಮಾಡುವ ಸಲುವಾಗಿ ಹೋದವ, ಮರಳಿ ಬರಲಿಲ್ಲ ಅಂತ ಕಾಮ್ಯಕ ವನವನ್ನು ನಾವು ಬಿಟ್ಟು ಹಿಮಾಲಯದಲ್ಲಿ ಸಂಚಾರ ಮಾಡ್ತಾ ಮಾಡ್ತಾ ಈ ಗಂಧಮಾದನ ಪರ್ವತದ ಬಳಿಯಲ್ಲಿ ಬದರಿಯ ಮಾರ್ಗವಾಗಿ ಅಲಕನಂದ ಗಂಗಾ ತೀರದಲ್ಲಿ ಧೌಮ್ಯರಿಂದ ಪುಣ್ಯ ಚರಿತ್ರೆಗಳನ್ನು ಕೇಳುತ್ತಾ ಕೇಳುತ್ತಾ ಸಮಾಧಾನ ಮಾಡಿಕೊಳ್ಳುವಾಗ ಇನ್ನೊಬ್ಬ ತಮ್ಮನೂ ಕೂಡ ಎಲ್ಲಿಗೋ ಹೊರಟು ಹೋದ ಅಂತ ಕೇಳಿದರೆ ನಮ್ಮ ಅಣ್ಣ ಧರ್ಮರಾಜನಿಗೆ ಎಷ್ಟು ದುಃಖವಾಗಬಹುದು. ನಿನ್ನ ಒಂದು ಪುಷ್ಪದ ಆಶೆಗೋಸ್ಕರವಾಗಿ, ನಾನು ನಿನ್ನ ಗಂಡ ಅಂತ ಅನ್ನುವುದಕ್ಕೋಸ್ಕರವಾಗಿ ಈ ಭಂಡತನ ಮಾಡಿ ನಮ್ಮ ಅಣ್ಣನಿಂದ ಶಾಪ ನಾನು ಪಡೆಯಬೇಕು ಅಂತ ಅಪೇಕ್ಷಿಸ್ತೀಯ. ಅದನ್ನು ಮುಡಿಯುವ ಪುಣ್ಯ ಕೂಡ ಬೇಕಲ್ಲ. ತೆರೆದ ಕಬರಿ ಕಟ್ಟಲಿಲ್ಲ ಅದನ್ನಿನ್ನು. ಅದು ದುಶ್ಯಾಸನ ಕೆನ್ನೆತ್ತರ ಯಾವುದುಂಟು ರಕ್ಕಸನದ್ದು, ಆ ಎಣ್ಣೆ ನಾನಿನ್ನೂ ಹಾಕಬೇಕಾಗಿದೆ ಅನೇಕ ವರ್ಷಗಳದಕ್ಕುಂಟು. ಬಿಚ್ಚಿದ ಕಬರಿಗೆ ಸೌಗಂಧಿಕ ಪುಷ್ಪ ಇಡುವುದು ಮುಡಿಯುವುದು ಎಲ್ಲಿಗೆ? ಆದ್ರಿಂದ ಛಲ ತೊಡಬೇಡ. ಇಲ್ಲಿ ಎಲ್ಲಿ ನೋಡಿದ್ರೂ ಬೇಕಾದಷ್ಟು ಹೂವುಗಳುಂಟು ನೋಡಿ, ಎಲ್ಲ ಸುಗಂಧವೇ, ಕಿತ್ಕೋ. ದ್ರೌಪದಿ ಹೇಳಿದಳು, ಭೀಮಸೇನ ನೀನು ಗಂಡನೋ ಭಂಡನೋ ಷಂಡನೋ, ನೀನು ಪ್ರಚಂಡ ಅನ್ನುವ ಭಾವನೆಯಿಂದ ತಾನೇ ದೋರ್ದಂಡ ಪರಾಕ್ರಮಿ, ಬಾಹುದಂಡದಿಂದ ಬೇಕಾದ್ದನ್ನು ಮಾಡಬಲ್ಲೆ ಎಂಬುದಕ್ಕಾಗಿ ನಿನಗೆ ಸಮಾನರಾದ ಪ್ರಿಯರು ನನಗಿಲ್ಲ ಅಂತ ಹೇಳಿದನಲ್ಲ. ಈ ಮೂಗಿನ ಕೆಳಗೆ ದೊಡ್ಡದಾಗಿ ಹೊತ್ತುಕೊಂಡಿದ್ದೀಯಲ್ಲ ಈ ಪುರುಷ ಚಿಹ್ನೆಯ ಮೀಸೆ. ಇಂಥ ಹೊಂತಕಾರಿ ಮೀಸೆ ಹೊತ್ತು ನೀನು ಏನು ಫಲ? ಹೆಂಡತಿಗೆ ಒಂದು ಪುಷ್ಪ ತಂದು ಕೊಡುವುದಕ್ಕೆ ಗತಿ ಇಲ್ಲದೆ ಇರುವ ಗಂಡ ಅಂತ ದ್ರೌಪದಿ ಕೆಣಕಿದೊಡನೆಯೇ ಬಂತು ನೋಡಿ ರೌದ್ರಾವತಾರ ಭೀಮಸೇನನಿಗೆ. ಮೀಸೆ ವಿಷಯ ಏನಾದರೂ ಹೆಂಡತಿ ಹೇಳಿದ್ಲು ಅಂತಂದ್ರೆ ಆಮೇಲೆ ಆಗೋಯ್ತು. ಇಲ್ಲವೇ ಅವನು ತನ್ನ ಗಂಡಸು ತನ ಉಳಿಸ್ಕೊಳ್ಬೇಕು, ಇಲ್ವಾದ್ರೆ ಬಿಟ್ಟು ಹೋಗ್ಬೇಕು ಮನೆ. ಅದಕ್ಕೆ ಈಗಿನ ಕಾಲದಲ್ಲಿ ಗಂಡಸರು ಮೀಸೆ ಬೆಳೆಸುವುದೇ ಇಲ್ಲ, ಎಲ್ಲ ಬೋಳಿಸಿಬಿಡ್ತಾರೆ. ಇರಲಿ, ಭೀಮಸೇನ ಹೇಳಿದ ಹಾಗಾದ್ರೂ ಒಂದು ಉಪಕಾರ ಮಾಡು. ನಾನು ಎಲ್ಲಿಗೆ ಹೋದೆ, ಯಾಕೆ ಹೋದೆ ಅಂತ ವಾಪಸ್ ಬರುವ ತನಕ ಅಣ್ಣನಿಗೆ ಹೇಳಬೇಡ. ಹೇಳಿದರೆ ಸಿಟ್ಟಾಗ್ತಾರೆ, ಯಾಕೆಂದ್ರೆ ಅರ್ಜುನನೇ ಇಲ್ಲಿ ಇಲ್ಲದೆ ಇರುವಾಗ ವೃಕೋದರನು ಹೋದನೆ ಅಂತ ಕ್ರೋಧ ಬಂದಿತ್ತು. ಇದು ಆ ಸುಗಂಧಿಕ ಪುಷ್ಪವನ್ನು ವಾಯುವೇಗದಿಂದ ಹೋಗಿ ತಕ್ಷಣ ತಂದು ಬಿಡ್ತೇನೆ. ಅದು ಎಲ್ಲೇ ಇರಲಿ, ಅದು ನಿನ್ನ ವಶವಾಗ್ತದೆ. ಇನ್ನೊಮ್ಮೆ ನನಗೆ ಮೀಸೆಯ ಹೊಂತಕಾರಿ ಷಂಡ ಅಂತ ಕಣಕಬೇಡ ಜೋಕೆ ಎಂದುಡನೆ ದ್ರೌಪದಿ ಬಹು ಸಂತೋಷಪಟ್ಟಳು. ಭೀಮಸೇನ ಯಾವಾಗಲೂ ರಾಮನ ಹಾಗೆ ಒಂದೇ ಗತಿ, ಒಂದೇ ಮನ, ಒಂದೇ ಬುದ್ಧಿ. ನಿದ್ರೆ

ಯಾವಾಗಲೂ ಅವನ ಗತಿಯೇ ಹಾಗೆ, ಆನೆ ಹೋದದ್ದೇ ದಾರಿ ಅನ್ನುವ ಹಾಗೆ ಪರಾಕ್ರಮಿಯಾದ ಭೀಮಸೇನ ನಡೆದ ಭರಕ್ಕೆ ಕಾಡೆಲ್ಲ ಗರ್ಜನೆಯಾಯಿತು. ತೋಳ ಶಾರ್ದೂಲಾದಿ ಎಲ್ಲಾ ವಿಧವಾದ ಸಿಂಹಾದಿ ಮೃಗಗಳೆಲ್ಲ ದಿಕ್ಕುಗಿಟ್ಟು ಪಲಾಯನಗೈದುವು. ಧಿಂಕಿಟ್ಟು ಭೀಮಸೇನ ಮುಂದರಿಯುವಾಗ ಮರಗಳೆಲ್ಲ ಚಿಟಿಕೆ ಹೊಡೆದ ಹಾಗೆ ತುಂಡಾಗಿ ಬಿದ್ದುವು. ಆತ ಹೋದದ್ದೇ ದಾರಿಯಾಗಿ

ಆಯಿತು. ವಾಯುವೇಗದಿಂದ ಹೋಗಿ ಹರಿಕಥೆ ಮುಗಿಯುವ ಮೊದಲು, ಧೌಮ್ಯರ ಕಥೆ ಮುಗಿಯುವ ಮೊದಲು ಮರಳಿ ಬರಬೇಕು ಅಂತ ಭೀಮಸೇನ ವೇಗವಾಗಿ ಹೋಗುತ್ತಿರುವಂತೆಯೇ ಕದಳೀವನ ಮಧ್ಯಸ್ಥ

ಪಿಂಗಲವಾದ ಕಣ್ಣುಗಳು. ದೊಡ್ಡ ಒಂದು ಪರ್ವತವೇ ಲಾಂಗೂಲಯುಕ್ತವಾಗಿ ಧ್ಯಾನ ಮುದ್ರೆಯಿಂದ ಕುಳಿತುಕೊಂಡಿದ್ದದ್ದು ಆಗತಾನೆ ಕಂಡುಬಿಟ್ಟಿದೆಯೋ ಎಂಬಂತೆ ಮೈತುಂಬ ಕೇಸರಿಗಳಿದ್ದು ರಾಮ ರಾಮ ರಾಮ ರಾಮ ಅಂತ ಎಡಬಿಡದೆ ಕೊಂಡಾಡುತ್ತಾ ಕುಳಿತುಕೊಂಡಿರುವ ವಾನರಾಧಿಪ ರೋಮ ರೋಮದಲ್ಲಿ ರಾಮ ರಾಮ ರಾಮನಾಮ ಇವುಗಳಿಂದ ಒಡಗೊಂಡು ಕುಳಿತಿದ್ದ ವಾನರಾಧಿಪ ಶ್ರೀಮದಾಂಜನೇಯ ಹನುಮಂತ ಸಿಂಹನಾದವನ್ನು ಗೈಯುತ್ತಾ ತನ್ನ ಮಾರ್ಗದಲ್ಲಿ ಯಾವುದೂ ಅಡ್ಡಿ ಇರಬಾರದು ಅಂತ ಬಂಡೆ ಬಂಡೆಗಳನ್ನೇ ತನ್ನ ಪದಹತಿಯಿಂದ ಪುಡಿಗೈಯುತ್ತ ಮುಂದರಿವ ಕುಂತಿ ಪುತ್ರ ಎಂಥ ಬಲವಂತನೋ ಪುರಂದರದಾಸರು ಹಾಡಿದರು.

ಭೀಮಸೇನನ ಪದಹತಿಗೆ ಎಲ್ಲ ಪಕ್ಷಿಗಳು ತಮ್ಮ ಪಕ್ಷ ಕಟ್ಟಿಕೊಂಡು ಹಾರಿ ಹೋಗುತ್ತಿದ್ದವು. ಮೃಗಗಳೆಲ್ಲವೂ ಗಾಬರಿಯಿಂದ ಇವನೇನು ಮೃಗಬೇಟೆಗೆ ಬಂದಿದ್ದಾನೋ ಅನ್ನುವ ಭಯದಿಂದ ಧಾವಿಸುತ್ತಿದ್ದವು. ಬಕಾಸುರನನ್ನು ಕೊಂದ ಕಾರಣ ಇವನು ಬಕವೈರಿ ಅಂತ ಬಕಪಕ್ಷಿಗಳೆಲ್ಲ ದಿಕ್ಕುಗೆಟ್ಟು ಓಡಿ ಹೋಗುತ್ತಿದ್ದವು. ಇಂತಹ ಅದ್ಭುತವಾದ ಪದಾಘಾತದಿಂದೊಳಗೊಂಡು ಪರ್ವತ ಪರ್ವತಗಳನ್ನೇ ಪುಡಿಗೆಯುತ್ತಾ ಯಕ್ಷನಗರಿಯ ಕಡೆಗೆ ವಾಯುವೇಗದಿಂದ ಧಾವಿಸುವ ವಾಯುಪುತ್ರನಿಗೆ ದೊಡ್ಡ ಕದಲದೇ ಇರುವ ಒಂದು ಬಂಡೆಯೇ ವಾನರಾಕಾರವನ್ನು ತಾಳಿ ಮಾರ್ಗವೇ ಅಡ್ಡಿಯಾಗುವ ಹಾಗೆ ಅತಿ ಉದ್ದವಾದ ಲಾಂಗೂಲ ಬಾಲದಿಂದ ಒಡಗೊಂಡು ದಾರಿಗೆ ಅಡ್ಡವಾಗಿ ಕುಳಿತಂತೆ ಕಾಣಿಸಿತು. ಯಾರೋ ಮುದಿ ಕೋತಿ ದೇಹಕ್ಕಿಂತ ಉದ್ದವಾದ ಲಾಂಗೂಲದಿಂದ ಒಡಗೊಂಡವ ಪ್ರಚಂಡ ಪರಾಕ್ರಮಿ ಭೀಮಸೇನ. ಯಕ್ಷರೋ ರಾಕ್ಷಸರೋ ಕಿನ್ನರರೋ ಕಿಂಪುರುಷರೋ ಎಲ್ಲೇ ಇರಲಿ, ಆ ಸೌಗಂಧಿಕ

ಪುಷ್ಪವನ್ನು ತರುವ ಬಿನದದಿಂದ ಹೊರಟಾಗ ಮಾರ್ಗ ಮಧ್ಯದಲ್ಲಿಯೇ ಕುಳಿತುಕೊಂಡಿರುವೆ ಆ ಕೋಡಗ ಕೋತಿ. ಯಾವುದಾದ್ರೂ ಮರ ಏರು, ದಾರಿ ಬಿಡು. ಪಿಂಗಲಾಕ್ಷ ಹನುಮ ಕಣ್ಮುಚ್ಚಿ ಮತ್ತೊಮ್ಮೆ ತೆರೆದು, ಕಣ್ಮುಚ್ಚಿ ಮತ್ತೊಮ್ಮೆ ತೆರೆದು ಭೀಮಸೇನನ ಕಡೆಗೆ ನೋಡುತ್ತಾ ಹೇಳಿದ, ಕಿಮರ್ಥಂ

ಕಾಡಿನಲ್ಲಿರಬೇಕಾದು ಮನುಷ್ಯ ಮಾತ್ರದಿಂದ ಈ ಮಾರ್ಗವಾಗಿ ಹೋಗುವುದಕ್ಕೆ ಸಾಧ್ಯವೇ ಇಲ್ಲ. ಏನಾದರೂ ಸಿದ್ಧಿಯನ್ನು ಸಂಪಾದನೆ ಮಾಡಿದವನಿಗೆ ಮಾತ್ರ ಸಾಧ್ಯ. ಇದು ಸಿದ್ಧಗತಿ, ಸಿದ್ಧರು ಹೋಗುವಂತಹ ಮಾರ್ಗ, ದೇವಲೋಕದ ಮಾರ್ಗ, ಯಕ್ಷಲೋಕದ ಮಾರ್ಗ. ಇದು ನಮ್ಮ ನಿವಾಸ, ಇದು ಕೋಡದರಾದ ನಮ್ಮ ಮನೆ. ನಮ್ಮ ಮನೆಯೊಳಗೆ ನೀನೊಬ್ಬ ಮನುಷ್ಯ ಕಾಲಿಟ್ಟು ನಮ್ಮ ನಿದ್ರೆಗೆ, ನಮ್ಮ ವಾಸಕ್ಕೆ, ನಮ್ಮ ವಿಶ್ರಾಂತಿಗೆ ಧಕ್ಕೆ ತರುವುದಂದ್ರೆ ಏನು? ನೀನೆಲ್ಲಿರಬೇಕು ಅಲ್ಲೇ ಇರಬೇಕು, ನಾವೆಲ್ಲಿರಬೇಕು ಅಲ್ಲಿ ಇದ್ದೇವೆ. ಇಲ್ಲಿಂದ ಆಚೆಗೆ ಹೋಗು ಅಂತ ಹೇಳುವುದಕ್ಕೆ ನಿನಗೇನು ಅಧಿಕಾರ? ಆಚೆಗೆ ನಾವು ಹೋದರೆ ಇರುವುದಿಲ್ಲಿ, ನಮ್ಮ ಜಾಗ ಇದೆ, ನಮ್ಮ ಜಾಗದಲ್ಲಿ ನಾವು ಕೂತ್ಕೊಳ್ತೇವೆ, ನಿಲ್ತೇವೆ, ನಿದ್ರೆ ಮಾಡ್ತೇವೆ, ನಿಂಗೆ ಯಾಕಯ್ಯ? ಹೋಗಪ್ಪ ಹೋಗು, ತೊಂದರೆ ಕೊಡಬೇಡ ಈ ವೃದ್ಧ ಕಪ್ಪಿಗೆ. ನೀನು ಹೇಳಿದ್ದು ಸರಿ, ನನಗಿಂತ ನನ್ನ ದೇಹದ ಈ ಲಾಂಗೂಲವೇ ಬಹಳ ದೂರ ವಿಸ್ತಾರವಾಗಿ ಯೋಜನೆ ಗಾತ್ರವಾಗಿ ಬೆಳೆದಿರುವುದರಿಂದ ಆ ಲಾಂಗೂಲವನ್ನು ಎತ್ತಿಕೊಂಡು, ಈ ದೇಹವನ್ನು ಎತ್ತಿಕೊಂಡು ಈ ವೃದ್ಧ ಕಪಿ ಆಚೆಗೆ ಈಚೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನೀನೇ ಸ್ವಲ್ಪ ಆ ಬೇರೆ ದಾರಿದ ಹೋಗು ಹೋಗು. ಭೀಮಸೇನನಿಗೆ ಸಿಟ್ಟು ಬಂತು. ನೀನು ಹೋಗದೇ ಇದ್ರೆ, ಕೇವಲ ನನ್ನ ಪಾದದ ಉಂಗುಟ ಮಾತ್ರದಿಂದ ನಿನ್ನನ್ನು ಒದ್ರೆ ನೀನು ಎಷ್ಟೋ ಯೋಜನೆ ದೂರಕ್ಕೆ ಹೋಗಿ ಬೀಳ್ತೀಯ ಗಂಗೆಯಲ್ಲಿ. ಇಲ್ಲಿ ಹೇಳಿದ ಮಾತು ಕೇಳು, ಮತ್ತು ಮಾರ್ಗವನ್ನು ಬಿಟ್ಟತ್ತ ಸರಿ. ಬಾಲ ಎತ್ತುವುದಕ್ಕಾಗದಿದ್ರೆ ಬಾಲ ಮಡಚಿಕೊಂಡು ನೇರವಾಗಿ ಆ ವೃಕ್ಷವನ್ನೇರು ಕೂಡಗ. ಆಗೋಲ್ಲಪ್ಪ, ನೀನು ಉಂಗುಷ್ಟದಿಂದ ಒದಿತೇನಂತ ಹೇಳಿದೆಯಲ್ಲ, ನಿನ್ನಂಥ ಮಹಾಪುರುಷನ ಆ ಪಾದ ಧೂಳಿ ಏನಾದರೂ ನಮ್ಮ ಮೈ ಮೇಲೆ ಬಿದ್ದರೆ ನಮಗೆ ಶುಭವಾಗುತ್ತೋ ನೋಡೋಣ. ಪರಾಕ್ರಮಿ ನೀನಾದರೆ ಪ್ರಯತ್ನ ಮಾಡು ನೋಡೋಣ. ಭೀಮ ಒದ್ದ, ಬಾಲ ಕದಲದು. ಭೀಮ ಆ ಕಾಲಿಂದ ಈ ಕಾಲಿಂದ ಒದ್ದ, ಕಾಲಿಗೆ ನೋವಾಯಿತು. ವಜ್ರವನ್ನು ಗುದ್ದಿ ಪುಡಿ ಮಾಡುವುದಕ್ಕೆ ಸಾಧ್ಯವೇ? ಗಾಳಿಯನ್ನು ಗುದ್ದಿ ನೋಯಿಸುವರು ಅಂತೆ, ಕೆಂಡಕ್ಕೆ ಒರಳೆ ಮುತ್ತುತ್ತದೆ. ಆಮೇಲೆ ಭೀಮಸೇನ ಬಾಗಿ ತನ್ನ ಪರ್ವತಾಕಾರದ ದೇಹವನ್ನು ಬಾಗಿಸಿಕೊಂಡು ತನ್ನ ಗದೆಯನ್ನೇ ಆ ಬಾಲಕ್ಕೆ ಈ ರೀತಿ ಇಟ್ಟು ಎತ್ತಲು ಅಲುಗಾಡಿಸಲು ಪ್ರಯತ್ನ ಮಾಡಿದ. ಏನೇನು ಮಾಡಿದರೂ ಬೆವರು ಕಿತ್ತು ಬಂತೆ ಹೊರತು, ದಣಿವಾಯಿತೇ ಹೊರತು ಜಯವಾಗಲಿಲ್ಲ. ನೊಂದ, ಬೆಂದ, ಬಾಡಿದ, ಬಸಬಳಿದ, ತೃಷೆಯಾಯಿತು, ಹಸಿವಾಯಿತು, ತಲೆ ತಿರುಗಿತು, ಕಣ್ಣಾಲಿಗಳು ಕೆಂಪಾದವು, ಗಾಬರಿಗೊಂಡ, ಸ್ವಲ್ಪ ಸನಿಹಕ್ಕೆ ಬಂದು ಕುಳಿತುಕೊಂಡ. ಮತ್ತೆ ಕೇಳಿದ, ಬಹಳ ಪ್ರೀತಿಯಿಂದ ಕೇಳಿದೆ ಈಗ, ಕೋ ಭವಾನ್? ಯಾರು ತಾವು? ಒಳ್ಳೆ ನೋವಾದ ಮೇಲೆ ಮಹಿಮೆಯ ಮಹತ್ವ ಗೊತ್ತಾಯ್ತು.

ಒಳ್ಳೆ ವೇದ ವಿತ್ತರಾದ ಬ್ರಾಹ್ಮಣರಿಗೆ ಬಾಗುವುದು ಹೊರತು ಇನ್ಯಾರಿಗೂ, ಕೃಷ್ಣನಿಗೆ ಹೊರತು ಇನ್ಯಾರಿಗೂ ಬಾಗಿದ್ದಿಲ್ಲ. ನಾನು ಬೀಗಿದ್ದೆ, ನೀನು ನನ್ನನ್ನು ಬಾಗಿಸಿದೆ. ನೀನು ಸಾಮಾನ್ಯ ಕೋತಿ ಅಲ್ಲ ಅಂತ ಖಂಡಿತ ನನಗೀಗ ಗೊತ್ತಾಯ್ತು. ನನ್ನನ್ನು ಈ ರೀತಿ ಗೆದ್ದವರು ಇನ್ನು ಯಾರೂ ಇಲ್ಲ. ಮಹಾನುಭಾವ, ನೀನು ಯಾವ ದೇವತೆ? ಈ ಕೋಡಗದ ರೂಪವನ್ನು ಧರಿಸಿ ನನ್ನ ಪರೀಕ್ಷಾರ್ಥವಾಗಿ ಇಲ್ಲಿ ಕುಳಿತುಕೊಂಡೆಯೋ ಹೇಗೆ ಎಂದಾಗ ಹನುಮಂತನು ಕಣ್ಣು ಮಿಟುಕುತ್ತಾ ಕಪಿಚೇಷ್ಟಿಯನ್ನು ಕೊಂಚ ತೋರಿ ಕೇಳಿದ, ನಾನು ಯಾರು ಅಂತ ಕೇಳುವ, ನೀನು ಯಾರು ಅಂತ ನಾನು ಸ್ವಲ್ಪ ಕೇಳಬಹುದೇ ಅಂತಂದ. ಗಾಬರಿಯಿಂದ ಭೀಮ ಬೇಗ ಬೇಗ ಹೇಳಿದ ತಾನು ಯಾರಂತ.

ದೇವರು ಎಷ್ಟು ಚೆನ್ನಾಗಿ ಈ ಕಥೆಯನ್ನು ಭಾರತದಲ್ಲಿ ವರ್ಣನೆ ಮಾಡಿದ್ದಾರೆ. ಕುಂತಿದೇವಿಯಲ್ಲಿ ವಾಯುದೇವರಿಂದ ಉತ್ಪನ್ನನಾದವ ನಾನು, ವಾಯುನಂದನ ಭೀಮಸೇನ ಅಂತ ನನ್ನನ್ನು ಕರೆಯುತ್ತಾರೆ. ಆಂಜನೇಯನು ಫಕ್ಕನೆಯ ನಕ್ಕ ಮತ್ತೆ ಹೇಳಿದ, ವಾಯುನಂದನನು ನೀನು, ನಿನಗೆ ಮುಂದಿನ ಅವತಾರದಲ್ಲಿ ವಾಯುನಂದನರಾಗಿ ಈ ಎಲ್ಲ ಕಾಲಕ್ಕೂ ಚಿರಂಜೀವಿಗಳಾಗಿ ಮುಂದರಿಯುವ ನಮಗೇ ವಾಯುಪುತ್ರ ಅಂತ ಹೆಸರು. ಅಣ್ಣಯ್ಯ ಭೀಮಸೇನ ಹೇಳಿದ, ತಮ್ಮ ಆಂಜನೇಯನ ಹೇಳಿದ, ಅಗ್ರಜಾತ ಸಹೋದರ, ಒಬ್ಬರು ಮತ್ತೊಬ್ಬರನ್ನು ಬಿಗಿದಪ್ಪಿದರು. ಈಗ ಭೀಮಸೇನಿಗೆ ಆಂಜನೇಯ ಹೇಳಿದ, ನೀನು ಹೋಗುವ ಮಾರ್ಗ ಇದು ಯಕ್ಷನಗರಿ, ಮಾನವರಿಗೆ ದುರ್ಗಮವಾಗಿರುವಂಥದ್ದು. ಶ್ರೀರಾಮಚಂದ್ರನೇ ಶ್ರೀಕೃಷ್ಣನಾಗಿ ಅವತಾರ ಮಾಡಿರುವುದರಿಂದ ನನ್ನ ತಮ್ಮಂದಿರಾದ ನಿಮಗೆ ಭಗವತ್ ಸಂಕಲ್ಪದಂತೆ ಸಹಾಯ ಮಾಡಬೇಕು ಎಂಬ ಕಾರಣದಿಂದಲೇ ಈ ವೃದ್ಧ ಕೋತಿಯ ರೂಪವನ್ನು ಧಾರಣೆ ಮಾಡಿ ವಜ್ರ ಶರೀರಿಯಾದಂಥ ನಾನು ಇಲ್ಲಿ ಕುಳಿತುಕೊಂಡು ನಿನ್ನ ಸತ್ವ ಪರೀಕ್ಷೆ ಮಾಡಿದೆ. ಯಕ್ಷನಗರಿಯ ತನಕ ಹೋಗಿ ಶಿವನಿಗೆ ಅತಿ ಸಮೀಪನು ಅತಿ ಭಕ್ತನೂ ಆದ ಕುಬೇರನನ್ನು ಯಕ್ಷರನ್ನು ಗೆಲ್ಲುವ ಸಾಮರ್ಥ್ಯ ನಿನಗೆ ಉಂಟೋ ಇಲ್ವೋ ಎಂಬುದನ್ನು ಪರೀಕ್ಷಿಸುವ ಸಲುವಾಗಿ ನಾನು ಇಲ್ಲಿ ಕುಳಿತುಕೊಂಡಿದ್ದೆ ಭೀಮಸೇನ ಎದ್ದೇಳು. ನಾಸ್ತಿ ಶಕ್ತಿರ್ಮಮೋತ್ಥಾತುಂ ವ್ಯಾಧಿನಾ ಕ್ಲೇ

ಇನ್ನೇನು ಹೇಳುವ ಶಕ್ತಿ ಇಲ್ಲ ಅಂತ ಲೀಲೆಯನ್ನು ತೋರುತ್ತಿರುವ ವಾನರನು ಆಂಜನೇಯನೇ ಸುಂದರಕಾಂಡ ಶ್ರೀಮದ್ ರಾಮಾಯಣ ಅಲ್ಲಿ ಮಹಿಮೆಯನ್ನು ಮೆರೆದವ, ಸಾಗರವನ್ನೇ ಲಂಘಿಸಿರತಕ್ಕಂಥವ. ಇದು ಅರ್ಥವಾಗಿ ಭೀಮಸೇನ ದೇವರು ಕೈ ಜೋಡಿಸಿ ಹನುಮಂತನನ್ನು ಸ್ತುತಿಸಿದರು. ನಯ್ಯ, ಒಂದೇ ಒಂದು ಆಶೆ ಇದೆ ನನಗೆ, ನೀನದು ಯಾವುದೋ ಆಕಾಶ ಪಾತಾಳ ಗಾತ್ರವಾದ ರೂಪವನ್ನು ಧರಿಸಿ ಸರದಿಯನ್ನು ಲಂಘಿಸಿದಂಥ ವಿಶ್ವರೂಪ ಅದರ ಮಹಿಮೆಯನ್ನು ನಾನು ಕೇಳಿದ್ದೇನೆ, ನೋಡಲಿಲ್ಲ. ಆದ್ದರಿಂದ ಆಂಜನೇಯ, ದಯವಿಟ್ಟು ನಿನ್ನ ವಿಶ್ವರೂಪವನ್ನು ನನಗೆ ತೋರಿಸಿ ಅನುಗ್ರಹ ಮಾಡು ಎಂಬುದಾಗಿ ಭೀಮಸೇನನ್ನು ಪ್ರಾರ್ಥನೆ ಮಾಡಲು

ಶರದಿಯನ್ನು ಲಂಘಿಸಿದ ಆ ವಿಶ್ವರೂಪ ಯಾವುದುಂಟು ಅದನ್ನು ಕಾಣಲು ಅಪೇಕ್ಷಿಸ್ತೀರಿ ಎಂಬುದಾಗಿ ಭೀಮಸೇನ ದೇವರು ವಿನಂತಿ ಮಾಡಲು ಆ ವಿಶ್ವರೂಪ ದರ್ಶನವನ್ನು ಈಗ ಆಂಜನೇಯ ಸ್ವಾಮಿ ಕರುಣೆ ಮಾಡ್ತಾರೆ.

ಆಕಾಶ ಪಾತಾಳ ಯುಕ್ತವಾದ ಬೃಹದ್ ರೂಪವನ್ನು ತಾಳಿ ಯಾವಾಗ ಪಂಚಮುಖಿ ಆಂಜನೇಯ ನಿಂತು ತನ್ನ ಗುಹೆಯಂತ ಬಹುದೊಡ್ಡದಾದ ಬಾಯಿ ತೆರೆದನು. ಭೀಮಸೇನನು ಗಾಬರಿಗೊಂಡ ಹಾಗೂ ಕರವನ್ನು ಮುಗಿದು ಹನುಮಂತನ ಸ್ತುತಿಯನ್ನು ಮಾಡಿ

ಹೀಗೆ ಆಕಾಶ ಪಾತಾಳ ಯುಕ್ತವಾಗಿ ನಿಂತ ತನ್ನ ಬೃಹತ್ ರೂಪದಲ್ಲಿ ಆಂಜನೇಯ ಸ್ವಾಮಿ ಹೇಳಿದರು, ಭೀಮಸೇನಾ, ನನ್ನ ಬಾಯಿ ನನ್ನ ಕಿವಿ ಇವೆಲ್ಲವೂ ಬಹುದೊಡ್ಡ ಗುಹೆಯಂತೆ ಈ ವಿಶ್ವರೂಪ ದರ್ಶನದಲ್ಲಿ ಕಾಣಿಸ್ತಾ ಇದೆ ನಿನಗೆ. ಸಾಮಾನ್ಯರ ಕಣ್ಣಿಗೆ ನೀನು ಪರ್ವತಾಕಾರನಾದರೆ ನನ್ನ ಈ ವಿಶ್ವರೂಪ ದರ್ಶನದ ಮುಂದೆ ನೀನು ಓರ್ವ ಸಣ್ಣ ಜೀವಿಯಂತೆ ಕಾಣಿಸ್ತು. ಆದ್ರಿಂದ ನನ್ನ ಗಾತ್ರದ ಮುಂದೆ ನಿನ್ನ ಈ ಚಿಕ್ಕ ಗಾತ್ರ ಯಾವುದುಂಟು ಆ ದೇಹವನ್ನು ನನ್ನ ಈ ಕಿವಿಯಿಂದ ಈ ಕಿವಿಯೊಳಗೆ ಬರುವಂತೆಯೇ ಹಾರು ನನ್ನ ಕಿವಿಯೊಳಗೆ. ಗಾಬರಿಯಾಗಿ ಭೀಮಸೇನನು ತನ್ನ ದೇಹವನ್ನು ಅಲ್ಲಿಯ ತನಕ ಕೊಂಡೊಯ್ಯಲಾಗದೆ ಕೇವಲ ತನ್ನ ಬಲಗೈಯ ಮುಷ್ಟಿ ಯಾವುದುಂಟು ಅಷ್ಟನ್ನು ಮಾತ್ರ ಆ ಕಿವಿಯೊಳಗೆ ಹೀಗಿಟ್ಟು, ಅಣ್ಣಯ್ಯ ಗಾಬರಿಯಾಗಿದೆ, ಈ ವಿಶ್ವರೂಪವನ್ನು ಈಗ ಶಮನಗೊಳಿಸು, ಹಿಂದಿನ ರೂಪವನ್ನೇ ತೋರುವಂತೆ. ಹೇಗೆ ಅರ್ಜುನ ಭಗವದ್ಗೀತೆಯ 11ನೇ ಅಧ್ಯಾಯದಲ್ಲಿ ಕೃಷ್ಣನನ್ನು ಬೇಡಿದನೋ ಅದೇ ರೀತಿ ಆಂಜನೇಯನು ಚಿಕ್ಕ ರೂಪ ಧಾರಣೆ ಮಾಡಿದ. ಭೀಮಸೇನನಿಗೀಗ ಹೇಳಿದ, ತಮ್ಮ ದೊಡ್ಡ ಅನುಗ್ರಹ ನಿನ್ನ ಮೇಲೆ ಮಾಡಬೇಕು ಅಂತ ನಾನು ನಿನ್ನ ಇಡೀ ದೇಹವನ್ನು ಈ ಕಿವಿಯಿಂದ ಈ ಕಿವಿಯೊಳಗೆ ತೆಗೆದುಕೊಂಡು ಬಾ ಅಂತ ಹೇಳಿದೆ. ಹೇಳಿದ ಉದ್ದೇಶ ಏನು ಅಂತಂದರೆ, ನಿನಗೆ ಎಂದಿಗೂ ಮರಣವೇ ಬರಬಾರದು, ನನ್ನಂತೆಯೇ ನೀನು ಚಿರಂಜೀವಿಯಾಗಿ ಬಾಳಬೇಕು, ನನ್ನಂತೆಯೇ ನಿನ್ನನ್ನು ವಜ್ರ ಶರೀರಿಯಾಗಿಸಬೇಕು ಎಂಬುದಕ್ಕಾಗಿ ಹೇಳಿದೆ. ಆದರೆ ನಿನ್ನ ಅವತಾರಕ್ಕೆ ಎಷ್ಟು ಕ್ರಿಯೆ ಉಂಟೋ ಅಷ್ಟು ಮಾತ್ರ ನೀನು ಮಾಡಬಹುದಾಗಿದೆ, ಪಡೆದಷ್ಟೇ ಕೃಷ್ಣ ಸಂಕಲ್ಪದ ಹಾಗೆ. ಆದರೂ ಕೂಡ ನಿನ್ನ ಈ ಅವತಾರ ಕ್ರಮಣಿಕೆಯಲ್ಲಿ ದುಷ್ಟರನ್ನು ನಾಶ ಮಾಡುವುದಕ್ಕೆ ಇನ್ನು ಮುಂದೆ ಭೂಭಾರವಾದ ಗದೆಯ ಅಗತ್ಯ ಕೂಡ ಇಲ್ಲ ನಿನಗೆ. ಮುಷ್ಟಿ ನೋಡಿಕೊ, ಯಾವ ಮುಷ್ಟಿಯನ್ನು ನೀನು ನನ್ನ ವಿಶ್ವರೂಪ ಕರ್ಣದಲ್ಲಿ ಹಾಕಿದೆಯೋ ಆ ಮುಷ್ಟಿ ಈಗ ವಜ್ರ ಮುಷ್ಟಿಯಾಗಿದೆ. ಆ ವಜ್ರ ಮುಷ್ಟಿ ಯಾರ ತಲೆಯ ಮೇಲೆ ಯಾರ ಬೆನ್ನ ಮೇಲೆ ಬೀಳುತ್ತದೋ ಅವರು ಮತ್ತೆ ಮರಣವೇ ಹೊರತು ಮತ್ತೆ ಭೂಮಿಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಆ ಶಕ್ತಿಯು ನಿನ್ನ ಮುಷ್ಟಿಗೆ ಈಗ ಪ್ರಾಪ್ತಿಯಾಗಿದೆ.

ಚ ಪರ್ಯ ಶೃಣಯನೋ ಹರಿ. ಅದ್ಭುತವಾದಂತಹ ಶಕ್ತಿಯು ಭೀಮಸೇನನ ದೇಹದಲ್ಲಿ ಯಾವಾಗ ಸಂಚರಿಸಿತೋ ಆಂಜನೇಯನ ಕರುಣೆಯಿಂದ ಆಗ ಬೇಡಿದ್ದಾನೆ. ರಾಮನು ಕೃಷ್ಣನಾದರೆ ನನ್ನ ತಮ್ಮನಾದಂಥ ಅರ್ಜುನನಿಗೆ ಭಗವಂತ ಸಾರಥಿಯಾದಾಗ ಕೌರವ ಸೇನೆಯನ್ನು ಗಾಬರಿಗೊಳಿಸಲು ದಯವಿಟ್ಟು ನೀನೇ ನನ್ನ ತಮ್ಮನಾದ ಅರ್ಜುನನ ರಥದ ಮೇಲ್ಗಡೆ ಧ್ವಜದಲ್ಲಿ ಸಾಕ್ಷಾತ್ ವಿರಾಜಮಾನನಾಗಿ ಅನುಗ್ರಹ ಮಾಡಬೇಕಿದೊಂದು ವರವನ್ನು ಅಂತ ಕೇಳಲು ಆಂಜನೇಯನು ತಥಾಸ್ತು ಅಂತ ತಿಳಿಯಪಡಿಸಿದ. ಇನ್ನೇನು, ಭೀಮಸೇನ ವಜ್ರಮುಷ್ಟಿಯ ಬಲದಿಂದ ಕುಬೇರನ ಯಕ್ಷನಗರಿಗೆ ಹೋಗಿ ಯಕ್ಷರೆಲ್ಲರನ್ನು ಮುಹೂರ್ತ ಮಾತ್ರದಲ್ಲಿ ಗೆದ್ದು ಆ ಹೂ ಯಾರಿಗೂ ಸಿಗಬಾರದು ಅಂತ ನಿಂತಿರತಕ್ಕಂತಹ ಆ ಯಕ್ಷ ಸೇನೆಯನ್ನೆಲ್ಲ ದಿಕ್ಕುಗಿಟ್ಟು ಪಲಾಯನಗೈವಂತೆ ಮಾಡಿ ಸೌಗಂಧಿಕಾ ಪುಷ್ಪವನ್ನು ಎತ್ತಿಕೊಂಡು ಅವಸರ ಅವಸರವಾಗಿ ಮರಳಿ ಬರುವಾಗ ಇಲ್ಲಿ ಧೌಮ್ಯರ ಕಥಾ ಮಂಗಲ ಆಗಿ 10 ನಿಮಿಷ ಆಗಿದೆ. ಭೀಮಸೇನ ಎಲ್ಲಿ ಅಂತ ನೋಡುವಾಗ ಧರ್ಮರಾಜ ಭೀಮಸೇನ ಇನ್ನೂ ಬರಲಿಲ್ಲ. ದ್ರೌಪದಿಗೆ ಕೇಳಿದರೆ ಏನೂ ಮಾತಾಡದೆ ಸುಮ್ಮನೆ

ಬಿಟ್ಲು. ಮತ್ತೆ ಒತ್ತಾಯ ಮಾಡಲು ಹೇಳಿಬಿಟ್ಲು. ಒಂದು ಹೂವಿಗಾಗಿ ಕೇಳಿದ್ದೆ, ಹೋಗಿದ್ದಾರೆ, ಇನ್ನೇನು ಬರ್ತಾರೆ. ಇಷ್ಟರೊಳಗೆ ಇನ್ನೊಂದು ಆನಂದದ ಕಥೆ ನಡೆಯಿದೆ ಅಂದ್ರೆ, ಎಷ್ಟೋ ವರ್ಷವಾಗಿತ್ತು ಹೋಗಿ, 12 ವರ್ಷ ಆ ವನವಾಸದಲ್ಲಿ. 6 ವರ್ಷ ಸಂದಿತ್ತು, ಮತ್ತಾರು ವರ್ಷ ತಪಸ್ಸಿಗೆ ಹೋದಂಥವನ್ನೆಲ್ಲ ಮೇಲ್ಗಡೆ ಇದ್ದು ಚಿತ್ರರಥ ಗಂಧರ್ವರಿಂದ ನೃತ್ಯ ಇದನ್ನೆಲ್ಲ ತಿಳ್ಕೊಂಡು ಬಂದಿದ್ದಾನೆ ಪಾರ್ಥ. ಆ ಅರ್ಜುನ ಬಂದು ಇನ್ನೇನು 2-3 ನಿಮಿಷ ಆಗಿದೆ ದೇವಲೋಕದಿಂದ, ಅಷ್ಟರಲ್ಲಿ ಭೀಮಸೇನ ದೇವರು ಸೌಗಂಧಿಕಾ ಪುಷ್ಪವನ್ನು ಇಟ್ಕೊಂಡು ಬಂದರು. ಅರ್ಜುನನನ್ನು ಹೊಗಳಿ ಹೊಗಳಿ ಹೊಗಳಿ ಸಂತೋಷದಿಂದ ಇರತಕ್ಕಂತಹ ಧರ್ಮರಾಜನು ಯಾವಾಗ ಭೀಮ ಬಂದನೋ ಸಿಟ್ಟಿನಿಂದ ತೆಗಳಲಿಕ್ಕೆ ಶುರು ಮಾಡಿದ. ಈ ತಮ್ಮ ಅರ್ಜುನ ಶಿವನ ಬಳಿಯಲ್ಲೇ ಯುದ್ಧ ಮಾಡಿ ಪಾಶುಪತ ಪಡೆದ. ನಿನಗೋ ಯಾವಾಗ ನೋಡಿದರೂ ಕೂಡ ಊಟ ಊಟ ಊಟ, ಹೆಂಡತಿಯ ಆಶೆಗೋಸ್ಕರವಾಗಿ ಒಂದು ಹೂ ತರಲಿಕ್ಕೆ ಇದ್ದವರನ್ನೆಲ್ಲ ಹೊಡೆದು ಬಂದು, ಏನು ಫಲ ನಿನ್ನಂಥವ್ರು ನನ್ನ ತಮ್ಮದ್ದರಾಗಿ ಅಂತ ಯಾವಾಗ ಸಿಟ್ಟಿನಿಂದ ಹೇಳಿದನೋ, ಭೀಮಸೇನ ಗದೆಯನ್ನು ಮೇಲಕ್ಕೆತ್ತಿ ನಿಂತ. 6 ತಿಂಗಳು ತಪಸ್ಸು ಮಾಡಿ ತನ್ನ ತಂದೆಯ ತೊಡೆಯೆಲ್ಲ ತಲೆ ಮೇಲೆ ಕುಳಿತುಕೊಂಡು ಬಂದರೂ ಕೂಡ ಅರ್ಜುನನ ಮಹಿಮೆ ಕೊಂಡಾಡ್ತಾ ಇದ್ದೀಯಲ್ಲ, ಹಾಗಾದ್ರೆ ನಾನು ಬದುಕಿ ಫಲ ಏನು? ನಾನು ಭಕ್ತಿ ಇಲ್ಲದೆ ಇರತಕ್ಕಂಥ ಅಂತ ನೀವೆಲ್ಲರೂ ಭಾವನೆ ಮಾಡಿದ್ದಿದ್ರೆ, ಅವನಿಗೆ ಶಿವನನ್ನು ನೋಡಲು 6 ತಿಂಗಳ ತಪಸ್ಸು ಬೇಕಾದ್ದಾದ್ರೆ, ಕ್ಷಣಾರ್ಧದಲ್ಲಿ ಆ ಮಹಾದೇವರ ಸಾಕ್ಷಾತ್ಕಾರ ನಿಮಗೆ ಮಾಡದೇ ಇದ್ರೆ ನಾನು ತಮ್ಮನಾಗಿ ಹುಟ್ಟಿದ್ದೇ ಸುಳ್ಳು. ಹೀಗೆ ತಿಳಿಯಪಡಿಸುತ್ತಾ, ಶಿವನೇ, ಶಂಕರನೇ, ಗಿರಿಜಾಧವನೇ, ಪಶುಪತಿಯೇ, ಸರ್ವ ವ್ಯಾಪಿಯೇ, ಮೃತ್ಯುಂಜಯನೇ, ಪ್ರಕಟನಾದ ಎಂತೆಂದು ಗದೆಯನ್ನು ಗರಗರನೆ ತಿರುಗಿಸಿ ಆಗಸಕ್ಕೆ ಬಿಸುಟು ತನ್ನ ಎದೆ ಮತ್ತ ಗದೆ, ಇದರಿಂದ ತನ್ನ ವಧೆಯಾಗಬೇಕು ಇಲ್ಲವೇ ಎದೆ ಮತ್ತು ಗದೆಯ ಮಧ್ಯೆ ವಧೆಯಾಗಬಾರದಾದ್ರೆ ಒದಗಬೇಕು ಶಿವ ಅಂತ ಆ ಗದೆಗೆ ಎದೆ ಕೊಟ್ಟು ನಿಂತ. ಇವನ ನಿಜ ಭಕ್ತಿಯನ್ನು ಕಂಡು ಸ್ವಾಮಿ ಪ್ರಕಟನಾದ.

ಕದೆಯದೆಯ ಮಧ್ಯದಲ್ಲಿ ಒದಗಿದ ಸದಾಶಿವ. ಭೀಮಸೇನಾನೆಂದ ಭಕ್ತಿಗೆ ಸದೃಶವಿಲ್ಲ. ಸೌಗಂಧಿಕಾ ಪುಷ್ಪವನ್ನು ಕೈರಿ ಹಿಡಿದು ದ್ರೌಪದಿ, ಅರ್ಜುನ ಇವರೆಲ್ಲರೂ ಕೂಡ ಭೀಮನಿಗೂ ಆ ಮಹಾದೇವರಿಗೂ ಮಹಾದೇವ ಶಿವನಿಗೂ ನಮಸ್ಕಾರ ಮಾಡಿದರೆ ಮೂರು ಬಾರಿ ನಾನು ಬಯಸಿದಾಗ ನೀನೇ ನಾನಾಗಬೇಕು ಅಂದರು ಭೀಮಸೇನ ದೇವರು. ತಥಾಸ್ತು ಎಂದ ಭೋಲೆಯನಾಥ ಶಂಕರ. ದುಶ್ಯಾಸನನ್ನು ನಾಶ ಮಾಡುವಾಗ, ದುರ್ಯೋಧನ ಊರು ಭಂಗಗೈಯುವಾಗ, ಕೀಚಕನನ್ನು ಮುರಿಯುವಾಗ ಮೂರು ಬಾರಿ ಭೀಮಸೇನ ದೇವರು ರೌದ್ರಾವತಾರಿಯಾಗಿಯೂ ಪಾಂಚಾಲಿಯು ಮಹಾಕಾಳಿಯಾಗಿಯೂ ಭಾರತದಲ್ಲಿ ಧರ್ಮ ಸಂಸ್ಥಾಪನೆಯನ್ನು ಮಾಡಿದಂಥ ಈ ಅತಿ ಪುಣ್ಯತಮವಾದ ಸೌಗಂಧಿಕಾ ಎಂಬ ಪುಣ್ಯ ಚರಿತ್ರೆಯನ್ನು ಕೇಳಿದ ನಿಮ್ಮ ಜೀವನವೆಲ್ಲ ಸುಗಂಧಮಯವಾಗಲಿ, ಜಯವಾಗಲಿ, ಶುಭವಾಗಲಿ ಅಂತ ದೇವರ ಆಶೀರ್ವಾದ ಹೇಳಿ ಮುಗಿಸ್ತೇವೆ. ಓಂ ಅಸತೋ ಮಾ ಸದ್ಗಮಯ.

0: ಇದುವರೆಗೆ ಭದ್ರಗಿರಿ ಕೇಶವದಾಸ್ ಅವರಿಂದ ಕಥಾ ಕಾಲಕ್ಷೇಪ ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಪ್ರಿಯ ಕೇಳುಗರೇ,
3: ನನ್ನ ರಾಗತಾನ ಪಲ್ಲವಿ.
2: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ
4: 1976 ಡಿಸೆಂಬರ್ 11 ಮಂಗಳೂರು ಆಕಾಶವಾಣಿ ಪ್ರಾರಂಭವಾದಾಗ ನಮ್ಮ ಮನೆಗೆ ರೇಡಿಯೋ ಬಂತು. ಅಂದಿನಿಂದ ಮಂಗಳೂರು ಆಕಾಶವಾಣಿಯ ಪ್ರತಿದಿನದ ಕೇಳುಗರು ನಾವಾದೆವು. ಕಿವಿಗಡರುವ ಅಬ್ಬರದ ಹಿನ್ನೆಲೆ ಸಂಗೀತ ಇಲ್ಲದೆ ಕಿವಿಗಿಂಪಾಗಿ ಭಾವದಲೆಯಲ್ಲಿ ತೇಲಾಡಿಸುವ ಈ ಮಧುರ ಹಾಡಿನ ಮೂಡಿಗೆ ಮೈಮರೆಯದವರಾರು.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ ನನ್ನ

0: ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ಆತ್ಮೀಯ ಕೇಳುಗರೆ, ಎನಪೋಯ ಆಸ್ಪತ್ರೆ ಆರೋಗ್ಯ ದೀಪ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಇದೇ ಬುಧವಾರ ರಾತ್ರಿ 8:00 ಪ್ರಸಾರವಾಗಲಿದೆ. ಈ ಸಲ ವೈದ್ಯಕೀಯ ಚಿತ್ರಣಗಳ ಮಹತ್ವದ ಕುರಿತಾಗಿ ಎನೆಪೋಯ ವೈದ್ಯಕೀಯ ಕಾಲೇಜಿನಲ್ಲಿ ಪ್ರಾಧ್ಯಾಪಕರು ಮತ್ತು ರೇಡಿಯಾಲಜಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ದೇವದಾಸ್ ಆಚಾರ್ಯ ಅವರೊಡನೆ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ 8277038000. ವೈದ್ಯಕೀಯ ಚಿತ್ರಣಗಳ ಮಹತ್ವದ ಕುರಿತಾಗಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ ಇದೇ ಬುಧವಾರ ರಾತ್ರಿ 8:00. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನೆಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಪ್ರಿಯ ಕೇಳುಗರೆ, ಆಕಾಶವಾಣಿ 100.3 FM ಟೆಲಿಕ್ವಿಜ್ನಲ್ಲಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನದಲ್ಲಿ ಬದಲಾವಣೆಯಾಗಿದೆ. ಇನ್ಮುಂದೆ ಪ್ರತಿ ಬುಧವಾರದಂದು ಬೆಳಗ್ಗೆ 10:00 to 11:30 ಕರೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನೀವು ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999, ಹಾಗೆಯೇ 2222611, ನಮ್ಮ ಎಸ್ಟಿಡಿ ಕೋಡ್ 0824, ನಮ್ಮ ಮೊಬೈಲ್ ಸಂಖ್ಯೆ 8277038000. ನಿಮಗೆ ಕರೆ ಸಿಗದಿದ್ದಲ್ಲಿ 9449926500 ಎಂಬ ವಾಟ್ಸಪ್ ಸಂಖ್ಯೆಗೆ ಟೆಲಿಕ್ವಿಜ್ ಎಂದು ಸಂದೇಶ ಕಳುಹಿಸಿದರೆ ನಾವೇ ನಿಮಗೆ ಕರೆ ಮಾಡುತ್ತೇವೆ. ಆಕಾಶವಾಣಿ ಮಂಗಳೂರು, ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಘಯಾಲ್ ಚಿತ್ರಕ್ಕಾಗಿ ಎಸ್ ಜಾನಕಿ ಮತ್ತು ಅಮಿತ್ ಕುಮಾರ್ ಅವರು ಹಾಡಿರುವ ಗೀತೆ. ಅಂಜಾನ್ ಅವರ ಸಾಹಿತ್ಯಕ್ಕೆ ಸಂಗೀತ ಬಪ್ಪಿ ಲಹರಿ ಅವರದು.

ಮೊಹಮ್ಮದ್ ಅಜೀಜ್ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಜಾನ್ಕಿ ಬಾಜಿ ಚಿತ್ರದ ಗೀತೆ. ಅಂಜಾನ್ ಅವರ ರಚನೆಗೆ ಸಂಗೀತ ಅನು ಮಲ್ಲಿಕ್.

ಜಮಾಯ್ ರಾಜ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಜಾವೇದ್ ಅಖ್ತರ್ ಅವರ ರಚನೆ, ಸಂಗೀತ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರದು.

ಎಸ್ ಜಾನಕಿ ಮತ್ತು ಅಮಿತ್ ಕುಮಾರ್ ಅವರು ಹಾಡಿರುವ ಕಸಂ ವರ್ದಿಕಿ ಚಿತ್ರದ ಗೀತೆ. ಅಂಜಾನ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಬಪ್ಪಿ ಲಹರಿ.

ಮುಂದೆ ಮೊಹಬ್ಬತ್ ಕಾ ಪೈಗಾಮ್ ಚಿತ್ರಕ್ಕಾಗಿ ಎಸ್ ಜಾನಕಿ ಮತ್ತು ಅನೂಪ್ ಜಲೋಟಾ ಅವರು ಹಾಡಿರುವ ಗೀತೆ, ಅಂಜಾನ್ ಅವರ ಸಾಹಿತ್ಯಕ್ಕೆ ಸಂಗೀತ ಬಪ್ಪಿ ಲಹರಿ ಅವರದು.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ, ಪಾಪ್ ಕಿ ದುನಿಯಾ ಚಿತ್ರಕ್ಕಾಗಿ ಕಿಶೋರ್ ಕುಮಾರ್ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಗೀತೆ, ಸಾಹಿತ್ಯ ಅಂಜಾನ್ ಮತ್ತು ಸಂಗೀತ ಬಪ್ಪಿ ಲಹರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪ್ರಸಿದ್ಧ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರ ನಿಧನಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದು ಸಂತಾಪ ಸೂಚಿಸಿದ್ದಾರೆ. ಪ್ರಸ್ತುತ ಮೈಸೂರು ಮಹಾರಾಜ ಕಾಲೇಜು ಮೈದಾನದಲ್ಲಿ ಪಾರ್ಥಿವ ಶರೀರದ ಸಾರ್ವಜನಿಕ ದರ್ಶನಕ್ಕಾಗಿ ವ್ಯವಸ್ಥೆ ಮಾಡಲಾಗಿದೆ. ಅಭಿಮಾನಿಗಳು, ಗಣ್ಯರು ಅಂತಿಮ ದರ್ಶನ ಪಡೆದು ಗೌರವ ನಮನಗಳನ್ನು ಸಲ್ಲಿಸುತ್ತಿದ್ದಾರೆ. ಕನ್ನಡ ಭಾಷೆ ಮತ್ತು ಸಾಹಿತ್ಯದೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದ್ದ ಎಸ್ ಜಾನಕಿಯವರ ಗಾಯನ ತಲೆಮಾರುಗಳ ಕಾಲ ಸಂಗೀತ ಪ್ರೇಮಿಗಳನ್ನು ಮಂತ್ರಮುಗ್ಧಗೊಳಿಸಿತ್ತು ಎಂದು ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡ ಹೇಳಿದ್ದಾರೆ. ಭಗವಂತನು ಮೃತರ ಆತ್ಮಕ್ಕೆ ಸದ್ಗತಿ ಕರುಣಿಸಲಿ, ಕುಟುಂಬ ವರ್ಗ ಮತ್ತು ಅಭಿಮಾನಿಗಳಿಗೆ ಅವರ ಅಗಲಿಕೆಯ ದುಃಖವನ್ನು ಭರಿಸುವ ಶಕ್ತಿ ನೀಡಲಿ ಎಂದು ತಮ್ಮ ಶೋಕ ಸಂದೇಶದಲ್ಲಿ ತಿಳಿಸಿದ್ದಾರೆ. ಇಂದು ಸಂಜೆ 4:30 ಮೈಸೂರು

ಬೋಗಾದಿ ರಸ್ತೆಯ ಕಣಿಯನಹುಂಟಿ ಬಳಿ ಇರುವ ಅವರ ತೋಟದ ಮನೆ ಸಮೀಪ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಇಂದು ಕರ್ನಾಟಕ ಏಕೀಕರಣದ ಪ್ರಮುಖ ರೂವಾರಿ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಅವರ ಜನ್ಮದಿನ. ಕನ್ನಡಿಗರನ್ನು ಒಗ್ಗೂಡಿಸಿ ಕನ್ನಡ ಭಾಷೆ, ಸಂಸ್ಕೃತಿ ಹಾಗೂ ನಾಡಿನ ಅಸ್ಮಿತೆಯನ್ನು ಜಾಗೃತಗೊಳಿಸಲು ಆಲೂರು ವೆಂಕಟರಾವ್ ಅವರು ನೀಡಿದ ಕೊಡುಗೆ ಅನನ್ಯವಾದುದು ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ

0: ಇರುವ 114,449 ಪ್ರಕರಣಗಳು ಇತ್ಯರ್ಥಗೊಂಡಿವೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಬಿರಾದಾರ್ ದೇವೀಂದ್ರಪ್ಪ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಲೋಕ ಅದಾಲತ್ ಪಕ್ಷಕಾರರನ್ನು ಒಂದು ಕಡೆ ಸೇರಿಸಿ ಪ್ರಕರಣವನ್ನು ರಾಜ್ಯದಲ್ಲಿ ಇತ್ಯರ್ಥಗೊಳಿಸುವುದರಿಂದ ಅಪೀಲು ಅಂತಕ್ಕಂತ ಒಂದು ಪ್ರಾವಿಷನ್ ಇರುವುದಿಲ್ಲ. ಆದುದರಿಂದ ಪ್ರಕರಣಕ್ಕೆ ಅಂತಿಮ ನಿರ್ಣಯ ಅನ್ನುವಂಥದ್ದು ಬರ್ತದೆ. ಆ ಮೂಲಕ ಜನರಿಗೆ ಸಾಕಷ್ಟು ಸಮಯ ಉಳಿತಾಯ ಆಗ್ತದೆ. ಎರಡನೇದಾಗಿ ಈಗಾಗಲೇ ಪಾವತಿ ಮಾಡಿರುವಂತಹ ಕೋರ್ಟ್ ಫೀಯನ್ನ ರೀಫಂಡ್ ಮಾಡ್ತೇವೆ. ಎರಡು ಪಕ್ಷಕಾರರಲ್ಲಿ ಉಂಟಾದ ಮನಸ್ತಾಪ ಕಡಿಮೆ ಆಗಿ ಸಂಬಂಧ ಗಟ್ಟಿಗೊಳ್ಳುತ್ತದೆ. ಈ ಬಾರಿಯ ಲೋಕ ಅದಾಲತ್ ಇದನ್ನು ರಾಷ್ಟ್ರದ ಎರಡನೆಯ ಲೋಕ ಅದಾಲತ್ ಎಂದು ಕರೆಯಲಾಗುತ್ತದೆ. ಈ ಲೋಕ ಅದಾಲತ್ನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 6,228 ಬಾಕಿ ಪ್ರಕರಣಗಳನ್ನು ವಿಲೇವಾರಿಗೆ ಗುರುತಿಸಿ 4,565 ಪ್ರಕರಣಗಳು ಇತ್ಯರ್ಥಗೊಂಡಿವೆ. ಆ ಮೂಲಕ ಜನರಿಗೆ ಸಾಕಷ್ಟು ಅನುಕೂಲ ಆಗಿದೆ.
0: ಯಾದಗಿರಿ ಜಿಲ್ಲೆಯ ವಿವಿಧ ನ್ಯಾಯಾಲಯಗಳಲ್ಲಿ ಆಯೋಜಿತ ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ 7,237 ಪ್ರಕರಣಗಳು ಇತ್ಯರ್ಥಗೊಂಡಿವೆ. ಪ್ರಕರಣಗಳ ತ್ವರಿತ ವಿಲೇವಾರಿಗಾಗಿ ಜಿಲ್ಲೆಯಾದ್ಯಂತ 11 ಪೀಠಗಳನ್ನು ರಚಿಸಲಾಗಿತ್ತು. ವಿಜಯಪುರ ಜಿಲ್ಲೆಯಲ್ಲಿ ವಿವಿಧ ನ್ಯಾಯಾಲಯಗಳಲ್ಲಿ ವಿಚಾರಣೆ ಹಂತದಲ್ಲಿದ್ದ ಪ್ರಕರಣಗಳು ಸೇರಿದಂತೆ 16,678 ಪ್ರಕರಣಗಳು ರಾಜಿ ಸಂಧಾನದ ಮೂಲಕ ಇತ್ಯರ್ಥಗೊಂಡಿವೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಹರೀಶ್ ಎ ತಿಳಿಸಿದ್ದಾರೆ. ರಾಜ್ಯದ ಶೇಕಡ 50ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರಗಾಲ ಭೀಕರವಾಗಿದೆ. ಸರ್ಕಾರದ ಮುಂದೆ ಯಾವುದೇ ಪರಿಹಾರ ಯೋಜನೆ ಇಲ್ಲ ಎಂದು ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಟೀಕಿಸಿದ್ದಾರೆ. ಗದಗ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ಮುಂಗಾರು ವಿಫಲವಾದಾಗ ಪರ್ಯಾಯ ಬೆಳೆ ಯೋಜನೆ ರೂಪಿಸಬೇಕಿತ್ತು. ರೈತರಿಗೆ ಸೂಕ್ತ ಸಲಹೆ ಅಥವಾ ಮಾರ್ಗದರ್ಶನ ಸರ್ಕಾರದ ವಿವಿಧ ಇಲಾಖೆಗಳಿಂದ ಸಿಗುತ್ತಿಲ್ಲ. ರೈತರು ಬೀಜ ಹಾಗೂ ರಸಗೊಬ್ಬರಗಳ ಬಂಡವಾಳ ಹಾಕಿ ಈಗ ತೀವ್ರ ಹತಾಶರಾಗಿದ್ದಾರೆ ಎಂದರು. ಯಾದಗಿರಿ ಜಿಲ್ಲೆಯಲ್ಲಿ ಮುಂಗಾರು ಮಳೆ ದುರ್ಬಲವಾಗಿರುವ ಹಿನ್ನೆಲೆ ರೈತರು ತೇವಾಂಶ ಸಂರಕ್ಷಣಾ ಕ್ರಮಗಳಿಗೆ ಆದ್ಯತೆ ನೀಡಬೇಕು. ನೀರಿನ ಕೊರತೆ ಇರುವ ಪ್ರದೇಶಗಳಲ್ಲಿ ನವಣೆ, ಜೋಳ ಹಾಗೂ ಸಜ್ಜೆಯಂತಹ ಕಡಿಮೆ ನೀರು ಬೇಡುವ ಬೆಳೆಗಳನ್ನು ಬೆಳೆಸುವುದು ಸೂಕ್ತ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರತೇಂದ್ರನಾಥ್ ಸೂಗೂರ್ ಸಲಹೆ ನೀಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10
2: ಆಕಾಶವಾಣಿ ಸಮಯ 12:05:45. ವನಿತಾ ವಿಹಾರ. ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತು ನಮ್ಮ ಜೊತೆ ಪ್ರಕೃತಿ, ವನ್ಯಜೀವಿ ಮತ್ತು ಮಾನವನ ನಡುವಿನ ಸೂಕ್ಷ್ಮ ಸಂಬಂಧವನ್ನ ತನ್ನ ದೃಶ್ಯಗಳ ಮೂಲಕ ಮನಸ್ಸಿಗೆ ಕಟ್ಟಿಕೊಡುವ ಕಲಾವಿದೆಯೊಂದಿಗೆ ನಾವು ಸಂಭಾಷಣೆ ಮಾಡ್ತಾ ಇದ್ದೀವಿ. ನಮ್ಮೊಂದಿಗೆ ಜೊತೆಯಾಗಿದ್ದಾರೆ ಸುಗಂಧಿ ಗದಾಧರ್ ಅವರು. ಇವರು ವನ್ಯಜೀವಿ ಛಾಯಾಗ್ರಾಹಕಿ, ಚಿತ್ರ ನಿರ್ಮಾಪಕಿ, ನ್ಯಾಷನಲ್ ಜಿಯೋಗ್ರಫಿಕ್ ಎಕ್ಸ್ಪ್ಲೋರರ್, ಹಾಗೆಯೇ ಜಾಗತಿಕ ಮಟ್ಟದಲ್ಲಿ ಸಂರಕ್ಷಣಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ವ್ಯಕ್ತಿ. ಇವರು IUCN ಓಟರ್ ಸ್ಪೆಷಲಿಸ್ಟ್ ಗ್ರೂಪ್ನ ಸದಸ್ಯ ಕೂಡ ಆಗಿದ್ದಾರೆ. ಅಪರೂಪದ ಆಟರ್ಗಳ ಸಂರಕ್ಷಣೆಗೆ ತಮ್ಮನ್ನು ಅರ್ಪಿಸಿಕೊಂಡಿದ್ದಾರೆ. BBC, ನ್ಯಾಷನಲ್ ಜಿಯೋಗ್ರಫಿಕ್, ಅನಿಮಲ್ ಪ್ಲಾನೆಟ್ ಸೇರಿದಂತೆ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಕೂಡ ಅವರ ದೃಶ್ಯಕತೆಗಳು ಪ್ರಸಾರವಾಗಿವೆ. ಸುಗಂಧಿ ಅವರೇ, ನಮ್ಮ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ, ಧನ್ಯವಾದಗಳು ನನ್ನ ಇಲ್ಲಿ ಆಕಾಶವಾಣಿಗೆ ವಾಪಸ್ ಕರ್ಕೊಂಡು ಬಂದಿದ್ದಕ್ಕೆ. ಇದೊಂಥರ ನನಗೆ ಎರಡನೇ ಮನೆ ತರ ಇತ್ತು. ಥ್ಯಾಂಕ್ ಯು.
2: ಓಕೆ, ನನ್ನ ಆಕಾಶವಾಣಿಗೆ ವಾಪಸ್ ಕರ್ಕೊಂಡ್ ಬಂದಿದ್ದೀರಿ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ?
3: ಚಿಕ್ಕ ಹುಡುಗಿ ಆಗಿದ್ದಾಗ ನನ್ನ 6ನೇ ವಯಸ್ಸಿನಲ್ಲಿ ನಾನು ಇಲ್ಲಿ ಡ್ರಾಮಾನಲ್ಲಿ ಆಕ್ಟ್ ಮಾಡಕ್ ಶುರು ಮಾಡಿದ್ದು ಆಸ್ ಎ ಚೈಲ್ಡ್ ಆರ್ಟಿಸ್ಟ್. ಸೊ ಅವಾಗಿಂದ ನಂದು ಆಕಾಶವಾಣಿ ಜೊತೆಗೆ ಒಂದು ಸಂಬಂಧ ಇತ್ತು. ಹಾಗಾಗಿ ಇದೊಂಥರ ಆಲ್ಮೋಸ್ಟ್ ಎವ್ರಿ ಮಂತ್ ಇಲ್ಲಿ ಬರ್ತಿದ್ವಿ. ನಾನು ಬರ್ತಿದ್ದೆ, ನಮ್ಮ ತಂದೆ ತಾಯಿ, ನಮ್ಮ ಅಕ್ಕ ತಮ್ಮ ಎಲ್ಲರೂ ಇಲ್ಲಿ ಆರ್ಟಿಸ್ಟ್ ಆಗಿದ್ವಿ. ಸೊ ಹಾಗಾಗಿ ಆಕಾಶವಾಣಿ ಜೊತೆಗೆ ನನಗೆ ಒಂಥರ ಬಹಳ ವರ್ಷಗಳ ಸಂಬಂಧ, ಅಂಡ್ ಇಲ್ಲಿಂದ ನಾನು ಬಹಳ ಕಲ್ತಿದ್ದೀನಿ.
2: ಓಕೆ ಓಕೆ. ಸೊ ಈ ವನ್ಯಜೀವಿ ಮತ್ತೆ ಈ ನೇಚರ್, ಆಮೇಲೆ ಈ ಫೋಟೋಗ್ರಫಿ, ಫಿಲ್ಮೋಗ್ರಫಿ, ಇದ್ರ ಬಗ್ಗೆ ಅಟ್ರಾಕ್ಷನ್ ಹೇಗಾಯ್ತು? ಅದು ನಿಮ್ಮ ಚೈಲ್ಡ್ಹುಡ್ಲಿಂದಲೇ ಆರಂಭ ಆಯ್ತಾ ಹೇಗೆ?
3: ಹಾ, ಚಿಕ್ಕ ಹುಡುಗಿ ಇದ್ದಾಗ ನನಗೆ ಈ ಏನೋ ವಾರಕ್ಕೊಂದ್ಸತಿ ನ್ಯಾಷನಲ್ ಜಿಯೋಗ್ರಾಫಿಕ್ ಚಾನೆಲ್ದು ಬರ್ತಾ ಇತ್ತು.

0: ಟಿವಿನಲ್ಲಿ, ಅದನ್ನ ನೋಡಿ ಇಷ್ಟೊಂದೆಲ್ಲ ಇದೆಯಾ ಜಗತ್ನಲ್ಲಿ ಅಂತ ಒಂದು ಕುತೂಹಲ ಇರ್ತಾ ಇತ್ತು. ಬಟ್ ನಮ್ಮ ಮನೆ ಹಿಂದೆನೆ ಈ ಚಿಟ್ಟೆಗಳು ಇರ್ತಾ ಇದ್ವು, ಅಳಿಲಿರ್ತಾ ಇತ್ತು. ಇದನ್ನ ನಾವು ನೋಡಕ್ ಸಿಗಲ್ವಲ್ಲ, ನಮಗೆ ಯಾವ್ದೋ ಬೇರೆ ದೇಶದ ಸಿಗುತ್ತೆ, ಆಫ್ರಿಕಾದ ನೋಡಕ್ಕೆ ಸಿಗುತ್ತೆ, ಇನ್ಯಾವುದೋ ದೇಶದ ಸಿಗುತ್ತೆ, ನಮ್ದೇ ದೇಶದ್ದು ನೋಡಕ್ ಸಿಗಲ್ವಲ್ಲ ಅಂತನೂ ಅನ್ನಿಸ್ತಾ ಇತ್ತು. ಆದ್ರೆ ನಾನು ಬೇರೆ ದಾರಿ ತಗೊಂಡೆ. ಆಸ್ ಯೂಶುವಲ್ ಎಲ್ಲರೂ ಎಂಜಿನಿಯರಿಂಗ್ ಇಲ್ಲ ಮೆಡಿಸಿನ್ ಇರ್ತಾ ಇತ್ತು ನಮ್ಮ ಕಾಲದಲ್ಲಿ. ನಾನು ಇಂಜಿನಿಯರ್ ಆದೆ ಕಾರಣಾಂತರಗಳಿಂದ. ಆದ್ರೆ ಇದ್ ಮಾಡ್ಬೇಕು ಅನ್ನೋ ಒಂದು ಆಸೆ ಯಾವಾಗ್ಲೂ ಇತ್ತು. ಒಂಥರ ಹವ್ಯಾಸದ ತರ ಫೋಟೋಗ್ರಫಿ ಮಾಡ್ತಾ ಇದ್ದೆ. ಒಂದು ಸಣ್ಣ ವಿಡಿಯೋ ಕ್ಯಾಮ್ರಾ ಇಟ್ಕೊಂಡು ಎಲ್ಲಿಗಾದ್ರೂ ಹೋದಾಗ ಒಂದಷ್ಟು ವಿಡಿಯೋಗಳು ತೆಗಿಯೋದು ಅಂತೆಲ್ಲ. ಆಮೇಲೆ ಸಾಫ್ಟ್ವೇರ್ ಕೆಲ್ಸಕ್ಕೆ ಸೇರಿ ಅವಾಗ ಭಾವಿ ಪತಿಯನ್ನ ಅಲ್ಲೇ ನಾನು ಮೀಟ್ ಮಾಡಿದ್ದು. ನಾವಿಬ್ರು ಕಾಡುಗಳಿಗೆ ಹೋಗ್ತಾ ಇದ್ವಿ ಅಥವಾ ಇಲ್ಲೇ ಬೆಂಗಳೂರಲ್ಲಿ ಬರ್ಡ್ ವಾಚಿಂಗು ಎಲ್ಲ. ಆಮೇಲೆ ಇದನ್ನ ಒಂಥರ ಹವ್ಯಾಸ ಒಂದು ಪ್ರೊಫೆಷನ್ ಆಗಿ ಬದಲಾವಣೆ ಆಯ್ತು.
1: ಬಯೋಡೈವರ್ಸಿಟಿ ಅಂದ್ರೆ ಇಟ್ಸ್ ವಾಸ್ಟ್ ಅಲ್ಲ, ಬೇರೆ ಬೇರೆ ಪ್ರದೇಶದಲ್ಲಿ ಅದರದೇ ಆದಂತಹ ಒಂದು ಫ್ಲೋರಾ ಇರುತ್ತೆ, ಫೌನಾ ಇರುತ್ತೆ. ಸೊ ಅದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಆ ಥಾಟ್ ನಿಮ್ಗೆ ಯಾವ ಏಜ್ ಅಲ್ಲಿ ಬಂತು, ಯಾಕೆ ಬಂತು?
0: ಕುತೂಹಲ ಅಂತ ಇತ್ತು. ಆದ್ರೆ ನಮ್ಮ ಅದೃಷ್ಟ ಏನಂತಂದ್ರೆ ಬೆಂಗಳೂರಲ್ಲಿ ಈ ಬರ್ಡ್ ವಾಚಿಂಗ್ ಗ್ರೂಪ್ಸ್ ಎಲ್ಲ ಬಹಳ ಇದೆ. ಸೊ ಬರ್ಡ್ ವಾಚಿಂಗ್ ಇರಬಹುದು ಅಥವಾ ಈವನ್ ಆಂಟ್ ವಾಕ್ಸ್ ಅಂತ ಮಾಡ್ತಾರೆ. ಸೊ ಹಾಗಾಗಿ ಪ್ರಕೃತಿಯ ಸಂಬಂಧವಾಗಿ ಇಲ್ಲಿ ಬಹಳ ಜನ ತಾವು ಕಲ್ತಿರೋದನ್ನ ನಮ್ಗೆ ಹೇಳ್ಕೊಡ್ತಾರೆ. ಸೊ ಅಂಥ ಗ್ರೂಪ್ಸ್ ಜೊತೆ ಸೇರ್ಕೊಂಡು ನನಗೆ ಇಂಟ್ರೆಸ್ಟ್ ಜಾಸ್ತಿ ಆಯ್ತು. ಅಂಡ್ ಇದನ್ನ ಫಿಲ್ಮ್ ಮೂಲಕ ಅಥವಾ ಡಾಕ್ಯುಮೆಂಟ್ರಿ ಮೂಲಕ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಆನ್ ದ ಜಾಬ್ ನಾನು ಕಲ್ತ್ಕೊಂಡೆ. ಬೇರೆ ಬೇರೆ ಇವಾಗ ಕಾರ್ಪೊರೇಟ್ ವಿಡಿಯೋಸ್ ಮಾಡ್ತಾ ಇದ್ದೆ, ಸಾಫ್ಟ್ವೇರ್ ಕಂಪ್ನೀಸ್ ಇರ್ಬೋದು ಅಥವಾ ಬೇರೆ ಎನ್ ಜಿ ಒಸ್ಗೆ. ಬಟ್ ಅದನ್ನ ಮಾಡ್ತಾ ಇದ್ರೆ ನಾನು ನನಗೆ ಬೇಕಾಗಿರೋದು ನಾನು ಮಾಡ್ತಾ ಇರಲಿಲ್ಲ. ಆಕ್ಚುಲಿ ಸುಚೀಂದ್ರ ಪ್ರಸಾದ್ ಅಂತ ಇದಾರಲ್ಲ, ಅವ್ರು ಒಂದ್ಸತಿ ಸಿಕ್ಕಿ ನನಗೆ ಹೇಳಿದ್ರು, ನಿನಗ್ ಮಾಡ್ಬೇಕು ಅಂತ ಆಸೆ ಇರೋದು ಬೇರೆದು, ನೀನು ಇದನ್ನ ಬೇರೆ ಏನೋ ಮಾಡ್ತಾ ಇದ್ರೆ ವೆನ್ ವಿಲ್ ಯು ಡೂ ವಾಟ್ ಯು ವಾಂಟ್ ಅಂತ. ಸೊ ಅದನ್ನ ಹೇಳಿದ್ಮೇಲೆ ಯೋಚನೆ ಮಾಡಿ ಇದನ್ನೇ ಮಾಡ್ಬೇಕು ಅಂತ ಶುರು ಮಾಡಿದೆ.
1: ಫಿಲ್ಮ್ ಮೂಲಕ ಬೇರೆ ಜನರಿಗೂ ತಲುಪಿಸ್ಬೇಕು ಅಂತ ಯಾಕೆ ಥಾಟ್ ಬಂತು?
0: ಯಾಕೆಂದ್ರೆ ನಮ್ಮ ದೇಶದ ಪ್ರಾಣಿಗಳ ಬಗ್ಗೆ ನಮ್ಮ ಭಾಷೆಯಲ್ಲಿ ನಮಗೆ ನೋಡಕ್ ಸಿಗಲ್ಲ. ಇವಾಗ ಸರ್ ಡೇವಿಡ್ ಆಟನ್ಬರೋ ಈಸ್ ವೆರಿ ಗ್ರೇಟ್, ಅವ್ರದ್ದು ಅವ್ರು ಹೇಳ್ತಾರೆ, ಆದ್ರೆ ಅದು ನಮ್ಗೆ ಜನಸಾಮಾನ್ಯರಿಗೆ ಸಿಗೋದಿಲ್ಲ. ನಿಮ್ಗೆ ಒಂದು ನ್ಯಾಷನಲ್ ಜಿಯೋಗ್ರಾಫಿಕ್ ಅಥವಾ ಡಿಸ್ಕವರಿ ಸಬ್ಸ್ಕ್ರಿಪ್ಷನ್ ಇರಬೇಕು, ಅದನ್ನ ನೋಡ್ಬೇಕು. ಈಗ ಒಂದು ಹಳ್ಳಿನಲ್ಲಿ ಅದನ್ನ ನೋಡಕ್ ಸಿಗುತ್ತಾ? ಅವ್ರಿಗೆ ಅರ್ಥ ಆಗತ್ತಾ? ಆಗಲ್ಲ. ಸೊ ಅವ್ರು ಏನ್ ನೋಡ್ತಾರೆ? ರೀಲ್ಸ್ ನೋಡ್ತಾರೆ, ಇಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ತಾರೆ. ಅವ್ರ ಭಾಷೆನಲ್ಲಿ ನೋಡಕ್ ಸಿಗ್ಬೇಕು ಅನ್ನೋದು ಒಂದು ಆಸೆ ಇತ್ತು ನನಗೆ. ಸೊ ಕನ್ನಡದಲ್ಲಿ ಮಾಡೋದಕ್ಕೆ ಶುರು ಮಾಡಿದೆ, ಶಾರ್ಟ್ ಫಿಲ್ಮ್ ಅಲ್ಲಿ. ಶುರು ಮಾಡಿದಾಗ ಅಫ್ಕೋರ್ಸ್ ತಪ್ಪುಗಳಿದ್ವು, ಬಟ್ ಅದನ್ನ ತಿದ್ದೋದಕ್ಕೆ ಫಾರ್ಚುನೇಟ್ಲಿ ದೇರ್ ವರ್ ಮೆಂಟರ್ಸ್ ನಮ್ಗೆ ಏನ್ ಸರಿ ಏನ್ ತಪ್ಪು ಅಂತ ಹೇಳ್ಕೊಟ್ಟು. ಸೊ ವಿ ವರ್ ಏಬಲ್ ಟು ಮೇಕ್ ಥಿಂಗ್ಸ್ ಬೆಟರ್. ಅಂಡ್ ಕರ್ನಾಟಕ ಅರಣ್ಯ ಇಲಾಖೆ ಜೊತೆ ಸೇರ್ಕೊಂಡು ಇಂಥ ಶಾರ್ಟ್ ಫಿಲ್ಮ್ಸ್ ಮಾಡಕ್ಕೆ ಶುರು ಮಾಡಿದೆ. ಅಂಡ್ ಅದನ್ನ ಯೂಟ್ಯೂಬ್ ಮೇಲೆ ಹಾಕ್ದಾಗ ಯಾರು ಬೇಕಾದ್ರೂ ನೋಡ್ಬೋದು ಅದನ್ನ, ಇಟ್ ಇಸ್ ಈಸಿಲಿ ಅವೈಲಬಲ್. ಅಂಡ್ ಡೌನ್ಲೋಡಬಲ್ ಮಾಡಿದೆ, ಇಂಗ್ಲಿಷ್ ಅಲ್ಲೂ ಮಾಡ್ತಿದ್ದೆ, ಕನ್ನಡದಲ್ಲೂ ಮಾಡ್ತಿದ್ದೆ. ನಿಮ್ ಇಂಗ್ಲಿಷ್ ನನಗೆ ಬೇಡ ಅಕ್ಕ, ನೀವು ಕನ್ನಡದ ಕೊಡಿ ಅಂತ. ಖುಷಿ ಆಗತ್ತೆ.
1: ಬೇರೆ ದೇಶದಲ್ಲಿ ಹೋಗಿ ಶೂಟ್ ಮಾಡ್ತಿರಲ್ಲ ಮೇಡಮ್, ಏನು ವ್ಯತ್ಯಾಸ ಇರುತ್ತೆ ಅಲ್ಲಿ ನಮ್ ದೇಶಕ್ಕೂ ಅವ್ರ ಇದಕ್ಕೂ?
0: ಇವಾಗ ಬಿ ಬಿ ಸಿ ನ್ಯಾಟ್ ಜಿಯೋಗೆಲ್ಲ ಕೆಲಸ ಮಾಡಿದ್ರೆ ನಂದು ಫಿಲ್ಮಿಂಗ್ ಎಲ್ಲ ಮಾಡಿರೋದು ಇಂಡಿಯಾದಲ್ಲಿ ಮಾತ್ರ, ಹೊರಗಡೆ ಹೊರದೇಶದಲ್ಲಿ ಇದುವರೆಗೂ ಶೂಟ್ ಮಾಡಿಲ್ಲ. ಮಾಡಕ್ ಇಷ್ಟ ಇಲ್ಲ ಅಂತಲ್ಲ, ನನಗೆ ಇದುವರೆಗೂ ನಾನು ಮಾಡಿರೋದೆಲ್ಲ
1: ಇಂಡಿಯಾದಲ್ಲಿ ಮಾತ್ರ. ಓಕೆ. ಸೊ ಹೊರಗಡೆದ್ದು ಏನಾದರೂ ರಿಸರ್ಚ್ ಮಾಡಿದ್ದೀರಾ? ಯಾವ ಥರ ಈಗ ಆಸ್ಟ್ರೇಲಿಯಾದಂದ್ರೆ ಅದರದ್ದೇ ಒಂದು ಫ್ಲೋರಾ ಆ್ಯಂಡ್ ಫೌನಾ ಬೇರೆ ಥರ ಇದೆ ಅವ್ರದ್ದು.
0: ಹಾಂ, ನಾನು ಬೇರೆ ದೇಶದ್ದು ಓದ್ತಾ ಇರ್ತೀನಿ. ಛಾಯಾಗ್ರಹಣ ಮಾಡಬೇಕು ಅಂತಂದ್ರೂ ನಮ್ಗೆ ಎಲ್ಲ ಅದ್ರ ಬಗ್ಗೆ ಸೈಂಟಿಫಿಕ್ ಆಗಿ ನಾವು ತಿಳ್ಕೊಳ್ಳೇಬೇಕು. ನಾನು ಸುಮ್ಮನೆ ಹೋಗಿ ಒಂದು ಕ್ಯಾಮ್ರಾ ಇಟ್ಕೊಂಡು ನಾನು ಶೂಟ್ ಮಾಡೋಕ್ಕಾಗಲ್ಲ. ಎಲ್ಲಾ ಪ್ರಾಣಿಗಳದ್ದು, ಇವಾಗ ನಾನೊಂದು ಕರಡಿ ಮೇಲೆ ಮಾಡಿರಬಹುದು ಅಥವಾ ನೀರ್ನಾಯಿ ಮೇಲೆ ಇರ್ಬೋದು, ಅದ್ರ ಬಗ್ಗೆ ನಾನು ಸೈಂಟಿಫಿಕ್ ಪೇಪರ್ಸ್ ಓದಬೇಕು, ಪುಸ್ತಕಗಳು ಓದಬೇಕು. ಹಾಗೆ ಬೇರೆ ದೇಶದ್ದು ನಾನು ಓದ್ತಾ ಇರ್ತೀನಿ. ಇವಾಗ ಲಂಡನ್ ಅಲ್ಲಿ ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಂ ಅಂತ ಇದೆ. ಅವ್ರದ್ದು ದೇರ್ ಇಸ್ ಅ ವೆರಿ ಪ್ರೆಸ್ಟೀಜಿಯಸ್ ಕಾಂಪಿಟೇಷನ್ ಕಾಲ್ಡ್ ದ ವೈಲ್ಡ್ ಲೈಫ್ ಫೋಟೋಗ್ರಫರ್ ಆಫ್ ದ ಇಯರ್ ಅಂತ. ಇಟ್ಸ್ ಒಂಥರ ಫೋಟೋಗ್ರಫಿನಲ್ಲಿ ಆಸ್ಕರ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಅದರಲ್ಲಿ ನನಗೆ ಒಂದ್ ವರ್ಷ ಜೂರಿ ಮೆಂಬರ್ ಆಗಕ್ಕೆ ಅವಕಾಶ ಸಿಕ್ತು. ವಿಶ್ವದಾದ್ಯಂತ ಎಲ್ಲ ಫೋಟೋಗ್ರಫರ್ಸ್ ಅವರವರ ಫೋಟೋಸ್ನ ಎಂಟ್ರೀಸ್ ಕಳಿಸ್ತಾರೆ. ಈ ಫೋಟೋ ಬೆಟರಾ ಇನ್ನೊಂದು ಬೆಟರಾ ಅಂತ ಜಡ್ಜ್ ಮಾಡೋಕ್ಕೆ ನನಗೆ ಆ ಪ್ರಾಣಿ ಬಗ್ಗೆ ಗೊತ್ತಿರಬೇಕು. ಸೊ ಅವಾಗ ಬೇಕಾದಷ್ಟು ರಿಸರ್ಚ್ ಮಾಡಬೇಕಾಯ್ತು. ಈ ಪ್ರಾಣಿಗೆ ಮುಖ್ಯ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕಾ, ಇನ್ನೊಂದಕ್ಕೆ ಕೊಡಬೇಕಾ, ಅದನ್ನ ಓದಲೇಬೇಕಾಗುತ್ತೆ. ಸೊ ಬೇರೆ ದೇಶದ್ದು ನಾನು ಓದ್ತಾ ಇರ್ತೀನಿ.
1: ನ್ಯಾಷನಲ್ ಜಿಯೋಗ್ರಫಿಕ್ ಎಕ್ಸ್ಪ್ಲೋರರ್ ಆಗಿ ನಿಮ್ಮ ಅನುಭವ, ನಿಮ್ಮ ಕೆಲಸದ ದೃಷ್ಟಿಕೋನವನ್ನು ಹೇಗೆ

0: ಬದಲಾಯಿಸಿದೆ.
1: ನನಗೆ ನ್ಯಾಷನಲ್ ಜಿಯೋಗ್ರಾಫಿಕ್ ಎಕ್ಸ್ಪ್ಲೋರರ್ ಆದಾಗಿಂದ ಬೇರೆ ಎಕ್ಸ್ಪ್ಲೋರರ್ಸ್ ಜೊತೆಗೆ ಡಿಸ್ಕಸ್ ಮಾಡೋದಕ್ಕೆ ಬಹಳ ಅವಕಾಶಗಳು ಸಿಗ್ತಾ ಇದೆ. ಅವರಿಂದ ನನಗೆ ಕಲಿಯೋಕ್ಕೆ ಬೇಕಾದಷ್ಟು ಸಿಗ್ತಾ ಇದೆ. ಇವಾಗ ಅವರು ತಗೊಳ್ಳೋ ರಿಸ್ಕ್ಸ್ ಇರ್ಬೋದು, ಅಥವಾ ಅವ್ರ ಜೊತೆ ನಾನು ಕೊಲಾಬ್ರೇಟ್ ಮಾಡಿ ಕೆಲಸ ಮಾಡಿದಾಗ, ಅವರು ಇವಾಗ ಫಾರ್ ಎಕ್ಸಾಂಪಲ್ ನಾನು ಛಾಯಾಗ್ರಹಣ ಮಾಡ್ತೀನಿ, ಆದರೆ ಇನ್ನೊಬ್ರು ಸೈಂಟಿಸ್ಟ್ ಇರ್ಬೋದು, ಒಬ್ರು ಸಂರಕ್ಷಣೆಯಲ್ಲಿ ಇರ್ತಾರೆ. ಸೊ ಅವರವರ ಅನುಭವಗಳನ್ನ ನನಗೆ ಹೇಳ್ತಾರೆ, ಅಥವಾ ನನ್ನ ಅನುಭವ ನಾನು ಹೇಳ್ತೀನಿ. ಸೊ ಹಾಗಾಗಿ ಕುದುರೆಗೆ ಹೀಗೆ ಹಾಕಿ ಹೋಗ್ತಾ ಇರೋ ತರ ಇದ್ದಿದ್ದು ಅದೊಂಥರ ತೆಗೆದು, ಇಟ್ ವಾಸ್ ಇಟ್ಸ್ ವೆರಿ ಲಿಬರೇಟಿಂಗ್ ಟು ಲರ್ನ್ ಫ್ರಮ್ ಎವ್ರಿಬಡಿ.
0: ಈಗ ಒಂದು ನಿಮ್ದೊಂದು ಟೀಮ್ ತರ ಇರತ್ತಲ್ವಾ ಮೇಡಮ್? ಸೊ ಐಡಿಯಾಸ್ ನೀವು ಡೈರೆಕ್ಟರ್ ಹತ್ರ ಕನ್ಸೆಪ್ಟ್ ಮಾಡಿ ನೀವು ಫೋಟೋಗ್ರಫಿ ಅಥವಾ ವಿಡಿಯೋಗ್ರಫಿ ಮಾಡ್ತೀರಾ, ಅಥವಾ ಯು ಹ್ಯಾವ್ ಯೋರ್ ಓನ್ ವಿಷನ್, ನಾನು ಇದೇ ತರ ಶೂಟ್ ಮಾಡಬೇಕು, ಇದೇ ಇದನ್ನೇ ತಗೋಬೇಕು ಶಾರ್ಟ್ ಅಲ್ಲಿ ಅಂತ ಹೇಳಿ?
1: ಆಸ್ ಅ ಸಿನಿಮಾಟೋಗ್ರಫರ್ ಯಾರಾದ್ರೂ ಹೈಯರ್ ಮಾಡಿದ್ರೆ, ಇವಾಗ ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿಯಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಸೀಕ್ವೆನ್ಸ್ ಅಂತ ಇರುತ್ತೆ, ಅದೊಂದು 3-4 ನಿಮಿಷದ ಸೀಕ್ವೆನ್ಸ್ ಇರಬಹುದು. ಇವಾಗ ಬೇರೆ ಪ್ರೊಡಕ್ಷನ್ ಕಂಪನಿ ನನ್ನನ್ನ ಹೈಯರ್ ಮಾಡಿದಾಗ ಅವರು ಈ ತರ ನನಗೆ ಬೇಕು ಅಂತ ಹೇಳ್ತಾರೆ. ಒಂದು ಕಾನ್ಸೆಪ್ಟ್ ಇರುತ್ತೆ, ಆ ಸ್ಟೈಲ್ ನೋಟ್ ಅಂತ ಕೊಡ್ತಾರೆ. ಸ್ಟೈಲ್ ನೋಟ್ ನೋಡಿಕೊಂಡು ನಾನು ಮಾಡಬೇಕು. ಬಟ್ ನೀವು ವನ್ಯಜೀವಿಗಳನ್ನ ಶೂಟ್ ಮಾಡಕ್ ಹೋದಾಗ ನಿಮ್ಗೆ ಇದೇ ಆಗತ್ತೆ ಅನ್ನೋ ಗ್ಯಾರಂಟಿ ಇರಲ್ಲ, ಹೇಳ್ತಾರೆ ಇದು ಬೇಕು ಅಂತ. ಫಾರ್ ಎಕ್ಸಾಂಪಲ್ ಈ ಕಪ್ಪೆ ಇದೆ, ಇದು ಆಚೆ ಬರುತ್ತೆ, ಇದನ್ನ ಹಾವು ತಿನ್ಬಹುದು, ಇದೆಲ್ಲ ಇರುತ್ತೆ ಒಂದು ಸೀಕ್ವೆನ್ಸ್ ಅಲ್ಲಿ ಅಂತ ಅನ್ಕೊಂಡು ಅವ್ರು ಕೊಟ್ಟಿರ್ತಾರೆ. ಆ ಕಪ್ಪೆನೇ ಬರ್ದೇ ಇರಬಹುದು ಅಥವಾ ಹಾವು ತಿಂದೇ ಇರಬಹುದು. ಸೊ ಆಗ ನಮ್ಗೆ ಏನ್ ಸಿಗುತ್ತೆ ಅದನ್ನ ತಗೊಂಡು ದೆನ್ ಅದನ್ನ ಚೆನ್ನಾಗಿ ಶೂಟ್ ಮಾಡಬೇಕು. ದಟ್ ವಿಲ್ ಬಿ ಎಡಿಟೆಡ್ ಇನ್ ಟು.
0: ಸೊ ಇಫ್ ಇಟ್ ಆಲ್ ಈಗ ಒಂದು ನ್ಯೂ ಸೀಕ್ವೆನ್ಸ್ ಎಕ್ಸ್ಪ್ಲೈನ್ ಮಾಡಿದ್ರೆ ಅದು ಆಗದೆ ಇದ್ರೆ ನಿಮ್ಗೆ ಏನು ಆಲ್ಟರ್ನೇಟಿವ್ ಇರುತ್ತೆ?
1: ಒಂದೊಂದ್ಸತಿ ಏನು ಅಂದ್ರೆ ಏನೂ ಆಗಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಡಾಕ್ಯುಮೆಂಟ್ರಿಗೆ ಕರಡಿಗಳನ್ನ ಶೂಟ್ ಮಾಡಕ್ ಹೋದ್ವಿ. ಆ ವರ್ಷ ಬಹಳ ಬಿಸಿಲಿತ್ತು, ಕರಡಿಗಳು ಆಚೆ ಬರ್ತಾ ಇರಲಿಲ್ಲ. ಇದು ದರೋಜಿ ಬೇರ್ ಸ್ಯಾಂಕ್ಚುರಿ. ಕಾಯ್ತಾ ಇದೀವಿ ಎಷ್ಟು ದಿನ ಆದ್ರೂ ಕರಡಿ ಬರ್ತಾ ಇರಲಿಲ್ಲ, ಅಷ್ಟು ಬಿಸಿಲಿತ್ತು ಅಂತ.
0: ಓಕೆ.
1: ಆದ್ರೆ ಅದೇ
0: ನ್ಯಾಚುರಲ್
1: ಹ್ಯಾಬಿಟೇಟ್, ಈ ಕರಡಿ ಬರ್ತಾ ಇಲ್ಲ, ಕಾಯ್ತಾ ಇದೀವಿ. ಬಟ್ ನವಿಲುಗಳು ಬರಕ್ಕೆ ಶುರು ಮಾಡಿದ್ವು. ಅಲ್ಲಿ ಒಂದು ವಾಟರಿಂಗ್ ಹೋಲ್ ಇತ್ತು. ಈ ನವಿಲುಗಳು ಬಂದು ದೇ ಹ್ಯಾವ್ ಸಮಥಿಂಗ್ ಕಾಲ್ಡ್ ಅ ಲೆಕ್, ಅಂದ್ರೆ ಈ ಗಂಡು ನವಿಲುಗಳು ಡಿಸ್ಪ್ಲೇ ಮಾಡಕ್ ಶುರು ಮಾಡತ್ವೆ ಜಸ್ಟ್ ಬಿಫೋರ್ ಅರೌಂಡ್ ಮಾನ್ಸೂನ್. ಸೊ ಈ ಗಂಡು ನವಿಲು ಡಿಸ್ಪ್ಲೇ ಮಾಡಿದಾಗ ಇಟ್ ವಿಲ್ ಅದರದೊಂದು ಟೆರಿಟರಿ ಅದು ಎಸ್ಟಾಬ್ಲಿಷ್ ಮಾಡ್ಕೊಳುತ್ತೆ, ಆ್ಯಂಡ್ ಬೇರೆ ಗಂಡು ನವಿಲ್ ಜೊತೆ ಅದು ಫೈಟ್ ಮಾಡುತ್ತೆ ಟು ಪ್ರೊಟೆಕ್ಟ್ ಇಟ್ಸ್ ಟೆರಿಟರಿ. ಸೊ ಅದ್ರ ಟೆರಿಟರಿನಲ್ಲಿ ಯಾವ್ಯಾವ ಹೆಣ್ಣು ಬರುತ್ತೆ ಅದನ್ನ ಇಂಪ್ರೆಸ್ ಮಾಡಕ್ಕೆ ಅದು ನೋಡ್ತಾ ಇರುತ್ತೆ. ಸೊ ಅದು ಅಲ್ಲಿ ದಟ್ ಸ್ಟಾರ್ಟೆಡ್ ಹ್ಯಾಪ್ನಿಂಗ್ ಇನ್ ಫ್ರಂಟ್ ಆಫ್ ಅಸ್. ಸೊ ಅದನ್ನ ಶೂಟ್ ಮಾಡಿದ್ವಿ ನಾವು. ಈ ಕರಡಿ ಸಿಗ್ಲೇ ಇಲ್ಲ.
0: ಓಕೆ.
1: ಬಟ್ ಸಮಟೈಮ್ಸ್ ಆತರ ಅದು ಆ ಥರ ಆದ್ರೆ ಅದು ಕಷ್ಟ. ಅದು ನಮಗೆ ಕರಡಿನೇ ಬೇಕು ಅಂದಾಗ ನವಿಲ್ ಬಂದ್ಬಿಟ್ರೆ ಅದು ಪ್ರಾಬ್ಲಮ್ ಏನ, ಕರಡಿದೆ ಕತೆ ಇದ್ದಾಗ. ಬಟ್ ಸಮಟೈಮ್ಸ್ ಇನ್ ಅ ಸ್ಟೋರಿ
0: ಸ್ಟೋರಿ ಅಬೌಟ್ ಪಿಕಾಕ್ ಹ್ಯಾಪನ್
1: ಅಲ್ಲ, ಬೇರ್ ಆಮೇಲೆ ಯಾವಾಗ್ಲೂ ಬಂತು, ಮುಂದಿನ ವರ್ಷ ಬಂತದು. ಬಟ್ ನವಿಲುಗಳನ್ನ ಶೂಟ್ ಮಾಡಿದ್ವಿ, ಅಂಡ್ ದಟ್ ಬಿಕೇಮ್ ಅ ವೆರಿ ವೆರಿ ಇಂಟ್ರೆಸ್ಟಿಂಗ್ ಸೀಕ್ವೆನ್ಸ್. ಅಂಡ್ ಆಕ್ಚುಲಿ ಸರ್ ಡೇವಿಡ್ ಆಟನ್ಬರೋ ಹೇಳಿದ್ರು ಈ ಡಾಕ್ಯುಮೆಂಟ್ರಿನಲ್ಲಿ ನನಗೆ ಇದೇ ಫೇವ್ರೇಟ್ ಸೀಕ್ವೆನ್ಸ್ ಅಂತ. ಅಂಡ್ ಅವ್ರ ಹತ್ರ ಅವ್ರು ಬರ್ದಿರೋ ಒಂದು ಲೆಟರ್ ಕೂಡ ಇದೆ ನನ್ನ ಹತ್ರ.
0: ಆಟರ್ಗಳ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡಿದ್ರೆ, ಮೈ ಆಟರ್ ಡೈರಿ ಅಂತ ಹೇಳಿ, ಆಟರ್ ನೀರ್ ನಾಯಿ ಅಂತ ಹೇಳಿದ್ರೆ ಅದರ ಬಗ್ಗೆ ಜಾಸ್ತಿ ಎಲ್ರಿಗೂ ಮಾಹಿತಿ ಇರಲಿಕ್ಕಿಲ್ಲ. ಸೊ ಅದರ ಸಂರಕ್ಷಣೆಯ ಮಹತ್ವವನ್ನು, ಯಾಕೆ ಅದು ಇಂಪಾರ್ಟೆಂಟ್ ಬಯೋಡೈವರ್ಸಿಟಿಗೆ ಅಂತ ಹೇಳಿ?
1: ನೀರ್ನಾಯಿ ನದಿಯಲ್ಲಿದೆ ಅಂತಂದ್ರೆ ನದಿ ರಿಲೇಟಿವ್ಲಿ ಕ್ಲೀನ್ ಆಗಿದೆ ಅನ್ನೋ ಭಾವನೆ, ಬಟ್ ನಿಜವಾಗ್ಲೂ ನದಿ ಕ್ಲೀನ್ ಆಗಿದೆಯಾ ಇಲ್ವಾ ಅದು ನಮಗ್ ಗೊತ್ತಿಲ್ಲ. ಅಂಡ್ ನೀರ್ನಾಯಿ ಇರೋದೇ ನಮ್ ದೇಶದಲ್ಲಿ ಗೊತ್ತಿಲ್ಲ ಯಾರಿಗೂ. ಯಾಕಂದ್ರೆ ನೀರ್ನಾಯಿ ನನ್ ಫೋಟೋ ತೋರಿಸಿದ್ರೆ ಬೀವರ್ ಅಂತಾರೆ ಅಥವಾ ಸೀಲ್ ಅಂತಾರೆ. ಯಾಕಂದ್ರೆ ನಾವು ಟಿವಿನಲ್ಲಿ ನಮಗ್ ನೋಡಕ್ ಸಿಗೋದು ಬೀವರು ಸೀಲು. ಸೊ ನಮ್ ದೇಶದಲ್ಲೇ 3 ಸ್ಪೀಶೀಸ್ ನೀರ್ನಾಯಿಗಳಿವೆ, ನಮಗ್ ಗೊತ್ತಿಲ್ಲ. ಅದು ನನಗೆ ಎಲ್ಲರಿಗೂ ತಿಳಿಸ್ಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ನಮ್ ದೇಶದ ಪ್ರಾಣಿಗಳು ನಮಗೆ ಫಸ್ಟ್ ಗೊತ್ತಾಗ್ಬೇಕು ಅಂತ ನನ್ನ ಆಸೆ. ಸೊ ಓ ಫಾರ್ ಆಟರ್ ಇರಬೇಕು ಅಂತ ಯಾವತ್ತಾಗತ್ತೋ ಅದು ನನ್ನ ಕನಸದು. ಆದ್ರಿಂದ ಈ ನೀರ್ನಾಯಿಗಳ ಬಗ್ಗೆ ತಿಳಿಸ್ಬೇಕು ಅಂತ. ಅಂಡ್ ನೀರ್ನಾಯಿ ಇದೆ ಅಂದ್ರೆ ನಿಮ್ಗೆ ಇಟ್ ಟೆಲ್ಸ್ ಯು ದಟ್ ದ ರಿವರ್ ಇಸ್ ರಿಲೇಟಿವ್ಲಿ ಕ್ಲೀನ್.
0: ಸೊ ಮೈ ಆಟರ್ ಡೈರಿ ಮಾಡೋ ಕಲ್ಪನೆ ಇದೇ ಉದ್ದೇಶದಿಂದ ಬಂತ?
1: ನನ್ನ ಹಸ್ಬೆಂಡ್ ಮತ್ತೆ ನಾನು ಈ ನೀರ್ನಾಯಿಗಳನ್ನ ನಾವೇ ಸ್ಟಡಿ ಮಾಡ್ಬೇಕು ಅನ್ನೋ ಆಸೆ ಇತ್ತು. ಭಾರತದಲ್ಲಿ ಸ್ಟಡೀಸ್ ಆಗಿವೆ, ಬಟ್ ಮೋರ್ ಆರ್ ಲೆಸ್ ಕ್ಯಾಪ್ಟಿವಿಟಿನಲ್ಲಿ ಆಗಿರೋದು. ಇವಾಗ ಗೋವಾನಲ್ಲಿ ಎಲ್ಲ ಕಡೆ ದೇ ಆರ್ ಸ್ಟಡಿಂಗ್, ಬಟ್ ಅಷ್ಟು ಎಕ್ಸ್ಟೆನ್ಸಿವ್ ರಿಸರ್ಚ್ ಆಗಿಲ್ಲ. ಸೊ ನಮ್ಗೆ ಈ ನೀರ್ನಾಯಿಗಳು ಸಾಮಾಜಿಕ ಪ್ರಾಣಿಗಳು, ಮರ್ಕ್ಯೂರಿಯಲ್ ಬಹಳ ಎನರ್ಜಿ, ಅದನ್ನ ನೋಡಕ್ಕೆ ಒಂದು ಖುಷಿ. ಸೊ ವೈಲ್ಡ್ ಅಲ್ಲಿ ನಾವು ನೋಡ್ಬೇಕು ಅದನ್ನ, ಅದನ್ನ ಏನ್ ಮಾಡತ್ವೆ ಅಂತ ಕಲಿಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಒಂದು ಶಾರ್ಟ್ ಫಿಲ್ಮ್ ಮಾಡೋಣ ಅಂತಾನೆ ಹೊರಟಿದ್ದು. ಬಟ್ ಅಲ್ಲಿ

0: ಹೋಗಿ ನದಿ ಪಕ್ಕ ಅಷ್ಟು ಸಮಯ ಕಳೀತಾ ಕಳೀತಾ ಏನೇನೋ ಬೇರೆ ಏನು ಸಮಸ್ಯೆಗಳಿವೆ ಆ ನೀರ್ನಾಯಿಗಳಿಗಾಗಲಿ ಮೀನುಗಾರರಿಗಾಗಲಿ, ಅದು ಇಟ್ ಸ್ಟಾರ್ಟೆಡ್ ಶೋಯಿಂಗ್ ಅಪ್.
1: ಸೊ ಈ ಕನೆಕ್ಷನ್ ಹೇಗೆ ಸುಗಂಧಿ ಅವರೇ, ಮೀನುಗಾರರು ಆ್ಯಂಡ್ ಆಟರ್ಸ್ ಮಿಡ್ಲಲ್ಲಿ?
0: ಸೊ ಮೀನುಗಾರರು ನೀರ್ನಾಯಿಗಳು ಶತಮಾನಗಳಿಂದ ಒಟ್ಟಿಗೆನೆ ಇವೆ, ಆದರೆ ಅವರಿಬ್ಬರ ಮಧ್ಯೆ ಈ ಸಂಘರ್ಷ ಜಾಸ್ತಿನೇ ಆಗ್ತಾ ಇದೆ. ಯಾಕೆಂದರೆ ನೀರ್ನಾಯಿಗಳು ದೇ ಹ್ಯಾವ್ ಅಡ್ಯಾಪ್ಟೆಡ್ ಟು ಸ್ಟೀಲಿಂಗ್, ಇವಾಗ ಮೀನನ್ನು ಕದಿಯತ್ವೆ.
1: ಓಹೋ.
0: ಸೊ ಮೀನುಗಾರರಿಗೆ ಆಬ್ವಿಯಸ್ಲಿ ಅವ್ರಿಗೆ ನೀರ್ನಾಯಿ ಕಂಡ್ರಾಗಲ್ಲ. ನೀವು ಎಲ್ಲೇ ಹೋಗಿ, ನೀವು ತುಂಗಭದ್ರದಲ್ಲಿ ಶುರು ಮಾಡಿದ್ವಿ ಕೆಲಸ ಮಾಡಕ್ಕೆ, ನೀರ್ನಾಯಿ ಅಂತ ಕೇಳಿದ್ರೆ ನೀವು ತಗೊಂಡೋಗಿ ನೀರ್ನಾಯಿನ ಫಾರಿನ್ಗೆ ಹಾಕಿ ಅಂತ ಹೇಳ್ತಾರೆ. ಅವ್ರಿಗೆ ಯಾರಿಗೂ ಇಷ್ಟ ಇಲ್ಲ ಅದು, ಯಾಕಂದ್ರೆ ಅವ್ರ ಹೊಟ್ಟೆಪಾಡು
1: ಎಕ್ಸಾಕ್ಟ್ಲಿ
0: ಅಫೆಕ್ಟ್ ಆಗುತ್ತೆ ಅಂತ. ಬಟ್ ದೇ ಆರ್ ದಿ ಓನ್ಲಿ ಒನ್ಸ್ ಹೂ ನೋ ಅಬೌಟ್ ವಾಟರ್ಸ್ ಆಲ್ಸೋ. ಸೊ ಆ ಸಂಘರ್ಷ ಇದ್ದೇ ಇದೆ, ಅದನ್ನ ಅದಕ್ಕೆ ಪರಿಹಾರ ಹುಡುಕ್ಬೇಕು ಅದು.
1: ಸೊ ವಾಟರ್ಸ್ ಸರ್ವೈವ್ ಅವ್ರದ್ದು ಈಟಿಂಗ್ ಪ್ಯಾಟರ್ನ್ ಎಲ್ಲ ಅದು ಸರ್ವೈವಲ್ ಆನ್ ಫಿಶಸ್,
0: ಪ್ರೈಮರಿಲಿ ಫಿಶ್.
1: ಓಕೆ.
0: ಮೀನುಗಳೇ ತಿನ್ನೋದು, ಬಟ್ ಇವಾಗ ಕ್ರಾಬ್ಸ್ ಇರ್ಬೋದು ಅಥವಾ ಒಂದೊಂದ್ಸತಿ ಆಮೆ ತಿನ್ನುತ್ತೆ ಹಾಗೆ.
1: ಅಂದ್ರೆ ವಾಟರ್ಸ್ ಇವಾಗ ಶ್ಯಾಲೋ ವಾಟರ್ ಅಲ್ಲಿ ಇರ್ತಾವ, ಡೀಪ್ ವಾಟರ್ಸ್ ಅಲ್ಲಿ?
0: ಎರಡು. ಸೊ ನೀರಲ್ಲಿ ಓಡಾಡುತ್ತವೆ ಅವು. ಸೊ ನಿಮ್ಗೆ ಅದ್ರ ಗೂಡ್ ಮಾಡೋದು ಅಥವಾ ಅದ್ರ ರೆಸ್ಟಿಂಗ್ ಎಲ್ಲ
1: ಶೋರ್ ಹತ್ರ
0: ರಿವರ್ ಬ್ಯಾಂಕ್ ಮೇಲೆ.
1: ರಿವರ್ ಬ್ಯಾಂಕ್ ಮೇಲೆ.
0: ಸೊ ಅದು ನೀರ್ನಲ್ಲಿ ಓಡಾಡುತ್ತವಲ್ಲ. ಇವಾಗ ನಾನ್ ಕೆಲಸ ಮಾಡ್ತಾ ಇರೋದು ಸ್ಮೂತ್ ಕೋಟೆಡ್ ವಾಟರ್ ಅಂತ. ಸೊ ಅದು ಮರಳ ಮೇಲೆ, ಮರಳ ದಂಡೆ ಮೇಲೆ ಬಂದು ಉರುಳುತ್ತವೆ. ಯಾಕೆಂದ್ರೆ ದೇ ನೀಡ್ ಟು ಡ್ರೈ ದೇರ್ ಫರ್.
1: ಓಕೆ.
0: ಅಂಡ್ ಆಲ್ಸೋ ಈಗ ಹುಳುಗಳಿರ್ಬೋದು ಅದನ್ನೆಲ್ಲ ಟು ಗೆಟ್ ರೀಡ್ ಆಫ್ ಇನ್ಸೆಕ್ಟ್ಸ್ ದೇ ರೋಲ್ ಆನ್ ದ ಸ್ಯಾಂಡ್.
1: ಅದು ಏನು ಮನುಷ್ಯರ ಜೊತೆ ಇಂಟ್ರಾಕ್ಷನ್ ಮಾಡ್ತಾವ?
0: ಇಂಟ್ರಾಕ್ಷನ್ ಅಂತ ಅಲ್ಲ, ಮೋರ್ ಆರ್ ಲೆಸ್ ಅದು ಸಂಘರ್ಷನೆ. ಆದ್ರೆ ಯಾಕೆಂದ್ರೆ ಅವುಗಳು ದೇ ಕ್ಯಾನ್ ಬಿ ವೆರಿ ಅಗ್ರೆಸಿವ್.
1: ಓಕೆ.
0: ಸೊ ನೀವು ಅದ್ರ ಹತ್ರ ಹೋಗದೆ ಇರೋದು ಉತ್ತಮ, ಅದಕ್ಕೂ ಒಳ್ಳೇದು ನಮಗೂ ಒಳ್ಳೇದೆ. ಯಾಕೆಂದ್ರೆ ಕಚ್ಚುತ್ತವೆ ಅದು, ದೇ ಆರ್ ವೆರಿ ವೆರಿ ಸ್ಟ್ರಾಂಗ್ ಬೈಟರ್ಸ್.
1: ನೋಡಕ್ ನಾಯಿ ತರನೇ ಇರ್ತವೆ.
0: ನಾಯಿ ತರ ಅಲ್ಲ, ನಿಮ್ಗೆ
1: ಸೀಲ್ ತರ ಇರುತ್ತೆ.
0: ಇಲ್ಲ, ಮುಂಗ್ಸಿ, ಮೋರ್ ಲೈಕ್ ಮುಂಗ್ಸಿ.
1: ಈಗ ಕಾವೇರಿ ನದಿ ಅದರಲ್ಲೇ ನೀವು ಇದ್ ಮಾಡಿರೋದು, ತುಂಗಭದ್ರದಲ್ಲಿ ಮಾಡಿರೋದು?
0: ಇಲ್ಲ, ಕಾವೇರಿ.
1: ಕಾವೇರಿ
0: ನಾನು ಫಿಲ್ಮ್ ಮಾಡಿರೋದ್ ಕಾವೇರಿ.
1: ಅದರ ಪರಿಸರವನ್ನ ಚಿತ್ರಿಸುವಾಗ ನಿಮ್ ಮನಸ್ಸಲ್ಲಿ ಯಾವೆಲ್ಲ ಭಾವನೆಗಳು ಮೂಡಿದ್ವು?
0: ವೆರಿ ರೊಮ್ಯಾಂಟಿಕ್ ಐ ಶುಡ್ ಸೇ. ಪ್ರತಿದಿನ ಬೆಳಿಗ್ಗೆ ಒಂದು 5-5:30 ಹೋಗಿ ಕಾಯ್ಬೇಕು ನೀರ್ನಾಯಿಗಳಿಗೆ. ಅದು ಇವತ್ತು ಬರುತ್ತಾ ಬರಲ್ವಾ ಗೊತ್ತಿಲ್ಲ. ಸೊ ಎವ್ರಿ ಡೇ ಹೋಗೋದು, ಕಾಯೋದು. ಒಂಥರ ಪ್ರಶಾಂತವಾಗಿರುತ್ತೆ ನದಿ ಪಕ್ಕ. ನಿಮ್ಗೆ ಏನು ಅಂದ್ರೆ ಏನು ಮಾಡೋದಿಲ್ಲ, ಹಕ್ಕಿಗಳ ಶಬ್ದ ಕೇಳಿಸ್ತಾ ಇರುತ್ತೆ, ಅಲ್ಲಿ ದೂರದಲ್ಲಿ ಮೀನುಗಾರರು ಬಲೆ ಹಾಕ್ತಿರ್ತಾರೆ. ನಿಮ್ಗೆ ಇನ್ನೇನಿಲ್ಲ, ಕಾಯ್ತಾ ಕೂತಿರೋದು ಅಂದ್ರೆ ಅದಕ್ಕಿಂತ ಒಂದು ಬೇರೆ ಖುಷಿ ಇಲ್ಲ ಅಂತ. ನಾನು
1: ಸುಗಂಧಿ ಅವರು ನಿಮ್ಮನ್ನ ನೋಡ್ತಾ ಇದ್ರೆ ಲೈಕ್ ಯು ಹ್ಯಾವ್ ಲಾಟ್ ಆಫ್ ಪೇಷನ್ಸ್ ಅಂತ ಅನ್ಸುತ್ತೆ. ದಿಸ್ ಇಸ್ ಲೈಕ್ ಇನ್ಬೋರ್ನ್ ಕ್ಯಾರೆಕ್ಟರ್ ಅಥವಾ ಬೆಳೆಸ್ಕೊಂಡ್ ಬಂದಿರೋದ?
0: ಇಲ್ಲ, ಇದು ಈ ಪ್ರೊಫೆಷನ್ ಅಲ್ಲಿ ಅದು ಬೇಕಾಗತ್ತೆ. ಸೊ ಕಲಿಬೇಕಾಗತ್ತೆ ಅದು.
1: ಈ ಡಾಕ್ಯುಮೆಂಟ್ರಿ ದ ಮೈ ಆಟೋ ಡೇರಿ ಇದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೂ ಅಪ್ರಿಶಿಯೇಷನ್ ತಗೊಂಡಿದೆ. ಇದಕ್ಕೆ ಮೇನ್ ರೀಸನ್ ಏನು ಅಂತ ನಿಮ್ಮ ಭಾವನೆ?
0: ಹೊರದೇಶದಿಂದ ಬಂದು ಚಿತ್ರ ಮಾಡ್ತಾ ಇದ್ದಿದ್ದು ಇದುವರೆಗೂ ನಡೀತಾ ಇತ್ತು. ಬಟ್ ಈಗ ನಮ್ಮ ದೇಶದ ಕತೆಗಳನ್ನ ನಾವು ನಮಗ್ ಬೇಕಾದ ಹಾಗೆ ಹೇಳೋಕೊಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇದೆ, ಒಂದು ಅವಕಾಶ ಸಿಗ್ತಾ ಇದೆ. ಸೊ ಹಾಗಾಗಿ ಜನರಿಗೆ ಇದು ಇಷ್ಟ ಆಯ್ತು. ಅಂಡ್ ಇನ್ನೊಂದೇನಂದ್ರೆ ಇದು ಸೈಂಟಿಫಿಕಲಿ ಅಬ್ಸರ್ವ್ಡ್ ಆನಿಮಲ್ ಬಿಹೇವಿಯರ್. ಸಾಮಾಜಿಕ ಪ್ರಾಣಿಗಳಾಗಿದ್ದು ಇವುಗಳ ಯಾವ ಥರ ಗೂಡ್ ಮಾಡತ್ವೆ ಅಥವಾ ಏನೇನು ತೊಂದರೆಗಳಿವೆ ಅದನ್ನೆಲ್ಲ ಡಾಕ್ಯುಮೆಂಟ್ ಮಾಡಿದೀವಿ. ಅಂಡ್ ಸುಮ್ಮನೆ ಇದು ಬಂತು ಇದು ಹೋಯ್ತು ಅಂತಲ್ಲ, ಇದು ಒಂದು ಕಥೆ ತರನೇ, ಹೀರೋ ಹೀರೋಯಿನ್ನು ವಿಲನ್ನು ಎಲ್ಲ ಇದೆ ಇದರಲ್ಲಿ. ಸೊ ಹಾಗಾಗಿ ಐ ಥಿಂಕ್ ಸುಮಾರು ಜನಗಳಿಗೆ ಇದು ಇಷ್ಟ ಆಗಿದೆ ಇದು. ಅಂಡ್ ಮಧ್ಯ ಸ್ವಲ್ಪ ಲಿಟಲ್ ಬಿಟ್ ಆಫ್ ಹ್ಯೂಮರ್ ಎಲ್ಲ ಇದೆ. ದಟ್ ಐ ಥಿಂಕ್ ಹ್ಯಾಸ್ ಅಪೀಲ್ಡ್.
1: ಸೊ ನೀವು ಕನ್ನಡ ಅಂಡ್ ಇಂಗ್ಲಿಷ್ ಅಲ್ಲಿ ಎರಡರಲ್ಲೂ ಮಾಡ್ತೀರಾ? ಅನೇಕ ಇಂಟರ್ನ್ಯಾಷನಲ್ ಸ್ಟೇಜಸ್ ಅಲ್ಲೆಲ್ಲ ನಿಮ್ ಕೆಲಸ ಮಾಡಿದ್ದೀರಾ. ಈ ಎಲ್ಲ ಅನುಭವಗಳಲ್ಲಿ ನಿಮ್ಮ ನೆನಪಿನಲ್ಲಿ ಉಳಿಯುವ ಕ್ಷಣ ಯಾವ್ದಾದ್ರು ಇದೆಯಾ ನೆನಪಿಸ್ಕೊಳ್ಳೋದಾದ್ರೆ?
0: ಆ ತರ ತುಂಬಾ ಇದೆ. ದರೋಜಿ ಕರಡಿಧಾಮ ಹ್ಯಾಸ್ ಬೀನ್ ಒನ್ ಆಫ್ ಮೈ ಫೇವರೇಟ್ಸ್. ಆಫ್ ಕೋರ್ಸ್ ನೀರ್ನಾಯಿಗಳು ವಿಲ್ ಆಲ್ವೇಸ್ ಬಿ ಮೈ ಫೇವರೇಟ್. ಬಟ್ ದರೋಜಿ ಕರಡಿಧಾಮದಲ್ಲಿ ನಾವು ಬಹಳ ಕೆಲಸ ಮಾಡಿದೀವಿ. ಸೊ ಅಲ್ಲಿ ಒಂದೊಂದು ಕರಡಿನೂ ಗುರುತಿಸೋ ಅಷ್ಟು ನಾವು ಸಮಯ ಕಳೆದಿದ್ದೀವಿ. ಹಾಗಾಗಿ ಒಂದು ತಾಯಿ ಮತ್ತೆ ಅವಳಿಗೆ ಎರಡು ಮರಿಗಳಿದ್ವು. ಸೊ ವಿ ಸಾ ದ ಟೈಮ್ ವೆನ್ ದ ಮದರ್ ಸ್ಪ್ಲಿಟ್ ವಿತ್ ಹರ್ ಟೂ ಕಬ್ಸ್. ಸೊ ಅದೆಲ್ಲ ನೋಡಕ್ ಸಿಕ್ತು. ಸೊ ಅಷ್ಟು ಸಮಯ ಕಳೆದಿದ್ದು ನನಗೆ ಐ ಥಿಂಕ್ ದಟ್ ಹ್ಯಾಸ್ ಬೀನ್ ಮೋಸ್ಟ್ ಮೆಮರಬಲ್ ಫಾರ್ ಮೀ.
1: ಎರಡು ಮಕ್ಕಳ ಜೊತೆ ಸ್ಪ್ಲಿಟ್ ಆಗುತ್ತೆ?
0: ಯಾಕೆಂದ್ರೆ ಒಂದು 2 ವರ್ಷ 1 or 2 years ಕರಡಿಗಳು ತಾಯಿ ಜೊತೆಗೆ ಇರುತ್ತೆ.

0: ಮದುವೆ, ಆಮೇಲೆ ದೇ ಹ್ಯಾವ್ ಟು ಸೆಪರೇಟ್. ಸೊ ಆ ಮೂಮೆಂಟ್ ವಿ ಸಾ ದ ಮದರ್ ಸ್ಪ್ಲಿಟಿಂಗ್ ವಿತ್ ಹರ್ ಕಬ್ಸ್.
1: ಈಗ ವನ್ಯಜೀವಿ ಛಾಯಾಗ್ರಹಣ ಅಥವಾ ಚಿತ್ರೀಕರಣ ಮಾಡುವಾಗ ನಿಮ್ಗೆ ಎದುರಾಗುವ ಸವಾಲುಗಳು ಅಥವಾ ಅಪಾಯಗಳ ಬಗ್ಗೆ ಏನಾದರೂ ಹೇಳೋದಾದ್ರೆ?
0: ಒಂದೊಂದ್ಸತಿ ಬಹಳ ಕಷ್ಟ ಇರುತ್ತೆ ಫಿಲ್ಮಿಂಗು. ಒಂದು ಕ್ಲೈಮೇಟ್ ಚೇಂಜ್ ಇಂದ ನಿಮ್ಗೆ ನೀ ಎಷ್ಟೊಂದು ಎಲ್ಲ ಅಲ್ಲೋಲ ಕಲ್ಲೋಲ ಆಗೋಗ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಪರ್ಪಲ್ ಫ್ರಾಗ್ ಅಂತ ಒಂದಿದೆ, ಕೇರಳದಲ್ಲಿ ಹೆಚ್ಚಾಗಿ ನೋಡಬಹುದು ಅದನ್ನ. ಅದು ವರ್ಷಕ್ಕೆ ಒಂದೇ ದಿನ ಅದು ಆಚೆ ಬರೋದು, ಒಂದು ರಾತ್ರಿ ಹೆಣ್ಣು ಕಪ್ಪೆ ಗಂಡು ಕಪ್ಪೆನ ತನ್ನ ಬೆನ್ನ ಮೇಲೆ ಹಾಕೊಂಡು ಅದು ಅಂಡರ್ಗ್ರೌಂಡ್ ಇರುತ್ತೆ ಅಷ್ಟು ದಿನ, 364 ದಿನಗಳು ಒಳಗಿರುತ್ತೆ, ಒಂದು ದಿನ ಆಚೆ ಬರುತ್ತೆ. ಸೊ ಈ ಒಂದು ಕಪ್ಪೆನ ಫಿಲ್ಮ್ ಮಾಡಕ್ಕೆ ನಾವು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ, ಅದು ಬರಲಿಲ್ಲ. ಯಾಕೆಂದ್ರೆ ಆ ವರ್ಷ ಒಂದು ವರ್ಷ ಎಲ್ ನೀನ್ಯೋ ಇತ್ತು, ಇನ್ನೊಂದು ವರ್ಷ ಲಾ ನೀನ್ಯ ಆಯ್ತು. ಸೊ ಈ ಕಡೆ ನಿಮ್ಗೆ ಇಲ್ಲ ಪ್ರವಾಹ ಇರುತ್ತೆ, ಇಲ್ಲ ಡ್ರೌಟ್ ಇರುತ್ತೆ. ಸೊ ಈ ತರ ನಮ್ಗೆ ಒಂದೊಂದ್ಸ ಬಹಳ ಕಷ್ಟಗಳಿರುತ್ತೆ. ಅಂಡ್ ಅದು ವಾಟರ್ ಫಾಲ್ ಮೇಲೆ ಇತ್ತು. ಸೊ ಎಲ್ಲ ನಾವು ಅಷ್ಟು ಜನ ಎದ್ದು ಬಿದ್ದು, ನಮ್ಮ ಫೋನ್ಗಳು ಬಿದ್ದು, ನಾವು ಬಿದ್ದು. ಸೊ ಇಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್ ದಟ್.
1: ಸೊ ಒನ್ ಡೇ ಯು ಹ್ಯಾವ್ ಟು ವೇಟ್ ಫಾರ್ ದಟ್ ಒನ್ ಡೇ.
0: ಇಟ್ ಕುಡ್ ಬಿ ಎನಿಡೇ. ಈ ಸ್ಟ್ರೀಮ್ ಅಲ್ಲಿ ಬರುತ್ತಾ ಇಲ್ಲ ಆ ಸ್ಟ್ರೀಮ್ ಅಲ್ಲಿ ಬರುತ್ತಾ ಇಲ್ಲ ಎರಡರಲ್ಲೂ ಒಟ್ಟಿಗೆ ಬರುತ್ತಾ
1: ಅದೇ ಪ್ಲೇಸ್ ಅಲ್ಲಿ ಇರೋದು
0: ಇಲ್ಲ. ಇವಾಗ ಇದಿಷ್ಟು ಕೇರಳ ಅಂತ ಇಟ್ಕೊಳ್ಳಿ, ಇಲ್ಲಿ ಬರ್ಬೋದು ಅಲ್ಲೂ ಬರ್ಬೋದು, ಎಲ್ಲಾ ಕಡೆ ಒಂದೇ ಸಮಯದಲ್ಲಿ ಇರೋದಕ್ಕೆ ಆಗೋದಿಲ್ಲ. ಸೊ ಇಲ್ಲೊಂದಷ್ಟು ಜನ ರಿಸರ್ಚರ್ಸ್ ಇರ್ತಾರೆ, ಅಲ್ಲೊಂದಷ್ಟು ಜನ ಇರ್ತಾರೆ, ಎಲ್ಲಾರು ಕಾಯ್ತಾ ಇರ್ತೀವಿ. ನಮ್ಮ ಅದೃಷ್ಟ ಇಲ್ಲಿ ಬಂತು ಅಂದ್ರೆ ಓಕೆ, ಇಲ್ಲ ಅಂದ್ರೆ ಓ ಅಲ್ಲಿ ಬರೋ ಸಾಧ್ಯತೆ ಇದೆ ಅಂತ ಅವ್ರಿಗೆ ಅನ್ಸಿದ್ರೆ ಅವ್ರು ನಮಗೆ ಹೇಳ್ತಾರೆ, ನಾವು ನೆಕ್ಸ್ಟ್ ಡೇ ಅಲ್ಲಿಗೆ ಹೋಗ್ತೀವಿ, ಕಾಯ್ಬೇಕು. ವೆರಿ ಚಾಲೆಂಜಿಂಗ್. ನಾವು ಹೆಂಗಸರು ನಮ್ದು
1: ಕಂಫರ್ಟ್ ಝೋನ್
0: ಬಿಟ್ಟು ಆಚೆ ಬರಬೇಕು. ಅಂಡ್ ಎಲ್ಲ ಏನ್ ಮಾಡೋದಕ್ಕೂ ನಮ್ಗೆ ಒಂದು ಧೈರ್ಯ ಇರಬೇಕು ಅಂತ ನನಗೆ. ಇವಾಗ ಹುಡುಗಿರಿಗೆ ಏನೇ ಆದ್ರೂ ಇದ್ ಮಾಡಬಹುದಾ ಅನ್ನೋ ಆ ಕಾನ್ಫಿಡೆನ್ಸ್ ಯಾವಾಗ್ಲೂ ಇರಲೇಬೇಕು ಅಂತ ನಾನು ಹೇಳ್ತೀನಿ. ಅಂಡ್ ಆಲ್ಸೋ ಫಿಸಿಕಲಿ ಐ ಥಿಂಕ್ ವಿ ನೀಡ್ ಟು ವರ್ಕ್ ಆನ್ ಆರ್ ಸೆಲ್ಸ್ ಅಂಡ್ ಬಿ ಫಿಟ್. ಸೊ ದಟ್ ಈಸ್ ಸಮಥಿಂಗ್. ಯಾಕಂದ್ರೆ ನನ್ನ ಕೆಲಸದಲ್ಲಿ ಇವಾಗ ನಾನು ಮುಂಚೆ ಫಿಟ್ನೆಸ್ ಬಗ್ಗೆ ಅಷ್ಟು ಗಮನ ಕೊಡ್ತಾ ಇರಲಿಲ್ಲ, ಸ್ಕೂಲಲ್ಲಿ ಇದ್ದಾಗ ಆಗಲಿ ಅಂತ ನಾನೇನು ಸ್ಪೋರ್ಟ್ಸ್ನಲ್ಲಿ ಇರಲಿಲ್ಲ. ಬಟ್ ಈ ಕೆಲ್ಸಕ್ಕೆ ಬಂದ್ಮೇಲೆ ಇವಾಗ ಒಂದು ಕ್ಯಾಮ್ರಾ ಆ್ಯಂಡ್ ಟ್ರೈಪಾಡ್ ಸಮಟೈಮ್ಸ್ ಟುಗೆದರ್ ಅದೊಂದು 15 kg ಇರ್ಬೋದು, 30 kg. ಸೊ ಅದನ್ನು ನಾನು ಎತ್ಕೊಂಡು ಓಡಾಡಬೇಕು ಅಂತಂದರೆ ಫಿಸಿಕಲಿ ಐ ನೀಡ್ ಟು ಬಿ ಫಿಟ್. ಸೊ ದಟ್ ಈಸ್ ಸಮಥಿಂಗ್ ಐ ಥಿಂಕ್ ಆಲ್ ವಿಮೆನ್ ನೀಡ್ ಟು ಫೋಕಸ್ ಆನ್ ಫ್ರಮ್ ಅ ಯಂಗ್ ಏಜ್.
1: ಈಗ ಪರ್ಸನಲ್ ಲೈಫ್ ಆ್ಯಂಡ್ ಪ್ರೊಫೆಷನಲ್ ಲೈಫ್ ಬ್ಯಾಲೆನ್ಸ್ ಮಾಡೋಕ್ಕೆ ನಿಮಗೆ ಟೈಮ್ ಸಿಗುತ್ತೆ? ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ನೀವು ಹೊರಗಡೆ ಇರ್ತೀರಾ, ಕಾಡುಗಳಲ್ಲಿ ಇರ್ತೀರಾ, ಹೆಲ್ತ್ ಹದಗೆಟ್ಟರೆ ಆವಾಗ ಏನು ವ್ಯವಸ್ಥೆ ಮಾಡ್ಕೋತೀರಾ?
0: ಅದನ್ನ ಬ್ಯಾಲೆನ್ಸ್ ಮಾಡಲೇಬೇಕಾಗತ್ತೆ. ಇವಾಗ ನಂದು ಶೆಡ್ಯೂಲ್ ನೋಡಿಕೊಂಡು ಇವಾಗ ಈ ಅಕಸ್ಮಾತಾಗಿ ಏನೋ ಒಂದು ಹೆಲ್ತ್ ಪ್ರಾಬ್ಲಮ್ ಆಯಿತು ಅಂತಂದರೆ ನಾವು ಏನು ಮಾಡೋದಕ್ಕಾಗೋದಿಲ್ಲ. ಇವಾಗ ಯು ಆರ್ ಬೆಡ್ ರಿಡನ್, ಈಗ ಒಂದು ಸರ್ಜರಿ ಆಯಿತು ಯಾವಾಗಲೂ, ನಾನು ಏನು ಮಾಡೋಕ್ಕಾಗಲ್ಲ ಅವಾಗ. ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಸೊ ಐ ಥಿಂಕ್ ಆ ಬ್ಯಾಲೆನ್ಸ್ ನಾವು ಮಾಡಲೇಬೇಕಾಗತ್ತೆ. ಬಟ್ ಸಮಟೈಮ್ಸ್ ಮಾನ್ಸೂನಲ್ಲಿ ಇವಾಗ ಒಂದು ಸೀಕ್ವೆನ್ಸ್ ನಡೀತಾ ಇದೆ ಅಂತಂದರೆ ನಾನು ಆ ಟೈಮ್ನಲ್ಲಿ ಇರಲೇಬೇಕಾಗತ್ತೆ. ಸೊ ಸಮಟೈಮ್ಸ್ ಇಟ್ಸ್ ವೆರಿ ಡಿಮ್ಯಾಂಡಿಂಗ್. ಹಾಗೆ ನೋಡೋಕ್ಕೆ ಹೋದರೆ ನಿಮ್ಗೆ ಇವಾಗ ಮಾಡಬೇಕು ಅಂತಂದರೆ ಈಗ ಅಲ್ಲಿ ಯಾವುದೋ ಒಂದು ಕೃಷ್ಣಮೃಗದ ಏನೋ ನಡೀತಾ ಇದೆ ಅಂತಂದರೆ ಈಗ ಹೋಗ್ಬೇಕಂದ್ರೆ ನಾನು ಈಗ ಹೋಗ್ಲೇಬೇಕಾಗತ್ತೆ.
1: ಕರೆಕ್ಟ್.
0: ಆ ಥರ ಸಮಟೈಮ್ಸ್ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ. ಬಟ್ ಐ ಥಿಂಕ್ ದಟ್ಸ್ ದ ಫನ್ ಆಫ್ ದಿಸ್ ಪ್ರೊಫೆಷನ್, ಫಿಲ್ಮಿಂಗ್ ದ ಪರ್ಪಲ್ ಫ್ರಾಗ್.
1: ಅದರ್ವೈಸ್ ನೀವು ಇವಾಗ ಫಾರೆಸ್ಟಲ್ಲಿ ಟ್ರಾವೆಲ್ ಮಾಡಬೇಕು, ಪರ್ಸ್ನಲಿ ನಿಮಗೆ ಅದು ಒಂದು ಅಪಾಯದ ಪರಿಸ್ಥಿತಿಗಳು ಬರೋ ಇದೂ ಇದೆಯಲ್ಲ?
0: ಪ್ರಾಣಿಗಳ ಜೊತೆ ಖಂಡಿತ ಇಲ್ಲ. ಯಾಕೆಂದ್ರೆ ನಮ್ಮ ಡಿಸ್ಟೆನ್ಸ್ ನಾವು ಮೇಂಟೈನ್ ಮಾಡಿದ್ರೆ ಪ್ರಾಣಿಗಳ ಜೊತೆ ನಮ್ಗೆ ಏನು ಆ ತರ ತೊಂದರೆ ಇರಲ್ಲ. ಅಫ್ಕೋರ್ಸ್ ರಾತ್ರಿ ಹೊತ್ತು ಹಾವುಗಳದ್ದು ಹುಷಾರಾಗಿರ್ಬೇಕು, ಅಪ್ರಾಪ್ರಿಯೇಟ್ ಫುಟ್ ವೇರ್ ಹಾಕೊಂಡು ಓಡಾಡಬೇಕು. ಅದ್ ಬಿಟ್ಟು ಇವಾಗ ಫಾರ್ ಎಕ್ಸಾಂಪಲ್ ಆನೆ ಮರಿ ಜೊತೆ ಇದ್ರೆ ಅಂಡ್ ನಾವು ಅದಕ್ಕೆ ಬಹಳ ಹತ್ರ ಹೋದ್ರೆ ಆಗ ಅದಕ್ಕೆ ಕೋಪ ಬರುತ್ತೆ, ಅದು ಚಾರ್ಜ್ ಮಾಡುತ್ತೆ. ಅಥವಾ ಕರಡಿಗಳಿಗೆ ಕಾಣಿಸಲ್ಲ ಸರಿಗೆ, ದೇ ಕೆನ್ ಓನ್ಲಿ ದೇ ಕೆನ್ ಸ್ಮೆಲ್ ವೆಲ್ ಬಟ್ ದೇ ಕೆನ್ ನಾಟ್ ಸಿ.
1: ಈಗ ಯೂಶ್ವಲಿ ಲೈಕ್ ವಿ ವಿಮೆನ್ ಒಂದು ಪ್ರೊಟೆಕ್ಟಿವ್ ನೇಚರ್ ಇರುವಂತವರಲ್ವಾ, ನಮ್ಮ ಮಕ್ಕಳಿಗಾಗ್ಲಿ ಅಥವಾ ನಮ್ಮ ಥಿಂಗ್ಸಿಗಾಗ್ಲಿ ಎಲ್ಲದಕ್ಕೂ. ಸೊ ಸಂರಕ್ಷಣೆಯ ಕ್ಷೇತ್ರದಲ್ಲಿ ಮಹಿಳೆಯರ ಪಾತ್ರವನ್ನು ನೀವು ಹೇಗೆ ವಿವರಿಸ್ತೀರಾ ಸುಗಂಧಿ ಅವರು? ಯು ವಿಲ್ ಟೇಕ್ ಇಟ್ ಅನ್ ಇಮೋಷನಲ್ ನೋಟ್ ಇವಾಗ ಇದು ಮಾಡುವಾಗ ಅಥವಾ ಲೈಕ್ ಪ್ರಾಕ್ಟಿಕಲಿ ಯು ವಿಲ್ ಡೀಲ್ ವಿತ್ ದಟ್?
0: ನೀವು ನನ್ನನ್ನು ಕೇಳಿದ್ರೆ ಪರ್ಸ್ನಲಿ ನಾನು ಪ್ರಾಕ್ಟಿಕಲ್ ಆಗಿ ತೊಗೊಳ್ತೀನಿ. ನಂದು ಆ ಲೆವೆಲ್ ಆಫ್ ಇಮೋಷನ್ ನಾನು ಹೋಗಲ್ಲ, ಯಾಕೆಂದ್ರೆ ಇದು ಯು ಹ್ಯಾವ್ ಟು ಡೀಲ್ ವಿತ್ ಇಟ್ ಪ್ರಾಕ್ಟಿಕಲಿ. ಬಟ್ ನೀವು ನಿಮಗೆ ಹೆಂಗಸರಿಂದ ಬರೋ ಒಂದು ದೃಷ್ಟಿಕೋನನೇ ಬೇರೆ ಇರುತ್ತೆ. ಎಲ್ಲರನ್ನು ಕನ್ಸಿಡರ್ ಮಾಡಿಕೊಂಡು ನಾವು ಈ ಥರ ಮಾಡಿದ್ರೆ ಇನ್ನೊಬ್ರಿಗೆ ತೊಂದರೆ ಆಗುತ್ತಾ ಅಥವಾ ಇನ್ನೊಂದು ಪ್ರಾಣಿಗೆ ತೊಂದರೆ ಆಗುತ್ತಾ, ಅದು ನಮಗೆ ಆಟೋಮ್ಯಾಟಿಕಲಿ ನಾವು ಯೋಚನೆ

0: ಮಾಡೇ ಮಾಡ್ತೀವಿ. ಸೊ ಅದು ಖಂಡಿತ ಬರುತ್ತೆ. ಈವನ್ ಈವನ್ ವಿತೌಟ್ ಇಮೋಷನ್ ವಿ ವಿಲ್ ಆಲ್ವೇಸ್ ಕನ್ಸಿಡರ್ ಎವ್ರಿಬಡಿ.
1: ಎಸ್. ನೆಕ್ಸ್ಟ್, ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ಯೋಜನೆಗಳ ಬಗ್ಗೆ ಸ್ವಲ್ಪ ಮಾಹಿತಿ ನೀಡೋದಾದ್ರೆ,
0: ಈಗ ಇನ್ನೊಂದಷ್ಟು ಐಡಿಯಾಗಳು ನಾವು ಡೆವಲಪ್ ಮಾಡ್ತಾ ಇದೀವಿ. ವಿ ಆರ್ ಲುಕಿಂಗ್ ಫಾರ್ ಫಂಡಿಂಗ್ ಅಂಡ್ ಟ್ರೈಂಗ್ ಟು ಗೆಟ್ ದೋಸ್ ಐಡಿಯಾಸ್ ಇನ್ ಪ್ಲೇಸ್. ಈಗ ಅಟ್ ದ ಮೂಮೆಂಟ್ ನಾವು ತಿರುಪತಿಯಲ್ಲಿ ಕೆಲಸ ಮಾಡ್ತಾ ಇದೀವಿ. ಅಲ್ಲಿ ಮನುಷ್ಯರು ಮತ್ತೆ ಆನೆಗಳ ಮಧ್ಯ ಸಂಘರ್ಷ ನಡೀತಾ ಇದೆ ಅಲ್ಲಿ. ಸೊ ಅದ್ರ ಬಗ್ಗೆ ಒಂದು ಕಿರುಚಿತ್ರ ಮಾಡ್ತಾ ಇದೀವಿ, ಇವಾಗ ಇನ್ ಪ್ರೊಡಕ್ಷನ್ ಅದು. ಪ್ರಾಬಬ್ಲಿ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಇಟ್ ವಿಲ್ ಬಿ ಔಟ್.
1: ಓಕೆ. ಸೊ ಒಂದು ಚಿತ್ರ ಪ್ರೊಡ್ಯೂಸ್ ಮಾಡ್ಬೇಕು, ದಟ್ ಶುಡ್ ಬಿ ಔಟ್ ಅಂದ್ರೆ ಎಷ್ಟು ದಿನ ಕೆಲಸ ಮಾಡ್ಬೇಕಾಗತ್ತೆ ಸುಗಂಧಿ ಅವರೇ?
0: ಈ ಕೆಲವು ಇವಾಗ ನನ್ನ ಸೀಕ್ವೆನ್ಸಸ್ ಹೇಳಿದ್ನಲ್ಲ, ಅವ ಅಂಥದ್ದಾದ್ರೆ ನಮ್ಗೆ ಒಂದೊಂದ್ಸತಿ ಒಂದ್ 3 ವಾರ 4 ವಾರ ಅಷ್ಟರಲ್ಲೇ ನಾವು ಫಿಲ್ಮಿಂಗ್ ಮುಗಿಸ್ಬೇಕಾಗತ್ತೆ. ಈಗ ನಾ ಮಾಡ್ತಾ ಇರೋ ಕೆಲಸ ಇಟ್ ಇನ್ವಾಲ್ವ್ಸ್ ರಿಸರ್ಚ್ ಆಲ್ಸೋ, ಸೊ ಇಟ್ ಕೆನ್ ಟೇಕ್ ಮೆನಿ ಮಂತ್ಸ್ ಆರ್ ಇವನ್ ಅ ಇಯರ್ ಆರ್ ಮೋರ್.
1: ಸೊ ನೀವು ಸ್ಥಳೀಯ ಸಮುದಾಯಗಳ ಬಗ್ಗೆ ನೀವು ಯು ಹ್ಯಾವ್ ಟು ಟೇಕ್ ದೆಮ್ ಇನ್ ಟು ಕಾನ್ಫಿಡೆನ್ಸ್ ಅಲ್ವಾ, ಯಾವ್ದಾದ್ರೂ ಪ್ರದೇಶಕ್ಕೆ ಹೋಗಿ ಕೆಲಸ ಮಾಡ್ಬೇಕಾದ್ರೆ. ಸೊ ಅವರ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಇವಾಗ ಬಯೋಡೈವರ್ಸಿಟಿ ಕನ್ಸರ್ವೇಷನ್ಗೆ ಎಲ್ಲ, ಅವ್ರ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ ಅನ್ಸುತ್ತೆ?
0: ಬಹಳ ಮುಖ್ಯ. ಯಾಕೆಂದ್ರೆ ನಾವು ಹೋಗಿ ಇವಾಗ ನಾನು ಇಲ್ಲಿದ್ಕೊಂಡು ಸಿಟಿಯಲ್ಲಿ ಇದ್ಕೊಂಡು ನಾನು ಅಲ್ಲಿ ಹೋಗಿ ಕೆಲಸ ಮಾಡ್ತೀನಿ, ನನಗೆ ಎಲ್ಲ ಗೊತ್ತು ಅಂತ ಹೇಳೋದು ತಪ್ಪು. ಸೊ ಅವರಿಗೆ ಅವ್ರ ಪ್ರದೇಶ ಗೊತ್ತಿರುತ್ತೆ. ಇವಾಗ ನಾನು ನೀರ್ನಾಯಿ ಮೇಲೆ ಕೆಲಸ ಮಾಡಿದಾಗ ನಮ್ಮ ಜೊತೆ ಒಬ್ಬ ಮೀನುಗಾರ ಪ್ರತಿದಿನ ನಮ್ಮ ಜೊತೆ ಕೆಲಸ ಮಾಡಿ ನಮ್ಮ ಚಿತ್ರದಲ್ಲೂ ಹೀಸ್ ಫೀಚರ್ಡ್ ಇನ್ ಅವರ್ ಫಿಲ್ಮ್. ಸೊ ಅವರಿಗೆ ಅವ್ರ ನದಿ ಅವ್ರ ಮರಗಳು ಎಲ್ಲ ಗೊತ್ತಿರುತ್ತೆ. ಸೊ ಅವ್ರ ಪಾತ್ರ ಬಹಳ ಮುಖ್ಯ. ಐ ಎಮ್ ಫಾರ್ ಎವರ್ ಗ್ರೇಟ್ಫುಲ್ ಫಾರ್ ದೇರ್ ಸಪೋರ್ಟ್ ಅಂಡ್ ನಾಲೆಡ್ಜ್.
1: ಓಕೆ. ವನ್ಯಜೀವಿ ಛಾಯಾಗ್ರಹಣ ಅಥವಾ ಚಿತ್ರ ಫಿಲ್ಮ್ ಪ್ರೊಡಕ್ಷನ್ ವೈಲ್ಡ್ ಲೈಫ್
2: ಹೇಗೆ ಏಕೆ ಬಂತು ಅಂತ ಹೇಳೋದು ಬಹಳ ಕಷ್ಟ.
3: ಆದರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಬೇರೆ ಯಾವೆಲ್ಲ ಲಕ್ಷಣಗಳಿದ್ದಾಗ ಕ್ಯಾನ್ಸರ್ ಪರೀಕ್ಷೆಯನ್ನು ಮಾಡಿಸುವಂಥದ್ದು ಒಳ್ಳೆಯದು?
2: ಯಾವ್ದಾದ್ರೂ ಒಂದು ಡೌಟ್ ಬಂದರೆ ನೀವು ತಕ್ಷಣ ನಿಮ್ಮ ಹತ್ತಿರದ ಡಾಕ್ಟರ್ ಹತ್ರ ಹೋಗಿ, ಇಲ್ಲ ಅಂದರೆ ಕ್ಯಾನ್ಸರ್ ತಜ್ಞ ಹತ್ರ ಹೋಗಿ. ಆದರೆ ಭಯ ಇದೆ ನಮ್ಮಲ್ಲಿ, ಇನ್ನೂ ಸ್ಟಿಗ್ಮಾ ಅನ್ನೋದೇನಿದೆ, ಕ್ಯಾನ್ಸರ್ ಅಂದರೆ ಒಂದು ಭಯಾನಕ ಕಾಯಿಲೆ ಅಂತ. ಈಗ ಆಧುನಿಕ ವಿಜ್ಞಾನ ಇಷ್ಟು ಬೆಳೆದಿದೆ ಅಂದರೆ ಚಿಕ್ಕ ಚಿಕ್ಕ ಜೀವತಂತುವಿನ ಪ್ರೋಟೀನ್ಗಳನ್ನು ಹುಡುಕಿಬಿಟ್ಟು ಅದು ಕ್ಯಾನ್ಸರಿಗೆ ಕಾರಣವಾದದ್ದನ್ನು ಕಂಡುಹಿಡಿದು ಅದಕ್ಕೆ ಪ್ರತಿರೋಧಕ, ನಾವಿವಾಗ ವ್ಯಾಕ್ಸಿನ್ ಹೇಗೆ ಹೇಳ್ತೀವೋ ಹಾಗೆ ಅವುಗಳಿಗೆ ಟ್ರೀಟ್ಮೆಂಟ್ ಬರೋ ಕಣಗಳು ಇವಾಗ ಬಂದಿದೆ, ಕಂಡುಹಿಡಿದಿದ್ದಾರೆ, ಆವಿಷ್ಕಾರವಾಗಿದೆ ಅದರಲ್ಲಿ. ಹಾಗಿದ್ದಾಗ ಟೆಸ್ಟ್ಗಳನ್ನು ಮಾಡಿಸ್ಕೊಳ್ಳೋದು ಒಳ್ಳೆಯದು. ಈಗ ನಾವು ಸ್ಕ್ರೀನಿಂಗ್ ಟೆಸ್ಟ್ ಅಂತೀವಿ. ಸ್ಕ್ರೀನಿಂಗ್ ಟೆಸ್ಟಲ್ಲಿ ನಾನು ಸಾಮಾನ್ಯವಾಗಿ ತಗೊಳ್ಳೋದು ಯಾವುದು ಅಂದರೆ ಕ್ಯಾನ್ಸರ್ ಸರ್ವಿಕ್ಸ್, ಅಂದರೆ ಗರ್ಭಕೊರಳಿನ. ಸೊ ಅದು ಹೇಗೆ ಬರುತ್ತೆ ಅದ್ರದ್ದು ವಿಷಯನೇ ಬೇರೆ ಅದರದ್ದು. ಆದರೆ ಪ್ರತಿಯೊಬ್ಬ ಮಹಿಳೆಯು ಒಂದು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಕೊಂಡ ನಂತರ ಅವಳು ಒಂದು ಪ್ಯಾಪ್ಸ್ಮಿಯರ್ ಟೆಸ್ಟು ಇಲ್ಲ ಅದಕ್ಕೆ ಕಾರಣವಾದ ವೈರಾಣು HPV ಟೆಸ್ಟು ಮಾಡಿಸಿಕೊಳ್ಳುವುದು ಉತ್ತಮ. ಈಗ ಜನ ಹೇಳ್ತಾರೆ, ನಾವು ಇವಾಗ ಸಮುದಾಯಕ್ಕೆ ಹೋಗ್ತೀವಿ ಸ್ಕ್ರೀನ್ ಮಾಡಲಿಕ್ಕೆ, ಆದರೆ ಜನಗಳು ಬರೋದಿಲ್ಲ. ಆದರೆ ಇದು ಸಾಮಾನ್ಯ ತಿಳುವಳಿಕೆ ಅವರು ಈಗಿನ ಕಾಲದಲ್ಲಿ ಇಟ್ಕೋಬೇಕಾಗತ್ತೆ. ಸ್ಕ್ರೀನಿಂಗ್ ಟೆಸ್ಟಲ್ಲಿ ಆಯಾ ಅಂಗಾಂಗದ ಕ್ಯಾನ್ಸರನ್ನು ಅವಲಂಬಿಸಿ ನಾವು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳ್ತೀವಿ. ಆದರೆ ಸಾಮಾನ್ಯವಾಗಿ ಸರ್ವಿಕ್ಸ್ ಗರ್ಭಗೊರಳಿನ ಕ್ಯಾನ್ಸರಿಗೆ, ಬ್ರೆಸ್ಟ್ ಕ್ಯಾನ್ಸರಿಗೆ, ಬಾಯಿ ಕ್ಯಾನ್ಸರಿಗೆ, ಪ್ಲಸ್ ಲಂಗ್ ಕ್ಯಾನ್ಸರಿಗೆ, ಕರುಳಿನ ಕ್ಯಾನ್ಸರಿಗೆ ಕೆಲವೊಂದು ಸ್ಕ್ರೀನಿಂಗ್ ಟೆಸ್ಟ್ಗಳು ಸಾಧ್ಯ ಇದ್ದಾವೆ. ಒಂದು ನಾವು ಸ್ಕ್ರೀನಿಂಗ್ ಟೆಸ್ಟ್ ಅಂದರೆ ಅವು ಐಡಿಯಲ್ ಅಂತ ಯಾವುದು ಇಲ್ಲ, ಆದರೆ ಅದರದ್ದು ಸೆನ್ಸಿಟಿವಿಟಿ ಅದು ಎಷ್ಟು ಮಟ್ಟಿಗೆ ಕಂಡುಹಿಡಿಯತ್ತೆ ಅನ್ನೋದ್ರ ಮೇಲೆ ಅದು ಅವಲಂಬಿಸಿರುತ್ತೆ. ಬಟ್ ಅದರಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ಗೆ ಒಳ್ಳೆ ಟೆಸ್ಟ್ಗಳಿದ್ದಾವೆ, ಬ್ರೆಸ್ಟ್ ಕ್ಯಾನ್ಸರ್ ಟೆಸ್ಟಿಗೂ ಒಳ್ಳೆಯದಿದ್ದಾವೆ, ಕರುಳಿನ ಕ್ಯಾನ್ಸರಿಗೆ ಅಷ್ಟೇನು ಇಲ್ಲ. ಈವನ್ ಗರ್ಭಾಶಯದ್ದು, ಅಂಡಾಣುಗಳದ್ದು, ಲೇಡೀಸ್ ಅವ್ರದ್ದು ಅದನ್ನು ಅಷ್ಟು ಸೆನ್ಸಿಟಿವ್ ಅಂದರೆ ಡಿಟೆಕ್ಟ್ ಮಾಡುವಂಥ ಈಸಿಯಾಗಿ ಸಿಗೋ ಅಂಥ ಟೆಸ್ಟ್ಗಳಿಲ್ಲ. ಬಟ್ ಕಂಟಿನ್ಯೂಸ್ ಅಬ್ಸರ್ವೇಷನ್, ರಿಪೀಟೆಡ್ ಟೆಸ್ಟಿಂಗ್ ಅನ್ಬೇಕಾಗತ್ತೆ.
3: ಈಗ ಯಾವ ರೀತಿಯ ಟೆಸ್ಟ್ಗಳನ್ನು ಮಾಡ್ತೀರಾ ತಾವು?
2: ಒಂದು ಬ್ಲಡ್ ಟೆಸ್ಟ್, ಸಾದಾ ಬ್ಲಡ್ ಟೆಸ್ಟಲ್ಲಿ ನಾವು ಕಣಗಳನ್ನು ನೋಡ್ತೀವಿ. ಆ ಕಣಗಳಲ್ಲಿ ನಾರ್ಮಲ್ ಬಿಳಿ ರಕ್ತ ಕಣಗಳಿದೆಯಾ ಇಲ್ಲ ಅಬ್ನಾರ್ಮಲ್ ಕೆಟ್ಟ ಬಿಳಿ ರಕ್ತ ಕಣಗಳಿದೆಯಾ, ಕೆಲವೊಂದ್ಸತಿ ಬ್ಲಡ್ ಕ್ಯಾನ್ಸರಲ್ಲಿ ಬಂದಿದ್ದಿದ್ರೆ ಗೊತ್ತಾಗತ್ತೆ. ದಟ್ ಈಸ್ ಬೇಸಿಕ್ ಬ್ಲಡ್ ಕ್ಯಾನ್ಸರ್. ಬ್ಲಡ್ ಕ್ಯಾನ್ಸರಲ್ಲಿ ಇದು ಅಲ್ಲದೆ ಬ್ಲಡ್ ಟೆಸ್ಟಲ್ಲಿ ಇದು ಅಲ್ಲದೆನೆ ಬೋನ್ ಮ್ಯಾರೋ ಅಂತ ಹೇಳ್ತೀವಿ. ಇವಾಗ ಅವರಿಗೆ ಕಣಗಳೆಲ್ಲ ಕಡಿಮೆ ಆಗಿರುತ್ತೆ ಬ್ಲಡ್ ಟೆಸ್ಟ್ ಮಾಡಿದಾಗ, ಯಾಕೆ ಕಡಿಮೆ ಆಗಿದೆ ಅಂತ ಅದ್ರ ಫ್ಯಾಕ್ಟ್ರಿನ ನೋಡಬೇಕಾಗತ್ತೆ. ದಟ್ ಈಸ್ ಮಜ್ಜೆ ಅಂತ ಹೇಳ್ತೀವಿ, ಬೋನ್ ಮ್ಯಾರೋ. ಅದನ್ನು ಟೆಸ್ಟ್ ಮಾಡಿದರೆ ಗೊತ್ತಾಗತ್ತೆ. ಅದು ಸ್ವಲ್ಪ ಸೂಜಿ ಚುಚ್ಚಿ ಬೋನಿಗೆ ಚುಚ್ಚಿರೋದ್ರಿಂದ ಸ್ವಲ್ಪ ನೋವು ಆಗುತ್ತೆ. ಇದು ಇನ್ವೇಸಿವ್ ಟೆಕ್ನಿಕ್ ಅನ್ನು ಹೇಳ್ತೀವಿ, ಬಟ್ ಅದು ತುಂಬ ಎಸೆನ್ಷಿಯಲ್ ಇರುತ್ತೆ. ಥರ್ಡ್ ಏನು ಅಂತಂದರೆ, ನಾವು ರಕ್ತದಲ್ಲಿ ಕಣಗಳನ್ನಲ್ಲದೆ ನೀರು ಅಂದರೆ ಪ್ಲಾಸ್ಮಾ ಅಂತ ನೋಡ್ತೀವಿ, ಅದರಲ್ಲಿ ಕೆಲವು ಈ

0: ಕ್ಯಾನ್ಸರ್ ಗೆಡ್ಡೆಗಳಿಂದ ಸ್ರವಿಸುವ ಪ್ರೋಟೀನ್ ಅಂಶಗಳಿರ್ತವೆ, ಅದನ್ನು ನಾವು ಟ್ಯೂಮರ್ ಮಾರ್ಕರ್ಸ್ ಅಂತ ಹೇಳ್ತೀವಿ. ಉದಾಹರಣೆಗೆ ಅಂಡಾಶಯದ ಕ್ಯಾನ್ಸರಲ್ಲಿ CA125 ಅಂತ ಒಂದು ಟ್ಯೂಮರ್ ಮಾರ್ಕರ್ ಇದೆ. ಇಲ್ಲ ಬ್ಲಡ್ ಕ್ಯಾನ್ಸರಲ್ಲಿ ಕೆಲವೊಂದ್ಸತಿ LDH ಅಂತ ಒಂದು ಮಾರ್ಕರ್ ಇರುತ್ತೆ. ಇಲ್ಲ ಟೆಸ್ಟೀಸ್ ಅಂದರೆ ಬೀಜ ಟೆಸ್ಟ್ಗಳಲ್ಲಿ ಈ ಜರ್ಮ್ ಸೆಲ್ ಟ್ಯೂಮರ್ ಅಂತ ಹೇಳ್ತೀವಿ, ಅದು ಕೆಲವೊಂದು ಪ್ರೋಟೀನ್ಗಳನ್ನು ಸ್ರವಿಸುತ್ತೆ, ಅದು ರಕ್ತದಲ್ಲಿ ಸೇರ್ಕೊಳ್ಳುತ್ತೆ, ಅದನ್ನು ನಾವು ಕಂಡುಹಿಡಿಬಹುದು. ಅದರಿಂದ ಅದು ನಮ್ಮ ಡಯಾಗ್ನೋಸಿಕ್ಗೂ ಅಂದರೆ ರೋಗ ಪತ್ತೆಗೂ ಸಹಕಾರ ಆಗುತ್ತೆ. ಸೊ ರಕ್ತ ಟೆಸ್ಟಲ್ಲಿ ಹಲವಾರು ಟೆಸ್ಟ್ಗಳಿದ್ದಾವೆ. ಅವುಗಳದ್ದು ಇದನ್ನು ಅಂದರೆ ನಾವು ಯಾವ ರೋಗವನ್ನು ನಾವು ಸಸ್ಪೆಕ್ಟ್ ಮಾಡ್ತೀವೋ ಅದ್ರ ಪ್ರಕಾರ ನಾವು ಆ ಟೆಸ್ಟ್ ಆ ಪ್ರೋಟೀನ್ ಅಂಶವನ್ನು ರಕ್ತದಲ್ಲಿ ಕಂಡುಹಿಡಿಯುವ ಸಾಧ್ಯತೆಗಳು ಇದ್ದಾವೆ. ಈಗ ಫೈನಲಿ ಏನು ಅಂದರೆ ಕೆಲವರು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸುಮಾರೆಲ್ಲ ವಿಷಯಗಳು ಬರ್ತಾರೆ, ಅವ್ರು ಹೇಳ್ತಾರೆ ರಕ್ತ ಟೆಸ್ಟ್ದಿಂದ ಕ್ಯಾನ್ಸರ್ ಕಂಡುಹಿಡಿಬಹುದು ಅಂತ ಹೇಳಿ. ಕೆಲವೊಂದು ಈ ಜೀವತಂತುವಿನ ಸರ್ಕ್ಯುಲೇಟಿಂಗ್ DNA ಅಂತೀವಿ ನಾವು, ಅದು ಜೀವ ತಂತುವಿನ ಪ್ರೋಟೀನ್ ಕಣಗಳನ್ನು, ಅದು ಕ್ಯಾನ್ಸರ್ ಕಣಗಳದ್ದು ಜೀವತಂತುವಿನ ಪ್ರೋಟೀನ್ ಕಣಗಳು ಅಬ್ನಾರ್ಮಲ್ ಇರುತ್ತೆ ಅಂತ ನಾನು ಹೇಳಿದ್ದೆ. ಅವುಗಳನ್ನು ಡಿಟೆಕ್ಟ್ ಮಾಡಿ ಆ ಕ್ಯಾನ್ಸರ್ ಕಣ ಅವ್ರಿಗೆ ಕ್ಯಾನ್ಸರ್ ಇದೆಯಲ್ಲ, ಇದು ಮೇನ್ಲಿ ಇವಾಗ ಬಂದಿರೋದು ಫಾಲೋಅಪ್ ಆಫ್ ದ ಟ್ರೀಟ್ಮೆಂಟಲ್ಲಿ, ಅಂದರೆ ಲಂಗ್ ಕ್ಯಾನ್ಸರಲ್ಲಿ ಕಣಗಳದ್ದು ಆ ಪ್ರೋಟೀನ್ ಅಂಶವನ್ನು ಬ್ಲಡ್ಡಲ್ಲಿ ಕಂಡುಹಿಡಿತಾರೆ. ಅದರಿಂದ ಅವರು ರೆಸ್ಪಾಂಡ್ ಮಾಡಿದಾರೋ ಇಲ್ಲೋ ಅದು ಫಸ್ಟ್ ಮಾಡ್ತಾರೆ, ಟ್ರೀಟ್ಮೆಂಟ್ ಕೊಟ್ಟಮೇಲೆ ಮಾಡ್ತಾರೆ, ಟ್ರೀಟ್ಮೆಂಟ್ ಮುಂಚೆ ಟ್ರೀಟ್ಮೆಂಟ್ ನಂತರ. ಹಾಗೆ ಬ್ಲಡ್ ಟೆಸ್ಟ್ ಅದನ್ನು ನಾವು ಲಿಕ್ವಿಡ್ ಬಯೋಪ್ಸಿ ಅಂತ ಹೇಳ್ತೀವಿ ಅದನ್ನು ಕ್ಯಾನ್ಸರ್. ಹಾಗಾಗಿ ರಕ್ತದಲ್ಲಿ ಬೇಸಿಕ್ ಇನ್ವೆಸ್ಟಿಗೇಷನ್ ಒಂದು ರಕ್ತ ಟೆಸ್ಟ್ ಮಾಡಿಸ್ಲೇಬೇಕು. ಎನೀಮಿಯಾ ರಕ್ತ ಹಿಮೋಗ್ಲೋಬಿನ್ ಕಡಿಮೆ ಆಗತ್ತೆ, ರಕ್ತ ಕ್ಯಾನ್ಸರ್ ಇದ್ದಾಗ ಹಿಮೋಗ್ಲೋಬಿನ್ ಕಡಿಮೆ ಆಗತ್ತೆ. ಯಾಕೆ ರಕ್ತ ಪ್ರೊಡ್ಯೂಸ್ ಮಾಡೋ ಮಜ್ಜೆಯಲ್ಲಿ ಬೋನ್ ಮ್ಯಾರೋಲ್ಲಿ ರಕ್ತ ಕಣಗಳು ಸೇರ್ಕೊಂಡ್ಬಿಟ್ಟು ನಾರ್ಮಲ್ ಹಿಮೋಗ್ಲೋಬಿನ್ ಉತ್ಪತ್ತಿ ಆಗೋದಿಲ್ಲ. ಹಾಗಾಗಿ ಬೇಸಿಕ್ ಬ್ಲಡ್ ಎಕ್ಸಾಮಿನೇಷನ್ ರಕ್ತ ಪರೀಕ್ಷೆ ಬೇಕೇ ಬೇಕು ಕ್ಯಾನ್ಸರ್ ಇದರಲ್ಲಿ.
1: ವ್ಯಕ್ತಿ ಬಂದಾಗ ಕ್ಯಾನ್ಸರ್ ಪರೀಕ್ಷೆಯನ್ನು ಮಾಡುವಂತಹ ಪ್ರೊಸೀಜರ್ಗಳು ಏನಿರ್ತವೆ, ಆಗ ನಿಮ್ಗೆ ಏನೆಲ್ಲ ಬೇಕಾಗಿರುತ್ತೆ?
0: ಬೇಸಿಕಲಿ ಫಸ್ಟ್ ಬಂದ ತಕ್ಷಣ ಒಂದು ಹಿಸ್ಟ್ರಿ ಕ್ಲಿನಿಕಲ್ ಎಕ್ಸಾಮಿನೇಷನ್. ಪೇಷಂಟು ಅಂದರೆ ರೋಗಿ ಬಂದಿದ್ದಾನೆ ಅಂತಂದರೆ ಅವನು ನಿರ್ಭಯನಾಗಿ ಯಾವುದೇ ಸಂಕೋಚವಿಲ್ಲದೆ ವೈದ್ಯರು ಕೇಳಿದ ಎಲ್ಲ ವಿಷಯಗಳನ್ನು ತಿಳಿಸಬೇಕಾದ್ದು ತುಂಬ ಮುಖ್ಯವಾದದ್ದು. ಅವನಿಗೆ ಹಿಂದೇನೋ ಚಿಕ್ಕದು ಒಂದು ಆಪರೇಷನ್ ಆಗಿರುತ್ತೆ, ಈಗೇನೋ ಗಂಟಲಲ್ಲಿ ಒಂದೇನೋ ಗೆಡ್ಡೆ ಬರುತ್ತೆ, ಇಲ್ಲ ಕತ್ತಲ್ಲಿ, ಅವನು ಹೇಳದೆ ಇರ್ಬೋದು, ಮುಚ್ಚಿಡ್ಬೋದು, ಇದು ಅದೇನಾಗಿರಲಿಲ್ಲ, ಆರಾಮಾದೆ ನಾನು 8 ವರ್ಷದಿಂದ 5 ವರ್ಷದಿಂದ 2 ಒಂದು ರೋಗಿಯು ತನ್ನ ಕಡೆಯಿಂದ ಪ್ರತಿಯೊಂದು ವಿಷಯವನ್ನು, ನಾವು ಹೇಗೆ ಲಾಯರ್ ಹತ್ರ ಹೋದರೆ ಯಾವುದು ಮುಚ್ಚಿಡಬಾರ್ದು ಅಂತ ಹೇಳ್ತಾರೋ ವೈದ್ಯರ ಹತ್ರನೂ ಯಾವುದೇ ವಿಷಯವನ್ನು ನಾವು ಮುಚ್ಚಿಡಬಾರ್ದು. ಎರಡನೇದು ದ ಬೇಸ್ ಎಕ್ಸಾಮಿನೇಷನ್. ಎಕ್ಸಾಮಿನೇಷನ್ ಅಂದರೆ ರೋಗಿ ತನ್ನ ಗುಣ ಕಂಪ್ಲೇಂಟ್ಗಳನ್ನು ಹೇಳಿದ ಮೇಲೆ ವೈದ್ಯರು ಅವನನ್ನು ಪರೀಕ್ಷೆ ಮಾಡ್ತಾರೆ, ಅದರ ತಕ್ಕಂತೆ ವೈದ್ಯರು ಅವರಿಗೆ ಟೆಸ್ಟ್ಗಳನ್ನು ಬರ್ಕೊಡ್ತಾರೆ. ಬೇಸಿಕ್ ಟೆಸ್ಟ್ ಅಂತ ಹೇಳ್ತೀವಿ ನಾವು. ಬೇಸಿಕ್ ಅಂದರೆ ಏನು, ನಾರ್ಮಲ್ ನಾನು ಇವಾಗ ಹೇಳಿದಂಗೆ ಬ್ಲಡ್ ಟೆಸ್ಟಲ್ಲಿ ಕಣಗಳನ್ನು ಕೌಂಟು ಅದೆಲ್ಲನೂ ನೋಡೋದು. ಎರಡನೇದು ಚೆಸ್ಟ್ ಎಕ್ಸ್ರೇ. ಮೂರನೇದು ಇವಾಗ ಅಲ್ಟ್ರಾಸೌಂಡ್ ಅಬ್ಡಮನ್ ಅನ್ನೋದು ನಾರ್ಮಲ್, ಅದು ಬೇಸಿಕ್. ಇವಾಗ ಅವನು ರೋಗಿಯು ಕೊಟ್ಟಿರುವ ಕಂಪ್ಲೇಂಟ್ ಅಥವಾ ಇದರಿಂದ ಪ್ಲಸ್ ವೈದ್ಯರು ತಪಾಸಣೆ ಮಾಡಿದ ನಂತರ ಅವನಿಗೆ ಈ ಅಂಗಾಂಗದ ಬಗ್ಗೆ ನಾನು ಮಾಡಬೇಕು ಅಂತಂದರೆ ಆ ಅಂಗಾಂಗಕ್ಕೆ ಸೇರಿದ ಕೆಲವು ಟೆಸ್ಟ್ಗಳನ್ನು ಹೇಳ್ಬೋದು. ಉದಾಹರಣೆಗೆ ಈಗ ಲಿವರ್, ಅವನು ಜಾಂಡಿಸ್ ಆಗಿರುತ್ತೆ, ಅವನು ಹೇಳಬೇಕು. ಅವನು ಆಲ್ಕೋಹಾಲಿಕ್ ಇರ್ಬೋದು ಇಲ್ಲದೇ ಇರ್ಬೋದು, ಅವನು ಹೇಳಬೇಕು. ಸೊ ಅವನು ಟೆಸ್ಟ್ ಮಾಡಿದಾಗ ಇವನಿಗೆ ಆಲ್ಕೋಹಾಲಿಂದು ಪ್ರಾಬ್ಲಮ್ ಏನೋ ಇದೆ, ಲಿವರ್ ಇದೆ, ಯಾಕಂದರೆ ಅವನಿಗೆ ಜಾಂಡಿಸ್ ಆಗಿರುತ್ತೆ. ಅವಾಗ ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ಮಾಡ್ತೀವಿ ನಾವು. ಆಮೇಲೆ ಅದರಲ್ಲೂ ನಾನು ಹೇಳಿದಂಗೆ ಟ್ಯೂಮರ್ ಮಾರ್ಕರ್ಸ್ ಅಂತ ಮಾಡ್ತೀವಿ, ಅದು ವ್ಯತ್ಯಾಸ ಆಗುತ್ತೆ. ಇವಾಗ ಚೆಸ್ಟ್ ಎಕ್ಸ್ರೇ ಅಂತ ಹೇಳ್ತೀವಿ, ಎಕ್ಸ್ರೇಲಿ ಏನೋ ಕಾಣಿಸುತ್ತೆ, ಎಲ್ಲ ಕಾಯಿಲೆಗಳು ನಾರ್ಮಲ್ ಚೆಕ್ಸ್ ಎಕ್ಸ್ರೇಯಿಂದ ಗೊತ್ತಾಗಲ್ಲ. ಆದರೆ ಒಂದು ಸ್ಮೋಕರ್ ಬರ್ತಾನೆ, ನನಗೆ ಕೆಮ್ಮು ಸರ್ ನಿಲ್ತಾನೇ ಇಲ್ಲ, ಕೆಮ್ಮಲ್ಲಿ ಒಂಚೂರು ರಕ್ತ ಬಂತು ಮೊನ್ನೆ ಅಂತ ಹೇಳ್ತಾನೆ. ಹಾಗಿದ್ದಾಗ ನಾವು ಪ್ಲೇನ್ ಎಕ್ಸ್ರೇಕ್ಕಿಂತ ಸ್ವಲ್ಪ ಹೈಯರ್ ಟೆಸ್ಟು CT ಸ್ಕ್ಯಾನಿಗೆ ಹೋಗಬೇಕಾಗತ್ತೆ, ಇಲ್ಲ MRI ಸ್ಕ್ಯಾನಿಗೆ ಹೋಗಬೇಕಾಗತ್ತೆ. ಆ ಎಕ್ಸ್ರೇದು ಡಯಾಗ್ನೋಸ್ಟಿಕ್ ಇದೇನೇ ಬೇರೆ ಇರುತ್ತೆ, ಬಟ್ ದೀಸ್ ಆರ್ ದ ಟೆಸ್ಟ್. ಇವಾಗ ಏನೂ ಇಲ್ಲಪ್ಪ, ಕೆಲವೊಂದ್ಸತಿ ಬ್ಲಡ್ ಟೆಸ್ಟು ನಾರ್ಮಲ್ ಬರುತ್ತೆ, ಚೆಸ್ಟ್ ಎಕ್ಸ್ರೇನೂ ನಾರ್ಮಲ್ ಬರುತ್ತೆ. ಇವಾಗ ನಾವು ಹೇಳ್ತೀವಿ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಅದರಲ್ಲಿ ಗೆಡ್ಡೆ ಇದೆ, ಬಟ್ ಪೇಷೆಂಟಿಗೆ ಏನೂ ಕಾಣಿಸಲ್ಲ, ಅದು ಒಂದೇ ಗೆಡ್ಡೆ. ಬಟ್ ಆ ಬ್ರೆಸ್ಟಲ್ಲಿ ಬಂದಿರೋ ಆ ಗೆಡ್ಡೆ

0: ಡೇ ಕ್ಯಾನ್ಸರ್ ಹೌದೋ ಅಲ್ಲೋ ಅಂತ ಪ್ರೂವ್ ಮಾಡಬೇಕು, ಪರೀಕ್ಷಿಸಬೇಕು. ಆವಾಗ ಏನು ಮಾಡ್ತೀವಿ ನಾವು, ಒಂದು ಚೆಸ್ಟ್ ಎಕ್ಸ್ರೇ ಮ್ಯಾಮೋಗ್ರಫಿ ಅಂತ ಮಾಡ್ತೀವಿ. ಮ್ಯಾಮೋಗ್ರಫಿಯಲ್ಲಿ ಗೊತ್ತಾಗತ್ತೆ, ಆದರೆ ಕೆಲವೊಂದು ಪ್ರತಿಯೊಂದು ಟೆಸ್ಟು 100% ಪ್ರೂಫ್ ಅಲ್ಲ. ಅದನ್ನು ಪಕ್ಕ ಪರಿಶೀಲಿಸಬೇಕಾಗತ್ತೆ. ನಾವು ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ ಹೇಳ್ತೀವಿ, ಅಂದರೆ ಎವಿಡೆನ್ಸ್ ಬೇಕು ಅದಕ್ಕೆ, ಹೌದು ಇದು ಕ್ಯಾನ್ಸರ್ ಗೆಡ್ಡೆನೆ ಹೌದು ಅಂತ. ಅದಕ್ಕೆ ನಾವು ಟೆಸ್ಟ್ ಮಾಡಬೇಕಾಗತ್ತೆ. ಈಗ ಉದಾಹರಣೆಗೆ ಬ್ರೆಸ್ಟ್ ಅಂತ ನಾವು ತಗೊಂಡಾಗ ಅಲ್ಲೊಂದು ಗೆಡ್ಡೆ ಇದೆ. ಬ್ರೆಸ್ಟಲ್ಲಿ ಬರೋ ಎಲ್ಲ ಗೆಡ್ಡೆಗಳು ಕ್ಯಾನ್ಸರ್ ಗೆಡ್ಡೆಗಳಲ್ಲ, ಹಾರ್ಮೋನಲ್ ವೇರಿಯೇಷನ್ನಿಗೂ ಗೆಡ್ಡೆಗಳು ಬರ್ತವೆ. ಸೊ ಆ ಗೆಡ್ಡೆಯನ್ನು ನೋಡಿದ ತಕ್ಷಣ ಅದಕ್ಕೊಂದು ಚಿಕ್ಕ ಸೂಜಿ ಹಾಕಿಬಿಟ್ಟು ಆ ಗೆಡ್ಡೆ ಕಣಗಳನ್ನು ತೊಗೊಂಡ್ಬಿಟ್ಟು ನಾವು ಅದಕ್ಕೆ ಸ್ಟೇನ್ ಮಾಡಿಬಿಟ್ಟು ನೋಡಿಬಿಟ್ಟು ಮೈಕ್ರೋಸ್ಕೋಪಲ್ಲಿ ಹೇಳ್ತೀವಿ, ಹೌದು ಇದು ಕ್ಯಾನ್ಸರ್ ಗೆಡ್ಡೆ ಇಲ್ಲ ಇದು ಕ್ಯಾನ್ಸರ್ ಗೆಡ್ಡೆ ಅಲ್ಲ ಅಂತ. ಇವಾಗ ಕೆಲವರು ಈಗ ಈಗಿನ ದಿನ ಮುಂಚೆ ಎಲ್ಲ ಒಂದು ಚಿಕ್ಕ ಸೂಜಿನ ಹಾಕಿಬಿಟ್ಟು ಟೆಸ್ಟ್ ಮಾಡ್ತಾ ಇದ್ವಿ ಬ್ರೆಸ್ಟ್ಗೆ, ಅಂದರೆ ಫೈನ್ ನೀಡಲ್ ಆಸ್ಪಿರೇಷನ್ ಅಂತೀವಿ. ಇಟ್ಸ್ ನಥಿಂಗ್ ಬಟ್ ಒಂದು ಸಣ್ಣ ಇಂಜೆಕ್ಷನ್ ಕೊಟ್ಟಂಗೆನೇ ಪಾರ್ಟ್ ಕ್ಲೀನ್ ಮಾಡ್ಕೊಂಬಿಟ್ಟು ಒಂದು ಸೂಜಿ ಹಾಕಿಬಿಟ್ಟು ಅದರೊಳಗಿಂದ ಪುಟ್ಟದ ಒಂದಿಷ್ಟೇ ಇಷ್ಟು ಕಣಗಳು ತೊಗೊಂಬಿಟ್ಟು ನೋಡ್ತಾ ಇದ್ವಿ. ಇವಾಗ ಬಯೋಪ್ಸಿ ಮಾಡ್ತಾರೆ. ಸೊ ಆ ಗೆಡ್ಡೆಯೊಳಗಿಂದ ಒಂದು ಚಿಕ್ಕದೊಂದು ಟಿಶ್ಯೂ ಅನ್ನು ತೊಗೊಂಬಿಟ್ಟು ಸೂಜಿ ಹಾಕಿ ಅದನ್ನು ನಾವು ಸ್ಟಡಿ ಮಾಡಿ ಆ ಗೆಡ್ಡೆ ಕ್ಯಾನ್ಸರ್ ಗೆಡ್ಡೆ ಹೌದೋ ಅಲ್ಲವೋ ಅಂಥೇಳಿ ದೃಢಪಡಿಸ್ತೀವಿ.
1: ಈಗ ತಾವು ಹೇಳಿದ್ರಿ ಸಿ ಟಿ ಮತ್ತು ಎಮ್ ಆರ್ ಐ ಕೆಲವೇ ಮಾಡಬೇಕಾಗುತ್ತೆ ಅಂತ ಹೇಳಿ, ಏನಿದು ಸಿ ಟಿ ಮತ್ತು ಎಮ್ ಆರ್ ಐ ಮತ್ತು ಯಾವ ಸಂದರ್ಭದಲ್ಲಿ ಇದನ್ನು ಮಾಡ್ತೀರಾ?
0: ಸಿ ಟಿ ಅಂದರೆ ಕಂಪ್ಯೂಟರೈಸ್ ಟೊಮೋಗ್ರಫಿ, ಇವೆಲ್ಲ ಎಕ್ಸ್ರೇಗಳದ್ದು ಒಂದೊಂದು ವಿಧಾನಗಳು, ಒಂದೊಂದು ಇದುಗಳು. ಈ ಎಕ್ಸ್ರೇಗಳು ಈಗ ನನಗೊಂದು ಚೆಸ್ಟಲ್ಲಿ ಒಂದು ಇಲ್ಲ ಕೆಮ್ಮ ಬಂತು ಏನೋ ಬಂತು, ಸೊ ನಾನು ಡಾಕ್ಟರ್ ಹೇಳ್ತಾರೆ ಸಿ ಟಿ ಸ್ಕ್ಯಾನ್ ಮಾಡಿಸ್ಬೇಕು ಅಂತೇಳಿ. ಈ ಸಿ ಟಿ ಸ್ಕ್ಯಾನ್, ಎಮ್ ಆರ್ ಐ ಇಲ್ಲ ಅಲ್ಟ್ರಾಸೌಂಡ್ ಅಂತ ನಾವು ಈಗ ಹೊಟ್ಟೆ ಈಸ್ ಎ ಮ್ಯಾಜಿಕ್ ಬಾಕ್ಸ್ ಅಂತೀವಿ ನಾವು. ಯಾಕಂದರೆ ಹೊರಗಿಂದ ಏನು ಈವನ್ ನಮಗೆ ಹೊರಗಿಂದ ಕಾಣಿಸ್ಕೊಂಡ್ರೂ ಎಕ್ಸ್ರೇಯಲ್ಲಿ ಗೊತ್ತಾದ್ರೂ ಓಪನ್ ಮಾಡಿದಾಗ ಸರ್ಜನ್ನಿಗೆ ಅದು ಬೇರೆ ರೀತಿಯೇ ಕಾಣಿಸುತ್ತೆ. ಹಾಗಾಗಿ ಅದೊಂದು ಮ್ಯಾಜಿಕ್ ಬಾಕ್ಸ್ ಅದು ಹೊಟ್ಟೆ ಅನ್ನೋದು. ಅಲ್ಟ್ರಾಸೌಂಡಲ್ಲಾಗಲಿ, ಸಿ ಟಿ ಸ್ಕ್ಯಾನಲ್ಲಾಗಲಿ, ಎಮ್ ಆರ್ ಐಯಲ್ಲಾಗಲಿ, ಅವುಗಳಿಂದ ಅದಕ್ಕೊಂದು ಕಾಂಟ್ರಾಸ್ಟ್ ಅಂತಲೂ ಕೊಡ್ತಾರೆ. ಅಂದರೆ ಅದು ಬೇರೆ ರೀತಿಯೇ ಪಿಕ್ಚರ್ ಕಾಣಿಸುತ್ತೆ ರಕ್ತನಾಳದಲ್ಲಿ ಆ ಔಷಧ ಹೋಗ್ಬಿಟ್ಟು. ಅದರಿಂದ ಗೆಡ್ಡೆ ಎಷ್ಟು ದೊಡ್ಡದಿದೆ, ಅದು ಹೇಗಿದೆ, ಅದರ ಪರಿಧಿ ಏನು, ಅದು ಎಲ್ಲೆಲ್ಲಿ ಹಬ್ಬಿಕೊಂಡಿದೆ, ಅದ್ರ ಪಕ್ಕಕ್ಕೆ ಜೀದುಂಡೆಗಳು ಅವ್ರ ಲಿಂಫ್ ನೋಡ್ಸ್ ಎನ್ಲಾರ್ಜ್ ಆಗಿದೆಯೋ ಇಲ್ಲೋ, ಅದು ಆಪರೇಷನ್ ಮಾಡಬಹುದಾ ಇಲ್ಲ ಅದಕ್ಕೆ ಕೀಮೋಥೆರಪಿ ಇಂಜೆಕ್ಷನ್ಗಳನ್ನು ಕೊಡಬೇಕಾ ಇಲ್ಲ ಏನೂ ಮಾಡಲಿಕ್ಕಾಗಲ್ವಾ, ಅವೆಲ್ಲವನ್ನು ಜಡ್ಜ್ ಮಾಡಬೇಕು ಅಂತಂದರೆ ಸಿ ಟಿ ಎಮ್ ಆರ್ ಐ ಬೇಕೇ ಬೇಕಾಗುತ್ತೆ. ಇದ್ರ ಮೇಲಿಂದ ಒಂದಿದೆ ಎಕ್ಸ್ರೇಯಲ್ಲಿ, ನಾವು ಅದನ್ನು ಇವಾಗ ಪಾಸಿಟ್ರಾನ್ ಎಲೆಕ್ಟ್ರಾನ್ ಟೊಮೋಗ್ರಫಿ ಅಂದರೆ ಪೆಟ್ ಸ್ಕ್ಯಾನ್ ಅಂತೀವಿ, ಎಲ್ಲರೂ ಇವಾಗ ಅದನ್ನು ಪೆಟ್ ಸ್ಕ್ಯಾನ್ ಅಂತೀವಿ. ಪೆಟ್ ಸ್ಕ್ಯಾನಲ್ಲಿ ಅದರದ್ದೇ ಆದ ಒಂದು ರೇಡಿಯೋ ಆಕ್ಟಿವ್ ಒಂದು ಮೆಟೀರಿಯಲ್ ಕೊಟ್ಬಿಟ್ಟು ದೇಹಕ್ಕೆ ಕೊಟ್ಟು ಅದನ್ನು ಇಡೀ ದೇಹವನ್ನು ಅದು ಸ್ಕ್ಯಾನ್ ಮಾಡೋದು. ಇಡೀ ದೇಹದಲ್ಲಿ ರೇಡಿಯೋ ಉಪಯೋಗದ ಏನು ಕೊಟ್ಟಿರ್ತೀವಿ ಅದು ಇಡೀ ದೇಹದಲ್ಲಿ ಹೋಗ್ಬಿಟ್ಟು ಅದರದ್ದು ಒಂದು ಲಕ್ಷಣ ಇರುತ್ತೆ. ಯಾಕಂದರೆ ಆ ಕೆಮಿಕಲ್ಲು ಎಲ್ಲಿ ಕ್ಯಾನ್ಸರ್ ಗೆಡ್ಡೆ ಇದೆಯೋ ಅಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅದು. ಯಾಕಂದರೆ ಕ್ಯಾನ್ಸರ್ ಕಣಗಳದ್ದು ಗುಣಗಳ ಲಕ್ಷಣದ ಮೇಲೆ ಅದನ್ನು ಆವಿಷ್ಕಾರ ಮಾಡಿದ್ದಾರೆ. ಸೊ ಹಾಗಾಗಿ ಪೆಟ್ ಸ್ಕ್ಯಾನ್ ಅಂತಂದರೆ ಅದು ಒಂದು ರೀತಿ ಎಕ್ಸ್ರೇ ಸ್ಕ್ಯಾನೇ. ಅದರಲ್ಲಿ ದೇಹದಲ್ಲಿ ಆ ಗೆಡ್ಡೆ ಎಲ್ಲಿದೆ, ಎಷ್ಟು ದೊಡ್ಡದಿದೆ, ಅದರ ಪಕ್ಕದಲ್ಲಿರೋ ರಕ್ತನಾಳಕ್ಕೆ ಅದು ಅಂಟ್ಕೊಂಡಿದೆಯಾ, ತೆಗಿಬೋದಾ, ದೇಹದಲ್ಲಿ ಅದು ಒಂದೇ ಅಲ್ಲದೆ ಎಲ್ಲೆಲ್ಲಿ ಹಬ್ಬಿಕೊಂಡಿದೆ, ಪೂರ್ತಿ ದೇಹದ ಚಿತ್ರಣವನ್ನು ಆ ಕಾಯಿಲೆ ಬಗ್ಗೆ ಅದು ಕೊಡುತ್ತೆ, ಅದು ಪೆಟ್ ಸ್ಕ್ಯಾನ್. ಹಾಗಾಗಿ ಎಕ್ಸ್ರೇ ಟೆಸ್ಟ್ಗಳು ಕ್ಯಾನ್ಸರಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸ್ತವೆ. ನಾವು ರೋಗ ನಿಧಾನ ಶಾಸ್ತ್ರದಲ್ಲಿ ಏನು ಹೇಳ್ತೀವಿ ಅಂದರೆ ಅದು ಆದ ತಕ್ಷಣ ನಾವು ದೃಢೀಕರಿಸ್ತೀವಿ. ಈಗ ನೀವು ಲೈಸೆನ್ಸ್ ಕೊಡೋದು ಅಂತೀರ, ಹಾಗೆ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ ಹೇಳ್ತೀರ. ಸೊ ನಮ್ಮ ಪೆಥಾಲಜಿ ರಿಪೋರ್ಟ್ ಇಲ್ಲದೆ ಯಾವುದು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಎಕ್ಸ್ರೇ ಹೇಳುತ್ತೆ ಎಕ್ಸ್ರೇಯಲ್ಲಿ ಗೆಡ್ಡೆ ಇದೆ ಅಂತ ಹೇಳುತ್ತೆ. ಕೆಲವೊಂದು ಸತಿ ಅದು ಒಂದು 50-60% ಅದು ಮ್ಯಾಲಿಗ್ನೆಂಟ್, ನಾವೇನಂತೀವಿ ಭಯಾನಕ ಕ್ಯಾನ್ಸರ್ ಗೆಡ್ಡೆ ಅಂತ ಹೇಳ್ತಾರೆ. ಆದರೆ ಕೆಲವೊಂದು ಸತಿ ಭಯಾನಕ ಇಲ್ಲದೆ ಇರೋದು ಎಕ್ಸ್ರೇಯಲ್ಲಿ ಕಾಣಿಸುತ್ತೆ. ಸೊ ಅದು ಭಯಾನಕ ಇದೆಯೋ ಇಲ್ಲೋ, ಖಚಿತವಾಗಿ ಕ್ಯಾನ್ಸರ್ ಹೌದೋ ಅಲ್ವೋ ಅನ್ನೋ ದೃಢೀಕರಿಸಲಿಕ್ಕೆ ನಮ್ಮದು ಪೆಥಾಲಜಿ ಟೆಸ್ಟು, ಟಿಶ್ಯೂ ಟೆಸ್ಟು ಬೇಕೇ ಬೇಕು. ಬಯೋಪ್ಸಿ ಯಾಕೆ ಅಂತಂದರೆ ಕೆಲವೊಂದು ಕ್ಯಾನ್ಸರ್ಗಳಿಗೆ ಮುಂಚೆ ನೀವು ಕೀಮೋಥೆರಪಿ ಅಂದರೆ ಇಂಜೆಕ್ಷನ್ಗಳನ್ನು ಕೊಡ್ಬೋದು. ಕೆಲವೊಂದು ಕ್ಯಾನ್ಸರ್ಗಳಿಗೆ ಸರ್ಜರಿನೇ ಮಾಡಬೇಕಾಗತ್ತೆ, ಕೆಲವೊಂದು ಕ್ಯಾನ್ಸರ್ಗಳಿಗೆ ಕರೆಂಟ್ ಥೆರಪಿ ಕೊಡಬೇಕಾಗತ್ತೆ, ಅಂದರೆ ರೇಡಿಯೋಥೆರಪಿ ಅಂತ ಹೇಳ್ತೀವಿ. ಅದಕ್ಕೆ ಸರ್ಜರಿ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ

0: ಕೀಮೋಥೆರಪಿ ಅಂತಂದರೆ ಇಂಜೆಕ್ಷನ್ಗಳಿಲ್ಲ, ಆದರೆ ಆ ಕಣಗಳು ಈ ಕರೆಂಟ್ ಸಾಮಾನ್ಯ ಜನರು ಕರೆಂಟ್ ಟ್ರೀಟ್ಮೆಂಟ್ ಕೊಟ್ಟರು ಕರೆಂಟ್ ಟ್ರೀಟ್ಮೆಂಟ್ ಕೊಟ್ಟರು ಅಂತ ಹೇಳ್ತಾರೆ, ಅದು ರೇಡಿಯೋ ಥೆರಪಿ ಕೊಟ್ಟರೆ ಕರಗತ್ತೆ. ಎಸ್ಪೆಷಲಿ ಗಂಟಲಲ್ಲಿ ಬರೋ ಈ ಜೀದುಂಡೆಗಳು ಬರ್ತವೆ, ಇಲ್ಲ ಬಾಯಲ್ಲಿ ಬರೋ ಟ್ರಂಕ್ ಕ್ಯಾನ್ಸರು ಆಪರೇಷನ್ ಮಾಡಲಿಕ್ಕಾಗೋದಿಲ್ಲ, ಅವಾಗೆಲ್ಲ ಈ ರೇಡಿಯೋ ಥೆರಪಿ ಅಂತ ಕೊಡ್ತಾರೆ. ಹಾಗಾಗಿ ಅದು ಕ್ಯಾನ್ಸ್ ಯಾವುದೇ ಟ್ರೀಟ್ಮೆಂಟ್ ಕೊಡೋ ಮುಂಚೆ ಅದನ್ನು ದೃಢೀಕರಿಸಬೇಕು, ಹೌದು ಈ ಕಾಯಿಲೆ ಹೌದು ಅಂತ. ಅದಕ್ಕೆ ಟಿಶ್ಯೂ ಡಯಾಗ್ನೋಸಿಸ್ ಅಂತ ನಾವು ಹೇಳ್ತೀವಿ.
1: ಧನ್ಯವಾದಗಳು ಮೇಡಮ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ.
0: ಧನ್ಯವಾದಗಳು.

ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ರೋಗಗಳನ್ನ ಪತ್ತೆ ಹಚ್ಚುವಂತಹ ವಿಧಾನಗಳು ಈ ವಿಷಯದ ಕುರಿತು ಡಾಕ್ಟರ್ ಮಾಲತಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ, ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
1: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
0: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.
2: ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.
3: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಧನಧಾನ್ಯ ಕೃಷಿ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
4: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಇತ್ತೀಚೆಗೆ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವರ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ದೆಹಲಿಯಲ್ಲಿ ನಡೆದ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯ ವಿಶೇಷ ಕಾರ್ಯಕ್ರಮವೊಂದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ತರಬೇಕು, ರೈತರ ಕಲ್ಯಾಣವನ್ನ ಮಾಡಬೇಕು ಅನ್ನುವಂತಹ ಗುರಿಯನ್ನ ಇಟ್ಟುಕೊಂಡು 35,440 ಕೋಟಿ ರೂಪಾಯಿ ವೆಚ್ಚದ ಎರಡು ಮಹತ್ವದ ಕೃಷಿ ಯೋಜನೆಗಳಿಗೆ ಚಾಲನೆಯನ್ನು ನೀಡಿದ್ರು. ಗ್ರಾಮೀಣ ಮೂಲಸೌಕರ್ಯವನ್ನ ಪಡಿಸುವ ನಿಟ್ಟಿನಲ್ಲಿ ಮಹತ್ವದ ಪಾತ್ರವನ್ನು ನಿರ್ವಹಿಸಲಿವೆ. ಇವುಗಳಲ್ಲಿ ಮೊದಲ ಯೋಜನೆಯಾದ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯ ಕುರಿತು ಒಂದಷ್ಟು ಮಾಹಿತಿಯನ್ನ ಇವತ್ತು ತಿಳಿದುಕೊಳ್ಳೋಣ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಕೃಷಿ ಯೋಜನೆ. ಇದು ದೇಶಾದ್ಯಂತ ಕಡಿಮೆ ಕೃಷಿ ಉತ್ಪಾದನೆಯ 100 ಜಿಲ್ಲೆಗಳಲ್ಲಿ ರೈತರ ಆದಾಯವನ್ನ ಹೆಚ್ಚಿಸುವ ಗುರಿಯನ್ನ ಇಟ್ಟುಕೊಂಡು ಈ ಯೋಜನೆಯನ್ನ ಆರಂಭ ಮಾಡಲಾಗಿದೆ. 2025-26 ಕೇಂದ್ರ ಬಜೆಟ್ನಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈ ಯೋಜನೆಯನ್ನ ಘೋಷಣೆ ಮಾಡಿದ್ರು. ಇತ್ತೀಚೆಗೆ ಪ್ರಧಾನಿ ಮೋದಿ ಅವರು ಇದಕ್ಕೆ ಅಧಿಕೃತವಾದ ಚಾಲನೆಯನ್ನ ನೀಡಿದ್ದಾರೆ. ಚಾಲನೆಯ ಅಂದಿನ ಕಾರ್ಯಕ್ರಮದಲ್ಲಿ ರೈತರ ಜೊತೆ ಸಂವಾದವನ್ನ ನಡೆಸಿದಂತಹ ಪ್ರಧಾನಿ ಮೋದಿ ಅವರು ಇದನ್ನ ಆಕಾಂಕ್ಷ ಜಿಲ್ಲೆಗಳ ಕಾರ್ಯಕ್ರಮದಿಂದ ಪ್ರೇರಣೆಯನ್ನ ಪಡೆದು ಯೋಜನೆಗಳನ್ನ ಜಾರಿಗೊಳಿಸಿದ್ದೇವೆ ಅಂತ ಹೇಳಿದ್ದಾರೆ. ಇದನ್ನ 2025 ಅಂದ್ರೆ ಇದೇ ವರ್ಷದ ಜುಲೈನಲ್ಲಿ ಕೇಂದ್ರ ಸಚಿವ ಸಂಪುಟ ಅನುಮೋದನೆಯನ್ನು ನೀಡಿತ್ತು ಈ ಯೋಜನೆಗೆ. ಅದೇ ವರ್ಷ ರಬಿ ಮೌಲ್ಯಮಾಪನ ಕಾಲದಿಂದ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. 2030-31 ಸಾಲಿನವರೆಗೆ ಅಂದ್ರೆ ಒಟ್ಟು 6 ವರ್ಷಗಳ ಕಾಲ ಈ ಯೋಜನೆಯನ್ನ ಜಾರಿಗೊಳಿಸುವ ಗುರಿಯನ್ನ ಹಾಕಿಕೊಳ್ಳಲಾಗಿದೆ. ಈ ಯೋಜನೆಗೆ ಕೇಂದ್ರ ಸರ್ಕಾರ ಒಟ್ಟು 20

4,000 ಕೋಟಿ ರೂಪಾಯಿನ ಮೀಸಲಾಗಿಟ್ಟಿದೆ. ಈ ಯೋಜನೆಯಿಂದ ದೇಶದ ಸುಮಾರು 1,75,00,000 ರೈತರು ಪ್ರಯೋಜನವನ್ನ ಪಡೆಯಲಿಕ್ಕಿದ್ದಾರೆ. ಹಾಗಾದ್ರೆ ಏನು ಈ ಯೋಜನೆ, ಇದರ ಉದ್ದೇಶಗಳೇನು, ಗುರಿ ಏನು, ಯಾರೆಲ್ಲ ಇದರ ಫಲಾನುಭವಿಗಳು ತಿಳಿದುಕೊಳ್ಳೋಣ. ದೇಶದ ಕಡಿಮೆ ಉತ್ಪಾದಕತೆಯನ್ನು ಹೊಂದಿದಂತಹ 100 ಜಿಲ್ಲೆಗಳಲ್ಲಿ ಕೃಷಿಯ ಅಭಿವೃದ್ಧಿಯನ್ನ ಮಾಡುವ ಉದ್ದೇಶದಿಂದ ಈ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ. ಆ ಎಲ್ಲ ಆಯ್ಕೆಯಾದ 100 ಜಿಲ್ಲೆಗಳಲ್ಲಿ ಅಲ್ಲಿಯ ಬೆಳೆಗಳ ವೈವಿಧ್ಯತೆಯನ್ನ ಹೆಚ್ಚಿಸೋದು, ಇಳುವರಿಯನ್ನ ಹೆಚ್ಚಳ ಮಾಡೋದು, ಸುಸ್ಥಿರ ಕೃಷಿ ಪದ್ಧತಿಗಳನ್ನ ಅಳವಡಿಸೋದು, ರೈತರಿಗೆ ಸಾಂಸ್ಥಿಕವಾದಂತಹ ಸಾಲ, ಇಂಧನಕ್ಕೆ ಸಹಾಯ, ಆಧುನಿಕ ತಂತ್ರಜ್ಞಾನ, ಸಬ್ಸಿಡಿ, ಹೀಗೆ ಕಡಿಮೆ ಬೆಲೆಯಲ್ಲಿ ಬೀಜಗಳನ್ನ ಅವರಿಗೆ ಒದಗಿಸಿಕೊಡೋದು, ಗೊಬ್ಬರವನ್ನು ಒದಗಿಸಿಕೊಡೋದು, ಈ ರೀತಿಯಾಗಿ ರೈತರಿಗೆ ನೆರವನ್ನ ಕಲ್ಪಿಸುವ ಮೂಲಕ ಆಯಾ ಜಿಲ್ಲೆಗಳ ಕೃಷಿಯನ್ನ ಅಭಿವೃದ್ಧಿಪಡಿಸುವ ಮಹತ್ವದ ಗುರಿಯನ್ನ ಈ ಯೋಜನೆ ಇಟ್ಟುಕೊಂಡಿದೆ. ರೈತರಿಗೆ ಅವರ ಆದಾಯವನ್ನ ದ್ವಿಗುಣಗೊಳಿಸುವುದು, ಆ ಮೂಲಕ ಇಡೀ ದೇಶದ ಸ್ವಾವಲಂಬನೆಯನ್ನ, ಆತ್ಮನಿರ್ಭರತೆಯನ್ನ ಮತ್ತಷ್ಟು ಬಲಪಡಿಸುವ ಗುರಿಯನ್ನ ಇಟ್ಟುಕೊಂಡು ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ಜಾರಿಗೆ ತಂದಿದೆ. ಹಾಗಾದ್ರೆ ಈ ಯೋಜನೆಯ ಮುಖ್ಯ ಫಲಾನುಭವಿಗಳು ಯಾರು ಅಂದ್ರೆ, ಕೇಂದ್ರ ಸರ್ಕಾರ ಯಾವ 100 ಜಿಲ್ಲೆಗಳನ್ನ ದೇಶದಲ್ಲಿ ಆಯ್ಕೆ ಮಾಡಿರುತ್ತೋ ಆ

ಗ್ರಾಮೀಣಗೊಳಿಸುವುದು, ಆ ಮೂಲಕ ಇಡೀ ದೇಶದ ಸ್ವಾವಲಂಬನೆಯನ್ನ, ಆತ್ಮನಿರ್ಭರತೆಯನ್ನ ಮತ್ತಷ್ಟು ಬಲಪಡಿಸುವ ಗುರಿಯನ್ನ ಇಟ್ಟುಕೊಂಡು ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ಜಾರಿಗೆ ತಂದಿದೆ. ಹಾಗಾದ್ರೆ ಈ ಯೋಜನೆಯ ಮುಖ್ಯ ಫಲಾನುಭವಿಗಳು ಯಾರು ಅಂದ್ರೆ, ಕೇಂದ್ರ ಸರ್ಕಾರ ಯಾವ 100 ಜಿಲ್ಲೆಗಳನ್ನ ದೇಶದಲ್ಲಿ ಆಯ್ಕೆ ಮಾಡಿರುತ್ತೋ ಆ ಜಿಲ್ಲೆಗಳ ರೈತರು ಇದರ ಫಲಾನುಭವಿಗಳಾಗಿರ್ತಾರೆ. ಅಂದ್ರೆ ಸುಮಾರು 1,75,00,000 ರೈತರು ಅವರ ಕುಟುಂಬಗಳು ಈ ಯೋಜನೆಯ ಲಾಭವನ್ನ ಪಡಿಬಹುದು. ಆಯಾ ಜಿಲ್ಲೆಗಳಲ್ಲಿ ಅಂದ್ರೆ ಕೇಂದ್ರ ಸರ್ಕಾರ ಆಯ್ಕೆ ಮಾಡಿರುವಂತಹ ಜಿಲ್ಲೆಗಳಲ್ಲಿ ವಾಸಿಸುತ್ತಿರುವಂತಹ ರೈತರು ಮಾತ್ರ ಈ ಯೋಜನೆಯ ಫಲಾನುಭವಿಗಳಾಗಲಿಕ್ಕೆ ಅರ್ಹತೆಯನ್ನ ಹೊಂದಿರ್ತಾರೆ. ಬಿಹಾರ, ಉತ್ತರ ಪ್ರದೇಶ, ಒಡಿಶಾ, ರಾಜಸ್ಥಾನದ ಕೆಲವು ಜಿಲ್ಲೆಗಳು ಇವತ್ತಿಗೂ ತೀರಾ ಹಿಂದುಳಿದ ಜಿಲ್ಲೆಗಳಾಗಿ ಉಳಿದುಕೊಂಡಿವೆ. ಅಲ್ಲಿ ನೀರಾವರಿಯ ಸಮಸ್ಯೆ, ರೈತರಿಗೆ ಆದಾಯದ ಕೊರತೆ, ಹವಾಮಾನ ವೈಪರೀತ್ಯ, ಬರಗಾಲ, ಈ ರೀತಿಯ ನಾನಾ ಕಾರಣಗಳಿಂದಾಗಿ ಆ ಎಲ್ಲ ಜಿಲ್ಲೆಗಳಲ್ಲಿ ಉತ್ಪಾದಕತೆ ತೀರಾ ಕಡಿಮೆ ಇದೆ, ರೈತರು ಸಂಕಷ್ಟದಲ್ಲಿದ್ದಾರೆ. ಹಾಗಾಗಿ ಅಂತಹ ಜಿಲ್ಲೆಗಳನ್ನ ಆಯ್ಕೆ ಮಾಡಿಕೊಂಡು ಅಲ್ಲೆಲ್ಲ ಈ ಯೋಜನೆಯನ್ನ ಜಾರಿಗೊಳಿಸಲಿಕ್ಕಾಗತ್ತೆ. ಈ ಯೋಜನೆಯನ್ನ ಕೇಂದ್ರ ಸರ್ಕಾರ ಆಯಾ ರಾಜ್ಯಗಳ ಸಹಭಾಗಿತ್ವದಲ್ಲಿ ಇದನ್ನ ಯೋಜನೆಯನ್ನ ಜಾರಿಗೊಳಿಸ್ತಾ ಇದೆ. ಈಗಾಗಲೇ ಇರುವಂತಹ ಕೇಂದ್ರ ಸರ್ಕಾರದ ಸುಮಾರು 11 ಇಲಾಖೆಗಳ ಮೂಲಕ ನಡೀತಾ ಇರುವಂತಹ 36 ಯೋಜನೆಗಳನ್ನ ಕೂಡ ಸಂಯೋಜನೆಯನ್ನ ಮಾಡಿ ಖಾಸಗಿ ಕ್ಷೇತ್ರದ ಸಹಭಾಗಿತ್ವವನ್ನು ಪಡೆದುಕೊಂಡು ಆಯಾ ರಾಜ್ಯ ಸರ್ಕಾರಗಳ ಸಹಕಾರ ಅಥವಾ ನೆರವಿನೊಂದಿಗೆ ಈ ಯೋಜನೆಯನ್ನ ಜಾರಿಗೊಳಿಸಲಿಕ್ಕೆ ನಿರ್ಧಾರ ಮಾಡಲಾಗಿದೆ. ಈ ಯೋಜನೆಯ ಜಾರಿಗೆ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಹಾಗೂ ರಾಷ್ಟ್ರ ಮಟ್ಟದಲ್ಲೂ ಕೂಡ ನಾನಾ ಹಂತಗಳಲ್ಲಿ ಈ ಯೋಜನೆಯ ಜಾರಿಗೆ ಸರ್ಕಾರಗಳು ಕಾರ್ಯನಿರ್ವಹಿಸಲಿಕ್ಕಿದ್ದಾವೆ. ಉದಾಹರಣೆಗೆ ಪ್ರತಿ ಜಿಲ್ಲೆಯಲ್ಲಿ ಅಂದ್ರೆ ಆಯ್ಕೆಯಾದ 100 ಜಿಲ್ಲೆಗಳಲ್ಲಿ ಆಯಾ ಪ್ರತಿ ಜಿಲ್ಲೆಯಲ್ಲಿ ಧನಧಾನ್ಯ ಸಮಿತಿ ಅನ್ನುವಂತಹ ಒಂದು ರಚನೆ ಮಾಡ್ತಾ ಇದ್ದಾರೆ. ಆ ಜಿಲ್ಲೆಗಳಲ್ಲಿ ಯೋಜನೆ ಅನುಷ್ಠಾನ ಹೇಗೆ ಆಗ್ತಾ ಇದೆ, ಹೇಗಾಗಿದೆ, ಅಲ್ಲಿರುವ ಕುಂದುಕೊರತೆಗಳ ಏನು, ಯೋಜನೆಯ ಜಾರಿಗೆ ಯಾವೆಲ್ಲ ಸವಾಲುಗಳು ಉಂಟಾಗ್ತಾ ಇದ್ದಾವೆ, ರೈತರಿಗೆ ಸರಿಯಾಗಿ ಯೋಜನೆಯನ್ನ ತಲುಪಿಸ್ಲಿಕ್ಕೆ ಆಗ್ತಾ ಇದೆಯಾ ಇಲ್ವಾ, ರೈತರ ಅದರ ಪ್ರಯೋಜನವನ್ನ ಪಡೆದುಕೊಳ್ತಾ ಇದ್ದಾರಾ ಇಲ್ವಾ, ಅಥವಾ ಅದರ ಯೋಜನೆಯ ಉದ್ದೇಶ ಅಲ್ಲಿ ಸಾಕಾರ ಆಗ್ತಾ ಇದೆಯಾ ಇಲ್ವಾ ಎನ್ನುವಂತಹ ಮೇಲುಸ್ತುವಾರಿಯನ್ನ ನೋಡಿಕೊಳ್ಳಿಕ್ಕೆ ಪ್ರತಿ ಜಿಲ್ಲಾ ಮಟ್ಟದಲ್ಲಿ ಧನಧಾನ್ಯ ಸಮಿತಿಯನ್ನ ರಚನೆ ಮಾಡ್ತಾ ಇದ್ದಾರೆ. ಹಾಗೆ ಯೋಜನೆಗಳ ಮೇಲ್ವಿಚಾರಣೆಯನ್ನ ನಡೆಸಲಿಕ್ಕೆ ರಾಜ್ಯ ಮಟ್ಟದಲ್ಲೂ ಕೂಡ ಸಮಿತಿಗಳನ್ನ ಸ್ಥಾಪನೆ ಮಾಡಲಾಗುತ್ತೆ. ಅದೇ ರೀತಿ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದ ಅಲ್ಲಿ ನಡೀತಾ ಇರುವಂತಹ ಚಟುವಟಿಕೆಗಳ ಮೇಲೆ ನಿಗಾ ಇಟ್ಟು ಪ್ರಗತಿಯನ್ನ ಪರಿಶೀಲನೆ ಮಾಡಲಿಕ್ಕೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಒಂದು ತಂಡ ಅಥವಾ ಸಮಿತಿಗಳು ಕೆಲಸವನ್ನ ಮಾಡ್ತವೆ. ಈ ಯೋಜನೆಯಿಂದ ರೈತರಿಗೆ ಯಾವೆಲ್ಲ ರೀತಿ ಪ್ರಯೋಜನಗಳು ಸಿಗ್ತವೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ರೈತರಿಗೆ ಬೇರೆ ಬೇರೆ ರೀತಿಯ ಆಯಾ ವಾತಾವರಣಕ್ಕೆ ಅಲ್ಲಿನ ಮಣ್ಣಿಗೆ ಅನುಗುಣವಾಗಿ ಅವರಿಗೆ ಬೀಜವನ್ನ ಅತ್ಯಂತ ಕಡಿಮೆ ಬೆಲೆಯಲ್ಲಿ ನೀಡಲಿಕ್ಕೆ ಅಥವಾ ಸಬ್ಸಿಡಿಯ ಮೂಲಕ ಬೀಜವನ್ನ ನೀಡಲಿಕ್ಕೆ ಕೇಂದ್ರ ಸರ್ಕಾರ ಸಹಾಯವನ್ನ ಮಾಡುತ್ತೆ. ಹಾಗೆಯೇ ಕೃಷಿ ಕ್ಷೇತ್ರಕ್ಕೆ ಅಥವಾ ತಮ್ಮ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯವನ್ನ ಕಲ್ಪಿಸಲಿಕ್ಕೆ ಡ್ರಿಪ್ ಅಥವಾ ಸ್ಪ್ರಿಂಕ್ಲರ್ಗಳನ್ನ ನೀಡಲಿಕ್ಕೆ ಕೇಂದ್ರ ಸರ್ಕಾರ ಹಣಕಾಸಿನ ಸಹಾಯವನ್ನ ಮಾಡುತ್ತೆ. ಹಾಗೆ ಕೃಷಿಯ ಉತ್ಪಾದನೆಗೆ ಬೇಕಾದಂತಹ ಗೊಬ್ಬರಗಳನ್ನ ರೈತರಿಗೆ ಒದಗಿಸುವುದು, ಸಾಲ ನೀಡೋದು, ಸಬ್ಸಿಡಿಯನ್ನು ನೀಡೋದು, ಕೃಷಿ ಚಟುವಟಿಕೆಗೆ ಬೇಕಾದಂತಹ ಯಂತ್ರಗಳನ್ನ ಓಡಿಸ್ಲಿಕ್ಕೆ, ಇಂಧನಕ್ಕೆ ಸಹಾಯ ಮಾಡಲಿಕ್ಕೆ ಅಂತಾನೆ ಕೇಂದ್ರ ಸರ್ಕಾರ 27,000 ಕೋಟಿ ರೂಪಾಯಿಗಳನ್ನ ಮೀಸಲಾಗಿಟ್ಟಿದೆ. ಹೀಗೆ ನಾನಾ ರೀತಿಯಲ್ಲಿ ರೈತರಿಗೆ ಬೆಳೆಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆಯನ್ನ ಮಾಡಲಿಕ್ಕೆ, ಕೃಷಿಯನ್ನ ಅಭಿವೃದ್ಧಿಪಡಿಸಲಿಕ್ಕೆ, ತಮ್ಮ ಆದಾಯವನ್ನ ಹೆಚ್ಚಳ ಮಾಡಿಕೊಳ್ಳಿಕ್ಕೆ ಕೇಂದ್ರ ಸರ್ಕಾರ ನಾನಾ ರೀತಿಯ ಸೌಲಭ್ಯಗಳನ್ನ, ಸಹಾಯವನ್ನ ಈ ಒಂದು ಧನಧಾನ್ಯ ಯೋಜನೆಯ ಮೂಲಕ ಕಲ್ಪಿಸ್ತಾ ಇದೆ. ರೈತರು ಈ ಯೋಜನೆಯ ಲಾಭವನ್ನ ಹೇಗೆ ಪಡೆದುಕೊಳ್ಬೇಕು, ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳೋದು ಹೇಗೆ, ತಾವು ಫಲಾನುಭವಿಗಳು ಅಲ್ಲವೋ ಅದನ್ನ ತಿಳಿದುಕೊಳ್ಳೋದು ಹೇಗೆ, ಸರ್ಕಾರ ಈ ಯೋಜನೆಯ ಮೂಲಕ ಕೊಡ್ತಾ ಇರುವಂತಹ ಬೇರೆ ಬೇರೆ ಪ್ರಯೋಜನಗಳನ್ನ ತಮ್ಮ ಭೂಮಿಯಲ್ಲಿ ಅಳವಡಿಸಿಕೊಳ್ಳೋದು ಹೇಗೆ ಇತ್ಯಾದಿಗಳ ಮಾಹಿತಿಯನ್ನ ನೀಡಲಿಕ್ಕೆ, ಅದಕ್ಕೂ ಕೂಡ ರೈತರಿಗೆ ಪಂಚಾಯತ್ ಮತ್ತು ಬ್ಲಾಕ್ ಮಟ್ಟದಲ್ಲಿ ತರಬೇತಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗ್ತಾ ಇದೆ. ಡಿಜಿಟಲ್ ಡ್ಯಾಶ್ ಬೋರ್ಡ್ ಮೂಲಕ ಈ ಕಾರ್ಯಕ್ರಮದ ಪ್ರಗತಿಯನ್ನ ಪರಿಶೀಲನೆ ಮಾಡುವಂತಹ ವ್ಯವಸ್ಥೆಯನ್ನು ಸರ್ಕಾರ ಜಾರಿಗೊಳಿಸ್ತಾ ಇದೆ. ಒಂದಷ್ಟು ನಿಯಮಗಳನ್ನ ಅಂದ್ರೆ ರೂಲ್ಸ್ ಅನ್ನು ಕೂಡ ಸರ್ಕಾರ ಈ ಯೋಜನೆಗೆ ಜಾರಿ ಮಾಡಿದೆ. ಅಂದ್ರೆ ಯೋಜನೆ ದುರ್ಬಳಕೆ ಆಗಬಾರದು, ಅನರ್ಹರು ಇದರ ಪ್ರಯೋಜನವನ್ನ ಪಡೆದುಕೊಳ್ಳಬಾರದು, ಯಾರು ಅರ್ಹರೋ, ಎಲ್ಲಿ ಕಡಿಮೆ ಉತ್ಪಾದಕತೆ ಇದೆಯೋ ಅಲ್ಲಿ ಮಾತ್ರ ಈ ಯೋಜನೆಯ ಬಳಕೆ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ನಿಯಮಗಳನ್ನ ಜಾರಿ ಮಾಡಿದೆ. ಉದಾಹರಣೆಗೆ ಈ ಸರ್ಕಾರ ಕೊಡ್ತಾ ಇರುವಂತಹ ಸಹಾಯಗಳನ್ನ ಕೃಷಿ ಸುಧಾರಣೆಗೆ ಮಾತ್ರ ಬಳಸಬೇಕು. ಈ ಯೋಜನೆಯ ಹೆಸರಿನಲ್ಲಿ ಆರ್ಥಿಕ ಸಹಾಯವನ್ನು ಅಥವಾ ಇನ್ನಾವುದೋ ಸಹಾಯವನ್ನ ಪಡೆದುಕೊಂಡು ಅದನ್ನ

0: ಬೇರೆ ಪ್ರಯೋಜನಕ್ಕೆ ಬಳಸಿಕೊಳ್ಳುವುದು ಅಂದ್ರೆ ಯೋಜನೆಯನ್ನ ದುರ್ಬಳಕೆ ಮಾಡಿಕೊಳ್ಳುವಂತಹ ಕೆಲಸಗಳು ಆಗಬಾರದು. ಬೀಜ, ಗೊಬ್ಬರ, ಯಂತ್ರಗಳಂತಹ ಕೃಷಿ ಸುಧಾರಣೆಗೆ ಸಂಬಂಧಪಟ್ಟ ಕೆಲಸಗಳಿಗೆ ಮಾತ್ರ ಸರ್ಕಾರದ ಈ ಯೋಜನೆಯನ್ನ ಬಳಸಿಕೊಳ್ಬೇಕು. ಈ ಯೋಜನೆಯನ್ನ ದುರ್ಬಳಕೆ ಮಾಡಿಕೊಂಡ್ರೆ ಅದಕ್ಕೆ ಶಿಕ್ಷೆಯನ್ನ ಅನುಭವಿಸಬೇಕಾಗುತ್ತೆ. ಈ ಯೋಜನೆಯ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳಿಕ್ಕೆ ಸರ್ಕಾರ ಆನ್ಲೈನ್ ಪೋರ್ಟಲ್ ಅನ್ನು ಕೂಡ ಅದನ್ನ ಜಾರಿಗೆ ತಂದಿದೆ. ಈ ಯೋಜನೆ ನಮಗೆ ತಲುಪ್ತಾ ಇಲ್ಲ ಅಥವಾ ಇದರಲ್ಲಿ ಯಾವ್ದಾದ್ರು ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ, ನಮಗದು ಸರಿಯಾಗಿ ಅದನ್ನ ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇಂತಹ ಸಮಸ್ಯೆಗಳಿದ್ರೆ ಜಿಲ್ಲಾ ಮಟ್ಟದಲ್ಲಿ ರಚನೆ ಆಗಿರುವಂತಹ ಸಮಿತಿಗಳಿಗೆ ಮೇಲ್ಮನವಿಯನ್ನ ಸಲ್ಲಿಸಲಿಕ್ಕೆ ಕೂಡ ರೈತರಿಗೆ ಅವಕಾಶವನ್ನ ಕೊಡಲಾಗಿದೆ. ಒಟ್ಟಾರೆಯಾಗಿ ದೇಶದ ಕೃಷಿ ಯೋಜನೆಯನ್ನ ಇನ್ನಷ್ಟು ಬಲಪಡಿಸಬೇಕು. ಭಾರತ ಕೃಷಿ ಪ್ರಧಾನವಾಗಿರುವಂತಹ ಭಾರತ ಕೃಷಿಯಲ್ಲಿ ಇನ್ನಷ್ಟು ಸ್ವಾವಲಂಬನೆಯನ್ನ, ಸದೃಢತೆಯನ್ನ, ಸುಸ್ಥಿರತೆಯನ್ನ ಸ್ಥಾಪಿಸಬೇಕು ಅನ್ನುವಂತಹ ಅತ್ಯಂತ ಮಹತ್ವದ ಒಂದು ಆಕಾಂಕ್ಷೆಯನ್ನ ಇಟ್ಟುಕೊಂಡು ಪ್ರಧಾನಿ ಮೋದಿಯವರು ಈ ಒಂದು ಎರಡು ಪ್ರಮುಖ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ರೈತರು, ದೇಶದ ಎಲ್ಲ ರೈತರು ಇಂಥ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೋಬೇಕು, ಅದರ ಪ್ರಯೋಜನವನ್ನ ಪಡ್ಕೊಂಡಾಗ ಮಾತ್ರ ಕೇಂದ್ರ ಸರ್ಕಾರ ಯಾವ ಉದ್ದೇಶವನ್ನ, ಗುರಿಯನ್ನ, ಮಹತ್ವಾಕಾಂಕ್ಷೆಯನ್ನ ಇಟ್ಟುಕೊಂಡು ಯೋಜನೆಯನ್ನ ಜಾರಿಗೆ ತಂದಿತ್ತೋ ಅದು ಸಾರ್ಥಕ ಆಗತ್ತೆ, ಸಾಕಾರ ಆಗತ್ತೆ. ರೈತರು ಹೆಚ್ಚಿನ ಮಾಹಿತಿಗಾಗಿ PMIndia.gov.in ಇದನ್ನ ಸಂಪರ್ಕಿಸಬಹುದು ಅಥವಾ ಸ್ಥಳೀಯ ಕೃಷಿ ಇಲಾಖೆಯನ್ನ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಬಹುದು.
1: ಇದುವರೆಗೆ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಧನಧಾನ್ಯ ಕೃಷಿ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯ ಹೆಗಡೆ ಕಬ್ಬಿನಗದ್ದೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಅಹಮದಾಬಾದ್ನಲ್ಲಿ 405 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೇಂದ್ರ ಸಚಿವ ಅಮಿತ್ ಶಾ ಚಾಲನೆ. ದೇಶದ 17,000 ವೃಕ್ಷ ಮಿತ್ರರೊಂದಿಗೆ ಇಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಂವಾದ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮೈಸೂರಿನ ಕನಿಯನ ಹುಂಡಿಯ ತೋಟದ ಮನೆಯ ಆವರಣದಲ್ಲಿ ಇಂದು ಗಾನಕೋಗಿಲೆ ಎಸ್ ಜಾನಕಿ ಅಂತ್ಯಸಂಸ್ಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್: ಸ್ವಿಟ್ಜರ್ಲೆಂಡ್ ವಿರುದ್ಧ ಗೆದ್ದು ಸೆಮಿಫೈನಲ್ ಪ್ರವೇಶಿಸಿದ ಅರ್ಜೆಂಟೀನಾ. ಹಾಗೂ ವಿಂಬಲ್ಡನ್ ಟೆನಿಸ್: ಇಂದು ಪುರುಷರ ಸಿಂಗಲ್ಸ್, ಮಹಿಳೆಯರ ಡಬಲ್ಸ್ ವಿಭಾಗದ ಫೈನಲ್. ವಾರ್ತೆಗಳ ವಿವರ: ಗುಜರಾತ್ನ ಅಹಮದಾಬಾದ್ನಲ್ಲಿ ಇಂದು 405 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಿದರು. ಇದೇ ವೇಳೆ ಸ್ವಕ್ಷೇತ್ರ ಗಾಂಧಿನಗರ ಲೋಕಸಭಾ ಕ್ಷೇತ್ರದಲ್ಲಿ ಮಹತ್ವಾಕಾಂಕ್ಷೆಯ ಸಾಮೂಹಿಕ ಅರಣ್ಯೀಕರಣ ಅಭಿಯಾನಕ್ಕೆ ಅವರು ಚಾಲನೆ ನೀಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ ದೇಶಗಳಿಗೆ ಕೈಗೊಂಡಿದ್ದ 6 ದಿನಗಳ ಯಶಸ್ವಿ ಪ್ರವಾಸವನ್ನು ಸಂಪನ್ನಗೊಳಿಸಿ ಇಂದು ನವದೆಹಲಿಗೆ ಮರಳಿದ್ದಾರೆ. 3 ರಾಷ್ಟಗಳ ಪ್ರವಾಸದ ಮೊದಲ ಹಂತದಲ್ಲಿ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭಾವೋ ಸುಬಿಯಾಂಟೋ ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ನರೇಂದ್ರ ಮೋದಿ ಈ ತಿಂಗಳ 6-8ರವರೆಗೆ ಇಂಡೋನೇಷ್ಯಾಕ್ಕೆ ಭೇಟಿ ನೀಡಿದರು. ಈ ವೇಳೆ ಅವರು ಇಂಡೋನೇಷ್ಯಾ ಅಧ್ಯಕ್ಷರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿ ಉಭಯ ರಾಷ್ಟಗಳ ನಡುವಿನ ಸಹಭಾಗಿತ್ವದ ಪ್ರಗತಿಯನ್ನು ಪರಿಶೀಲಿಸಿದರು. ಪ್ರವಾಸದ 2ನೇ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ಗೆ ಭೇಟಿ ನೀಡಿ ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಅಲ್ಬನಿಸ್ ಅವರೊಂದಿಗೆ 3ನೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಿದರು. ಅಲ್ಲದೆ ಭಾರತ ಆಸ್ಟ್ರೇಲಿಯಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಸಭೆಯಲ್ಲಿ ಪಾಲ್ಗೊಂಡು ಉಭಯ ದೇಶಗಳ ಪ್ರಮುಖ ಉದ್ಯಮಿಗಳನ್ನು ಉದ್ದೇಶಿಸಿ ಭಾಷಣ ಮಾಡಿದರು. ಪ್ರವಾಸದ 3ನೇ ಹಾಗೂ ಅಂತಿಮ ಚರಣದಲ್ಲಿ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ 10 ಮತ್ತು 11ರಂದು ಆಕ್ಲೆಂಡ್ಗೆ ಭೇಟಿ ನೀಡಿದರು. ಕಳೆದ 40 ವರ್ಷಗಳ ಬಳಿಕ ಭಾರತದ ಪ್ರಧಾನಿಯೊಬ್ಬರು ನ್ಯೂಜಿಲೆಂಡ್ಗೆ ಭೇಟಿ ನೀಡಿರುವುದು ಇದೇ ಮೊದಲ ಬಾರಿ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನವದೆಹಲಿಯ ಪೂಸಾ ಕ್ಯಾಂಪಸ್ನಲ್ಲಿ ಇಂದು ನಡೆಯಲಿರುವ ಪರ್ಯಾವರಣ ಸಂರಕ್ಷಣಾ ಸಂಕಲ್ಪ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ದೇಶಾದ್ಯಂತ ಸುಮಾರು 17,000 ವೃಕ್ಷ ಮಿತ್ರರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಮರಗಳ ರಕ್ಷಣೆ, ಜಲ ಸಂರಕ್ಷಣೆ ಮತ್ತು ಪರಿಸರ ಪುನಃಸ್ಥಾಪನೆ ಕ್ಷೇತ್ರಗಳಲ್ಲಿ ಗಮನಾರ್ಹ ಕೊಡುಗೆಗಳನ್ನು ನೀಡಿದ ದೇಶದ ಬಹುತೇಕ ಎಲ್ಲಾ ರಾಜ್ಯಗಳ ವೃಕ್ಷ ಮಿತ್ರರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ಭಾಗವಾಗಿ ಕೃಷಿ ಸಚಿವರು ಪೂಸಾ ಕ್ಯಾಂಪಸ್ನಲ್ಲಿ ಭಾಗವಹಿಸಿದ್ದಾರೆ.

0: ವೃಕ್ಷ ಮಿತ್ರರೊಂದಿಗೆ ತೋಟಗಾರಿಕೆ ಅಭಿಯಾನವನ್ನು ಕೈಗೊಳ್ಳಲಿದ್ದಾರೆ. ಇದು ಹಸಿರು ಭಾರತದ ಕಡೆಗೆ ಸಾಮೂಹಿಕ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ. ಭಾರತೀಯ ಚಿತ್ರರಂಗದ ಅಪ್ರತಿಮ ಹಿನ್ನೆಲೆ ಗಾಯಕಿ ಗಾನಕೋಗಿಲೆ ಎಸ್ ಜಾನಕಿ ಅವರ ನಿಧನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ವಿಧಾನ ಪರಿಷತ್ ಸದಸ್ಯರಾದ ಡಾ ಉಮಾಶ್ರೀ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಅವರ ಪಾರ್ಥಿವ ಶರೀರವನ್ನು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಇಂದು ಬೆಳಿಗ್ಗೆಯಿಂದಲೇ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿದೆ. ಸಂಗೀತ ನಿರ್ದೇಶಕ ಹಂಸಲೇಖ, ಹಿನ್ನೆಲೆ ಗಾಯಕ ವಿಜಯಪ್ರಕಾಶ್ ಸೇರಿದಂತೆ ಅನೇಕ ಗಣ್ಯರು ಅಗಲಿದ ಚೇತನದ ಅಂತಿಮ ದರ್ಶನ ಪಡೆದರು. ಇಂದು ಸಂಜೆ ಮೈಸೂರಿನ ಬೋಗಾದಿ ರಸ್ತೆಯ ಕನಿಯನ ಹುಂಡಿ ಬಳಿ ಇರುವ ಎಸ್ ಜಾನಕಿ ಅವರ ತೋಟದ ಮನೆಯ ಆವರಣದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಲಿದೆ. ದಕ್ಷಿಣದ ನೈಟಿಂಗೇಲ್ ಎಂದು ಪ್ರೀತಿಯಿಂದ ಕರೆಯಲ್ಪಡುವ ಎಸ್ ಜಾನಕಿ ಅವರು 6 ದಶಕಗಳಿಗೂ ಹೆಚ್ಚು ಕಾಲ ತಮ್ಮ ವೃತ್ತಿ ಜೀವನದಲ್ಲಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಮತ್ತು ಹಿಂದಿ ಸೇರಿದಂತೆ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸುಮಾರು 48,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿದ್ದಾರೆ. ಎಸ್ ಜಾನಕಿ ಅವರು ಇಳಯರಾಜ, ಎಂಎಸ್ ವಿಶ್ವನಾಥನ್, ಕೆವಿ ಮಹಾದೇವನ್, ಎಆರ್ ರೆಹಮಾನ್ ಸೇರಿದಂತೆ ಇತರ ಪ್ರಸಿದ್ಧ ಸಂಗೀತ ನಿರ್ದೇಶಕರೊಂದಿಗೆ ಕೆಲಸ ಮಾಡಿದ್ದಾರೆ. 1988ರಲ್ಲಿ ಭಾರತಿರಾಜ ಅವರ ನಿರ್ದೇಶನದ ತಮಿಳು ಚಿತ್ರ ಸೆಂತೂರ ಪೂವೆ ಗಾಯನಕ್ಕಾಗಿ ಎಸ್ ಜಾನಕಿ ಅತ್ಯುತ್ತಮ ಮಹಿಳಾ ಹಿನ್ನೆಲೆ ಗಾಯಕಿಯಾಗಿ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಗೆದ್ದರು. ಅವರು 33 ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಹಾಗೂ 2013ರಲ್ಲಿ ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾಗಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ವಿಯೆಟ್ನಾಂನ ಪೋ ಕ್ವಾನ್ ದ್ವೀಪದ ಸಮೀಪ ಸಂಭವಿಸಿದ ಸ್ಪೀಡ್ಬೋಟ್ ದುರಂತದಲ್ಲಿ 15 ಭಾರತೀಯ ಪ್ರವಾಸಿಗರು ಮೃತಪಟ್ಟಿರುವ ಘಟನೆಗೆ ಸಂಬಂಧಿಸಿದಂತೆ ವಿಯೆಟ್ನಾಂ ಪ್ರಧಾನಿ ಲೇ ಮಿನ್ ಹನ್ ತನಿಖೆಗೆ ಆದೇಶಿಸಿದ್ದಾರೆ. ಮುಂಬೈನಲ್ಲಿರುವ ವಿಯೆಟ್ನಾಂ ರಾಯಭಾರ ಕಚೇರಿ ಪ್ರಕಾರ ಅಧಿಕಾರಿಗಳಿಗೆ ನ್ಯೂನತೆಗಳನ್ನು ಗುರುತಿಸಲು, ಅಪಘಾತದ ಕಾರಣಗಳನ್ನು ತಿಳಿಯಲು ಮತ್ತು ಭವಿಷ್ಯದಲ್ಲಿ ಇದೇ ರೀತಿಯ ಘಟನೆಗಳನ್ನು ತಡೆಗಟ್ಟಲು ಸೂಕ್ತ ಕ್ರಮಗಳನ್ನು ಜಾರಿಗೆ ತರುವಂತೆ ವಿಯೆಟ್ನಾಂ ಪ್ರಧಾನಿ ಸೂಚಿಸಿದ್ದಾರೆ. ವಿಯೆಟ್ನಾಂನ ಪುಕ್ವಾನ್ ದ್ವೀಪದ ಬಳಿ ಭಾರತೀಯ ಪ್ರವಾಸಿಗರನ್ನು ಕರೆದೊಯ್ಯುತ್ತಿದ್ದ ಸ್ಪೀಡ್ಬೋಟ್ ನಿನ್ನೆ ಮಗುಚಿ ಬಿದ್ದ ಪರಿಣಾಮ 15 ಮಂದಿ ಭಾರತೀಯರು ಸಾವನ್ನಪ್ಪಿದ್ದಾರೆ. 32 ಭಾರತೀಯ ಪ್ರವಾಸಿಗರು ಮತ್ತು 4 ಸಿಬ್ಬಂದಿಯನ್ನು ಹೊತ್ತೊಯ್ಯುತ್ತಿದ್ದ ದೋಣಿ ಹಾನ್ ಮೇ ರೂಟ್ ಗೋಯಿ ದ್ವೀಪದಿಂದ ಸುಮಾರು 400 ಮೀಟರ್ ದೂರದಲ್ಲಿ ಮಗುಚಿ ಬಿದ್ದಿದೆ. ಹಾರ್ಮೋಜ್ ಜಲಸಂಧಿಯ ಮೂಲಕ ಸಾಗುತ್ತಿದ್ದ ಸೈಪ್ರಸ್ ಧ್ವಜ ಹೊತ್ತ ಕಂಟೇನರ್ ಹಡಗಿನ ಮೇಲೆ ಇರಾನ್ ಪಡೆಗಳು ದಾಳಿ ಮಾಡಿದ ನಂತರ ಅಮೆರಿಕ ಇರಾನ್ ವಿರುದ್ದ ಮತ್ತೊಂದು ಸುತ್ತಿನ ದಾಳಿ ನಡೆಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನಿರ್ದೇಶನದ ಮೇರೆಗೆ ಈ ದಾಳಿಗಳನ್ನು ನಡೆಸಲಾಗಿದೆ ಎಂದು ಅಮೆರಿಕ ಸೇನೆ ತಿಳಿಸಿದೆ. ವಾಣಿಜ್ಯ ಹಡಗಿನ ಮೇಲಿನ ದಾಳಿಯಲ್ಲಿ ಸಿಬ್ಬಂದಿಯೊಬ್ಬರು ಕಾಣೆಯಾಗಿದ್ದಾರೆ ಮತ್ತು ಹಡಗಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಎಂಜಿನ್ ಕೊಠಡಿಗೆ ಹೆಚ್ಚಿನ ಹಾನಿಯಾಗಿ ಹಡಗಿಗೆ ಪ್ರಯಾಣ ಮುಂದುವರಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಅಮೆರಿಕ ತಿಳಿಸಿದೆ. ಕ್ವೆಶ್ಮ್ ದ್ವೀಪ, ಬಂದರ್ ಅಬ್ಬಾಸ್ ಮತ್ತು ಸಿರಿಕ್ ಮೇಲೆ ದಾಳಿ ನಡೆಸಲಾಗಿದೆ. ಏತನ್ಮಧ್ಯೆ ಹರ್ಮೋಜ್ ಜಲಸಂಧಿಯನ್ನು ಇರಾನ್ ಮುಚ್ಚಿದೆ. ಹಡಗೊಂದು ಅನಧಿಕೃತ ಮಾರ್ಗ ಬಳಸಲು ಪ್ರಯತ್ನಿಸಿದ ಘಟನೆಯ ನಂತರ ಸಮುದ್ರ ಮಾರ್ಗವನ್ನು ಮುಚ್ಚಲಾಗಿದೆ ಎಂದು ಇರಾನ್ ನೌಕಾಪಡೆ ತಿಳಿಸಿದೆ. ಈ ಪ್ರದೇಶದಲ್ಲಿ ಅಮೆರಿಕ ಹಸ್ತಕ್ಷೇಪ ನಿಲ್ಲಿಸುವವರೆಗೆ ಯಾವುದೇ ಹಡಗನ್ನು ಕಾರ್ಯತಂತ್ರದ ಜಲಮಾರ್ಗದ ಮೂಲಕ ಸಾಗಿಸಲು ಅನುಮತಿಸಲಾಗುವುದಿಲ್ಲ ಎಂದು ಇರಾನ್ ಹೇಳಿದೆ. ಅಮೆರಿಕದ ಕಾನ್ಸಾಸ್ ಸಿಟಿ ಕ್ರೀಡಾಂಗಣದಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ತಂಡ ಸ್ವಿಟ್ಜರ್ಲೆಂಡ್ ತಂಡವನ್ನು 3-1 ಗೋಲುಗಳಿಂದ ಮಣಿಸುವ ಮೂಲಕ ಸೆಮಿಫೈನಲ್ಗೆ ಲಗ್ಗೆಯಿಟ್ಟಿದೆ. ಅಮೆರಿಕದ ಫ್ಲೋರಿಡಾದ ಮಿಯಾಮಿ ಕ್ರೀಡಾಂಗಣದಲ್ಲಿ ಇಂದು ಬೆಳಿಗ್ಗೆ ನಡೆದ ಮತ್ತೊಂದು ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ನಾರ್ವೆ ತಂಡವನ್ನು 2-1 ಗೋಲುಗಳಿಂದ ಮಣಿಸುವ ಮೂಲಕ ಸೆಮಿಫೈನಲ್ ಪ್ರವೇಶಿಸಿದೆ. ಜೂಡ್ ಬೆಲ್ಲಿಂಗ್ಹ್ಯಾಮ್ ಅವರ ಅದ್ಭುತ 2 ಗೋಲುಗಳ ಸಂಸ್ಥೆಗಳ ಮೂಲಕ

0: ಇಂಗ್ಲೆಂಡ್ ತಂಡ ಸೆಮಿಫೈನಲ್ಗೆ ಮೂರನೇ ತಂಡವಾಗಿ ಮುನ್ನಡೆದಿದೆ. ಸ್ಪೇನ್ ಮತ್ತು ಫ್ರಾನ್ಸ್ ತಂಡಗಳು ಸೆಮಿಫೈನಲ್ನಲ್ಲಿ ಈಗಾಗಲೇ ತಮ್ಮ ಸ್ಥಾನಗಳನ್ನು ಕಾಯ್ದಿರಿಸಿವೆ. ಬೆಲ್ಜಿಯಂ ವಿರುದ್ದ ಸ್ಪೇನ್ 2-1 ರೋಮಾಂಚಕ ಜಯ ಸಾಧಿಸಿ ಮುನ್ನಡೆ ಸಾಧಿಸಿದರೆ, ಮೊರಾಕೊ ವಿರುದ್ದ ಫ್ರಾನ್ಸ್ 2-0 ಅಂತರದ ಗೆಲುವು ಸಾಧಿಸಿ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದೆ. ಪ್ರತಿಷ್ಠಿತ ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ಹಾಗೂ ಮಹಿಳೆಯರ ಡಬಲ್ಸ್ ವಿಭಾಗಗಳ ಫೈನಲ್ ಪಂದ್ಯಗಳು ಇಂದು ನಡೆಯಲಿವೆ. ಪುರುಷರ ಸಿಂಗಲ್ಸ್ ಫೈನಲ್ನಲ್ಲಿ ವಿಶ್ವದ ನಂಬರ್ 1 ಆಟಗಾರ ಇಟಲಿಯ ಯಾನಿಕ್ ಸಿನ್ನರ್ ಹಾಗೂ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ ಮುಖಾಮುಖಿಯಾಗಲಿದ್ದಾರೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8:30 ಆರಂಭವಾಗಲಿದೆ. ಮಹಿಳೆಯರ ಡಬಲ್ಸ್ ಫೈನಲ್ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 5:30 ಆರಂಭವಾಗಲಿದ್ದು, 10ನೇ ಶ್ರೇಯಾಂಕಿತ ಜೋಡಿ ಚೀನಾದ ಗುವೋ ಹ್ಯಾನ್ಯೂ ಮತ್ತು ಫ್ರಾನ್ಸ್ನ ಕ್ರಿಸ್ಟಿನಾ ಮ್ಲಾಡೆನೋವಿಕ್, 2ನೇ ಶ್ರೇಯಾಂಕಿತ ಜೋಡಿ ಕೆನಡಾದ ಗ್ಯಾಬ್ರಿಯೆಲಾ ಡಬ್ರೋವ್ಸ್ಕಿ ಮತ್ತು ಬ್ರೆಜಿಲ್ನ ಲೂಯಿಸಾ ಸ್ಟೆಫಾನಿ ಅವರನ್ನು ಎದುರಿಸಲಿದ್ದಾರೆ. 2023 ಮಾರ್ಕೆಟಾ ವೊಂಡೋಶೋವಾ ಹಾಗೂ 2024 ಬಾರ್ಬೋರಾ ಕ್ರೆಜಿಕೋವಾ ಬಳಿಕ ಕಳೆದ 4 ವಿಂಬಲ್ಡನ್ ಪ್ರಶಸ್ತಿ ಗೆದ್ದ 3ನೇ ಜೆಕ್ ಗಣರಾಜ್ಯದ ಮಹಿಳಾ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ನೊಸ್ಕೋವಾ ಪಾತ್ರರಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಹಮದಾಬಾದ್ನಲ್ಲಿ 405 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ದಿ ಕಾಮಗಾರಿಗಳಿಗೆ ಕೇಂದ್ರ ಸಚಿವ ಅಮಿತ್ ಶಾ ಚಾಲನೆ. ದೇಶದ 17,000 ವೃಕ್ಷ ಮಿತ್ರರೊಂದಿಗೆ ಇಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಂವಾದ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮೈಸೂರಿನ ಕನಿಯನ ಹುಂಡಿಯ ತೋಟದ ಮನೆಯ ಆವರಣದಲ್ಲಿ ಇಂದು ಗಾನಕೋಗಿಲೆ ಎಸ್ ಜಾನಕಿ ಅಂತ್ಯ ಸಂಸ್ಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಸ್ವಿಟ್ಜರ್ಲೆಂಡ್ ವಿರುದ್ಧ ಗೆದ್ದು ಸೆಮಿಫೈನಲ್ ಪ್ರವೇಶಿಸಿದ ಅರ್ಜೆಂಟೀನಾ. ಹಾಗೂ ವಿಂಬಲ್ಡನ್ ಟೆನಿಸ್, ಇಂದು ಪುರುಷರ ಸಿಂಗಲ್ಸ್ ಮಹಿಳೆಯರ ಡಬಲ್ಸ್ ವಿಭಾಗದ ಫೈನಲ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30.
1: ಆಕಾಶವಾಣಿ ಮಂಗಳೂರು. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಸ್ವರ ಮಾಧುರ್ಯ.

ಇಂದಿನ ಸ್ವರ ಮಾಧುರ್ಯದಲ್ಲಿ ಅನಿತಾ ದೇಶಪಾಂಡೆ ಅವರು ಹಾಡಿರುವ ದಾಸರ ಕೀರ್ತನೆಗಳನ್ನು ಕೇಳುವಿರಿ. ಮೊದಲಿಗೆ ಪ್ರಸನ್ನ ವೆಂಕಟದಾಸರ ಕೀರ್ತನೆ, ಬೇಸರದೆಂದು ಸದಾಶಿವನೆನ್ನಿ.

0: ಇದುವರೆಗೆ ಅನಿತಾ ದೇಶಪಾಂಡೆ ಅವರು ಹಾಡಿರುವ ದಾಸರ ಕೀರ್ತನೆಗಳನ್ನು ಕೇಳಿದಿರಿ. ಇದು ಇಂದಿನ ಸ್ವರ ಮಾಧುರ್ಯ. ಆಕಾಶವಾಣಿ ಮಂಗಳೂರು.
1: ಹಲೋ
2: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
1: ಮತ್ತೆ
2: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ. ಸಿಕ್ಕಾಕೊಂಡಿದ್ದೀರಿ.
3: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
1: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
3: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್
2: 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
1: ಸರ್, 2 ಲಕ್ಷ
4: ಏನಾಯ್ತಪ್ಪ?
1: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
2: ಅರೆ,
1: ಕಟ್ ಮಾಡಿದ್ರು.
4: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
1: ಫ್ರಾಡ್?
4: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
1: ಹಣ ಕಳ್ಕೊಳ್ತೀರಾ.
5: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಪ್ರಿಯ ಕೇಳುಗರೆ, ನನ್ನ ರಾಗತಾನ ಪಲ್ಲವಿ. ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ
8: 1976 December 11 ಮಂಗಳೂರು ಆಕಾಶವಾಣಿ ಪ್ರಾರಂಭವಾದಾಗ ನಮ್ಮ ಮನೆಗೆ ರೇಡಿಯೋ ಬಂತು. ಅಂದಿನಿಂದ ಮಂಗಳೂರು ಆಕಾಶವಾಣಿಯ ಪ್ರತಿದಿನದ ಕೇಳುಗರು ನಾವಾದೆವು. ಕಿವಿಗಡರುವ ಅಬ್ಬರದ ಹಿನ್ನೆಲೆ ಸಂಗೀತ ಇಲ್ಲದೆ ಕಿವಿಗಿಂಪಾಗಿ ಭಾವದಲೆಯಲ್ಲಿ ತೇಲಾಡಿಸುವ ಈ ಮಧುರ ಹಾಡಿನ ಮೋಡಿಗೆ ಮೈಮರೆಯದವರಾರು.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30

ಮೊದಲಿಗೆ ಕಬ್ಜ ಚಿತ್ರದ ನಮಾಮಿ ನಮಾಮಿ ನಟರಾಜ ಎಂಬ ಹಾಡಿಗಾಗಿ ಮಂಜೇಶ್ವರ ಸಮೀಪದ ಮಿಯಪದವಿನ ಕುಳೂರು ಚಿನಾಲದಿಂದ ಚಂದ್ರಹಾಸ, ಹರಿಣಾಕ್ಷಿ, ಹವ್ಯಾಸ್, ಕೃತೀಕ್ಷ, ಅಕ್ಕ ಧನವಂತಿ, ಬೆಜ್ಜ ಭಂಡಾರಮನೆ ಮಕ್ಕಳಾದ ಕಾರ್ತಿಕ್, ವೈಶಾಖ್, ಅಭಿಷೇಕ್ ಹಾಗೂ ಸ್ನೇಹಿತರಾದ ಚಂದ್ರಶೇಖರ ಎಂ ಮಿಯಪದವು ಅವರು ಸಂದೇಶವನ್ನು ಕಳುಹಿಸಿದ್ದಾರೆ. ಐಶ್ವರ್ಯ ರಂಗರಾಜನ್ ಮತ್ತು ಸಂತೋಷ್ ವೆಂಕಿ ಅವರು ಸಂಗಡಿಗರೊಂದಿಗೆ ಹಾಡಿರುವ ಈ ಗೀತೆಗೆ ಸಾಹಿತ್ಯ ಕಿನ್ನಾಲ್ ರಾಜ್ ಮತ್ತು ಸಂಗೀತ ರವಿ ಬಸ್ರೂರು ಅವರದು.

ಮುಂದೆ ರಾಘವ ಮಣಿಯಾಣಿ ಶಕುಂತಲಾ ಮಕ್ಕಳಾದ ಪ್ರೀತಂ ಹಾಗೂ ಪ್ರೀತಿಕಾ ಪುತ್ತೂರು ಬೆಟ್ಟಂಪಾಡಿಯಿಂದ ಕೃಷ್ಣಂ ಪ್ರಣಯಸಖಿ ಚಿತ್ರದ ದ್ವಾಪರ ದಾಟುತ ಎಂಬ ಹಾಡಿಗಾಗಿ ಸಂದೇಶ ಕಳುಹಿಸಿದ್ದಾರೆ. ಜಸ್ಕರನ್ ಸಿಂಗ್ ಅವರು ಹಾಡಿರುವ ಈ ಹಾಡಿಗೆ ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಮತ್ತು ಸಂಗೀತ ಅರ್ಜುನ್ ಜನ್ಯ ಅವರದು.

ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಮಾದನ ಹಿಪ್ಪರಗಿ ಗ್ರಾಮದಿಂದ ಶಿವಲಿಂಗಪ್ಪ ಭದ್ರೆ, ಭಾಗ್ಯಜ್ಯೋತಿ, ಮನೀಶ್, ಕಲಾಶ್ರೀ ಹಾಗೂ ಭದ್ರೆ ಬಂಧುಗಳು ಅಂಬಾರಿ ಚಿತ್ರದ ಆಕಾಶ ನೀನೆ ಎಂಬ ಹಾಡಿಗಾಗಿ ಸಂದೇಶ ಕಳುಹಿಸಿದ್ದಾರೆ. ಚಿತ್ರ ಅವರು ಹಾಡಿರುವ ಜಯಂತ್ ಕಾಯ್ಕಿಣಿಯವರ ರಚನೆಗೆ ಸಂಗೀತ ವಿ ಹರಿಕೃಷ್ಣ ಅವರದು.

ಗಂಗಾ ಕಾವೇರಿ ಚಿತ್ರದ ಸೋತೆ ಕಣೆ ಎಂಬ ಹಾಡಿಗಾಗಿ ಜಗದೀಶ್ ಅವರು ಬಿಕರ್ಣಕಟ್ಟೆಯಿಂದ ಸಂದೇಶ ಕಳುಹಿಸಿದ್ದಾರೆ. ಬದ್ರಿ ಪ್ರಸಾದ್ ಮತ್ತು ಶ್ರುತಿ ಶ್ರೀನಾಥ್ ಅವರು ಹಾಡಿರುವ ಈ ಹಾಡಿನ ಸಾಹಿತ್ಯ ಮತ್ತು ಸಂಗೀತ ಕೆ. ಕಲ್ಯಾಣ್ ಅವರದು.

ಆದರ್ಶ್ ಉಬರಳೆ ಅವರು ಕಾಸರಗೋಡಿನಿಂದ ಬ್ರಾಡ್ ಚಿತ್ರದ ನಾನೇ ನೀನಂತೆ ಎಂಬ ಹಾಡಿಗಾಗಿ ಸಂದೇಶ ಕಳುಹಿಸಿದ್ದಾರೆ. ಸಿದ್ದಶ್ರೀರಾಮ್ ಮತ್ತು ಲಹರಿ ಮಹೇಶ್ ಅವರು ಹಾಡಿರುವ ಈ ಗೀತೆಗೆ ಸಾಹಿತ್ಯ ಶಶಾಂಕ್ ಮತ್ತು ಸಂಗೀತ ಅರ್ಜುನ್ ಜನ್ಯ ಅವರದು.

ಕೇಳುಗರ ಅಪೇಕ್ಷೆಯ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಚಕೋರಿ ಕೇಳಿದಿರಿ. ಕಾರ್ಯಕ್ರಮಕ್ಕೆ ತಾಂತ್ರಿಕ ನೆರವು ಕೆಎಂ ಜಿಷಾ ಮತ್ತು ಪದ್ಮನಾಭಗೌಡ.

0: Home Minister Amit Shah inaugurates and lays foundation stones of several development projects in Ahmedabad. Employees Provident Fund Organization introduces a six-month amnesty scheme for establishments operating private Provident Fund Trust to regularize their status. In Wimbledon, Jannik Sinner to lock horns with Alexander Zverev for men's singles title this evening. And in FIFA World Cup, England and Argentina enter semi-finals. And with that, we end the midday news.
1: ಆಕಾಶವಾಣಿ ಮಂಗಳೂರು ಹಿಂದಿ ಚಿತ್ರಗೀತೆಗಳು ಕಾರ್ಯಕ್ರಮದ ಮೊದಲಿಗೆ ಕೇಳಿ ಚಲ್ ಮೇರೆ ಭಾಯ್ ಚಿತ್ರದಿಂದ ಉದಿತ್ ನಾರಾಯಣ್, ಸೋನು ನಿಗಮ್ ಮತ್ತು ಆಲ್ಕಾ ಯಾಜ್ಞಿಕ್ ಅವರು ಸಂಗಡಿಗರೊಂದಿಗೆ ಹಾಡಿರುವ ಗೀತೆ. ಸಾಹಿತ್ಯ ಸಮೀರ್ ಮತ್ತು ಸಂಗೀತ ಆನಂದ್ ಮಿಲಿಂದ್ ಅವರದು.

ಸುಖವಿಂದರ್ ಸಿಂಗ್, ಜಸ್ವಿಂದರ್ ನರೂಲಾ ಮತ್ತು ಅನುರಾಧ ಪೌದ್ವಾಳ್ ಅವರು ಹಾಡಿರುವ ಬಾದಲ್ ಚಿತ್ರದ ಗೀತೆ, ಸಮೀರ್ ಅವರ ರಚನೆಗೆ ಸಂಗೀತ ಅನು ಮಲ್ಲಿಕ್ ಅವರದು.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಹರ್ ದಿಲ್ ಜೋ ಪ್ಯಾರ್ ಕರೇಗಾ ಚಿತ್ರಕ್ಕಾಗಿ ಸೋನು ನಿಗಮ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರು ಹಾಡಿರುವ ಗೀತೆ. ಸಮೀರ್ ಅವರ ರಚನೆಗೆ ಸಂಗೀತ ಸಂಯೋಜಿಸಿದ್ದಾರೆ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಗಾನಕೋಗಿಲೆ ಎಸ್ ಜಾನಕಿ ನಿಧನ, ಮೈಸೂರಿನಲ್ಲಿ ಇಂದು ಸಂಜೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಅಂತ್ಯಸಂಸ್ಕಾರ, ಪ್ರಸಿದ್ಧ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ನಿಧನಕ್ಕೆ ಗಣ್ಯರಿಂದ ಸಂತಾಪ, ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ಯಶಸ್ವಿ, ಹಾಗೂ ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡುವ ರಾಜ್ಯ ಸರ್ಕಾರದ ಆದೇಶ ರದ್ದಿಗೆ ಆಗ್ರಹ. ಪ್ರಸಿದ್ಧ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರ ನಿಧನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದು ಸಂತಾಪ ಸೂಚಿಸಿದ್ದಾರೆ. ಮೈಸೂರಿನ ಮಹಾರಾಜ ಕಾಲೇಜಿನ ಆವರಣದಲ್ಲಿ ಅನೇಕ ಗಣ್ಯರು ಎಸ್ ಜಾನಕಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ಸಾಂಸ್ಕೃತಿಕ ನಗರಿ ಹಾಗೂ ಸಂಗೀತದ ಪರಂಪರೆಯ ತಾಣವಾದ ಮೈಸೂರಿನಲ್ಲೇ ಜಾನಕಮ್ಮನವರ ಅಂತ್ಯಕ್ರಿಯೆ ನೆರವೇರುತ್ತಿರುವುದು ನಮ್ಮ ಭಾಗ್ಯ ಎಂದು ಗಣ್ಯರು ಸ್ಮರಿಸಿದ್ದಾರೆ. ಭಾರತದ ಅಪ್ರತಿಮ ಗಾಯಕಿ, ಗಾನಕೋಗಿಲೆ ಎಂದೇ ಹೆಸರು ಪಡೆದಿರುವ ಎಸ್ ಜಾನಕಿ ಅವರು 50 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸುಮಾರು 48,000ಕ್ಕೂ ಅಧಿಕ ಹಾಡುಗಳಿಗೆ ಧ್ವನಿಯನ್ನು ನೀಡಿದ ಏಕೈಕ ಗಾಯಕಿ ಮತ್ತು ಹಲವಾರು ಪ್ರಶಸ್ತಿ ಪಡೆದ ಗಾಯಕಿ ಎಂದು ಸ್ಮರಿಸಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂತಾಪ ಸೂಚಿಸಿದ್ದಾರೆ.
1: ಗಾನಕೋಗಿಲೆ ಅಂತೇಳಿ ಹೆಸರು ಪಡೆದಂಥ ಜಾನಕಿ ನಮ್ಮ ಜೊತೆ ಇಲ್ಲ. 50 ವರ್ಷಗಳ ಕಾಲ ನಮ್ಮ ಸಿನಿಮಾ ರಂಗಕ್ಕೆ ಎಲ್ಲ ಭಾಷೆಯಲ್ಲೂ ಕೂಡ ಅವರು ಸೇವೆಯನ್ನು ಮಾಡಿದ್ದಾರೆ.
0: ಪ್ರಖ್ಯಾತ ಹಿನ್ನೆಲೆ ಗಾಯಕಿ ಗಾನಕೋಗಿಲೆ ಎಸ್ ಜಾನಕಿ ನಿಧನ ಹಿನ್ನೆಲೆ ಅವರ ಅಂತ್ಯ ಸಂಸ್ಕಾರವು ಇಂದು ಸಂಜೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಲಿದೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ. ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ಅಂತಿಮ ಸಂಸ್ಕಾರದ ಕಾರ್ಯಗಳು ಜರುಗಲಿದ್ದು, ಪ್ರಸ್ತುತ ಮೈಸೂರು ಮಹಾರಾಜ ಕಾಲೇಜು ಮೈದಾನದಲ್ಲಿ ಪಾರ್ಥಿವ ಶರೀರದ ಸಾರ್ವಜನಿಕ ದರ್ಶನಕ್ಕಾಗಿ ವ್ಯವಸ್ಥೆ ಮಾಡಲಾಗಿದೆ. ಅಭಿಮಾನಿಗಳು, ಗಣ್ಯರು ಅಂತಿಮ ದರ್ಶನ ಪಡೆದು ಗೌರವ ನಮನವನ್ನು ಸಲ್ಲಿಸುತ್ತಿದ್ದಾರೆ. ಇಂದು ಸಂಜೆ 5:45 ಒಳಗೆ ಎಲ್ಲಾ ಅಂತಿಮ ವಿಧಿವಿಧಾನಗಳನ್ನು ಪೂರ್ಣಗೊಳಿಸಲು ಸಕಲ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಕುಟುಂಬಸ್ಥರು ಮಾಹಿತಿ ನೀಡಿದ್ದಾರೆ. ಅಂತ್ಯಕ್ರಿಯೆಯು ಮೈಸೂರಿನ ಬೋಗಾದಿ ಸಮೀಪದ ಕಣಿಯನ ಹುಂಡಿಯ ತೋಟದ ಮನೆಯಲ್ಲಿ ಜರುಗಲಿದೆ. ಅಂತಿಮ ದರ್ಶನದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷೆ ಜಯಮಾಲಾ, 1975ರ ಪ್ರೇಮದ ಕಾಣಿಕೆ ಚಿತ್ರದ ದಿನಗಳಿಂದಲೂ ತಮಗೆ ಜಾನಕಮ್ಮನವರ ಒಡನಾಟ ಇತ್ತೆಂದು ನೆನೆದರು.
2: ಜಾನಕಮ್ಮನವರು ಕೊಟ್ಟಂತಹ ಆ ಹಾಡುಗಳ ಮುಖಾಂತರ ನಾವೆಲ್ಲ ಇವತ್ತು ಜನರಿಗೆ ಪರಿಚಿತರಾಗಿದ್ದೀವಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಈ ನೋವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊಳ್ತೇನೆ. ಹಾಗೆ ನಾನು ಈ ಸಂದರ್ಭದಲ್ಲಿ ಸರ್ಕಾರದಲ್ಲೂ ಕೂಡ ಒಂದು ಮಾತನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಮೈಸೂರಂದರೆ ಅವರು ಮೈಸೂರಿನ ಸೊಸೆ, ಮೈಸೂರಲ್ಲೇ ಬಾಳಬೇಕು, ಮೈಸೂರಿನಲ್ಲೇ ನಾನು ಇರಬೇಕು ಅಂದರು. ಅವರು ಇಲ್ಲೇ ತನ್ನ ಉಸಿರನ್ನು ಕೂಡ ಬಿಟ್ಟರು. ಈ ನಾಡಿನಲ್ಲಿ ಅವರು ಕೊಟ್ಟ ಕೊಡುಗೆಯನ್ನು ನಾವು ಯಾವತ್ತೂ ಯಾರೂ ಮರೀಲಿಕ್ಕೆ ಸಾಧ್ಯವಿಲ್ಲ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸಂಗೀತದ ಒಂದು ಅಧ್ಯಯನ ಪೀಠವನ್ನು ತೆಗಿಬೇಕು ಅಂತ ನಾನು ಸರ್ಕಾರದಲ್ಲಿ ಬೇಡ್ಕೋತೇನೆ.
0: ಅಂತಿಮ ದರ್ಶನದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಗೀತ ನಿರ್ದೇಶಕ ಹಂಸಲೇಖ, 6 ದಶಕಗಳ ಕಾಲ ಸಂಗೀತ ಲೋಕಕ್ಕೆ ಅನನ್ಯ ಸೇವೆ ಸಲ್ಲಿಸಿದ ಜಾನಕಮ್ಮನವರದು ಪರಿಪೂರ್ಣ ಜೀವನವಾಗಿತ್ತು ಎಂದರು. ಜಾನಕಮ್ಮನವರ ಪ್ರಿಯ ಶಿಷ್ಯರು ಒಪ್ಪಿಗೆ ನೀಡಿದರೆ ಅವರ ಹೆಸರಿನಲ್ಲಿ ಮೈಸೂರಿನಲ್ಲಿ ಭವ್ಯ ಸಂಗೀತ ಮೆಮೋರಿಯಲ್ ನಿರ್ಮಾಣ ಮಾಡಲು ಸಂಗೀತಗಾರರ ಸಂಘ ನಿರ್ಧರಿಸಿದೆ. ಈ ಮಹತ್ ಕಾರ್ಯಕ್ಕೆ ಸರ್ಕಾರ ಕೈಜೋಡಿಸಬೇಕು ಎಂದು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಹಂಸಲೇಖ ವಿಶೇಷ ಮನವಿ ಸಲ್ಲಿಸಿದ್ದಾರೆ.
3: ಸುಮಾರು 5-6 ವರ್ಷಗಳಿಂದಲೇ ಜಾನಕಮ್ಮ ಅವರು

0: ನನ್ನ ಕಡೆಯ ದಿನಗಳು ಕರುನಾಡಲ್ಲಿ ಆಗಬೇಕು, ಅದರಲ್ಲೂ ಮೈಸೂರಲ್ಲಿ ನಾನು ಇರಬೇಕು ಅಂತ ಅವ್ರು ಆಸೆ ಪಟ್ಟಿದ್ರು. ಪರಿಪೂರ್ಣ ಗಾಯನ, ಸಂಪೂರ್ಣ ಜೀವನ, 88 ವರ್ಷಗಳ ಒಳ್ಳೆಯ ಜೀವನವನ್ನು ಅವರು ಕಳೆದಿದ್ದಾರೆ. ಆಕೆಯ ನೆನಪನ್ನು ನಾವು ಒಂದು ಧ್ಯಾನ ಮಂಟಪದ ಮುಖಾಂತರ, ಸಂಗೀತ ಶಾಲೆಯ ಮುಖಾಂತರ ಮುಂದಿನ ಪೀಳಿಗೆ ರವಾನಿಸೋದು ನಮ್ಮೆಲ್ಲ ಕರ್ತವ್ಯ.
1: ಸಂಗೀತ ಲೋಕದ ಧ್ರುವತಾರೆ, ದಂತಕತೆ, ಗಾನಕೋಗಿಲೆ ಎಸ್ ಜಾನಕಿ ಅವರು ವಿಧಿವಶರಾಗಿರುವುದು ತುಂಬಲಾರದ ನಷ್ಟವನ್ನು ತಂದಿದ್ದು ಅವರ ಆತ್ಮಕ್ಕೆ ಶಾಂತಿ ಕೋರುತ್ತೇವೆ ಎಂದು ಡಾಕ್ಟರ್ ಸಿಎನ್ ಮಂಜುನಾಥ್ ಹೇಳಿದ್ದಾರೆ.
2: ಸಂಗೀತ ಲೋಕದ ಧ್ರುವತಾರೆ, ದಂತಕತೆ, ಗಾನಕೋಗಿಲೆ ಎಸ್ ಜಾನಕಿ ಅವರು ವಿಧಿವಶ ಆಗಿರುವುದು ನಮಗೆಲ್ಲ ತುಂಬಲಾಗದ ದುಃಖವನ್ನ ತಂದಿದೆ. ನಾನು ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರ್ತೇನೆ. ಕೇವಲ ಅವರು ಚಲನಚಿತ್ರಗಳನ್ನ ಮಾತ್ರ ಹಾಡ್ತಾ ಇರಲಿಲ್ಲ, ಭಾವಗೀತೆಗಳು, ಭಕ್ತಿ ಗೀತೆಗಳು ಹಾಗೂ ಜಾನಪದ ಗೀತೆಗಳನ್ನ ಹಾಡುತ್ತಾ ಕೋಟ್ಯಾಂತರ ಜನರ ಮನಸ್ಸನ್ನ ಗೆದ್ದಿದ್ರು.
1: ಸಂಗೀತ ಲೋಕದ ದಂತಕತೆ ಗಾನಕೋಗಿಲೆ ಎಸ್ ಜಾನಕಿ ಅವರ ನಿಧನಕ್ಕೆ ಗಾಯಕ ವಿಜಯ ಪ್ರಕಾಶ್ ಸಂತಾಪ ಸೂಚಿಸಿದ್ದಾರೆ.
3: ಪ್ರತಿನಿತ್ಯ ಸಂಗೀತ ಹಾಡು ಅದರೊಂದಿಗೆ ಜೀವಿಸಿದ್ರು ಅಂತ ನಾನು ಭಾವಿಸ್ತೇನೆ. ಇನ್ನೊಂದು, ಅವರ ಹಾಡುಗಳನ್ನು ಇವತ್ತು ಕೂಡ ನೀವು ಕೇಳಿ ಅದರಲ್ಲಿ ಅದು ಯಾವುದೇ ಭಾವ ತುಂಬಿದ್ರು ಅದರಲ್ಲೊಂದು ಮಾಧುರ್ಯತೆ ಏನಿರುತ್ತೆ, ಆ ಮಾಧುರ್ಯತೆ ಅವರು ಕೇವಲ ಅವರ ಕಂಠದ್ದಲ್ಲ, ಅವರ ಹೃದಯದ ಮಾಧುರ್ಯತೆ, ಅದು ಅವರ ಹೃದಯ, ಅವರ ಮನಸ್ಸಿನ ಮಾಧುರ್ಯತೆಯನ್ನು ನಾವು ಆ ವ್ಯಕ್ತಿ ಇಲ್ಲದೆ ಹೋದರೂ ಕೂಡ ಆ ಕಂಠ, ಆ ಮಾಧುರ್ಯತೆ, ಆ ಹೃದಯ ನಮ್ಮೊಂದಿಗೆ ಶಾಶ್ವತವಾಗಿ ಇರುತ್ತೆ ಅಂತ ನಾನು ಭಾವಿಸ್ತೇನೆ.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
4: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಕಕ್ಷಿದಾರರು, ವಕೀಲರು ಹಾಗೂ ಸಂಧಾನಕಾರರ ಸಮ್ಮುಖದಲ್ಲಿ ಪ್ರಕರಣವನ್ನು ಪರಸ್ಪರ ಒಪ್ಪಂದದ ಮೂಲಕ ಬಗೆಹರಿಸಲಾಯಿತು. ಪ್ರಸಕ್ತ ವರ್ಷದ 2ನೇ ರಾಷ್ಟ್ರೀಯ ಮೆಗಾ ಲೋಕ್ ಅದಾಲತ್ನ ಜಿಲ್ಲೆಯ ವಿವಿಧ ನ್ಯಾಯಾಲಯಗಳಲ್ಲಿ ಶನಿವಾರ ಯಶಸ್ವಿಯಾಗಿ ನಡೆಸಲಾಗಿದ್ದು ರಾಜಿ ಸಂಧಾನದ ಮೂಲಕ ಒಟ್ಟು 7,237 ಪ್ರಕರಣಗಳು ಇತ್ಯರ್ಥಗೊಂಡಿವೆ. ಕೋಲಾರ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಿನ್ನೆ ನಡೆದ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಜಿಲ್ಲೆಯಾದ್ಯಂತ ಬಾಕಿ ಇದ್ದ ಸಿವಿಲ್, ಕ್ರಿಮಿನಲ್ ಹಾಗೂ ವಿಮಾ ಪರಿಹಾರ ಪ್ರಕರಣಗಳು ಸೇರಿದಂತೆ ಒಟ್ಟು 80,687 ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಂಡಿದ್ದಾರೆ ಎಂದು ಕೋಲಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪ್ರಭು ಎನ್ ಬಡಿಗೇರ್ ತಿಳಿಸಿದ್ದಾರೆ. ನ್ಯಾಯಾಲಯದಲ್ಲಿ ಚಾಲ್ತಿಯಲ್ಲಿದ್ದ 4,908 ಪ್ರಕರಣಗಳು ಹಾಗೂ ವ್ಯಾಜ್ಯಪೂರ್ವ 75,779 ಪ್ರಕರಣಗಳು ಸೇರಿವೆ. ಇತ್ಯರ್ಥಗೊಂಡ ಈ ಪ್ರಕರಣಗಳ ಒಟ್ಟು ಪರಿಹಾರ ಮೊತ್ತ 41,74,46,405 ರೂಪಾಯಿಗಳಾಗಿವೆ ಎಂದು ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರೂ ಆಗಿರುವ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶ ಮರುಳ ಸಿದ್ದಾರಾಧ್ಯ ಎಚ್ಜೆ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ಮರಿಯಪ್ಪ ಅವರ ನೇತೃತ್ವದಲ್ಲಿ ಲೋಕ್ ಅದಾಲತ್ ನಡೆಯಿತು. ದಾವಣಗೆರೆ ಜಿಲ್ಲೆಯ ನ್ಯಾಯಾಲಯಗಳಲ್ಲಿ ನಡೆದ ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ 5,792 ಪ್ರಕರಣಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಲಾಗಿದ್ದು ಒಟ್ಟು 13 ಕೋಟಿ ರೂಪಾಯಿಗೂ ಅಧಿಕ ಪರಿಹಾರ ಮೊತ್ತ ಪಾವತಿಸಲಾಗಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶೆ ವೇಲಾ ಡಿಕೆ ತಿಳಿಸಿದ್ದಾರೆ. ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡುವ ಮೂಲಕ ರಾಜ್ಯ ಸರ್ಕಾರ ಅಕ್ರಮ ವಲಸಿಗರನ್ನು ಮನೆ ಮಕ್ಕಳನ್ನಾಗಿ ಮಾಡಲು ಮುಂದಾಗಿದೆ. ಇದರಿಂದ ದೇಶದ ಭದ್ರತೆಗೆ ಧಕ್ಕೆ ಬಂದಿದ್ದು ಕೂಡಲೇ ಈ ಆದೇಶ ರದ್ದು ಮಾಡಬೇಕು ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ. ಮಂಡ್ಯ ನಗರದ ವಿಕಾಸಭವನದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಪೌರತ್ವದ ಅಧಿಕಾರವನ್ನೇ ಹೈಜಾಕ್ ಮಾಡಲು ಮುಂದಾಗಿದೆ. ಇದನ್ನು ನೀಡುವ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರವಿದ್ದು ಅದರದ್ದೇ ಆದ ನಿಯಮಗಳಿವೆ. ಆದರೆ ರಾಜ್ಯ ಸರ್ಕಾರ ಜೂನ್ 29ರಂದು ಶಾಶ್ವತ ನಿವಾಸ ಪ್ರಮಾಣ ಪತ್ರಕ್ಕೆ ಸಂಬಂಧಿಸಿದಂತೆ ಆದೇಶ ಹೊರಡಿಸಿದೆ. ಕೂಡಲೇ ಈ ಆದೇಶ ವಾಪಸ್ ಪಡೆಯಬೇಕು, ಇಲ್ಲವಾದರೆ ರಾಜ್ಯಪಾಲರನ್ನು ಭೇಟಿ ಮಾಡಿ

0: ರದ್ದು ಮಾಡಲು ದೂರು ಸಲ್ಲಿಸುತ್ತೇವೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗಾನಕೋಗಿಲೆ ಎಸ್ ಜಾನಕಿ ನಿಧನ. ಮೈಸೂರಿನಲ್ಲಿ ಇಂದು ಸಂಜೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಅಂತ್ಯ ಸಂಸ್ಕಾರ. ಪ್ರಸಿದ್ಧ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ನಿಧನಕ್ಕೆ ಗಣ್ಯರಿಂದ ಸಂತಾಪ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ಯಶಸ್ವಿ. ಹಾಗೂ ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡುವ ರಾಜ್ಯ ಸರ್ಕಾರದ ಆದೇಶ ರದ್ದಿಗೆ ಆಗ್ರಹ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40.
1: ಆಕಾಶವಾಣಿ ಮಂಗಳೂರು.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
4: ಹಲೋ
5: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
4: ಮತ್ತೆ?
5: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
4: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
6: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
4: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್.
5: 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
4: ಸರ್, 2 ಲಕ್ಷ
7: ಏನಾಯ್ತಪ್ಪ?
6: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
5: ಅರೆ,
6: ಕಟ್ ಮಾಡಿದ್ರು.
7: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
6: ಫ್ರಾಡ್?
7: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
4: ಹಣ ಕಳ್ಕೊಳ್ತೀರಾ.
8: RBI ಹೇಳುತ್ತೆ,
9: ಜಾಣರಾಗಿರಿ, ಜಾಗರೂಕರಾಗಿರಿ.
1: ಆಕಾಶವಾಣಿ
10: ವಿಟ್ಲದ ಸಮನ್ವಯ ಸಾಂಸ್ಕೃತಿಕ ಪ್ರತಿಷ್ಠಾನ ಪ್ರಸ್ತುತಪಡಿಸುವ ನಾಟಕ ಚಾರುದತ್ತ ಭಾಸನ ಮೂಲ ಸಂಸ್ಕೃತ ನಾಟಕವನ್ನು ಕನ್ನಡಕ್ಕೆ ಅನುವಾದಿಸಿದವರು Dr. R. Narasimhamurthy. ನಾಟಕ ವಿನ್ಯಾಸ ಮತ್ತು ನಿರ್ದೇಶನ ಮೂರ್ತಿ ದೇರಾಜೆ ವಿಟ್ಲ. ಸಂಗೀತ ಭಾರವಿ ದೇರಾಜೆ. ಈಗ ಕೇಳಿ ನಾಟಕ ಚಾರುದತ್ತ.

0: ಭರತಕುಲ ದೀಪಕರಾದ ಶ್ರೋತೃಜನವರ್ಗಕ್ಕೆ ಸೂತ್ರಧಾರನು ಅಭಿವಂದಿಸುತ್ತಿದ್ದಾನೆ. ಸಂಸ್ಕೃತ ನಾಟಕಕಾರ ಭಾಸ ಮಹಾಕವಿಯ ಚಾರುದತ್ತ ನಾಟಕವನ್ನು ಆಡಿ ತೋರಿಸಬೇಕೆಂದು ಆದೇಶವಿದೆ. ಅದು ಸೂತ್ರಧಾರನ ಸಖಿ ಅರ್ಥಾತ್ ನನ್ನ ಭಾರ್ಯೆಯೇ ಈ ಕಡೆಗೆ ಬರುತ್ತಿದ್ದಾಳೆ. ಇನ್ನು ಕೂಡಲೇ ನಾಟಕವನ್ನು ಪ್ರಾರಂಭಿಸಬಹುದು.
1: ಇದೇನು ಆರ್ಯ, ಇಲ್ಲಿಯೇ ಸುಳಿದಾಡುತ್ತಿದ್ದೀರಲ್ಲ, ಇದು ನ್ಯಾಯವೇ?
0: ಓಹ್, ಮನ್ನಿಸಬೇಕು ಆರ್ಯೇ, ನಾಟಕ ಆಡಿಸಬೇಕೆನ್ನುವ ಆದೇಶವಿದೆಯಲ್ಲ. ಸಹೃದಯರು ಬೇಸರ ಪಟ್ಟುಕೊಂಡರು.
1: ಆರ್ಯ, ನಾಟಕ ನನಗೂ ಪ್ರಿಯವಲ್ಲವೇ, ನಾನು ನಾಟಕಕ್ಕೆ ಅಡ್ಡಿ ಮಾಡಲಾರೆ. ಆದರೆ ನನ್ನ ವ್ರತಾಚರಣೆ ಮೊದಲು ಅದಾಗಲಿ, ಯಾರನ್ನಾದರೂ ಕರೆತನ್ನಿ, ನಂತರ ನಾಟಕ ಮಾಡಿ. ಬೇಡವೆಂದವರಾರು? ಹಾ, ನಾನು ಗುಡಿಯಲ್ಲಿ ಪೂಜೆ ಸಲ್ಲಿಸಿ ಬರುತ್ತೇನೆ.
0: ಓಹ್, ಕ್ಷಮಿಸಿ ಸಹೃದಯರೇ, ಅವಳು ಹೇಳಿದ್ದು ನಿಜ. ಅವಳ ಮನಸ್ಸಿಗೂ ನೋವಾಗಬಾರದಲ್ಲ. ಬ್ರಾಹ್ಮಣೋತ್ತಮನನ್ನು ಮನೆಗೆ ಕರೆದು ಅನ್ನದಾನ ಮಾಡಬೇಕಾಗಿದೆ. ಆದರೆ ನಾನಾದರೂ ಏನು ಮಾಡಲಿ ಹೇಳಿ? ಆರ್ಯ ಚಾರುದತ್ತನ ಗೆಳೆಯ ಆರ್ಯ ಮೈತ್ರಿಯನನ್ನು ಊಟಕ್ಕೆ ಕರೆದರೆ ಆತ ಒಲ್ಲೆನೆಂದ. ನನ್ನ ಮಾತಿಗೆ ಬೆಲೆಯನ್ನೇ ಕೊಡಲಿಲ್ಲ. ಅದು ಅದು ಅಲ್ಲೇ ಏನನ್ನು ಚಿಂತಿಸುತ್ತಿದ್ದಾನೆ. ನಾನು ನನ್ನ ಪತ್ನಿಯ ಅಭೀಷ್ಟದಂತೆ ಬೇರೊಬ್ಬ ಬ್ರಾಹ್ಮಣನನ್ನು ಹುಡುಕಿ ಕರೆತರುವ ತನಕ

0: ನೀವೆಲ್ಲ ಮೈತ್ರೇಯನನ್ನು ಗಮನಿಸುತ್ತಿರುವುದು ಒಳಿತು. ನನಗಿನ್ನು ಯಾರು ಸಿಗುತ್ತಾರೋ? ಈ ದಟ್ಟ ದರಿದ್ರರ ಮನೆಗೆ ಬರಲು ಒಪ್ಪುವವರು ಬೇಕಲ್ಲ. ಎಲ್ಲರೂ ನಾನು ಬರೋದಿಲ್ಲ ಎಂದು ಬಿಟ್ಟರೆ ಏನು ಗತಿ? ಇರಲಿ, ಪ್ರಯತ್ನ ಬಿಡಬಾರದು. ಎಲ್ಲ ನಮ್ಮ ನಮ್ಮ ಅದೃಷ್ಟ. ಸರಿ ಸರಿ, ನೀವು ಆರ್ಯ ಮೈತ್ರೇಯನನ್ನು ಗಮನಿಸುತ್ತೀರಿ. ನಾನು ಈಗ ಬಂದೆ.
1: ಇಲ್ಲ, ನಾನು ಬರೋದಿಲ್ಲ. ಬೇರೆ ಯಾರನ್ನಾದರೂ ನೋಡಿಕೋ ಎಂದು ಹೇಳಿಬಿಟ್ಟೆ. ಆದರೆ ಹೊಟ್ಟೆ ಕೇಳಬೇಕಲ್ಲ. ಜಂಬದಲ್ಲಿ ಏನೋ ಹೇಳಿದ್ದು ಹೌದು. ಮಾತಿನಲ್ಲಿ ಬೇಡ ಅಂದರೂ ಮನಸ್ಸು ಅವನ ಹಿಂದೆಯೇ ಹೋಗುತ್ತಿರುವಂತಿದೆ. ಏನು ಅನ್ಯಾಯ! ಪಾಪ, ಅವನು ಎಷ್ಟು ನೊಂದುಕೊಂಡನೋ ಏನು. ನಾನು ಕೂಡ ಇನ್ನೊಬ್ಬರ ಆಮಂತ್ರಣಕ್ಕೆ ಬಾಯಿ ಬಿಡುವಂತೆ ಆಯಿತೇ. ಹಿಂದೆ ನನ್ನ ಸ್ಥಿತಿ ಎಷ್ಟು ಚೆನ್ನಾಗಿತ್ತು. ಚಾರುದತ್ತ ಶ್ರೀಮಂತನಾಗಿರುವಾಗ ಅವನ ಮನೆಯಲ್ಲಿ ಹೊಟ್ಟೆ ಬಿರಿಯ ಉಂಡು ಬೀದಿಯಲ್ಲಿ ಗೂಳಿಯ ಹಾಗೆ ಅಲೆಯುತ್ತಿದ್ದೆ. ಈಗ ಚಾರುದತ್ತನಿಗೆ ಬಡತನ ಬಂದಿರೋದ್ರಿಂದ ನನಗೂ ಈ ಗತಿ. ಸದ್ಯ ನನ್ನ ಹೊಟ್ಟೆ ನನಗೆ ಬಂದ ಅವಸ್ಥೆ ತಿಳಿದು ಸ್ವಲ್ಪ ಸಿಕ್ಕರೂ ತೃಪ್ತವಾಗ್ತದೆ. ಹಾಗೆಂದು ಕರೆದವರ ಮನೆಗೆಲ್ಲ ಹೋಗಲು ಸಾಧ್ಯವೇ? ಆದರೆ ಈ ನನ್ನ ಬಿಗುಮಾನ ನನ್ನ ಗೆಳೆಯ ಚಾರುದತ್ತನ ಬಳಿ ಮಾತ್ರ ಇಲ್ಲ. ಪೂಜ್ಯ ಚಾರುದತ್ತನು ಹಗಲಿನ ಚಂದ್ರನಂತೆ ಇದ್ದು ಕನಿಕರಕ್ಕೆ ಪಾತ್ರನಾಗಿದ್ದರೂ ದರ್ಶನೀಯನಾಗಿದ್ದಾನೆ. ನನ್ನ ಕಾಲುಗಳು ನನ್ನನ್ನು ಅವನತ್ತಲೇ ಒಯ್ಯುತ್ತಿವೆ.
2: ಓ, ಆರ್ಯ ಚಾರುದತ್ತ, ಏನು ಚಿಂತಿಸುತ್ತಿರುವ ಮಿತ್ರ?
3: ಗೆಳೆಯ, ಈ ಬಡತನ ಎಂಬುದು ಮನುಷ್ಯನಿಗೆ ಉಸಿರಾಡುವ ಸಾವೇ ಸರಿ.
2: ಚಾರುದತ್ತ, ಅಷ್ಟೊಂದು ದುಃಖ ಪಡಬೇಡ ಗೆಳೆಯ. ನಿನ್ನ ಬಡತನ ನಿನ್ನ ಔದಾರ್ಯದಿಂದ ಬಂದಿದ್ದು. ದಾರಿದ್ರ್ಯವು ನಿನಗೆ ಒಂದು ಶೋಭೆ.
3: ಆದರೆ ಮಿತ್ರ, ಗೌರವಸ್ಥನಾದ ವ್ಯಕ್ತಿಗೆ ಬಡತನ ದಾರುಣವೇ ಅಲ್ಲವೇ? ನೋಡು, ಮನುಷ್ಯರಿಗೆ ದುಃಖ ಬರುವುದಾದರೆ ಮೊದಲೇ ಬರಬೇಕು. ಮೊದಲು ಒಳ್ಳೆಯ ದಿನಗಳು ಬಂದು ಆಮೇಲೆ ಬಡತನ ಬಂದರೆ ಆ ಮನುಷ್ಯ ಇದ್ದೂ ಸತ್ತ ಹಾಗೆ.
2: ಏನು, ನೀನು ಕಳೆದು ಹೋದ ಸಂಪತ್ತನ್ನು ಕುರಿತು ಚಿಂತಿಸುತ್ತಿರುವೆಯ?
3: ಛೇಛೆ, ಸಂಪತ್ತು ಹೋದದ್ದಕ್ಕೆ ನನಗೆ ದುಃಖವಿಲ್ಲ ಮೈತ್ರೇಯ. ಭಾಗ್ಯವಿದ್ದರೆ ಅದನ್ನು ಮತ್ತೆ ಗಳಿಸಿಯೇನು. ಆದರೆ ನಾನು ಬಡವನಾದುದರಿಂದ ಜನರಿಂದ ದೂರನಾದೆ. ಬಡತನದಿಂದ ನರಳುವವರ ಬಳಿ ನೆಂಟರೂ ತಮ್ಮ ಮಾತನ್ನು ಉಳಿಸಿಕೊಳ್ಳುವುದಿಲ್ಲ. ಅವನ ಸ್ಥಿತಿಯನ್ನು ಕಂಡು ನಗುತ್ತಾರೆ. ಕಾರಣವಿಲ್ಲದೆ ಮಿತ್ರರು ಶತ್ರುಗಳಾಗುತ್ತಾರೆ. ಇಲ್ಲದ ಅಪವಾದಗಳು ಬರುತ್ತವೆ. ಇನ್ನೊಬ್ಬರು ಮಾಡಿದ ತಪ್ಪು ಇವನದೇ ಎಂದು ಬಗೆಯುತ್ತಾರೆ. ಹೀಗಾಗಿ
2: ಇರಲಿ ಬಿಡು ಮಿತ್ರ. ಮತ್ತೆ ಮತ್ತೆ ಚಿಂತಿಸುವುದರಿಂದ ದುಃಖಕ್ಕೆ ಹೊಸ ಹೊಸ ಕುಡಿಗಳು ಹುಟ್ಟುತ್ತವೆ.
3: ನಾನೇಕೆ ಸಂತಾಪ ಪಡಲಿ ಗೆಳೆಯ? ನನ್ನ ಯೋಗ್ಯತೆಗೆ ತಕ್ಕ ಹೆಂಡತಿ ಹಾಗೂ ನನ್ನ ಸುಖ ದುಃಖಗಳನ್ನು ಸಮನಾಗಿ ಬಗೆಯುವ ಗೆಳೆಯ ನೀನಿರುವಾಗ ನಾನೇ ಧನಿಕ. ಊಟ ಮಾಡೋಣ ಬಾ.
0: ಕ್ಷಮಿಸಬೇಕು ಸಹೃದಯರೇ, ಭಾರ್ಯಾವಾಕ್ಯ ಪರಿಪಾಲನೆಗಾಗಿ ಸುತ್ತಾಡಿ ಮಡದಿಯ ವೃತಾಚರಣೆಯನ್ನು ಯಶಸ್ವಿಯಾಗಿ ಪೂರೈಸಲು ನೆರವಾಗಿ ಅನ್ನದಾನವೆಂಬ ಸ್ವಾಮಿ ಕಾರ್ಯದೊಂದಿಗೆ ಸ್ವಕಾರ್ಯವನ್ನು ಮುಗಿಸಿ ಆಯಾಸ ಪರಿಹಾರಕ್ಕಾಗಿ ಸ್ವಲ್ಪ ವಿರಮಿಸಿ ಬರುವಷ್ಟರಲ್ಲಿ ಹೊತ್ತು ಮುಳುಗಿ ಕತ್ತಲಾಗಿಬಿಟ್ಟಿದೆ. ನಾಟಕ ರಸಾಸ್ವಾದಕ್ಕೆ ನಿಮಗೆ ಯಾವ ಭಂಗವೂ ಬಂದಿರಲಾರೆಂದು ಭಾವಿಸುತ್ತೇನೆ. ಹಾ, ಅದೇನದು? ಅರೆ, ಯಾವಳೋ ತರುಣಿ ಓಡಿ ಬರುತ್ತಿದ್ದಾಳಲ್ಲ, ಭಯಭೀತಳಾಗಿದ್ದಾಳೆ. ಓ, ಯಾರೋ ದುರುಳರು ಬೆನ್ನಟ್ಟಿ ಬರುವಂತಿದೆ. ಯಾರವರು?
4: ನಿಲ್ಲು ನಿಲ್ಲು ವಶಂತ ಸೇನೆ, ಏಕೆ ಓಡು? ನಿಲ್ಲು, ನನ್ನಲ್ಲಿ ದಯೆ ತೋರು. ನಿನ್ನನ್ನು ಶಾಯಿಸೇನು?
5: ಎಳೆ ವಸಂತ ಸೇನೆ, ನಿಲ್ಲು. ಯಾಕೆ ಓಡಿದನು ಇರ್ತೀಯೇ? ನಿಲ್ಲು.
4: ಭಾವ, ಇದೋ ನಾವಿಬ್ಬರು ಬೆನ್ನು ಹತ್ತಿದ ನಾಯಿಗಳಂತೆ ಬರಲು ಹೆದರಿ ಓಡುವ ನರಿಯಂತೆ ಈ ಸುಂದರಿ ಓಡುತ್ತಿದ್ದಾಳೆ.
5: ವಸಂತ ಸೇನೆ, ನಿನ್ನನ್ನು ಹಿಡಿಯುವುದು ಕಷ್ಟವೇ? ನಿಲ್ಲು ನಿಲ್ಲು.
6: ಮಧುಕರಿಕೆ, ಸಾರಿಕೆ, ಅಯ್ಯೋ, ನನ್ನ ಪರಿಜನರೆಲ್ಲ ಎಲ್ಲಿ ಹೋದರು? ಜೊತೆಯಲ್ಲಿ ಯಾರೂ ಇಲ್ಲವಲ್ಲ.
4: ಕೂಗು ಹೆಣ್ಣೆ ಕೂಗು,

0: ಮಧುಗರಿಕೆಯನ್ನಾದರೂ ಕೂಗು, ಗರಿಕೆ ಹುಲ್ಲನ್ನಾದರೂ ಕೂಗು, ಇಲ್ಲವೇ ಆ ವಸಂತನನ್ನು ಬೇಕಾದರೆ ಕರೆ. ಯಾರು ನಿನ್ನನ್ನು ರಕ್ಷಿಸಲಾರರು. ಶಾಸನನು ಸೀತೆಯನ್ನು ಎಳೆದೊಯ್ದ ರೀತಿಯಲ್ಲಿ ನಾನು ಈಗಲೇ ನಿನ್ನನ್ನು ಎಳೆದೊಯ್ಯೇನು.
1: ವಸಂತ ಸೇನೆ, ನಮ್ಮ ಬೇಡಿಕೆಯನ್ನು ಈಡೇರಿಸಿ ನೋಡು. ನಮ್ಮ ಆಸೆಯನ್ನು ನಿರಾಶೆಗೊಳಿಸಿ ರೋಷಕ್ಕೆ ಕಾರಣ ಆಗಬೇಡ. ರೋಷಗೊಂಡರೆ ನಾನು ಮನುಷ್ಯನೇ ಅಲ್ಲ. ಸುಮ್ಮನೆ ಹೆಣ್ಗೊಲೆ ಪಾಪ, ನನ್ನನ್ನು ತೃಪ್ತಿಗೊಳ್ಳುವಂತೆ ಮಾಡಬೇಡ.
2: ಅಯ್ಯೋ ದೇವರೇ, ಇವರು ಯಾವ ಕೆಟ್ಟ ಕೆಲಸವನ್ನೂ ಮಾಡಲು ಅಂಜುವವರಲ್ಲ. ಅಯ್ಯ, ನನ್ನಿಂದ ನಿಮಗೆ ಏನು ತಾನೇ ಬೇಕಾಗಿದೆ? ಒಡವೆಯೋ ಧನವೋ?
1: ಛೇ ಛೇ, ಬಳ್ಳಿಗೆ ಹೂ ಅಲಂಕಾರವಲ್ಲವೇ, ಅದನ್ನು ಬಿಡಿಸಬಾರದು. ನಿನ್ನ ಒಡವೆ ನಿನ್ನಲ್ಲಿಯೇ ಇರಲಿ.
0: ಚಂತಸೇನೆ, ನಾನು ಅರಶುಕುವರ, ನನ್ನನ್ನು ಒಲಿದು ಬಾರೆ ಮೊರಗಿಣಿ.
2: ಅಯ್ಯೋ ಶಾಂತಂ ಪಾಪಂ.
0: ಕೇಳು ಭಾವ ಕೇಳು, ಈ ವಸಂತ ಸೇನೆ ನನಗೆ ಶಾಂತರಾಗಿದ್ದೀರಿ ಎಂದು ಹೇಳುತ್ತಿದ್ದಾಳೆ.
1: ಈ ಮನುಷ್ಯ ಎಂತ ಹೆದ್ದ, ಅವಳು ತನ್ನ ಮೇಲೆ ಕೋಪಗೊಂಡಿದ್ದಾಳೆ ಎಂಬುದು ತಿಳಿಯದಲ್ಲ ಈ ಮೂರ್ಖನಿಗೆ. ಹೇಳಿ ಹೇಳಿ.
3: ವಸಂತ ಸೇನೆ, ನಿನ್ನ ಮಾತು ವೇಷಧರ್ಮಕ್ಕೆ ವಿರುದ್ಧವಾದುದು. ಯಾರಾದರೆ ಏನು, ಹಣ ಕೊಟ್ಟವನಿಗೆ ಒಲಿಯುವುದೇ ನಿನ್ನ ಧರ್ಮ.
2: ನೀಚ, ಅಲ್ಲಿಯೇನಿಲ್ಲ. ಬಲಾತ್ಕಾರದಿಂದ ಪ್ರೀತಿ ಹುಟ್ಟುತ್ತದೆಯೇ? ಅನುರಾಗಕ್ಕೆ ಗುಣವೇ ಕಾರಣ.
0: ಭಾವ, ಈ ಬೀದಿ ಕುಗ್ಗತ್ತಲು ಕವಿದು ಗಂಭೀರವಾಗಿದೆ. ಇಲ್ಲಿ ಈ ಹೆಂಗಸು ತಪ್ಪಿಸಿಕೊಂಡಾಳು. ಈಕೆ ತೆಳ್ಳಗೆ ಬೆಳ್ಳಗೆ ಕಾಣುವ ಆ ವರ್ತಕನ ಮಗ ಚಾರುದತ್ತನನ್ನು ಕಾಮಿಸುತ್ತಿದ್ದಾಳೆ. ಇಲ್ಲೇ ಅವನ ಮನೆ, ಇಗೋ ಅದೇ ಅವನ ಮನೆಯ ಪಕ್ಕದ ಬಾಗಿಲು.
2: ಇದು ಚಾರುದತ್ತನ ಮನೆ? ಅಬ್ಬ, ಇನ್ನು ಭಯವಿಲ್ಲ.
0: ತಪ್ಪಿಸಿಕೊಂಡಳು ಭಾವ, ಹೆಂಗಸು ತಪ್ಪಿಸಿಕೊಂಡಳು.
1: ಹೇಗೆ ತಪ್ಪಿಸಿಕೊಂಡಳು ಭಾವ? ಹುಡುಕು ಹುಡುಕು.
0: ಭಾವ ಇಲ್ಲೆಲ್ಲೂ ಕಾಣುವುದಿಲ್ಲ.
1: ಅಯ್ಯಯ್ಯೋ ಭಾವ, ಮೋಸ ಹೋದೆವು. ಇರಲಿ, ವಸಂತ ಸೇನೆ, ಈಗ ನೀನು ಸಿಕ್ಕಿ ಬೀಳುವೆ. ನಿನ್ನ ಬಳೆಯ ಶಬ್ದದಿಂದ ನಿನ್ನನ್ನು ಗುರುತಿಸಬಲ್ಲೆ. ಆಹಾ,
2: ಓಹೋ, ಕೈ ಬಳೆಗಳನ್ನು ತೆಗೆದು ಎಸೆಯುವುದೇ ಒಳ್ಳೆಯದು.
1: ಈ ಕತ್ತಲೆ ಎಷ್ಟು ದಟ್ಟವಾಗಿದೆ, ಕಣ್ಣಿದ್ದು ಕುರುಡಾದ ಹಾಗಿದೆಯಲ್ಲ ಭಾವ.
2: ಇದೇ ಆರ್ಯ ಚಾರುದತ್ತನ ಮನೆ, ಈ ಕಡೆ ಅಡಗಿ ನಿಲ್ಲುವುದೇ ಉತ್ತಮ.
4: ಸಜ್ಜನರೇ, ಅರಿವಾಯ್ತಲ್ಲ, ಈಕೆ ನಗರದ ಪ್ರಸಿದ್ಧ ನರ್ತಕಿ ವಸಂತ ಸೇನೆ, ಚೆಂದುಳ್ಳಿ ಚೆಲುವೆ. ತನ್ನನ್ನು ಅಟ್ಟಿಸಿಕೊಂಡು ಬಂದ ರಾಜನ ಭಾವಮೈದುನ ದುರುಳ ಶಕಾರ ಮತ್ತು ಅವನ ಗೆಳೆಯನ ಕಣ್ಣಿಗೆ ಮಣ್ಣೆರಚಿ ಚಾರುದತ್ತನ ಮನೆ ಬಾಗಿಲಲ್ಲಿ ಕತ್ತಲಲ್ಲಿ ಅಡಗಿಕೊಳ್ಳುತ್ತಾಳೆ. ಆದರೆ ಮನೆಯೊಳಗೆ ಇರುವವರಿಗೆ ಇದರ ಅರಿವಿಲ್ಲ.
5: ಮೈತ್ರೇಯ, ಚೌಕದ ಮಾತೃ ದೇವತೆಗಳಿಗೆ ಪೂಜೆ ಸಲ್ಲಿಸಬೇಕಲ್ಲ, ಹೋಗುತ್ತೀಯಾ?
6: ಅಯ್ಯೋ, ನನಗೆ ಅದರಲ್ಲಿ ಈಗ ಶ್ರದ್ಧೆ ಇಲ್ಲ ಗೆಳೆಯ, ಬೇರೆ ಯಾರಾದರೂ ಹೋಗಲಿ. ವೈಭವವಿಲ್ಲದ ಎಂತಹ ಪೂಜೆ?
5: ಛೇ ಛೇ, ಹಾಗೆನ್ನಬಾರದು. ಇರುವಷ್ಟು ವೈಭವದಿಂದಲೇ ಪೂಜೆ ಮಾಡಿದರಾಯಿತು, ದೇವತೆಗಳು ತೃಪ್ತರಾಗುತ್ತಾರೆ.
6: ಆದರೂ ಒಂಟಿಯಾಗಿ ಈ ಕತ್ತಲೆಯಲ್ಲಿ ನಾನು ಹೇಗೆ ಹೋಗಲಿ ಅಂತ.
5: ರದನಿಕೆ, ಈತನ ಜೊತೆಗೆ ಹೋಗು, ನಿನ್ನ ಕೈಯಲ್ಲಿ ದೀಪವಿದೆಯಲ್ಲ.
7: ಅಪ್ಪಣೆ ಸ್ವಾಮಿ. ಆರ್ಯ ಮೈತ್ರೇಯ, ಹೊರಡು.
6: ಸರಿ ಸರಿ, ಆ ದೀಪ ಇಲ್ಲಿ ಕೊಡು, ಕತ್ತಲೆಂದರೆ ನನಗೆ ಆಗುವುದಿಲ್ಲ.
7: ನಿನ್ನ ಇಷ್ಟದಂತೆ ಆಗಲಿ, ತೆಗೆದುಕೋ.
6: ಅಬ್ಬ, ಕೈಯಲ್ಲಿ ಬೆಳಕಿದ್ದರೆ ಧೈರ್ಯ. ರದನಿಕೆ, ಈ ಪಕ್ಕದ ಬಾಗಿಲು ತೆಗೆ.
7: ಹಾಗೇ ಆಗಲಿ, ಈಗಲೇ ತೆರೆಯುತ್ತೇನೆ. ಮುಂದಿನಿಂದ ನೀನೇ ಹೋಗುತ್ತೀಯಲ್ಲ, ದೀಪ ನಿನ್ನ ಕೈಯಲ್ಲೇ ಇದೆ.
6: ಅದಕ್ಕೇನಂತೆ, ನಾನೇ ಹೋಗುತ್ತೇನೆ. ಗಂಡಸರು ಪುರುಷ ಸಿಂಹದಂತೆ, ಸ್ತ್ರೀಯರು ಪುರುಷನ ಬೆನ್ನ ಹಿನ್ನಿರುವುದೇ ಸರಿ. ಅಯ್ಯಯ್ಯೋ,
5: ಏನಾಯ್ತು ಮಿತ್ರ?
6: ಬಾಗಿಲು ತೆಗೆದದ್ದು ತಡ, ಗಾಳಿ ನುಗ್ಗಿ ನಾನು ಹಿಡಿದ ದೀಪ ಆರಿಯೇ ಹೋಯ್ತಲ್ಲ.
5: ಛೇ, ನೀನೆಂತ ಹೆಡ್ಡ, ದೀಪಕ್ಕೆ ಕೈಯನ್ನಾದರೂ ಅಡ್ಡ ಹಿಡಿದುಕೊಳ್ಳಬಾರದಿತ್ತೆ.
6: ಅದೇನು ಅಂತಹ ದೊಡ್ಡ ಅಪರಾಧ ಅಲ್ಲ ಬಿಡು. ರದನಿಕೆ,

0: ನೀವು ಹೋಗು, ಮುಂದೆ ಆ ಚೌಕದಲ್ಲಿ ನನಗಾಗಿ ಕಾದಿರು, ನಾನು ಒಳಗೆ ಹೋಗಿ ದೀಪ ಹೊತ್ತಿಸಿ ತರುತ್ತೇನೆ.
1: ಹಾಗೇ ಆಗಲಿ ಪುರುಷ ಸಿಂಹ.
2: ಅಬ್ಬ, ನಾನು ಸೆರಗು ಬೀಸಿ ದೀಪ ಆರಿಸಿದ್ದು ಇವರ ಕಣ್ಣಿಗೆ ಬೀಳಲಿಲ್ಲವಲ್ಲ. ಒಳಗಡೆ ಸೇರಿಕೊಳ್ಳುವುದು ಒಳ್ಳೆಯದು.
3: ಬಾವಾ, ಇವಳು ಯಾವಳೋ ಮನೆಯಿಂದ ಹೊರಗೆ ಬರುತ್ತಿದ್ದಾಳೆ. ಪರಿಮಳಯುಕ್ತವಾದ ಸ್ನಾನ ಧೂಪದ ವಾಸನೆ ಬರುತ್ತಿದೆ.
4: ಹೌದು ಭಾವ, ಈ ವಾಸನೆಯನ್ನು ಕಿವಿಗಳಿಂದ ಕೇಳುತ್ತಿದ್ದೇನೆ. ಕತ್ತಲೆ ಮೂಗು ತುಂಬಾ ತುಂಬಿಕೊಂಡಿದೆ, ಸರಿಯಾಗಿ ಕಾಣಲಾರೆ. ಆದರೂ ಕಾಲ್ಗೆಜ್ಜೆಯ ಶಬ್ದ ಕಾಣುತ್ತಿದೆ. ಭಾವ ಹಿಡಿದುಕೋ, ಭಾವ ಅವಳನ್ನು ಹಿಡಿದುಕೋ.
3: ನಿಲ್ಲು ಹೆಣ್ಣೆ ನಿಲ್ಲು, ಎಲ್ಲಿಗೆ ಹೋಗುವೆ? ಭಾವ ಇದು ಕುಲಪುತ್ರರನ್ನು ಹೀಗಳ ದೈವಳ ಮುಡಿಯನ್ನು ಹಿಡಿದು ನಿಲ್ಲಿಸಿದ್ದೇನೆ.
4: ಈ ದಾಸಿ ಪುತ್ರಿಯ ತಲೆ ಕತ್ತರಿಸಿ ಶಾಯಿಸಿ ಬಿಡುತ್ತೇನೆ.
3: ಇಗೋ ಬಿಡಬೇಡ, ಅವ ಹಿಡಿದುಕೊ.
2: ಅಯ್ಯಯ್ಯೋ ಕಳ್ಳ ಕಳ್ಳ, ಕಾಪಾಡಿ ಕಾಪಾಡಿ.
4: ಎಲ್ಲ ಒಡೆಯರನ್ನೇ ಕಳ್ಳೆಯನ್ನು ಅಲ್ಲವಿಳು.
3: ಭಾವ ದನಿ ನೋಡಿದರೆ ಇವಳು ವಸಂತ ಸೇನೆ ಅಲ್ಲವೆಂದು ತೋರುತ್ತದೆ.
4: ಬಿಡಬೇಡ, ಇವಳು ವಸಂತ ಸೇನೆಯೇ ಹೌದು. ದೊಡ್ಡ ನಟೀಕೆ, ಕುಂಭಕರ್ಣನನ್ನು ಕೊಂದ ಭೀಮನಂತೆ ಧ್ವನಿ ಬದಲಾಯಿಸಿ ನಾಟಕ ಮಾಡುತ್ತಿದ್ದಾಳೆ. ಬಿಡಬೇಡ.
0: ಕೈಯಲ್ಲಿ ಬೆಳಕಿದ್ದರೆ ಧೈರ್ಯ.
2: ಮೈತ್ರೇಯ ಮೈತ್ರೇಯ, ಇಲ್ಲಿ ನೋಡು.
0: ಏನದು, ಅಬಲೆಯ ಮೇಲೆ ದರ್ಪವೇ? ಕುಡಿದು ಕುಡಿದು.
3: ಓ, ಇವನು ಆ ಚಾರುದತ್ತನ ಮಿತ್ರ ಮೈತ್ರೇಯ. ಅಂದರೆ ಇವಳು ವಸಂತ ಸೇನೆಯಲ್ಲ. ಅಯ್ಯಯ್ಯೋ ಭಾವ, ಕೆಟ್ಟಿತ್ತು ಕೆಲಸ. ಅಯ್ಯ ಮಹಾಬ್ರಾಹ್ಮಣ, ಇವಳನ್ನು ಇನ್ನೊಬ್ಬಳೆಂದು ಅನುಮಾನದಿಂದ ಹೀಗೆ ಮಾಡಿದೆವು, ದರ್ಪದಿಂದಲ್ಲ. ದಯವಿಟ್ಟು ಕ್ಷಮಿಸು.
4: ಅಯ್ಯ, ಆ ದರಿದ್ರ ಚಾರುದತ್ತನ ಸೇವಕಿ ಈಕೆ, ವಸಂತ ಸೇನೆ ಅಲ್ಲ. ಭೇಷ್ ವಸಂತ ಸೇನೆ ಭೇಷ್, ಕತ್ತಲಲ್ಲಿ ಭಾವನನ್ನು ವಂಚಿಸಿದೆ ಅಲ್ಲವೇ? ನಾನು ಮೋಸ ಹೋದೆ? ನೀನು ಮಹಾಮೋಸದವಳು. ಇರಲಿ, ಇಲ್ಲಿ ತಪ್ಪಿಸಿಕೊಳ್ಳುವೆ, ನೋಡುತ್ತೇನೆ.
0: ಕೂಡದು ಕೂಡದು, ಇದು ಸರಿಯಲ್ಲ.
3: ಮಹಾಬ್ರಾಹ್ಮಣ, ಕ್ಷಮಿಸು ಎಂದನಲ್ಲ, ಕೈ ಜೋಡಿಸ್ತೇನೆ. ಗೊತ್ತಾಗಲಿಲ್ಲ, ನಾನೇನು ಮಾಡಲಿ ಹೇಳು.
0: ಆಗಲಿ ಆಗಲಿ, ನಿನ್ನಲ್ಲಿ ತಪ್ಪಿಲ್ಲ.
4: ಅಯ್ಯೋ ಭಾವ, ಅವನಿಗೆ ಅಷ್ಟು ಹೆದರುತ್ತೀಯಲ್ಲ, ಅವನಲ್ಲಿ ಅಷ್ಟು ಶಕ್ತಿ ಉಂಟೆ?
3: ಅಯ್ಯೋ ಇವನಿಗಾಗಿ ಅಲ್ಲ, ಇವನೊಡೆಯ ಆ ಚಾರುದತ್ತನ ಗುಣಕ್ಕೆ ಭಯಪಟ್ಟು.
4: ಛೀ, ಚಾರುದತ್ತ ಅಂತಹ ಗುಣ ಏನಿದೆ ಅವನಲ್ಲಿ? ಅವನೇನು ಕಂಸನೇ ಕೌರವನೇ?
0: ಅಯ್ಯ, ಚಾರುದತ್ತನ ಬಗ್ಗೆ ನಿನ್ನಂತವನಿಗೆ ಏನು ಗೊತ್ತು? ಬೇಸಿಗೆಯಲ್ಲಿ ಸರೋವರ ನೀರು ಕೊಟ್ಟು ಎಲ್ಲರನ್ನೂ ತಣಿಸಿ ತಾನು ಬಡವಾಗುವ ಹಾಗೆ ನನ್ನಂತಹವನಿಗೆ ತನ್ನ ಸಂಪತ್ತೆಲ್ಲವನ್ನೂ ಖರ್ಚು ಮಾಡಿ ಬಡವನಾದವ ಈ ಚಾರುದತ್ತ, ಅವನಿಂದ ಉಪಕೃತನಾಗಿಲ್ಲದವ ಒಬ್ಬನೂ ಸಿಗಲಾರ. ನಿನಗೇನು ಗೊತ್ತು?
3: ಅಯ್ಯ ಮಹಾಬ್ರಾಹ್ಮಣ, ಈಗ ನಡೆದ ಸಂಗತಿಯನ್ನು ವರ್ತಕ ಪುತ್ರನಿಗೆ ದಯವಿಟ್ಟು ತಿಳಿಸಬೇಡ.
4: ನೀನು ಸುಮ್ಮನಿರು ಬಾವ, ನಾನು ಹೇಳುತ್ತೇನೆ. ಏಯ್ ಯಾರಯ್ಯ ಅದು? ನೋಡು, ನಾನು ಹೇಳಿದೆ ಎಂದು ಆ ವರ್ತಕ ಪುತ್ರನಿಗೆ ಹೇಳು. ನಾಟಕದ ಹೆಣ್ಣು ಆ ವಸಂತ ಸೇನೆ ನಮ್ಮ ಸ್ವತ್ತು. ಈಗ ಬಂಗಾರದ ಒಡವೆಗಳನ್ನು ಧರಿಸಿ ನಿನ್ನ ಮನೆ ಹೊಕ್ಕಳು. ಅವಳನ್ನು ನಾಳೆ ತಂದೊಪ್ಪಿಸಬೇಕು, ಇಲ್ಲದಿದ್ದರೆ ನನಗೂ ನಿನಗೂ ಘೋರವಾದ ಮನಸ್ತಾಪವಾಗುತ್ತದೆ, ಭೀಕರವಾದ ಯುದ್ಧವಾಗುತ್ತದೆ, ಭಯಂಕರವಾದ ಕದನವಾಗುತ್ತದೆ ಎಂದು ಹೇಳು. ನಾನು ಹೇಳಿದ ಹಾಗೆ ಮಾಡದಿದ್ದರೆ ಬಾಗಿಲ ಸಂದಿಗೆ ಸಿಕ್ಕಿದ ಬೇಲದ ಹಣ್ಣಿನ ಹಾಗೆ ನಿನ್ನ ತಲೆಯನ್ನು ಪುಡಿ ಪುಡಿ ಮಾಡುತ್ತೇನೆ ಎಂದು ಹೇಳು. ಹೋಗು, ಹೇಳು ಆ ನಿನ್ನ ಚರಿತ್ರ ಚಾರುದತ್ತನಿಗೆ.
0: ಆಯ್ತಪ್ಪ ಮಹಾರಾಯ, ನೀನು ಹೇಳಿದ ಹಾಗೆಯೇ ಹೇಳುತ್ತೇನೆ.
4: ಭಾವ, ಅರೆ ಭಾವ ಇಲ್ಲಿ, ಭಾವ ಭಾವ ಭಾವ.
0: ತಾಯಿ ರದನಿಕೆ, ನಿನ್ನ ದುಃಖವನ್ನು ಮರೆ, ಈ ಸಂಗತಿಯನ್ನು ಮಾತ್ರ ಒಳಗೆ ಹೇಳಬೇಡ. ಬಾ ಬಾ ಬಾ, ಒಳಗೆ ಹೋಗೋಣ, ದೇವ ಕಾರ್ಯ ಮುಗಿಯಿತೆಂದು ಚಾರುದತ್ತನಿಗೆ ತಿಳಿಸೋಣ.
1: ಆರ್ಯ, ರದನಿಕೆ ಅಲ್ಲವೇ ನಾನು, ಹೆದರಬೇಡ, ನಿನ್ನ ಇಷ್ಟದಂತೆಯೇ ಆಗಲಿ.

0: ವಸಂತ ಸೇನೆಯನ್ನು ದುರುಳರು ಅಟ್ಟಿಸಿಕೊಂಡು ಬಂದದ್ದು, ವಸಂತ ಸೇನೆ ಕತ್ತಲಲ್ಲಿ ತನ್ನ ಮನೆ ಪ್ರವೇಶಿಸಿದ್ದು, ಒಂದೂ ಅರಿವಿಲ್ಲದ ಚಾರುದತ್ತ ಕತ್ತಲಲ್ಲಿ ಮನೆಯ ಒಳಗೆ ಬಂದವಳು ತನ್ನ ಸೇವಕಿಯೆಂದೇ ತಿಳಿದು ಮಾತಾಡುತ್ತಾನೆ.
1: ಭದ್ರೆ, ದೇವಕಾರ್ಯ ಆಯ್ತೆ. ಅಗೋ, ತಂಗಾಳಿ ಬೀಸುತ್ತಿದೆ. ಈ ಉತ್ತರೀಯವನ್ನು ತೆಗೆದುಕೋ, ಒಳಗೆ ಹೋಗು ರದನಿಕೆ. ಆ, ಒಳಗೆ ಹೋಗುವುದಿಲ್ಲವೇ? ಏಕೆ ಇಲ್ಲೇ ನಿಂತಿರುವೆ ರದನಿಕೆ? ರದನಿಕೆ,
2: ಕರೆದರ ಸ್ವಾಮಿ. ಈಗ ಬಂದಿದ್ದೇನೆ.
1: ಆ, ಮತ್ತೆ ಇವಳು ಯಾರು? ಇವಳ ಕೈಗೆ ವಸ್ತ್ರವನ್ನು ಕೊಟ್ಟೇನಲ್ಲ.
3: ಅಯ್ಯ ಚಾರುದತ್ತ, ದೊರೆಯ ಭಾವಮೈದನ ಶಕಾರ ಇದ್ದಾನಲ್ಲ, ಅವನು ನಿನಗೆ ಒಂದು ಮಾತು ತಿಳಿಸುವಂತ ಹೇಳಿದ.
1: ಏನಂತೆ?
3: ಆ ನಾಟಕದ ಹೆಣ್ಣು ವಸಂತ ಸೇನೆ, ಅವರ ಕೈಯಿಂದ ತಪ್ಪಿಸಿಕೊಂಡು ಬೇಕಾದಷ್ಟು ಬಂಗಾರದ ಒಡೆಯೊಂದಿಗೆ ನಿನ್ನ ಮನೆಯನ್ನು ಪ್ರವೇಶಿಸಿದಳಂತೆ. ಅವಳನ್ನು ನಾಳೆ ಅವನಿಗೆ ಒಪ್ಪಿಸಬೇಕಂತೆ. ಇಲ್ಲದಿದ್ದರೆ ಅವನಿಗೂ ನಿನಗೂ ಸಾಯುವವರೆಗೂ ದ್ವೇಷ ತಪ್ಪೋದಿಲ್ಲವಂತೆ.
4: ಎಂತ ವಿಚಿತ್ರ, ಕಂಠಪೂರ್ತಿ ಸುರೆ ಕುಡಿದಿರಬೇಕು, ಹಾಳಾದವನು.
1: ಹಾಗಾದರೆ ವಸಂತ ಸೇನೆ ಇವಳು?
5: ಆರ್ಯ, ನಿನಗೆ ಶರಣಾಗತಳಾಗಿದ್ದೇನೆ.
4: ಓ ಹೌದು ಹೌದು, ಇವಳು ವಸಂತ ಸೇನೆಯೇ ಹೌದು. ಗೆಳೆಯ, ಅವತ್ತು ಕಾಮದೇವನ ಉತ್ಸವದಿಂದಲೂ ಯಾರನ್ನು ನೀನು ಹೃದಯದಲ್ಲಿ ಧರಿಸಿಕೊಂಡಿರುವೆಯೋ ಅವಳೇ ಇವಳು.
5: ಅನುಮತಿ ಇಲ್ಲದೆ ಒಳಕ್ಕೆ ಬಂದೆ, ಕ್ಷಮಿಸಿ. ಆರ್ಯನಿಗೆ ತಲೆಬಾಗುತ್ತೇನೆ.
1: ಭವತಿ, ನಾನು ಪರವಶನಾಗಿದ್ದೇನೆ. ನನ್ನಿಂದ ನಿನಗೆ ಏನಾಗಬೇಕು? ಇದು ನಿನ್ನದೇ ಮನೆ ಎಂದು ತಿಳಿ.
5: ಆರ್ಯ, ನನ್ನನ್ನು ರಕ್ಷಿಸಬೇಕು. ನನ್ನ ಕೆಲವು ಒಡವೆಗಳು ಇಲ್ಲಿವೆ, ಇವು ನಿನ್ನ ಹತ್ತಿರ ಇರಲಿ. ಇಲ್ಲದಿದ್ದರೆ ಆ ಪಾಪಿಗಳು ಒಡವೆಯ ಆಸೆಗಾಗಿ ನನ್ನ ಬೆನ್ನು ಹತ್ತುತ್ತಾರೆ. ನಾನೀಗ ಮನೆಗೆ ಹೋಗಬೇಕು, ನನಗೆ ನಿನ್ನ ರಕ್ಷಣೆ ಬೇಕು.
1: ಸರಿ ಮೈತ್ರೇಯ, ಆ ಒಡವೆ ತಗೋ.
4: ಅಯ್ಯಯ್ಯೋ, ನನಗೆ ನಂಬಿಕೆಯೇ ಬರುತ್ತಿಲ್ಲ ಗೆಳೆಯ, ಇವೆಲ್ಲ ನನಗೆ.
1: ಅಯ್ಯೋ ಅವಿವೇಕಿ, ಇದನ್ನೆಲ್ಲ ಕೊಡ್ತಿರೋದು ನಿನಗಲ್ಲ, ನಮ್ಮಲ್ಲಿ ಕೆಲವು ದಿನ ಇಟ್ಟಿರೋದಕ್ಕೆ.
3: ಆ ಹೌದೇ, ನಾನೆಲ್ಲ ನನಗೆ ಕೊಟ್ಟಳೇನೋ ಅಂದುಕೊಂಡೆ. ಸರಿ ರದನಿಕೆ, ತಗೋ ಈ ಬಂಗಾರದ ಒಡವೆ.
1: ಮಿತ್ರ, ಈಗ ಈಕೆಯ ಜೊತೆಯಲ್ಲಿ ಹೋಗು, ಅವಳ ಮನೆಗೆ ಬಿಟ್ಟು ಬಾ.
3: ಅಪ್ಪಣೆ ಆರ್ಯ, ಬಾ ತಾಯಿ, ಹೋಗೋಣ.

ರಸಿಕ ಮಹಾಶಯರು ನಿರ್ವಿಘ್ನವಾಗಿ ನಾಟಕವನ್ನು ಸವಿಯಲು ಯಾವುದೇ ತೊಡಕಾಗುತ್ತಿಲ್ಲವಷ್ಟೇ. ಈ ವಸಂತ ಸೇನೆ ಒಬ್ಬಳು ನರ್ತಕಿ, ಹೇಳಿ ಕೇಳಿ ಗಣಿಕೆ. ಅವಳ ಮನಸ್ಸು ಹೇಗೋ, ಸ್ವಭಾವ ಹೇಗೋ ಎಂದು ನಿಮ್ಮ ಮನಸ್ಸು ಚಿಂತಿಸುತ್ತಿರಬಹುದು. ಅದು ಅಲ್ಲಿ ವಸಂತ ಸೇನೆ ತನ್ನ ಸಖಿ ಮದನಿಕೆಯೊಂದಿಗೆ ಮಾತನಾಡುತ್ತಿದ್ದಾಳೆ. ಕೇಳಿಸಿಕೊಳ್ಳುವುದು ತಪ್ಪೇನೂ ಆಗಲಾರದು. ಕೇಳಿ ಕೇಳಿ

0: ಆಮೇಲೆ?
1: ಹ, ಇದೇನಕ್ಕ, ನಾನೇನು ಹೇಳಲೇ ಇಲ್ಲ. ಏನು ಆಮೇಲೆ ಆಮೇಲೆ ಅಂದ್ರೆ?
0: ಈಗ ನಾನು ಏನು ಹೇಳಿದೆ ಮದನಿಕೆ?
1: ಅಕ್ಕ, ಯಾಕೆ ಈಚೆಗೆ ಒಂದು ತರ ಇದ್ದೀಯಲ್ಲ.
0: ಹೌದೇ, ನೀನು ಏನೆಂದು ಊಹಿಸುತ್ತೀಯ?
1: ಗಣಿಕಾ ವೃತ್ತಿ ಇಷ್ಟವಿಲ್ಲದೆ ನನ್ನ ಒಡತಿ ಯಾರನ್ನೋ ಪ್ರೀತಿಸುತ್ತಿದ್ದಾಳೆ ಎಂದು ನನ್ನ ಊಹೆ.
0: ನಿನ್ನ ಊಹೆ ಸರಿ ಗೆಳತಿ, ನನ್ನ ಮನಸ್ಸು ನಿನಗಲ್ಲದೆ ಬೇರೆ ಯಾರಿಗೆ ಅರ್ಥವಾದೀತು ಹೇಳು.
1: ಓಹೋ, ಅಮ್ಮನವರ ಮನಸ್ಸು ಯಾರ ಮೇಲೋ? ಬ್ರಾಹ್ಮಣನ ಮೇಲೋ ಇಲ್ಲ ರಾಜನ ಮೇಲೋ?
0: ಛಿ, ಆ ಯಾರ ಮೇಲೂ ಅಲ್ಲ. ನೀನು ನನ್ನ ಜೊತೆ ಮದನೋದ್ಯಾನಕ್ಕೆ ಬಂದಿರ್ಲಿಲ್ವೇ? ಆದರೂ ತಿಳಿಯದವಳ ಹಾಗೆ ಕೇಳುತ್ತಿ.
1: ಓ, ತಿಳಿತು ತಿಳಿತು. ನೀನು ಕಷ್ಟಕ್ಕೆ ಸಿಕ್ಕಾಗ ಕಾಪಾಡಿದನಲ್ಲ, ಅವನೇ ಅಲ್ಲವೇ?
0: ಹ್ಞೂ, ಅವನಲ್ಲದೆ ಇನ್ಯಾರು?
1: ಆದರೆ ಅಕ್ಕ, ಅವನು ಬಡವನಲ್ಲವೇ?
0: ಅದಕ್ಕೆ ನನಗೆ ಅವನು ಅಂದ್ರೆ ಪ್ರಾಣ. ಬಡವನಲ್ಲಿ ಮನಸ್ಸಿಟ್ಟ ವೇಷಗೆ ಲೋಕದಲ್ಲಿ ಅಪವಾದ ಇಲ್ಲ ನೋಡು. ಅರೆ, ಅದೇನದು ಹೊರಗಡೆ ಗಲಭೆ?
2: ಬಿಡಿ ಬಿಡಿ ಬಿಡಿ ಬಿಡಿ ಬಿಡಿ ಬಿಡಿ ಬಿಡಿ ಬಿಡಿ ಬಿಡಿ ಬಿಡಿ ಬಿಡಿ ಬಿಡಿ ಬಿಡಿ ಬಿಡಿ ಬಿಡಿ ಬಿಡಿ ಬಿಡಿ ಬಿಡಿ ಬಿಡಿ ಬಿಡಿ ಬಿಡಿ ಬಿಡಿ ಬಿಡಿ ಬಿಡಿ ಬಿಡಿ ಬಿಡಿ ಬಿಡಿ ಬಿಡಿ ಬಿಡಿ ಬಿಡಿ ಬಿಡಿ ಬಿಡಿ ಬಿಡಿ ಬಿಡಿ ಬಿಡಿ ಬಿಡಿ ಬಿಡಿ ಬಿಡ

0: ಎಲ್ಲಿ ಹೋದಾನು? ಬರ್ತಾನೆ, ಕಾಯ್ತಾ ಇರೋಣ ಇಲ್ಲಿ.
1: ಆರ್ಯೇ, ಶರಣಾಗತನಾಗಿದ್ದೇನೆ.
2: ಅಯ್ಯ, ಹೆದರಬೇಡ, ಹೇಳು, ಸಮಾಧಾನ ಮಾಡಿಕೊ.

0: ಆಗಿ ಕಾಲು ಒತ್ತುವ ವೃತ್ತಿ ಮಾಡುತ್ತಿದ್ದೇನೆ. ಬಹಳ ಹಿಂದೆಯೇ ಉಜ್ಜಯಿನಿಗೆ ಬಂದೆ. ಇಲ್ಲಿ ಒಬ್ಬ ವರ್ತಕ ಪುತ್ರನ ಮನೆಯಲ್ಲಿ ಕೆಲಸಕ್ಕಿದ್ದೆ. ಅವನೊಬ್ಬ ಮಹಾನುಭಾವ, ಎಲ್ಲರಿಗೂ ಉಪಕಾರ ಮಾಡೋ ಉದಾರಿ. ಆದರೆ ಯಾರಿಗೂ ಅದನ್ನು ಹೇಳದವ. ಚೆಲುವ, ಗಂಭೀರ, ನಿಗರ್ವಿ, ಸದ್ಗುಣ ಸಂಪನ್ನ.
1: ನಮ್ಮ ಊರಿನಲ್ಲೇ ಇರೋ ಅಂತ ಗುಣವಂತ ಯಾರಿರಬಹುದಕ್ಕ?
0: ಇನ್ಯಾರು, ಉಜ್ಜಯಿನಿಯ ಶ್ರೇಷ್ಠ ವರ್ತಕ ಚಾರುದತ್ತ.
2: ಚಾರುದತ್ತ,
1: ಅಂತಹ ಸದ್ಗುಣ ಸಂಪನ್ನನನ್ನು ಬಿಟ್ಟು ನೀನು ಯಾಕೆ ಹೊರಟೆ?
0: ಏನು ಮಾಡಲಿ, ನನ್ನ ದುರದೃಷ್ಟ. ಬೇರೆಯವರ ಕಷ್ಟಕ್ಕೆ ಸದಾ ಮರುಗುವ ಅವನ ಸಂಪತ್ತೆಲ್ಲ ಕರಗುತ್ತಾ ಬಂತು. ಪರಿಣಾಮವಾಗಿ ಆತ ತನ್ನ ಪರಿಜನರನ್ನು ಕಳಿಸಿಬಿಟ್ಟ. ಬೇರೊಬ್ಬರನ್ನು ಸೇವಿಸುವೆಂದು ನನಗೂ ಅಪ್ಪಣೆ ಕೊಟ್ಟ. ಆದರೆ ಆ ಪುರುಷಶ್ರೇಷ್ಠನ ಸೇವೆ ಮಾಡಿದ ನನಗೆ ಬೇರೊಬ್ಬರ ಸೇವೆ ಮಾಡುವ ಮನಸ್ಸು ಆಗಲಿಲ್ಲ. ಆದರೆ ಈ ಹಾಳು ಹೊಟ್ಟೆ ಕೇಳಬೇಕಲ್ಲ, ಬೇರೆ ದಾರಿ ಕಾಣದೆ ದ್ಯೂತ ವೃತ್ತಿ ಹಿಡಿದೆ.
2: ಏನು ದ್ಯೂತ ವೃತ್ತಿಯೇ?
0: ಹೌದು ತಾಯಿ, ಹೊಟ್ಟೆಯ ಚಿಂತೆ ಏನೋ ನೀಗುತ್ತಿತ್ತು. ಗೆಲ್ಲುತ್ತಿದ್ದಷ್ಟು ದಿನ ಚಿಂತೆ ಇರಲಿಲ್ಲ. ಆಮೇಲೆ ಒಂದು ದಿನ ಯಾವಾಗಲೂ ನನಗೆ ಸೋಲುತ್ತಿದ್ದ ಒಬ್ಬನಿಗೆ 10 ಹೊನ್ನು ಸೋತೆ. ಹಣ ಕೊಡದೆ ತಪ್ಪಿಸಿಕೊಂಡೆ. ಇವತ್ತು ಈ ಕಡೆ ಬರುತ್ತಿದ್ದಾಗ ಅವನಿಗೆ ಸಿಕ್ಕುಬಿದ್ದೆ. ಅವನಿಗೆ ಹೆದರಿ ನಿಮ್ಮಲ್ಲಿಗೆ ಬಂದೆ. ಇಷ್ಟೇ ನಡೆದದ್ದು.
2: ಛೇ, ಏನ್ ಅನ್ಯಾಯ! ಮರ ಮುರಿದು ಬಿದ್ದರೆ ಹಕ್ಕಿಗಳು ಅಲೆದಾಡಬೇಕಾಗುತ್ತದಲ್ಲ. ಇರಲಿ ಸಖಿ, ಬಾ ಇಲ್ಲಿ. ಈತ ನಮ್ಮವನೇ ಆದಾಗಾಯ್ತು. ಇವನನ್ನು ಅಟ್ಟಿ ಬಂದಿರೋ ಆ ಜೂಜುಗಾರನಿಗೆ ಹೊನ್ನು ಕೊಟ್ಟು ಬಾ.
1: ಆಗಲಿ ಅಕ್ಕ.
0: ಆರ್ಯೇ, ಅನುಗ್ರಹೀತನಾದೆ.
2: ಆರ್ಯ, ನೀನಿನ್ನು ಹೊರಡಬಹುದು. ಹೊಟ್ಟೆ ಹೊರೆಯಲೆಂದು ಕೆಟ್ಟ ಚಾಳಿ ಹಿಡಿಯಬೇಕಿಲ್ಲ ನೋಡು. ಯಾವುದಾದರೂ ಒಳ್ಳೆಯ ಕೆಲಸ ಹುಡುಕಿಕೋ.
0: ಏನು ಒಳ್ಳೆಯ ಕೆಲಸವ? ನಿರ್ವೇದಗೊಂಡು ಸನ್ಯಾಸಿ ಆದರೂ ಅದೇನು? ಆರ್ಯೇ, ನಾನಿನ್ನೂ ಹೊರಡುತ್ತೇನೆ.
2: ಸರಿ, ಹೋಗಿ ಬಾ.
3: ಅಯ್ಯೋ

0: ತಾಯಿ, ವಂದಿಸಿಕೊಂಡಿದ್ದೇನೆ.
1: ಏನಾಯಿತು ಭದ್ರ, ಏನಲ್ಲಿ ಕೋಲಾಹಲ?
0: ಏನು ಹೇಳಲಿ ತಾಯಿ, ಭದ್ರಕಪೋತ ಎಂಬ ಆನೆ ಇದೆಯಲ್ಲ, ಅದು ರಾಜಬೀದಿಯಲ್ಲಿ ಬರುತ್ತಿತ್ತು. ಆಗ ದಾರಿಯಲ್ಲಿ ಬರುತ್ತಿದ್ದ ಕೆಂಪು ಬಟ್ಟೆಯ ಸಾಧು ಒಬ್ಬನು ನೋಡಿ ಆತನ ಬಳಿ ಧಾವಿಸಿ ಸೊಂಡಿಲಿಂದ ಎತ್ತಿ ಬಿಸಾಡುವುದರಲ್ಲಿತ್ತು. ಅಷ್ಟರಲ್ಲಿ ನಾನು ಧೈರ್ಯ ಮಾಡಿ ಹೋಗಿ ಅವನನ್ನು ಬಿಡಿಸಿದೆ. ಅಲ್ಲೇ ಬರುತ್ತಿದ್ದ ಕುಲಪುತ್ರನೊಬ್ಬ ನನ್ನ ಸಾಹಸ ಮೆಚ್ಚಿ ತನ್ನ ಹತ್ತಿರ ಬೇರೆ ಏನೂ ಇರಲಿಲ್ಲವಾಗಿ ಮೈಮೇಲಿದ್ದ ಈ ವಸ್ತ್ರವನ್ನ ನನಗೆ ಬಹುಮಾನವಾಗಿ ಕೊಟ್ಟು ಹೋದ ತಾಯಿ.
1: ಮದನಿಕೆ, ಆತ ಯಾರಿರಬಹುದು?
2: ನನಗೂ ಕುತೂಹಲವಾಗಿದೆ ಭದ್ರ, ಆತನ ಹೆಸರೇನು ಗೊತ್ತೇ?
0: ಇಲ್ಲ ತಾಯಿ, ಗೊತ್ತಿಲ್ಲ. ಆದರೆ ನನಗೆ ಇಷ್ಟು ಮಾತ್ರ ಗೊತ್ತು, ಅವನು ಗುಣವಂತ, ನಿಗರ್ವಿ.
1: ಸಖಿ ಬಾ, ಆತ ಯಾರೆಂದು ನೋಡೋಣ, ದೂರ ಹೋಗಿರಲಾರ.
0: ಹಾ, ಅದು ನೋಡಿ ತಾಯಿ, ಆತ ಅಲ್ಲೇ ಹೋಗುತ್ತಿದ್ದಾನೆ.
1: ಹಾ, ಆರ್ಯ ಚಾರುದತ್ತ.
2: ಹೌದಕ್ಕ, ಚಾರುದತ್ತ. ನೋಡು ನೋಡು, ಚೆನ್ನಾಗಿ ನೋಡು, ಅವನು ಕಣ್ಣಿಂದ ಮರೆಯಾಗುವ ತನಕವೂ ನೋಡುತ್ತಿರು.
1: ಛಿ, ಹೋಗೆ.
3: ಮಹಾಜನರೇ, ಈ ಚಾರುದತ್ತ ತನ್ನದೆಲ್ಲವನ್ನೂ ದಾನ ಮಾಡಿ ಬಡವನಾಗಿರುವುದು, ಆದರೂ ಸಕಲ ಸದ್ಗುಣ ಸಂಪನ್ನನಾಗಿ ಬದುಕುತ್ತಿರುವುದು ನಿಮಗೀಗಾಗಲೇ ಅರಿವಾಗಿರತಕ್ಕ ವಿಷಯ. ಚಾರುದತ್ತ ಕಲಾರಸಿಕನೂ ಕಲಾಪ್ರೇಮಿಯೂ ಹೌದು ಎನ್ನುವ ವಿಚಾರ ನಿಮಗೆ ಅರಿವಿದೆಯೋ ಇಲ್ಲವೋ? ಚಾರುದತ್ತನಿಗೆ ಸಂಗೀತ ನೃತ್ಯಗಳೆಂದರೆ ಅಪಾರ ಪ್ರೀತಿ. ಆದರೆ ಆತನ ಗೆಳೆಯ ಮೈತ್ರೇಯನಿಗೆ ಊಟ ನಿದ್ದೆಯ ಹೊರತು ಬೇರೆಲ್ಲ ಗೌಣ. ಆದರೂ ಎಂಥ ವಿಚಿತ್ರ, ಅವರಿಬ್ಬರೊಳಗೆ ಎಂತಹ ನಿಷ್ಕಲ್ಮಶ ಸ್ನೇಹ.

0: ಮಿತ್ರ, ಸಮುದ್ರದಲ್ಲಿ ಹುಟ್ಟದಿದ್ದರೂ ವೀಣೆ ಒಂದು ರತ್ನವೇ ಸರಿ.
1: ಅಯ್ಯೋ ಮಿತ್ರ, ಎಷ್ಟು ಹೊತ್ತಾಗಿದೆ ನೋಡು, ರಾಜಬೀದಿಗಳೆಲ್ಲ ಜನಸಂಚಾರವಿಲ್ಲವಾಗಿವೆ, ನಾಯಿಗಳು ಕೂಡ ಮಲಗಿ ನಿದ್ದೆ ಹೋಗಿವೆ, ನಮಗೆ ಮಾತ್ರ ನಿದ್ದೆ ಇಲ್ಲ. ನೋಡು ಗೆಳೆಯ, ನಾನು ಮತ್ತೆ ಹೇಳ್ತೇನೆ, ನನಗೆ ಈ ಹಾಳು ವೀಣೆ ಇಷ್ಟ ಆಗೋದೇ ಇಲ್ಲ, ಅದರ ತಂತಿ ಕಡಿದು ಹೋಗ.
0: ಮಿತ್ರ, ಬಗೆ ಬಗೆ ಭಾವಗಳನ್ನ ಸಮರಸವಾಗಿ ಹೊಂದಿಸಿಕೊಂಡು ಎಷ್ಟು ಮಧುರವಾಗಿ ಹಾಡಿದರಲ್ಲ ಆ ಹಾಡುಗಾರರು, ನಿನಗೆ ಸೊಗಸಲೇ ಇಲ್ಲವೇ?
1: ನೋಡು ಮಿತ್ರ, ಮಧುರವಾದರೂ ಅತಿಯಾದರೆ ಅಜೀರ್ಣವಾಗುತ್ತದೆ, ನೀನು ಬೇಕಾದಷ್ಟು ಹೊಗಳಬಹುದು, ಆದರೆ ನನಗೆ ಅದು ರುಚಿಸಲಿಲ್ಲ. ನನಗೆ ಈ ಹಾಡುವ ಗಂಡಸರು ಓಡುವ ಹೆಂಗಸರು ಹಿತವಾಗಿ ಕಾಣುವುದಿಲ್ಲ.
0: ಸರಿ ಸರಿ ಮಿತ್ರ, ಅರ್ಧರಾತ್ರಿ ಆಯಿತು, ನೀನು ಹೇಳಿದ್ದು ನಿಜ, ಇಡೀ ಉಜ್ಜಯಿನಿಯೇ ಮಲಗಿ ನಿದ್ರಿಸುವಂತೆ ಕಾಣುತ್ತದೆ. ಇಗೋ ನಮ್ಮ ಮನೆ ಬಂತು. ಓ ಪಾಪ, ಸೇವಕ ಎಚ್ಚರದಿಂದ ಬಾಗಿಲಲ್ಲೇ ಕಾಯುತ್ತಿದ್ದಾನೆ. ಚೆನ್ನಾಗಿ ಕಾಲು ತೊಳೆದುಕೋ ಮಿತ್ರ, ಒಳಗೆ ಹೋಗೋಣ.
1: ಚೆನ್ನಾಗಿ ಕಾಲು ತೊಳ್ಕೊಂಡ್ರೆ ಏನು ಬಂತು, ಆಮೇಲೆ ಬರೀ ನೆಲದ ಮೇಲೆ ಉರುಳಾಡುತ್ತಾನೆ.
0: ಅದಕ್ಕಾಗಿಯೇ ಮಿತ್ರ, ಇಲ್ಲವಾದರೆ ನಿನ್ನ ಕಾಲಿನ ಧೂಳು ನಿನ್ನ ಮೈಗೂ ಮೆತ್ತಿಕೊಳ್ಳುತ್ತದಲ್ಲ. ನಿದ್ದೆ ಕಣ್ಣು ತುಂಬಿ ಬರ್ತಿದೆ, ಇನ್ನು ಮಲಗೋಣ.
2: ಓ ಆರ್ಯ ಮೈತ್ರೇಯ, ಎಲ್ಲಿ ಹೋಗಿದ್ದೆ ಇಷ್ಟೊತ್ತು? ತೆಗೆದಕೋ ಇದನ್ನು.
1: ಯಾರದು? ಓ ಏನ ಮರದನಿಕೆ?
2: ಇನ್ನೇನು, ಬಂಗಾರದ ಒಡವೆಗಳ ಪೆಟ್ಟಿಗೆ. ಷಷ್ಠಿ ಸಪ್ತಮಗಳಲ್ಲಿ ನಾನು ಇಟ್ಟುಕೊಂಡಿದ್ದೆ, ಇವತ್ತು ಅಷ್ಟಮಿ, ಇಂದು ನಿನ್ನ ಸರದಿ.
0: ರದನಿಕೆ, ಅದು ವಸಂತ ಸೇನೆ ಸುತ್ತಲ್ಲವೇ?
2: ಹೌದು ಸ್ವಾಮಿ, ತಾವೇ ಹೇಳಿ ಮೈತ್ರೇಯನಿಗೆ ತೆಗೆದುಕೋ ಎಂದು.
0: ಮೈತ್ರೇಯ, ತೆಗೆದುಕೋ ಮಿತ್ರ.
1: ಮಿತ್ರ, ಇದನ್ನು ಒಳಕ್ಕೆ ಏಕೆ ಕಳಿಸುವುದಿಲ್ಲ?
0: ಛೀ ಹೆಡ್ಡ, ಹೊರಗಿನವರ ಆಭರಣಗಳಲ್ಲವೇ ಅವು.
1: ಹಾ, ಗೊತ್ತಾಯ್ತು ಗೊತ್ತಾಯ್ತು, ಒಳಗಿನವರ ಕಣ್ಣಿಗೆ ಬೀಳಬಾರದು ಅಂತಲ್ಲವೇ. ಆಯ್ತು ತಾಯಿಲಿ. ಇದು ಕಳ್ಳರ ಕೈಗೆ ಸಿಕ್ಕುವುದೇ ನಿಜ ಬಿಡು.
0: ಮಹಾರಾಯ, ಅದನ್ನ ವಸಂತ ಸೇನೆಗೆ ಕೊಡುವವರೆಗೂ ಎಚ್ಚರಿಕೆಯಿಂದ ಇಟ್ಟುಕೋ, ಉದಾಸೀನ ಮಾಡಬೇಡ.
1: ಅಯ್ಯ ಸುಮ್ಮನೆ ಹೇಳಿದಷ್ಟೇ ಮಹಾರಾಯ, ಯಾವ ಕಳ್ಳ ಇಲ್ಲಿ ಬಂದ ಅನ್ಬಿಡು.
3: ನಿದ್ದೆ ನನ್ನನ್ನು ಬಾಧಿಸ್ತಿದೆ, ಮಲಗು ಮಿತ್ರ.
0: ಆಯ್ತು, ನಾನು ನಿದ್ದೆ ಮಾಡುತ್ತೇನೆ, ಬೆಳಿಗ್ಗೆ ಸುಖವಾಗಿ ಏಳು.

0: ಶ್ರೋತೃ ಮಹಾಶಯರೇ, ನಿದ್ದೆ ಬಾಧಿಸುತ್ತಿದೆಯೇ? ಯಾಕೆಂದರೆ ಈಗ ನಡುರಾತ್ರಿ, ಎಲ್ಲರೂ ನಿದ್ರಿಸುತ್ತಿರುವ ಹೊತ್ತು. ಬೀದಿಯಲ್ಲಿ ಎಲ್ಲೂ ಜನಸಂಚಾರವಿಲ್ಲ. ಅದಾರು ಚಾರುದತ್ತನ ಮನೆಯ ಹೊರಗಡೆ ಗೋಡೆಯ ಬದಿಯಲ್ಲಿ? ಓ, ಕಳ್ಳನೇ ಇರಬೇಕು. ಗೋಡೆಗೆ ಕನ್ನ ಕೊರೆಯುತ್ತಿದ್ದಾನಲ್ಲ, ಯಲಾಯವನ.
1: ಮನಸ್ಸಿಗೆ ವಿರುದ್ಧವಾಗಿ ತಲೆ ತಗ್ಗಿಸಿ ಇನ್ನೊಬ್ಬರ ಸೇವೆ ಮಾಡುವ ಕಷ್ಟ ಕಾರ್ಯಕ್ಕಿಂತ ಇದು ಮೇಲು ಅಲ್ಲ. ಮನ್ಮಥ ಏನು ತಾನೇ ಮಾಡಿಸಲಾರ? ನನ್ನನ್ನು ನಂಬಿದವಳಿಗಾಗಿ ನಾನೀಗ ಅನಿವಾರ್ಯವಾಗಿ ಈ ಕೆಲಸ ಮಾಡಬೇಕಾಗಿದೆ. ಅಬ್ಬ, ಮುಗೀತು ಕೆಲಸ. ನಾನು ಹಾಕಿದ ಕನ್ನವನ್ನು ಕಂಡು ಕಳ್ಳರು ಅಚ್ಚರಿಪಟ್ಟರು. ಇನ್ನು ಒಳಕ್ಕೆ ಹೋಗೋಣ. ಓ, ಇನ್ನೂ ದೀಪ ಉರಿಯುತ್ತಿದೆಯಲ್ಲ. ಮಹಡಿ ಮನೆಯನ್ನು ಹೊರಗಿನಿಂದ ನೋಡಿ ಆಸೆ ಪಟ್ಟು ಒಳಬಂದೆ. ಇಲ್ಲಿ ವಿಶೇಷವೇನೂ ಕಾಣಿಸ್ತಿಲ್ಲ. ಇವನೇನಾದರೂ ದರಿದ್ರನಾಗಿರಬಹುದೇ? ಅಥವಾ ಉತ್ತಮ ವಸ್ತುಗಳನ್ನು ಬಚ್ಚಿಟ್ಟಿರಬಹುದೇ? ಈ ಕಟ್ಟಡದ ವಿನ್ಯಾಸ ನೋಡಿದರೆ ಈತ ಒಮ್ಮೆ ಭಾರಿ ಶ್ರೀಮಂತನಾಗಿರಬೇಕು ಅನ್ನಿಸ್ತದೆ. ಪ್ರಾಯಶಃ ಈಗ ಎಲ್ಲವನ್ನೂ ಕಳೆದುಕೊಂಡು ಬಡವನಾಗಿರಬಹುದೇ? ಛೇ, ಇಲ್ಲಿ ಬಂದದ್ದು ಸುಮ್ಮನೆ ಆಯ್ತಲ್ಲ.
2: ಅಯ್ಯ, ಈ ಬಂಗಾರದ ಪೆಟ್ಟಿಗೆಯನ್ನು ತೆಗೆದುಕೋ.
1: ಏನು ಬಂಗಾರದ ಪೆಟ್ಟಿಗೆ ಎಂದನಲ್ಲ? ನನ್ನನ್ನು ನೋಡಿ ಮಾತನಾಡುತ್ತಿದ್ದಾನೆಯೇ ಅಥವಾ ಕನವರಿಸುತ್ತಿದ್ದಾನೆಯೇ? ಇಲ್ಲ ಇಲ್ಲ, ನಿಜವಾಗಿ ಈತನಿಗೆ ಜೋರು ನಿದ್ದೆ. ಏರುಪೇರುಗಳಿಲ್ಲದೆ

0: ಒಂದೇ ಸಮನೆ ಉಸಿರು ಬಿಡುತ್ತಿದ್ದಾನೆ. ಕಣ್ಣುಗಳು ಬಿಗಿಯಾಗಿ ಮುಚ್ಚಿವೆ. ಆ ಬಂಗಾರದ ಪೆಟ್ಟಿಗೆಯಲ್ಲಿರಬಹುದು. ಅದು ಹರಕು ಬಟ್ಟೆ ಮುಚ್ಚಿದ ಗಂಟಿನಲ್ಲಿರುವ ಪೆಟ್ಟಿಗೆ ದೀಪದ ಬೆಳಕಿನಲ್ಲಿ ಹೊಳೆಯುತ್ತಿದೆ. ಇದೀಗ ಸರಿಯಾದ ಸಮಯ. ನಾನು ಹಿಡಿದು ತಂದಿರುವ ಚಿಟ್ಟೆಗಳನ್ನು ಬಿಟ್ಟು ಅವುಗಳಿಂದ ದೀಪವಾರಿಸುತ್ತೇನೆ. ಆಹಾ, ಚಿಟ್ಟೆ ದೀಪ ನಂದಿಸಿತು. ಪಾಪ, ತಾನು ಸತ್ತು ಬಿತ್ತು.
1: ಚಾರುದತ್ತ, ತೆಗೆದುಕೋ ಇದನ್ನು. ಇದು ನನ್ನೊಂದಿಗಿದ್ದರೆ ನನಗೆ ನಿದ್ದೆ ಹತ್ತುವುದಿಲ್ಲ. ನೋಡು, ನೀನು ತೆಗೆದುಕೊಳ್ಳದಿದ್ದರೆ ನನ್ನ ಬ್ರಾಹ್ಮಣ್ಯದ ಮೇಲೆ ಆಣೆ.
0: ಅಯ್ಯೋ, ಇದಕ್ಕ್ಯಾಕಯ್ಯ ಆಣೆ ಭಾಷೆ? ಕೊಡು, ತೆಗೆದುಕೊಳ್ಳುತ್ತೇನೆ. ಛೇ, ಬ್ರಾಹ್ಮಣ ವಿಶ್ವಾಸದಿಂದ ಕೊಟ್ಟಿದ್ದನ್ನು ನಾನು ಕದಿಯಬೇಕಾಯ್ತಲ್ಲ. ಅಯ್ಯೋ, ನನ್ನ ಬದುಕೆ ಎಲ್ಲ ಆ ಮದನಿಕೆಯ ಸಲುವಾಗಿ. ಓಹ್, ಬೆಳಕು ಹರಿಯುವ ಹೊತ್ತಾಯ್ತು, ಬೇಗ ಹೊರಡಬೇಕು.

0: ಮೈತ್ರೇಯ ಮೈತ್ರೇಯ, ಏಳು ಏಳು, ನಮ್ಮ ಮನೆಗೆ ಕಳ್ಳ ನುಗ್ಗಿದ್ದಾನೆ.
1: ಏನು ಏನು ಹೇಳುತ್ತಿರು ವರದನಿಗೆ ನೀನು?
0: ಕಳ್ಳ ಕನ್ನ ಕೊರೆದು ನಮ್ಮ ಮನೆಗೆ ನುಗ್ಗಿದ್ದಾನೆ.
1: ಏನು ಕಳ್ಳ ಕೊರೆದು ಕನ್ನ ನುಗ್ಗಿದ?
0: ಅಯ್ಯೋ ದಡ್ಡ, ಕನ್ನ ನುಗ್ಗಿದ್ದಲ್ಲ, ಕಳ್ಳ ನುಗ್ಗಿದ್ದು.
1: ಹಾ ಹೌದೇ, ರದನಿಕೆ ಎಲ್ಲಿ ಎಲ್ಲಿ ಬಾ, ತೋರಿಸು ತೋರಿಸು.
0: ಬಾ ಬಾ ಇಲ್ಲಿ ಬಾ, ಈಗ ನೋಡು.
1: ಅಯ್ಯಯ್ಯೋ, ಕಳ್ಳ ನುಗ್ಗಿಯೇ ನುಗ್ಗಿದ್ದಾನೆ. ಓ ರದನಿಕೆ, ಇರ್ಲಿ ಇರ್ಲಿ ಬಾ, ಆರ್ಯ ಚಾರುದತ್ತನಿಗೆ ವಿಷಯ ತಿಳಿಸೋಣ. ಏ ಆರ್ಯ ಚಾರುದತ್ತ, ಏ ಚಾರುದತ್ತ ಹೇಳು ಹೇಳು, ಕಳ್ಳ ಮನೆಗೆ ನುಗ್ಗಿದ್ದಾನೆ.
2: ಏನು ಕಳ್ಳ ನುಗ್ಗಿದ್ದಾನೆ?
3: ಅಯ್ಯ ಮಿತ್ರ, ಯಾವಾಗ್ಲೂ ಈ ಮೈತ್ರಿಯ ಮಹಾ ದಡ್ಡ ಅಂತ ಹೇಳಿ ಹಾಸ್ಯ ಮಾಡ್ತಿದ್ದೀಯಲ್ಲ,
4: ಈಗ ತಿಳಿಯಿತೋ ನಾನು ಬುದ್ಧಿವಂತ ಅಂತ. ರಾತ್ರಿನೇ ಒಡವೆ ಪೆಟ್ಟಿಗೆ ನಿನ್ನ ಕೈಲಿ ಕೊಟ್ಟಿದ್ದು ಒಳ್ಳೆಯದಾಯ್ತಲ್ವಾ?
2: ಒಡವೆ ಪೆಟ್ಟಿಗೆ ನನಗೆ ಕೊಟ್ಟೆಯ?
1: ಹೌದು, ಆದರೆ ಸಂದೇಹ ಪಡುವಂಥದ್ದು ಏನಿದೆ?
2: ಯಾವಾಗ ಕೊಟ್ಟೆ?
1: ಅರ್ಧರಾತ್ರಿಯಲ್ಲಿ ಕೊಟ್ಟಿನಲ್ಲೋ.
2: ಅರ್ಧರಾತ್ರಿಯಲ್ಲಿ ನನಗೆ ಕೊಟ್ಟೆಯ ನಿಜವಾಗಿ?
1: ಅಯ್ಯ ನಿನಗೆ ಹೇಳೇ ಕೊಟ್ಟಿನಲ್ಲ.
2: ಅಯ್ಯೋ, ಹಾಗಾದರೆ ಬಂಗಾರದ ಪೆಟ್ಟಿಗೆ ಕಳವಾಗಿ ಹೋಯಿತು. ಮೈತ್ರೇಯ, ನಮಗೆ ಬರಬಾರದ ಬಡತನ ಬಂದಿದೆ. ಇಂಥ ಹೊತ್ತಿನಲ್ಲಿ ಬೇರೆಯವರು ನಮ್ಮಲ್ಲಿಟ್ಟ ಒಡವೆನ ಕಳ್ಳರು ಕದ್ದರು ಅಂದರೆ ಯಾರು ನಂಬುತ್ತಾರೆ? ಈವರೆಗೆ ವಿಧಿ ನನ್ನ ಸಂಪತ್ತೊಂದನ್ನು ಅಪಹರಿಸಿತ್ತು, ಈಗ ಯಶಸ್ಸಿಗೂ ಕೈ ಹಾಕಿತು. ಹಾ ನನ್ನ ವಿಧಿಯೇ,

0: ಅರಿವಾಯ್ತಲ್ಲ ಮಹಾಜನರೇ, ಏನೆಲ್ಲ ಆಗಿ ಹೋಯ್ತು ನೋಡಿ. ಈ ಕಷ್ಟಗಳೆಲ್ಲ ಸಜ್ಜನರನ್ನೇ ಕಾಡುತ್ತವಲ್ಲ, ಪಾಪ ಚಾರುದತ್ತನ ವಿಧಿಯೇ. ಇರಲಿ ಇರಲಿ, ನೀವಿನ್ನು ಚಾರುದತ್ತನ ಮಡದಿ ದೂತಾದೇವಿಯನ್ನು ಕಂಡೇ ಇಲ್ಲವಲ್ಲ. ಆಹಾ, ಎಂತಾ ಸಾಧ್ವಿ ಆಕೆ! ಒಂದಿಷ್ಟು ಕಪಟವಿಲ್ಲದ ಇಂಥವರು ಇರುವುದು ಈ ಇಳೆಯ ಪುಣ್ಯ. ವಸಂತ ಸೇನೆಯ ಒಡವೆ ಕಳವಾದದ್ದು ತಿಳಿದೊಡನೆ ಒಂದಿಷ್ಟೂ ಯೋಚಿಸದೆ ಲಕ್ಷಾಂತರ ಬೆಲೆ ಬಾಳುವ ತನ್ನ ಮುತ್ತಿನಹಾರವನ್ನೇ ವಸಂತ ಸೇನೆಗೆ ಕೊಡಲು ತೀರ್ಮಾನಿಸಿದಳಲ್ಲ. ಸ್ವಾಭಿಮಾನಿಯಾದ ತನ್ನ ಪತಿ ಸ್ವೀಕರಿಸುತ್ತಾನೋ ಇಲ್ಲವೋ ಎಂದು ಆರ್ಯ ಮೈತ್ರೇಯನಲ್ಲಿ ಕೊಟ್ಟು ಕಳುಹಿಸುತ್ತಾಳೆ ನೋಡಿ.
1: ಮಿತ್ರ ಚಾರುದತ್ತ, ಈಗೋ ತೆಗೆದುಕೋ.
2: ಏನದು?
1: ನಿನಗೆ ಅನುರೂಪಳಾದ ಹೆಂಡತಿ ದೊರೆತಿದ್ದರ ಫಲ ಇದು. ತೆಗೆದುಕೋ ಈ ಮುತ್ತಿನ ಹಾರ, ನಿನ್ನ ಪತ್ನಿ ಕೊಟ್ಟದ್ದು.
2: ಏನು, ಅವಳು ನನ್ನಲ್ಲಿ ದಯೆ ತೋರುವಂತಾಯ್ತಿ. ಈಗ ನಾನು ನಿಜವಾಗಿಯೂ ದರಿದ್ರನಾದೆ, ಸ್ತ್ರೀಧನದಿಂದ ಜೀವಿಸುವ ಸ್ಥಿತಿ ಬಂತೆ.
1: ಮಿತ್ರ, ಪೂಜ್ಯ ಆ ನನ್ನ ತಾಯಿ ಪ್ರೀತಿಯಿಂದ ಕೊಟ್ಟದ್ದನ್ನು ಬೇಡ ಎನ್ನಬೇಡ. ದಯವಿಟ್ಟು ತೆಗೆದುಕೋ ಮಿತ್ರ, ಅವಳ ಮನಸ್ಸನ್ನು ನೋಯಿಸಬಾರದು.
2: ಸರಿ, ಹಾಗೆಯೇ ಆಗಲಿ ಮಿತ್ರ, ಅವಳ ಮನಸ್ಸನ್ನೂ ನೋಯಿಸಬಾರದು.

0: ಇದನ್ನು ತೆಗೆದುಕೊಂಡು ಹೋಗಿ ವಸಂತ ಸೇನೆಗೆ ಕೊಟ್ಟು ಬಾ.
1: ಛೇ, ಏನೇ ಆದರೂ ಕಡಿಮೆ ಬೆಲೆಯ ಬಂಗಾರಕ್ಕಾಗಿ ಇಷ್ಟೊಂದು ಬೆಲೆ ಬಾಳುವ ಮುತ್ತಿನ ಹಾರ ಕೊಡುವುದು ಅಂದರೆ?
0: ಹಾಗೆನ್ನಬಾರದು ಮಿತ್ರ, ವಸಂತ ಸೇನೆಯ ವಿಶ್ವಾಸ ದೊಡ್ಡದು, ನಾವೂ ಸಣ್ಣವರಾಗಬಾರದಲ್ಲ, ಇದನ್ನು ಅವಳಿಗೆ ಒಪ್ಪಿಸಲೇಬೇಕು.
1: ಆಯ್ತಪ್ಪ.

0: ಸಜ್ಜನರೇ, ಕಂಡಿರಲ್ಲ ಎಂತಹ ಸಂಸಾರ. ಪತಿಯ ಆತ್ಮಾಭಿಮಾನಕ್ಕೆ ತೊಂದರೆಯಾಗಬಾರದು, ಆತನ ಮನಸ್ಸಿಗೆ ಸ್ವಲ್ಪವೂ ಬೇಸರವಾಗಬಾರದೆನ್ನುವ ಸತಿ, ಸತಿಯ ಮನಸ್ಸಿಗೆ ನೋವಾಗಬಾರದು ಎನ್ನುವ ಪತಿ. ಎಂತಹ ಸತಿಪತಿ ಜೋಡಿ. ಹಾ, ಇರಲಿ ಇರಲಿ, ಇತ್ತ ಬನ್ನಿ, ವಸಂತ ಸೇನೆಯ ಮನೆಯತ್ತ ಹೋಗೋಣ, ಅಲ್ಲೇನಾಗಿದೆಯೋ.
1: ಮದನಿಕೆ, ಬಾಯಿಲ್ಲಿ, ಈ ಚಿತ್ರ ಆತನ ಹಾಗೆಯೇ ಇಲ್ಲವೇ?
2: ಅಕ್ಕ, ಇದು ನೀನು ಬಿಡಿಸಿದ ಚಿತ್ರವಲ್ಲವೇ, ಆತ ಹೀಗೆಯೇ ಇದ್ದಾನೆ.
1: ಮದನಿಕೆ, ನೀನು ಸುಳ್ಳು ಹೇಳುತ್ತಿಲ್ಲವಷ್ಟೇ.
2: ನಿಜವಾಗಿಯೂ ಅಕ್ಕ, ನಾನ್ಯಾಕೆ ಸುಳ್ಳು ಹೇಳಲಿ? ಈ ಚಿತ್ರದಲ್ಲಿನ ಕಾಮದೇವನೇ ಆತ. ತಾಯಿ.
1: ಓ ಪಲ್ಲವಿಕೆ,
3: ನಿಮ್ಮ ತಾಯಿ ಹೇಳಿ ಕಳುಹಿಸಿದ್ದಾರೆ, ರಥ ಸಿದ್ಧವಾಗಿದೆಯಂತೆ, ಒಡವೆಗಳನ್ನು ಧರಿಸಿ ಹೋಗಬೇಕಂತೆ.
1: ಏನು, ಆರ್ಯ ಚಾರುದತ್ತ ರಥ ಕಳುಹಿಸಿದ್ದಾನೆಯೇ?
3: ಇಲ್ಲ, ಅವನಲ್ಲ, ರಾಜನ ಮೈದುನ ಶಕಾರ ಕಳುಹಿಸಿದ್ದಾನೆ.
1: ಏನಂದೆ? ಛೀ, ತೊಲಗಾಚೆ, ಇನ್ನೊಮ್ಮೆ ಅಂತ ಮಾತು ಆಡಬೇಡ.
3: ಕ್ಷಮಿಸಬೇಕು ಅಮ್ಮ, ನಾನು ತಾಯಿ ಹೇಳಿದ್ದನ್ನು ತಿಳಿಸಿದೆ ಅಷ್ಟೇ.
1: ಹ್ಮ್, ಇರಲಿ, ನನಗೂ ಆ ಸಂದೇಶದ ಮೇಲಷ್ಟೇ ಕೋಪ, ನಿನ್ನ ಮೇಲೆ ಅಲ್ಲ.
3: ಹಾಗಾದರೆ ತಾಯಿಯವರಿಗೆ ಏನೆಂದು ಹೇಳಲಿ?
1: ಆರ್ಯ ಚಾರುದತ್ತನ ಬಳಿಗೆ ಅಭಿಸಾರ ಹೋಗುವಾಗ ಅಲಂಕಾರ ಮಾಡಿಕೊಳ್ಳುತ್ತಾಳಂತೆ ಎಂದು ಅವರಿಗೆ ಹೇಳು.
3: ಹಾಗೆ ಆಗಲಿ ತಾಯಿ.
0: ಶ್ರೋತೃಗಳೇ, ಇತ್ತ ಕೇಳಿ, ಅಲ್ಲಿ ವಸಂತ ಸೇನೆಯ ಮನೆಯ ಹೊರಗಡೆ ಯಾರೋ ಒಬ್ಬಾತ ಅಡ್ಡಾಡುತ್ತಿದ್ದಾನಲ್ಲ, ಯಾರಾಗಿರಬಹುದು? ಓ, ತಿಳಿಯಿತು, ಕಳ್ಳ. ಆದರೆ ಹೊಸ ಕಳ್ಳನೇನೂ ಅಲ್ಲ, ಈಗಾಗಲೇ ಕನ್ನ ಕೊರೆದು ಒಡವೆ ಕದ್ದ ಕಳ್ಳ ಶರ್ವಿಲಕ. ಓ, ಏನೋ ತನ್ನಷ್ಟಕ್ಕೆ ಹೇಳಿಕೊಳ್ಳುತ್ತಿದ್ದಾನೆ. ಕೇಳಿಸಿಕೊಳ್ಳಿ, ಕೇಳಿಸಿಕೊಳ್ಳಿ.
4: ನನ್ನ ಪ್ರೀತಿಯ ಮದನಿಕೆಯ ಸಲುವಾಗಿ ಕತ್ತಲೆ ಭೀತಿ ನಿದ್ದೆ ತೊರೆದು ಹಗಲಿನ ಚಂದ್ರನ ಹಾಗೆ ಬಂದು ನಿಂತಿದ್ದೇನೆ. ಹಾ, ಇದೇ ವಸಂತ ಸೇನೆಯ ಮನೆ. ಮದನಿಕೆ ಒಳಗೆ ಇರಬಹುದೋ ಏನೋ? ಮದನಿಕೆ, ಮದನಿಕೆ.
2: ಹಾ, ಶರ್ವಿಳಕನ ದನಿಯಂತಿದೆ, ಆರ್ಯೆ ಬೇರೇನೋ ಕೆಲಸದಲ್ಲಿದ್ದಾಳೆ, ಒಳ್ಳೆ ಸಮಯ. ಓಹೋ ಶರ್ವಿಳಕ, ಹೇಗಿದ್ದೀಯ? ಇದೇನು ಬೆದರಿದ ಹಾಗೆ ಕಾಣ್ತೀಯ?
4: ಹಾಗೇನಿಲ್ಲ, ನಿನ್ನ ಹತ್ರ ಒಂದು ಮಾತು ಹೇಳಬೇಕೆಂದಿದ್ದೇನೆ. ಕೊಡಬೇಕಾದ ಹಣ ಕೊಟ್ಟರೆ ವಸಂತ ಸೇನೆ ನಿನ್ನನ್ನು ಬಿಡುತ್ತಾಳೆ ತಾನೆ?
2: ಶರ್ವಿಳಕ, ನನ್ನನ್ನು ಬಿಡಲು ಆರ್ಯೆ ಆಗಲೇ ಒಪ್ಪಿದ್ದಾಳಲ್ಲ.
4: ಹಾಗಾದ್ರೆ ಇದನ್ನ ಅವಳಿಗೆ ಕೊಡು, ಇದು ನಿಮ್ಮ ಮೈಗೆ ಚೆನ್ನಾಗಿ ಒಪ್ಪುತ್ತೆ, ವಿಶ್ವಾಸವಿಟ್ಟು ಧರಿಸಬೇಕು ಅಂತ ನಿನ್ನ ಯಜಮಾನಿಗೆ ಹೇಳು.
2: ಎಲ್ಲಿ, ಏನದು ನೋಡೋಣ.
4: ನೋಡ್ತೀಯಾ? ಇಗೋತ್ ನೋಡು.
2: ಹಾ, ಇದು ನಿನಗೆ ಹೇಗೆ ಸಿಕ್ಕಿತು?
4: ನಿನ್ನ ಮೇಲಿನ ಪ್ರೀತಿಯಿಂದ ಒಂದು ಸಾಹಸ ಮಾಡಿದೆ, ಕನ್ನ ಕೊರದೆ.
2: ಛೇ, ಎಂಥ ಘೋರ ಅಪರಾಧ ಮಾಡಿಬಿಟ್ಟೆ. ಅಯ್ಯೋ, ನನಗಾಗಿ ನಿನ್ನ ಗುಣನಡತೆಯನ್ನು ಕೆಡಿಸಿಕೊಂಡೆಯಲ್ಲ.
4: ಹುಚ್ಚಿ, ಸಾಹಸದಲ್ಲಿಯೇ ಅಲ್ವೇನೆ ಲಕ್ಷ್ಮಿ ನೆಲೆಸಿರೋದು?
2: ನಿನಗೆ ಬುದ್ಧಿ ಇಲ್ಲ ಅಷ್ಟೇ. ಯಾರ ಮನೆಗೆ ಕನ್ನ ಹಾಕಿದೆ ಎಂದಾದರೂ ಗೊತ್ತಿದೆಯೇ?
4: ಅದು ಬೆಳಿಗ್ಗೆ ಗೊತ್ತಾಯ್ತು. ನಾನು ಕನ್ನ ಹಾಕಿದ್ದು ವರ್ತಕ ಪುತ್ರ ಚಾರುದತ್ತನ ಮನೆ.
2: ಅಲ್ಲಿ ನೀನು ಯಾರನ್ನೂ ಕೊಲ್ಲಲಿಲ್ಲ ತಾನೆ?
4: ಇಲ್ಲಪ್ಪ, ಇಷ್ಟು ಸಾಲದೆ, ಮತ್ತೂ ಒಂದು ಪಾಪ ಮಾಡ್ಲೆ, ಅಲ್ಲಿ ಯಾರನ್ನು ಗಾಯಗೊಳಿಸಿದ್ದು ಇಲ್ಲ.
2: ನಿಜವೇ ಶರ್ವಿಳಕ?
4: ಖಂಡಿತ ನಿಜ.
2: ಸದ್ಯ ಜೀವ ಬಂದ ಹಾಗಾಯ್ತು.

0: ಶರ್ವಿಲಕ ಕೇಳು, ನೀನು ತಂದಿರೋ ಒಡವೆ ನಮ್ಮ ಯಜಮಾನಿದು. ಭದ್ರತೆಗಾಗಿ ಯಜಮಾನಿ ಅದನ್ನು ಚಾರುದತ್ತನ ವಶ ಕೊಟ್ಟಿದ್ದಳು.
1: ಅಯ್ಯೋ ದೇವ್ರೇ, ಎಂತ ಅಕಾರ್ಯ ಮಾಡಿಬಿಟ್ಟೆ! ತಿಳಿಯದೆ ಯಾವ ಕೊಂಬೆಯನ್ನು ಕಡಿದೆನೋ, ಬಿಸಿಲ ದಗೆಯಲ್ಲಿ ಅದೇ ಕೊಂಬೆಯ ನೆಳಲನ್ನು ಆಶ್ರಯಿಸಿ ಬಂದೆನಲ್ಲ. ಹಾಗಾದ್ರೆ ಈಗ ನಾನೇನು ಮಾಡಲಿ?
0: ಅದನ್ನು ಮತ್ತೆ ಆರ್ಯ ಚಾರುದತ್ತನಿಗೆ ಕೊಟ್ಟು ಬಿಡು.
1: ಅಯ್ಯೋ, ಅದು ಹೇಗೆ ಸಾಧ್ಯ? ಅವನು ಕೋಪಗೊಂಡು ನನ್ನನ್ನು ಸೈನಿಕರ ಕೈಗೆ ಹಿಡಿದುಕೊಟ್ಟರೆ ಖಂಡಿತ ಅಲ್ಲಿಗೆ ಹೋಗಲು ನನ್ನಿಂದ ಆಗದು.
0: ಹಾಗಾದರೆ ಬೇರೊಂದು ಉಪಾಯ ಇದೆ. ನಾನು ಚಾರುದತ್ತನ ಕಡೆಯವ, ನಿಮ್ಮ ಒಡವೆಯನ್ನು ನಿಮಗೆ ತಲುಪಿಸುವುದಕ್ಕೆ ಚಾರುದತ್ತ ಕಳುಹಿಸಿದ್ದಾನೆ ಅಂತ ಹೇಳಿ ನನ್ನ ಯಜಮಾನಿಗೆ ಕೊಟ್ಟು ಬಿಡು.
1: ಅದರಿಂದ ಏನು ಪ್ರಯೋಜನ?
0: ಚಾರುದತ್ತ ಒಡವೆಯನ್ನು ಹಿಂತಿರುಗಿಸಿದ ಹಾಗೂ ಆಯಿತು, ಒಡವೆ ನಮ್ಮ ಒಡತಿಗೆ ತಲುಪಿದ ಹಾಗೂ ಆಯಿತು. ನೀನು ಕಳ್ಳ ಅನ್ನೋ ಕೆಟ್ಟ ಹೆಸರು ತಪ್ಪುತ್ತೆ, ನಿನಗೇನು ತೊಂದರೆಯಾಗುವುದಿಲ್ಲ. ಆದರೆ ಮುಂದೆಂದೂ ಇಂಥ ಕೆಲಸ ಮಾಡಬೇಡ.
1: ಆಗಲಿ ಮದರಿಕೆ.
0: ಹಾಗಾದರೆ ಈಗ ನೀನು ಕಾಮದೇವನ ಗುಡಿಯಲ್ಲಿ ಕಾದಿರು, ನಾನು ನಿನಗೆ ಸೂಚನೆ ಕೊಡುತ್ತೇನೆ, ಆಗ ಬರುವಿಯಂತೆ. ಮತ್ತೆ ನಮ್ಮ ಬಗ್ಗೆ ಸಮಯ ನೋಡಿ ಯಜಮಾನಿಯಲ್ಲಿ ಹೇಳಿ ಹೇಗಾದರೂ ಒಪ್ಪಿಸುತ್ತೇನೆ.

0: ರಸಿಕ ಮಹಾಶಯರೇ, ಇತ್ತ ಶರ್ವಿಲಕ ಆ ಕಡೆಗೆ ತೆರಳಿದೊಡನೆ ಮದನಿಕೆ ತನ್ನೊಡತಿಗೆ ಹೂಗಳನ್ನು ತರಲೆಂದು ಬೀದಿಯ ಕಡೆಗೆ ಹೋಗುತ್ತಾಳೆ. ಪಡಸಾಲೆಯಲ್ಲಿ ಸಖಿ ಪಲ್ಲವಿಕೆಯು ವಸಂತ ಸೇನೆಯ ಕೂದಲಿಗೆ ಎಣ್ಣೆ ಹಚ್ಚುತ್ತಿದ್ದಾಳೆ. ಇದೇ ಸಮಯಕ್ಕೆ ಮುತ್ತಿನ ಹಾರವನ್ನು ಹಿಡಿದ ಮೈತ್ರೇಯ ವಸಂತ ಸೇನೆಯ ಮನೆ ಬಾಗಿಲಿಗೆ ಬರುತ್ತಾನೆ.
1: ಓಹೋ, ಬಾಗಿಲು ತೆರೆದೇ ಇದೆ, ಅಂದ ಮೇಲೆ ಒಳಗೆ ಹೋಗಲು ಅಡ್ಡಿಯಿಲ್ಲ. ಆದರೂ ಸೌಜನ್ಯ ಎಂಬುದೊಂದಿದೆಯಲ್ಲ. ತಾಯೇ, ನಾನು ಒಳಗೆ ಬರಬಹುದೇ?
2: ಓ, ಆರ್ಯನಿಗೆ ಸ್ವಾಗತ. ಸಖಿ, ಆರ್ಯನಿಗೆ ಪೀಠವನ್ನು ಕೊಡು, ಕುಳಿತುಕೊಳ್ಳಬೇಕು ಆರ್ಯ.
1: ತಾಯೇ, ನಿನಗೆ ಮಂಗಳವಾಗಲಿ. ನಾನು ಒಂದು ಮುಖ್ಯ ವಿಷಯವನ್ನು ತಿಳಿಸಲು ಬಂದಿದ್ದೇನೆ.
2: ಅಪ್ಪಣೆಯಾಗಲಿ ಆರ್ಯ.
1: ಆರ್ಯ ಚಾರುದತ್ತ ಗುಣವಂತ, ಅವನನ್ನು ನಂಬಿ ನೀನು ನಿನ್ನ ಒಡವೆಗಳನ್ನು ಅವನಲ್ಲಿ ಇಟ್ಟಿದ್ದೆ. ಆದರೆ ಅವನು ಅದನ್ನು ಜೂಜಿನಲ್ಲಿ ಕಳೆದು ಬಿಟ್ಟ. ತಾಯಿ ತಾಯಿ ತಾಯಿ
2: ಏನು ಜೂಜಿನಲ್ಲಿಯೇ? ಆಮೇಲೆ?
1: ಆದ್ದರಿಂದ ಈಗ ನೀನು ಆ ಒಡವೆಗಳ ಬದಲಾಗಿ ಈ ಮುತ್ತಿನ ಹಾರವನ್ನು ತೆಗೆದುಕೋ ತಾಯಿ. ತಾಯೇ ತಾಯೇ, ನಾನಿನ್ನು ಬರಲೇ. ಚಾರುದತ್ತನಿಗೆ ಏನಾದರೂ ಸಂದೇಶವಿದೆಯೇ?
2: ಆರ್ಯ ಮೈತ್ರೇಯ, ಅವಳು ಮುತ್ತಿನ ಹಾರವನ್ನು ತೆಗೆದುಕೊಂಡಳೆಂದು ತಿಳಿಸಿಬಿಡಿ.
1: ಅಷ್ಟೇ, ಬೇರೇನಿಲ್ವೇ? ಸರಿ, ನಾನಿನ್ನು ಬರ್ತೀನಿ ತಾಯಿ.

0: ಶ್ರೋತೃಗಳೇ, ಇದೇನಿದು ವಸಂತ ಸೇನೆ ಇಂಥವಳೆ? ಒಡವೆಗಳ ಬದಲಿಗೆ ಕೊಟ್ಟ ಎಷ್ಟೋ ಹೆಚ್ಚಿನ ಪಾಲು ಬೆಲೆ ಬಾಳುವ ಮುತ್ತಿನ ಹಾರವನ್ನು ತೆಗೆದುಕೊಂಡು ಬಿಟ್ಟಳಲ್ಲ, ಯಾಕೆ ಹೀಗೆ? ಸ್ವಲ್ಪ ಹೊತ್ತು ಅದನ್ನೇ ದಿಟ್ಟಿಸಿಕೊಂಡಿದ್ದು ಯೋಚಿಸುತ್ತಿದ್ದಂತೆ ಭಾಸವಾಯಿತು. ಏನು ಲೋಭಕ್ಕೆ ಒಳಗಾದಳೆ? ಮುತ್ತಿನ ಹಾರ ಸ್ವೀಕರಿಸಿದ್ದಾಗಿ ಚಾರುದತ್ತನಿಗೆ ತಿಳಿಸಿಬಿಡಿ ಎಂದು ಬಿಟ್ಟಳಲ್ಲ, ಯಾಕೆ ಹೀಗೆ? ಆರ್ಯ ಮೈತ್ರಿಯನಿಗೂ ಈ ವರ್ತನೆ ಆಶ್ಚರ್ಯವನ್ನುಂಟು ಮಾಡಿರಬೇಕು. ಒಂದು ಉಪಕಾರದ ಮಾತನ್ನು ಆಡಲಿಲ್ಲವಲ್ಲ ಈಕೆ ಎಂದು ಗೊಣಗುತ್ತಾ ಹೋದ. ಏನು ಹೆಣ್ಣಿನ ಮನಸ್ಸು ತಿಳಿಯುವುದು ಕಷ್ಟ ಎನ್ನುತ್ತೀರನ ನೀವು? ಇರಲಿ ಇರಲಿ, ಅದೋ ಮದನಿಕೆ ವಸಂತ ಸೇನೆಯ ಬಳಿಗೆ ಬಂದಿದ್ದಾಳೆ. ಏನು ಹೇಳುತ್ತಿದ್ದಾಳೆ?
1: ದೇವಿ, ಆರ್ಯ ಚಾರುದತ್ತನ ಕಡೆಯಿಂದ ಯಾರು ಪುರುಷನೊಬ್ಬ ಬಂದಿದ್ದಾನೆ, ತಮ್ಮನ್ನು ಕಾಣಬೇಕಂತೆ.
2: ಚಾರುದತ್ತನ ಕಡೆಯಿಂದ? ಆಶ್ಚರ್ಯ! ಹಿಂದೆ ಎಂದಾದರೂ ಕಂಡವನೋ ಅಲ್ಲ ಹೊಸಬನೋ?
1: ಹೊಸಬನೆಂದು ಕಾಣುತ್ತದೆ.
2: ಸರಿ, ಹೋಗು, ಅವನನ್ನು ಒಳಗೆ ಕರೆದುತ.
1: ಹಾಗೆಯೇ ಆಗಲಿ. ಒಳಗೆ ಬನ್ನಿ, ಆರ್ಯೇ ಇಲ್ಲಿಯೇ ಇದ್ದಾಳೆ.
3: ಆರ್ಯೇ, ನಿನಗೆ ಮಂಗಳವಾಗಲಿ.
2: ಆರ್ಯನಿಗೆ ಸ್ವಾಗತ.

0: ಆರ್ಯ ಚಾರುದತ್ತನ ಕಡೆಯಿಂದ ಬಂದಿದ್ದೇನೆ. ತನ್ನ ಮನೆ ಶಿಥಿಲವಾಗಿರುವುದರಿಂದ ನೀನು ಕೊಟ್ಟ ಒಡವೆ ಭದ್ರವಾಗಿಡಲು ಕಷ್ಟವಾಗಿದೆ. ಆದ್ದರಿಂದ ಅದನ್ನು ಹಿಂದಕ್ಕೆ ತೆಗೆದುಕೊಳ್ಳಬೇಕು ಎಂದು ಆರ್ಯ ಹೇಳಿ ಕಳುಹಿಸಿದ್ದಾನೆ.
1: ಇಲ್ಲ, ಅದು ಸ್ವಲ್ಪ ಸಮಯ ಅಲ್ಲೇ ಇರಲಿ, ಅದನ್ನು ಆರ್ಯ ಚಾರುದತ್ತನಿಗೆ ಕೊಟ್ಟು ಬಿಡಿ.
0: ತಾಯಿ, ನಾನು ಮತ್ತೆ ಅಲ್ಲಿಗೆ ಹೋಗುವುದಿಲ್ಲವಲ್ಲ.
2: ಹ್ಞೂ, ಸಾಹಸ ಮಾಡಿ ತಂದವರಿಗೆ ಮತ್ತೊಮ್ಮೆ ಅಲ್ಲಿ ಹೋಗಲು ಧೈರ್ಯವಿಲ್ಲ ಅಲ್ಲವೇ?
0: ಹಾ ತಾಯಿ.
2: ಯಾರಲ್ಲಿ? ಆರ್ಯನಿಗೆ ಒಂದು ಬಂಡಿ ತನ್ನಿ.
0: ಇಲ್ಲ ತಾಯಿ, ನಾನಲ್ಲಿಗೆ ಹೋಗಲಾರೆ.
2: ಮದನಿಕೆ, ಬಾ ಇಲ್ಲಿ, ಈ ಒಡವೆಯನ್ನು ಧರಿಸು. ಆರ್ಯ ಶರ್ವಿಳಕ, ಈಕೆಯೊಡನೆ ನೀವೀಗ ಬಂಡಿ ಹತ್ತಬೇಕು.
3: ಅಕ್ಕ, ಏನು ನೀನು ಹೇಳುತ್ತಿರುವುದು?
0: ನಿಮ್ಮ ಮಾತು ನನಗೆ ಅರ್ಥವಾಗುತ್ತಿಲ್ಲ ತಾಯಿ.
2: ಹೆದರಬೇಡಿ ಮದನಿಕೆ, ನಿಮ್ಮಿಬ್ಬರ ಬಗ್ಗೆ ನನಗೆಲ್ಲ ಗೊತ್ತು. ಸ್ವಲ್ಪ ಹೊತ್ತಿಗೆ ಮೊದಲು ನೀವಿಬ್ಬರೂ ಮಾತಾಡಿದ್ದು ನನ್ನ ಕಿವಿಗೆ ಬಿದ್ದಿದೆ. ನಿನ್ನನ್ನು ಈತನಿಗೆ ಒಪ್ಪಿಸಿದ್ದೇನೆ, ಅವನ ಜೊತೆ ಹೋಗಿ ಸುಖವಾಗಿ ಬಾಳು.
0: ಆಹಾ, ಎಂತಹ ಉದಾತ್ತ ಗುಣ ತಾಯಿ ನಿಮ್ಮದು.
3: ಅಕ್ಕ, ನಿನ್ನನ್ನು ಬಿಟ್ಟು ಹೇಗೆ ಹೋಗಲಿ ಅಕ್ಕ?
2: ಗೆಳತಿ, ಇದು ನಿನ್ನ ತವರು ಮನೆ, ಗಂಡನೊಂದಿಗೆ ಆಗಾಗ ಬರುತ್ತಿರು, ಇಬ್ಬರು ಸುಖವಾಗಿರಿ, ಹೋಗಿ ಬನ್ನಿ. ಪಲ್ಲವಿಕೆ ಬಾ, ನನ್ನನ್ನು ಒಡವೆಗಳಿಂದ ಅಲಂಕರಿಸು, ಆರ್ಯ ಚಾರುದತ್ತನ ಮನೆಗೆ ಹೋಗಬೇಕಾಗಿದೆ. ಆ ಮುತ್ತಿನ ಹಾರವನ್ನು ಜೋಪಾನವಾಗಿ ತೆಗೆದಿರಿಸಿಕೋ, ಅದನ್ನು ಆ ಸಾಧ್ವಿಗೆ ಹಿಂದಿರುಗಿಸಬೇಕು. ನನಗೆ ನನ್ನಾಸೆಯ ಒಡವೆ ಸಿಕ್ಕಿಬಿಟ್ಟಿತಲ್ಲ, ಇನ್ಯಾವ ಆನಂದ ಬೇಕಾಗಿದೆ ಹೇಳು. ಬಾ, ನನ್ನನ್ನು ಈ ಒಡವೆಗಳಿಂದ ಅಲಂಕರಿಸು.
4: ನಿನ್ನಿಷ್ಟದಂತೆಯೇ ಆಗಲಿ ತಾಯಿ.
2: ಅದು ಅಭಿಸಾರಿಕೆಯರಿಗೆ ಸಹಕಾರವೋ ಎನ್ನುವಂತೆ ಕಾರ್ಮುಗಿಲು ಎದ್ದಿದೆ, ತಡ ಮಾಡಬಾರದು, ಬಾ ಹೋಗೋಣ.

0: ರಸಿಕ ಮಹಾಶಯರೆ, ಅನ್ಯಥಾ ಭಾವಿಸಬಾರದು. ಒಂದು ಕ್ಷಣ ಸೂತ್ರಧಾರನಾದ ನನಗೆ ವಸಂತ ಸೇನೆಯ ಮನಸ್ಸು ಗೊತ್ತಾಗಲಿಲ್ಲ ನೋಡಿ. ಎಂತಹ ಅಪೂರ್ವ ಹೆಣ್ಣು ಮಗಳು ಆಕೆ! ಗಣಿಕೆಯಾದರೂ ಈ ವಸಂತ ಸೇನೆ ಒಂದು ಸ್ತ್ರೀರತ್ನ. ದ್ರವ್ಯ ದಾರಿದ್ರ್ಯದಿಂದ ಬಳಲುತ್ತಿದ್ದರೂ ಚಾರುದತ್ತ ಸದ್ಗುಣ ಸಂಪನ್ನ. ಆತನಿಗೆ ಅನುರೂಪಳಾದ ಆತನ ಪತ್ನಿ, ಆತ್ಮೀಯ ಗೆಳೆಯ ಮೈತ್ರೇಯ. ಈ ಒಳ್ಳೆಯವರೆಲ್ಲ ಸೇರಿ ಸುಖಾಂತವಾದರೆ ನಾಟಕ ಆನಂದವನ್ನುಂಟು ಮಾಡುತ್ತದೆ ಅಲ್ಲವೇ? ನಾಟಕಕಾರನ ಗುರಿಯೂ ಅದೇ ಆಗಿದೆ. ಆ ಜಗದ್ರಕ್ಷಕನಾದ ಭಗವಂತನು ಸಕಲರಿಗೂ ಸನ್ಮಂಗಲವನ್ನುಂಟು ಮಾಡಲಿ. ಮತ್ತೆ ನಾಟಕವಾಡುವಂತೆ ಅಪ್ಪಣೆಯಾಗುವ ತನಕ ಭಾರ್ಯಾವಾಕ್ಯ ಪರಿಪಾಲನೆಯೇ ನನ್ನ ಕರ್ತವ್ಯವಾಗಿದೆ ಎಂದು ಪರಿಭಾವಿಸಿ ನಿರ್ಗಮಿಸುತ್ತೇನೆ.
1: ಚಾರುದತ್ತ ನಾಟಕ ಪ್ರಸಾರವಾಯಿತು. ಭಾಸನ ಮೂಲ ಸಂಸ್ಕೃತ ನಾಟಕವನ್ನು ಕನ್ನಡಕ್ಕೆ ಅನುವಾದಿಸಿದವರು ಡಾಕ್ಟರ್ ಆರ್ ನರಸಿಂಹಮೂರ್ತಿ. ಪ್ರಸ್ತುತಪಡಿಸಿದವರು ವಿಟ್ಲದ ಸಮನ್ವಯ ಸಾಂಸ್ಕೃತಿಕ ಪ್ರತಿಷ್ಠಾನದ ಸದಸ್ಯರು. ಭಾಗವಹಿಸಿದ ಕಲಾವಿದರು ಚಾರುದತ್ತ, ಫೋನ್ ಶೀನಪ್ಪ ವಿಟ್ಲ, ಮೈತ್ರೇಯ, ಸುಬ್ಬಪ್ಪ ಕೈಕಂಬ, ವಸಂತ ಸೇನೆ ಮೈಥಿಲಿ ಜೂನಿಯರ್ ಶಂಕರ್ ಉಡುಪಿ, ವಸಂತ ಸೇನೆಯ ಸಖಿ ಮದನಿಕೆ ಮಲ್ಲಿಕಾ ಶ್ಯಾಮ್ಪ್ರಸಾದ್, ಶಕಾರ ಸಿ ಈಶ್ವರಶಾಸ್ತ್ರಿ ಮನಿಲ, ಶಕಾರನ ಗೆಳೆಯ ವಡಕಟ್ಟೆ ಈಶ್ವರ್ ಭಟ್, ಸಂವಾಹಕ ಚಂದ್ರಶೇಖರ್ ಭಟ್ ಕುಕ್ಕಜೆ, ವಸಂತ ಸೇನೆಯ ಸೇವಕ ಶಂಕರ್ ಪ್ರಸಾದ್ ಕುಂಚಿನಡ್ಕ, ಶರ್ವಿಳಕ ಶ್ಯಾಮ್ ಪ್ರಸಾದ್ ಕುಂಚಿನಡ್ಕ.

0: ಚಾರುದತ್ತನ ಸೇವಕಿ ರದನಿಕೆ, ಇಂದಿರಾ ಜಾನಕಿ ಎಸ್ ಶರ್ಮಾ, ಪಲ್ಲವಿಕೆ ಯಶಸ್ವಿನಿ ದೇರಾಜೆ, ಸೂತ್ರಧಾರ ಮೂರ್ತಿ ದೇರಾಜೆ, ಸೂತ್ರಧಾರನ ಸಖಿ ಸುಮತಿ ದೇರಾಜೆ, ವಿನ್ಯಾಸ ಹಾಗೂ ನಿರ್ದೇಶನ ಮೂರ್ತಿ ದೇರಾಜೆ ವಿತ್ಲ, ಸಹಾಯ ಜೂನಿಯರ್ ಶಂಕರ್ ಉಡುಪಿ, ಸಂಗೀತ ಭಾರವಿ ದೇರಾಜೆ.
1: ಇದು ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. ಆಕಾಶವಾಣಿ ಮಂಗಳೂರು ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. ಸಮಯ 3:35. ನಮ್ಮ ಮುಂದಿನ ಪ್ರಸಾರ ಸಾಯಂಕಾಲ 5:00 ಆರಂಭ. ಎಲ್ಲ ಕೇಳುಗರಿಗೆ ನಿಲಯದ ಸಮಸ್ತರ ಪರವಾಗಿ ಅರ್ಚನಾ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಮಂಗಳೂರು. ಸಮಯ ಸರಿಯಾಗಿ 5 ಗಂಟೆ. ನಿಲಯದ ಸಾಯಂಕಾಲದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 275.5 meters, 1089 kHz ಹಾಗೂ ಎಫ್ಎಂ ಕಂಪನಾಂಕ 100.3 MHz. ನಮ್ಮೆಲ್ಲ ಶ್ರೋತೃ ಬಾಂಧವರಿಗೆ ನಿಲಯದ ಸಮಸ್ತರ ಪರವಾಗಿ ಪ್ರಶಾಂತಿ ಶೆಟ್ಟಿ ಇರುವೈಲು ಮಾಡುವ ಆತ್ಮೀಯ ನಮಸ್ಕಾರ. ಈಗ ಕೇಳಿ

0: ಕೊಂಕಣಿ ಕಾರ್ಯಕ್ರಮ
1: ಆಕಾಶವಾಣಿ ಮಂಗಳೂರು ಕೊಂಕಣಿ ಕಾರ್ಯಕ್ರಮ. ನಮಸ್ಕಾರ ಶ್ರೋತೃ ಬಾಂಧವನು, ಅಮ್ಗೆಲ ಐಚ್ ಕಾರ್ಯಕ್ರಮ ಅಂತೂ ಬೆಳ್ಮಣ್ಣ ಅಂತೂ ಮೊಗರೆ ವ್ಯವಸಾಯ ಕೋರ್ನಶ್ಚ ಪ್ರಗತಿಪರ ಕೃಷಿಕ ಫ್ರಾನ್ಸಿಸ್ ಡಿಸೋಜಾ ಹಂಗೆಲ್ ಸಂಗಾತ ಸಂವಾದ ಐಕುವ್ಯ. ಸಂವಾದ ಚಲಾಯಿಸುಂದಿತ್ತ ಸುಮಾ ಆರ್ ಮಿತ್ರ. ನಮಸ್ಕಾರ ಆಜಿ ಅಮ್ಗೆ ಸ್ಟುಡಿಯೋ ಅಂತೂ ಫ್ರಾನ್ಸಿಸ್ ಡಿಸೋಜಾ ಹನ್ನಿ ಐಲಂಚಿ ಹನ್ನಿ ಏಕ ಮೊಗರಚೆ ವ್ಯವಸಾಯ ಕೋರ್ನಸಾಚಿ ತಶೀಚಿ ಹನ್ನಿ ಹಂಗಿಲೆ ಏಕ ಸಂಸ್ಥೆ ಬಂದು ನಳಲಸ ಆಜಿ ತೆಂಗಿಲೆಗಿ ಉಲ್ಲೈತಿ ಅಮಿ ತ್ಯಾ ವಿಷಯ ರೀ ಬಾಸಾ ಭಾಸ್ಕೋರ್ಯ. ಫ್ರಾನ್ಸಿಸ್ ತುಮ್ಕಾ ಹ್ಯಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
2: ನಮಸ್ಕಾರ
1: ಫ್ರಾನ್ಸಿಸ್. ಅತಮ್ಮಿ ತುಮ್ಗಿಲೆ ಪರಿಚಯ ಮಂಡನೆಕ ವ್ಯವಸಾಯ ಕೋರ್ನಸಾಚಿ ಮುಣ್ಮಳ್ಳೆ ಕಸಲೆ ಮಲ್ಲಿಗೆ
2: ಮಲ್ಲಿಗೆ ಕೃಷಿ
1: ಅಮ್ಮಿ ತುಮ್ಗಿಲೆ ಬಯೋಡೇಟ್ ಅವಜಿಲಂತು ತುಮಿ ತುಮ್ಗಿಲೆ ಜಲ ಲೇಖ ಸಂಸ್ಥೆ ಬಂದು ನಳ್ಳ ಮೋಣು ಮಕ್ಕ ಕಳ್ಳೆ ತ್ಯಾ ಸಂಸ್ಥೆ ವಿಷಯ ರೀ ಅಮ್ಗಿಲೆ ಐಕೋಪ್ಯಾಂಕ ಸಂಗೀತ್ಗಿ
2: ಖಂಡಿತ ಜಕೋನ್ ಹೋ ಸಂಸ್ಥೆ ಪುಲ್ಕರನಿ ಪುಲ್ಕರಂಚ ಗರ್ಜೆ ಕತ್ತಿರ್ ಪುಲ್ಕರಂಚ ಬರೆಪಣ ಕತ್ತಿರ್ ಬಂದು ನಳ್ಳ. ಅಚ್ಛಾ ನಾವು ಫ್ಲೋರಿಕಲ್ಚರ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಕಾರ್ಕಳ. ಈ ಸಂಸ್ಥೆಯ ಕಾರ್ಯವ್ಯಾಪ್ತಿ ಸಗಳೆ ಉಡುಪಿ ಡಿಸ್ಟ್ರಿಕ್ಟ್ ಅಸ. ಆತ ಸದ್ಯಕ್ಕ ತೀನ್ ಬ್ರಾಂಚ್ ಸಂಗತ ಹೋ ಸಂಸ್ಥೆ ಮುಖರೋನ್ ವ್ಯತ್ಯಾಸ. ಲಗ್ಭಗ 1000 ವೈರ್ ಶೇರ್ ಹೋಲ್ಡರ್ಸ್ ಅಸೋನು, 5 crore ವೈರ್ ಟರ್ನ್ ಓವರ್ ಅಸೋನು. ತೀನ್ ಬ್ರಾಂಚ್ ಸಂಗತ ಬುರಾಯಕ್ಕ ರೀತಿಯ ಮುಖರೋನ್ ಅಸ. ಯಪ್ ಪುಟಿ 4-17 ಆಚೆ ದುಸರ ಎಲೆಕ್ಷನ್ಸ್ ಅಲ್ಲೇ 5 ಕಂಪ್ಲೀಟ್ ಅಲ್ಲಿ ಯಾ ಸಂಸ್ಥೆಗ ಆತ ಸೊವೆ ವರ್ಷಾಚೆ ಚುನಾವ್ ಜಾವನು ನೋವೆ ಆಡಳಿತ ಮಂಡಳಿ ಸಂಗತ ಮುಖರೂನು ವ್ಯತ್ಯಾಸ.
1: ತುಮ್ಮಿ ಏಕ ಸಂಸ್ಥೆ ಸೂರ್ ಕರ್ಕಮಣ್ ತುಮ್ಗಿಲ್ ಮನ ಕೆದ್ನ ಇಲ್ಲ.
2: ಹಾವು ಸಾಂತಕ್ಕೂನಿ ಈ ಕೃಷಿ ಕುಟುಂಬತಕ್ಕೂನ ಇಲ್ಲಲ್ಲ. ತೈ ಕೃಷಿ ಕಂಚೆ ಕಷ್ಟ ಅನಿ ಪುಲ್ಕರಂಚೆ ಕಷ್ಟ ಸಡ್ದವನ್ ಕಿತ ಗಿಮ್ನಾರು ಅವ್ನು ಲಾನಸ್ತನ ಮಜ ಆವೈಚ ಭವನ್ ಮೌಳ್ಯಾನ ಅಂಚ ಗರ ಇಲ್ಲಿ ಪುಲಂಚಿನ ಜಡ ಅಣ್ಣ ದೇವನು ಲಾವನು ಈ ಜಡ ಮೊಲಾದೀಕ ಹಜಿ ಸಕ್ರಿ ಬುರೀಕರ್ನ ಕರ ಮುಳ್ಳೆ ಪುಲ ಆಯಿಲಿ ಸುಬಿದ್ ದಿಸ್ಲಿ ಬಂದು ಶಿಕ್ಲು ಪೂರಕ್ಕೆಲ್ಲ ಪೂಣು ಮಾರ್ಕೆಟ್ ಜಂಪೊಳೆತನ ಪ್ರಾಬ್ಲಮ್ ಸಮದಲ್ಲೇ ಕುಶಂಕರ್ನ ಪುಲಂಚೆ ಕಾಟೆ ಕುಶನ್ ಸಲ್ತ ವ್ಯಾರ ತೆಂಪ್ರ ಸಮದತನ ಶಂಕರ್ ಬರನೆ ಶಿರುವಂತ ಅದು ವ್ಯಾರ ಸಲೋನ್ ಅಸ ಬರೋ ಅಸ ಕಾಟೆ ಸಲ್ತ ಅನಿ ಉಡ್ಲಿ ಮಾರ್ಕೆಟ್ ಅಸ ಸಮದಲ್ಲೆ ಪುಣ ಅಂಚ ಗವನ್ ನತ್ತಲ್ಲೆ ಪೈಲೆ ಏನ್ ಸಲ್ತನ ನಿಟ್ಟೆಂತ ಸಲ್ಲು ಆತಮ್ ಬೆಳ್ಮಣಂತ ವಸ್ತಿಕರ್ನ ಸ ಮಜ ವ್ಯಾರ ಅನ್ಯತಮ್ ಪೂರ ಸಗಳೆ ಕುಟುಂಬ ಪುರ ಬೆಳ್ಮಣ ಅಂತ ಸೆಟಲ್ ಜಾವನ ಸ.
1: ತುಮ್ಮ ತುಮ್ಮಳ್ಳೆ ತುಮ್ಗೆಲೆ ಮಾವಳೆ ಅಂತ ತುಮ್ಕ ಅಣ್ದಿಲ್ಲ ತಪ್ರ ತುಮ್ಮಿ ವಿಷಯ ಸಂಗ್ಲೆ ತದ್ನ ಉಮ್ಮಿದೆ ಇಲ್ಲಿ ತುಮ್ಮಿ ಸೂರ್ ಕೆಲೆ ತಜನಂತರ ಜಲ್ಲೆ
2: ತಜನಂತರ ತೆಂಚ ಅಮ್ಕ ಏಕ ಮಾರ್ಕೆಟ್ ಜೌಕ ಅಮ್ನು ಸಂಗನು ಲೇಕೋನು ತಜ ವಿಷಯ ಅಂತ ಸ್ಟಡಿ ಕೋರ್ನು ಅಮೆ ಪುಲಚೋ ವ್ಯಾರ ಸ್ಟಾರ್ಟ್ ಕೆಲು ಖುದ್ದು ವಿಕ್ಚಾಗ್ ಟ್ರೈ ಕೆಲೆ ಏಕ ಸೇಲ್ ಕೌಂಟ್ರು ಓಪನ್ ಕೋರ್ನು ತಜ ಮಗಿರಿ ತೈನ್ ತುಕ್ಕ ಪ್ರಾಬ್ಲಮ್ಸ್ ಅವರ್ತದಲ್ಲೇ ಮಾರ್ಕೆಟಿಗೆ ಪ್ರಾಬ್ಲಮ್ಸ್ ಪೂರ್ಣ ಏಕ್ ಕೌಂಟ್ರ್ ಅಸಲ್ಲ ದೋನ್ ಕೌಂಟ್ರು ದೋನ್ ಕೌಂಟ್ರ್ ಅಸಲ್ಲ ತೀನ್ ಕೌಂಟ್ರ್ ಜತೆಗೆಲ್ಲ ವ್ಯಾರ್ ಚಾನ್ಸ್ ಅಲ್ಲೋನ್ಗೆಲ್ಲ ತದನ್ನ ಆಶಯಲ್ಲಿ ಹೋಲ್ಸೇಲ್ ಪಡೋವಿ ಅವನು ಸಂಗನು ಹೋಲ್ಸೇಲ್ ಹಾಕಿ ಗೆಲ್ಲ ಗುರು ಏನ್ಕೆರೆ ಅಂತೂ ಹೋಲ್ಸೇಲ್ ಸ್ಟಾರ್ಟ್ ಕೊರೋನು ಉಪ್ಪಿನಂಗಡಿ ಧರ್ಮಸ್ಥಳ ತಿಸಿನ ಇಸಿನ ಪುತ್ತೂರು ಸುತ್ತಮುತ್ತ ಸಗಳೆ ತಾನೆ ದಿತ್ಯ ಇಲ್ಲ ಪೂರ್ಣ ತೈ ತುಕ ಕಾಮಗಾರ ಅಂಚೆ ಪ್ರಾಬ್ಲಮ್ಸು ಟ್ರಾನ್ಸ್ಪೋರ್ಟೇಷನ್ ಅನಿ ಸರ್ಡ್ ಜೌನ್ ರಿಕವರಿಚೆ ಫೈನಾನ್ಸಚೆ ದುಡ್ವಲ್ಲ ರಿಕವರಿಚೆ ಪ್ರಾಬ್ಲಮ್ ಅರ್ಥದಲ್ಲೇ ಮ್ಯಾನೇಜ್ ಕೊರಂಗ್ ಬೊಂಗ್ ಜಲ್ಲೆ ಕಾಮಗಾರಂಕ ಕಂಟ್ರೋಲ್ ಕೊರಂಗ್ ಜಾಯಿನ ತೆನ್ ಸಮದಲ್ಲ ಬೆಳರ್ ಏಕೆಕ ಸ್ಟಾಲ್ ಬಂದ್ ಕರ್ನ ಇಲ್ಲ ಶೆಡ್ ಡೌನ್ ಕೊರೋನ ಪುಣ್ಯ ಏಕೆ ಉಣೆ ಕೊರೋನ್ ಮಜಗಡೆ ಬೇಸ್ ಅಸಲ್ಲೇ ಮೊಗರೆ ಕಟ್ಟೆ ಬೆಳ್ಮಣ ಅಂತು ಕಸಲಾಗ ಮಾರಿ ಮಿಗಿಲ ಮಿಸ್ಸಸ್ ಅನಿ ಫ್ಯಾಮಿಲಿ ಅಮ್ಮಿ ಹ್ಯಾಂಡಲ್ ಕರ್ತಲ್ಲ ತಚಮಗಿರಿ ತುಕ್ಕ ಈ ಆಲೋಚನೆ ಇಲ್ಲಿ ಏಕ್ ಸರ್ಕೆ ರೀತಿರ್ ಏಕ್ ಪ್ರೊಫೆಷನಲ್ ರೀತಿರ್ ಸಂಸ್ಥೆ ಬಂದ್ಲೋದಲ್ಲರ್ ಪುಲ್ಕರಂಚ ಭವಿಷ್ಯತ್ ಚೇಂಜ್ ಅತ್ತ
1: ತುಮ್ಗಿಲ್ ದೃಷ್ಟಿರಿ ಫುಲ್ಲಾಚೆ ಕೃಷಿಕ್ ಭವಿಷ್ಯ ಕೃಷಿಯಸ್ ಮುಖಾರ್ಸೋನು
2: ಪುಲಂಚೆ ಕೃಷಿಕ್ ಈವನ್ ಆತ್ಮಂಚ ಪರಿಸ್ಥಿತಿ ಅಂತ ಕೃಷಿಂತ ಹೈಯೆಸ್ಟ್ ಪ್ರಾಫಿಟ್ ಅಚ್ಚಿ ಕೃಷಿ ಕುಂಚಿ ಕೆಮ್ಳರ್ ಮೊಗರ ಕೃಷಿ ಅನಿ ಮಾರ್ಕೆಟ್ ಹೋಡ್ ಮಾರ್ಕೆಟ್ ಅಸ ಕಿತಮ್ಳರ್ ಮೊಗರ ಕಜಾವ್ ತುಕ ಕುಂಚೆ ಪುಲ್ಜಾವ್ ಹರ್ ದಿವಳಾಕು ವಡ್ಡಿ ಕೇಕ್ ವಿವೆಗಳ ಗಡೆ ಅನಿ ಈವನ್ ಎಕ್ಸ್ಪೋರ್ಟ್ಸ್ ಐತ ತುಕ ಜತೆ ಅಸದಲ್ಲ ಈ ಕೃಷಿ ಫೈದಾಚಿ ಅನಿ ಸಕ್ಕಡಾನಿ ಕರಿಯದಲ್ಲಿ ಪೂರ್ಣ ತಕ

0: ಇದ್ದವನು ಆಸ್ ಯಮಟ್ಟಗ್ ಸೊಸೈಟಿ ಸೊಲೋನಾ ಸರ್.
1: ಮತ್ತು ನಮ್ಗೆ ಸೊಸೈಟಿ ಕಿತ್ಲಿ ಜನ ಸದಸ್ಯ ಸಶಿ
0: 1180
1: ಕೃಷಿ ಒಟ್ಟು ಜಲ್ಲಿಶಿ
0: ಕಿತ್ತಗೆ ಮಳಾರೆ ಉಡುಪಿಂತು ಕೃಷಿಕ್ ಮುಸ್ತಸತ್ ರೌಂಡ್ ಮಜೆ ರಫ್ಲಿ ಸರ್ವೆ ಪರ್ಮಾಣೆ ಏಕ 8,000 to 9,000 ಗರಾನಿ ಮೊಗರೆ ಕೃಷಿ ಸ ಯ ಬಿಸ್ನೆಸ್ ಇತ್ಲೆ ಹೋಡಸಾಗಿ ಉಡುಪಿ ಶಂಕರ್ಪುರ ಮಲ್ಲಿಗೆ ತುಕ ಫೆಬ್ರವರಿ to June 15 ಮಣ್ಸರ್ ಪೀಕ್ ಪೀರಿಯಡ್ ಮಂಟಾಮಿ ತ್ಯಾ ಪೀರಿಯಡ್ ಅಂತ ಉಣಾರುಣೆ ಏಕ 75 lakhs ಎಬೌ ಈಲ್ಡಿಂಗ್ ಅಸ ಉಡುಪಿ ಮಾರ್ಕೆಟ್ ದೂಸರೆ ಪುಲಂಚನಿ ಪೂರ ದರ್ಲಾರೆ ತುಕ ಉಣಾರುಣೆ ಕಿತ್ಲೆ ಗತಿ ಗಟ್ಟರಿ ಏಕ 1 crore ಅಚೆ ಏಕ್ ಕೋರೋಡ್ ಅಚೆ ಟರ್ನ್ ಓವರ್ ಪರ್ ಡೇ ಅಸ ಲಾರ್ಜ್ ಮಾರ್ಕೆಟಿ ತ್ಯಾದಕ್ಕೂ ಲೋಕ್ ಹರ್ಗಡೆ ಲೋಕ ಅಸದಲ್ಲೇನೆ ಹರ್ ಏಕ ಗಾವ ಗೆಲರಿ ತು ಏಕ ಲಾನ್ಸ್ ಏಕ ಗ್ರಾಮ ಪಂಚಾಯತ ಗೆಲರಿ ಅತಾಮಿ ತುಕ ಖಂಡಜರ ಅಂತೂ ರಂಗನ್ ಪಲ್ಕೆ ಅಂತೂ ಬ್ರಾಂಚ್ ಸ್ಟಾರ್ಟ್ ಕೆಲ ತೈನ್ ತುಕ ತ್ಯಾ ಏಕ ರಂಗನ್ ಪಲ್ಕೆ ಗಾವ ಅಂತೂ ದಾ ಕಟಿ ಅಸತ್ ಏಕ ಕಟ್ಯಾಗ ಪುಲಾಂದಿತ್ತಲ್ಲೆ ಮಿನಿಮಮ್ 40 to 50 ಮೆಂಬರ್ಸ್ ಪುಲ್ಕರು ಪುಲಾಂದಿತ್ತದ ಇಂಟು ದಾಮಳರ್ ತ್ಯಾ ಗಾವ ಅಂತೂ ಲಗ್ಭಗ್ ಸಡೆ ಚರ್ಷಿಂತ ಪೈನ್ಶಿಂಗರಾನಿ ಪುಲ ಉತ್ಪತ್ ವ್ಯವಸಾಯ ಕರ್ತಾತ್ ಉತ್ಪತ್ ಕರ್ತಾತ್ ತಸೆಲ್ಲೇ ಏಕ ಉಣ್ಯಾರುಣೆ ಏಕ 17-18 ಗಾಂವ್ ಅಸ್ಯಾಸತ್ಗಿ ಉಡುಪಿ ಬಿತ್ತರ್ ತ್ಯಾ ಗಾವ ಅಂತ ಗೆಲ್ಲಾರ ಹರ್ ಗಾವ ಅಂತಿ 400 to 500 ಗರಾನಿ ಪುಲ ಅಸತ್
1: ಮಸ್ತ್ ಜನ ಪುಲ್ಲಾಚೆಯ ಕೃಷಿ ಕರ್ತಾಚಿ ತನ್ನೇ ಮಸ್ತ್ ಹೊಡೋಡ್ ಸವಾಲ್ ಎದುರ್ಸು ಕಾಜತ ಕಂಚಿ ಸವಾಲ್ ಎದುರ್ಸೈತ ಸಾಂಚಿ ಜಲ್ಲಾರಿ
0: ಸವಾಲ್ ಮುನ್ನ ಪೊಳೋಂಚಂದಲ್ಲಾರ ಮೇಜರ್ ಪೌಸ ಅಂತ ತುಕ ಕೃಷಿ ಕ್ರಾಪ್ ಡೌನ್ ಜತ್ತ ತಂಡಿಯಾಚ್ಯ ವೇಳಾರ ಕ್ರಾಪ್ ಡೌನ್ ಜತ್ತ ತ್ಯಾ ಟೈಮರ್ ಕ್ರಾಪ್ ಡೌನ್ ಜತ್ತ ಆನಿ ತುಕ ಫಂಕ್ಷನ್ ನಾ ಅಂತ ಜಲ್ಲರಿ ತೋಡಿ ಫಂಕ್ಷನ್ ಅಮ್ಮರಿ ನಾಗರ ಪಂಚಮಿ ಚೌತಿ ಅನಿ ಪೌಸಂತ ಸೇತದಲ್ಲ ತುಕ ರೇಟ್ ಬುರಿ ಮೇಲ್ಟ ವೈ ತ್ಯಾದಕ್ಕೂ ತುಕ ಇಲ್ಲ ತೈಂಚೆ ತೈನ್ ತುಕ ಏಳು ಊಣೆ ಜಲ್ಲರಿ ಕ್ರಾಪ್ ಊಣೆ ಇಲ್ಲಾರಿ ತುಕ ಲೋಕ್ ಸರ್ವೈವ್ ಅದತ್ತ ಪೋಣ್ ತೋಡೆ ಪುಟಿನ ಕಾಲದ ತಾಗಿ ಮುಂದ್ಸಂಗ್ಲಾರ ಮಾರ್ಕೆಟ್ ಇಂತ ರೇಟ್ ಕಂಪೇರ್ ಕರ್ತನ ಮುಸ್ತು ಡೌನ್ ರೇಟ್ ಪುಡುಲಿ ಅಸ ತ್ಯಾ ಟೈಮರ್ ಲೋಕಾಗ ಮಸ್ತ್ ಬೇಜರಾಯಿ ಬುಕ್ಚಿ ಅಸ ಕಿತ್ತಾಗೆ ಮಳಾರ ಅಟ್ ಲೀಸ್ಟ್ ಗುಳುಲ್ಲಿ ಮೊಜಿರಿ ಲೋಕಾಶ ತೀ ಮೊಜಿರಿ ಮೇಳ್ನ ಮುಂಟನ ಲೋಕು ಇಲ್ಲ ಬೇಜಾರ ಪೌತ ತೇ ಒಡ್ಲೆ ಪ್ರಾಬ್ಲಮ್ ಕಿತ್ತಾಗೆ ಮಳಾರ ಲೋಕ್ ಮಸ್ತ್ ಪೋಟಿ ನೀರಸ್ತಲ್ಲೋ ಅಸ ಕಿತ್ತಾಗೆ ಮಳಾರ ಸಕ್ಕಳೆ ವೆಗ್ಗೆ ಮುಟ್ಟೋನ್ ಕಾಮ್ ಕರಿಜೆ ಪುಲಂ ಕುಂಟಿಜೆ ಬಂದಿಜೆ ಬಂದು ಬಸುಲ್ಲಗಡೆ ಪಾಟು ದೂಕು ಲರಿ ಸೊಡುಂಗ್ ಜಾಯ್ನ ಅಂತಿಮ್ ಬಂದು ದಿಜೆತ್ತ ಮುಂಟನ ದುಃಖ ಲೋಕ ಪೌತೆ ಮೂಲ ಆಶೆತ ಅನಿತ ಮೇಳನ ತಲ್ಲ ವೇಳ ನೀರಸ್ತ
1: ತುಮ್ಮೆತ್ತೆಕ ಸಂಸ್ಥೆ ಬಂದು ನಳ್ಳವೈ ತುಂಗಿಲ್ ಮನಂತು ತೆಜೆ ಕಸ ಸೊಪ್ಪನಸ್
0: ಹೋ ಸಂಸ್ಥೋ ಮುಜೆ ಒಡ್ಲೆ ಏಕ ಸೊಪ್ಪಣ ಒಡ್ಲಿ ಏಕ ಆಶಾ ಓ ಸಂಸ್ಥೋ ರೈತಂಕ ಏಕ ನಾವ್ ಅನಿ ಫೇಮ್ ದಿವ್ನ್ ಸೊಜೈಜೆ ರೈತನಿ ಅಭಿಮಾನನ್ ಸಂಚ ಬ್ರಿಂದೈಜೆ ಯ ಸಂಸ್ಥೆ ಸೊ ಅವಿ ಏಕ ಸದಸ್ಯ ತ್ಯಾ ರೈತಂಕ ಪೋಳೋನು ದುಸರೆ ರೈತನಿ ಅವೇ ರೈತ ಜೈಜೆ ಅವೇ ಈ ಕೃಷಿ ಖರೀಜೆ ಮನ್ ಸಂಗೋನ್ ಖುಷಿ ಪವನ್ ತಂಚ ಬುರ್ಗ್ಯಾನಿ ಹಾ ಮುಜಿ ಅವೈ ಬಪ್ಪೈ ಯಾ ಕೃಷಿ ಅಂತ ಸರ್ವೈವ್ ಜಲ್ಲ ಅಂತ ಅವೀ ಈ ಕೃಷಿ ಮುಖರ್ನ ವರ್ತಾ ಮುಂಚೆ ಮನೋಭವ ಏಜೆ ಅನಿ ಈ ಆಲೋಚನ ಸಗಳ ಕರ್ನಾಟಕ ರಾಜ್ಯಕ್ಕೆ ವಿಸ್ತರಜೆ ಅನಿ ದೇಶಕ್ಕೆ ಮಾದರಿ ಸಂಸ್ಥದವನು ಊರಜೆ ಮುಂಚೆ ಆಶಾ
1: ಕೃಷಿಜವು ದೇವ್ಬರೇಕರು ಫ್ರಾನ್ಸಿಸ್ ಅತ್ತ ತುಂಗಿಲೆ ಪುಲ್ಲಾ ಕೃಷಿ ಮೊಗರೆ ಕೃಷಿ ಅಂತೂ ಬಲ್ಮನ್ಷ ತಿಂಗಿಲೆ ಭಾಗಿದಾರಿ ಕೃಷಿಸ್
0: ನಿಜಾಯ್ಕಿ ಅಂಚ ಉಡುಪಿಗ ಪುಳೋಂಗೆಲ್ಲಾರ ಬಯಲ್ಮನ್ಷ ನಾಂದಲ್ಲರ್ ಪುಲಂಚು ವ್ಯಾರ್ನ ಪುಲಂಚ ಕೃಷಿ ಕಿತ್ತಗೆಮ್ಳಾರ ಬ್ಯಾಂಕ್ ಅಚನ್ ತವರೂರು ಅವಿಭಜಿತ ದಕ್ಷಿಣ ಕನ್ನಡ ಮುಂಟತ್ತ ತಕ ಕಾರಣ ಕಾಲದಲ್ಲೇ ಕಿತ್ತಗೆಮ್ಮ ಸಂಗ್ಲಾರ ಅಂಚ ಉಡುಪಿಂತ ಶಂಕರ್ಪುರ ಶಿರುವ ಬೆಳ್ಮಣ್ ರಿಚೆಸ್ಟ್ ಗಾಂವ್ ಕಾರಣ ಇತ್ಲೆನ್ಸ್ ತೈ ದೋನ್ಸ್ ಕಲ್ಚರ್ ಅಷ್ಟೆ ಏಕ ದದ್ಲೋ ಗಲ್ಪ ಅಂದ್ಕೊಳ್ತ ಬಾಯಿಲ್ ಗರಂತ್ ಪುಲಂಚಿ ಕೃಷಿ ಕರ್ತ ಓಯ್ 90% ಎನ್ಸ್ ರೀತ ಸೊಲೋನಾಸ ತ್ಯಾದೇಕೂ ಬಾಯಿಲ್ ಅಂಗ ಗೋವನ್ ದಡುಲ್ಲೇ ದುಡುವ ಚಿ ಗರ್ಜನ ತಾನೆ ಬ್ಯಾಂಕ್ ಆಗ ದಡುಲ್ಲೋ ದುಡು ಬ್ಯಾಂಕ್ ಅಂತ ಸಸ್ತ ತ್ಯಾದಕ್ಕೂ ನಂಗ ಬ್ಯಾಂಕ ಮಾಡ್ಲಿ ಅನಿ ಈ ಇತ್ಲಿ ಗೊಲ್ಟಾಗಿ ತಿಣಗಳು ಕರ್ಸೋನು ಉತ್ತ ತೋಯ್ ಹೊಸೋನ್ ಬ್ಯಾಂಕ್ ಕಸು ಪಡ್ತ ಇತ್ತಾಗೆ ಮಳಾರೆ ಈ ಲಾಭದಾಯಕ ಕೃಷಿ ಜಲ್ಲಾನೆ ಬಯಲ್ ಮನುಷ್ಯ ಯ ಕೃಷಿ ಅಂತ ಸ್ವಾಭಿಮಾನ ತಂಜೆ ಜೀಣಿ ಸರ್ಲ್ಯ ಅತ್ತೈ ಸ್ವಾಭಿಮಾನನ ಕಾಮ ಕರ್ತೆ ಅಸತ್ ತಕ್ಷಣ ಸುಮಾರು ಬಯಲ್ ಮನುಷ್ಯ ಯ ಉದ್ಯಮಕೀಯತೆ ಅಸತ್ ಕಾಟೆನ್ಸಲ್ ಐತೆ ಅಸತ್ ಖಾಲಿ ಕೃಷಿಕರ್ನ ಗರಂತ ಪುಲಂ ಕುಂಟು ಬಂದು ದಿವಂಚೆ ಮಾತ್ರ ಆತ ಮಸ್ತ್ ಬಯಲ್ ಮನುಷ್ಯ ಕಾಟೆನ್ಸಲ್ ಐತಲ್ಲಿ ಅಸತ್.

Ja. ಭಾರತ್ ಚಿತ್ರದ ಗೀತೆ ಕೇಳಿದಿರಿ. ಹಾಡಿರುವವರು ಅಕಾಸ ಸಿಂಗ್, ನೀತಿ ಮೋಹನ್ ಹಾಗೂ ಕಮಾಲ್ ಖಾನ್. ಇರ್ಷಾದ್ ಕಾಮಿಲ್ ಅವರ ರಚನೆಗೆ ಸಂಗೀತ ವಿಶಾಲ್ ಶೇಖರ್. ಮುಂದೆ ಕೇಳಿ ಅಯಾರಿ ಚಿತ್ರಕ್ಕಾಗಿ ಪಲಕ್ ಮುಚ್ಚಲ್ ಹಾಗೂ ಅಂಕಿತ್ ತಿವಾರಿ ಹಾಡಿರುವ ಗೀತೆ. ಮನೋಜ್ ಮುಂತಾಶಿರ್ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ಅಂಕಿತ್ ತಿವಾರಿ.

ಅಮಿತಾಬ್ ಭಟ್ಟಾಚಾರ್ಯ ಅವರ ಸಾಹಿತ್ಯ, ಪ್ರೀತಮ್ ಅವರ ಸಂಗೀತ ಸಂಯೋಜನೆಯಲ್ಲಿ ಚೀಚೋರೆ ಚಿತ್ರದ ಗೀತೆ, ಹಾಡಿದ್ದಾರೆ ನಕಾಶ್ ಅಜೀಜ್, ದೇವ್ನೇಗಿ, ಅಮಿತ್ ಮಿಶ್ರಾ ಹಾಗೂ ಅಂತರಮಿತ್ರ.

ಚೀಚೋರೆ ಚಿತ್ರದ ಗೀತೆ ಕೇಳಿದಿರಿ. ಮುಂದೆ ಕೇಳಿ ಅಮಿತಾಬ್ ಭಟ್ಟಾಚಾರ್ಯ ಅವರ ರಚನೆಯ ಇನ್ನೊಂದು ಗೀತೆ, ಭಾವೇಶ್ ಜೋಶಿ ಸೂಪರ್ ಹೀರೋ ಚಿತ್ರದ ಗೀತೆ. ಸಂಗೀತ ನೀಡಿದ್ದಾರೆ ಅಮಿತ್ ತ್ರಿವೇದಿ, ಹಾಡಿದ್ದಾರೆ ಪಾಪೋನ್.

ಬಜಾಜಿ ಸೂಪರ್ ಹಿಟ್ ಚಿತ್ರದ ಗೀತೆ ಕೇಳಿದಿರಿ. ಯಾಸಿರ್ ದೇಸಾಯಿ ಅವರ ರಚನೆ. ಯಾಸಿರ್ ದೇಸಾಯಿ ಮತ್ತು ಆಕಾಂಕ್ಷಾ ಶರ್ಮಾ ಹಾಡಿರುವ ಈ ಗೀತೆಯ ಸಾಹಿತ್ಯ

0: ಸಾಹಿತಿ ಮತ್ತು ಸಂಗೀತ ಅಮ್ಜಾದ್ ನದೀಮ್. ಇಲ್ಲಿಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಯಿತು.
1: ಆತ್ಮೀಯ ಕೇಳುಗರೆ, ಎನೆಪೋಯ ಆಸ್ಪತ್ರೆ ಆರೋಗ್ಯ ದೀಪ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಇದೇ ಬುಧವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗಲಿದೆ. ಈ ಸಲ ವೈದ್ಯಕೀಯ ಚಿತ್ರಣಗಳ ಮಹತ್ವದ ಕುರಿತಾಗಿ ಎನೆಪೋಯ ವೈದ್ಯಕೀಯ ಕಾಲೇಜಿನಲ್ಲಿ ಪ್ರಾಧ್ಯಾಪಕರು ಮತ್ತು ರೇಡಿಯಾಲಜಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ದೇವದಾಸ್ ಆಚಾರ್ಯ ಅವರೊಡನೆ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ 8277038000. ವೈದ್ಯಕೀಯ ಚಿತ್ರಣಗಳ ಮಹತ್ವದ ಕುರಿತಾಗಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ ಇದೇ ಬುಧವಾರ ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನೆಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.

0: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೇ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
1: ಪ್ರಿಯ ಕೇಳುಗರೆ, ನನ್ನ ರಾಗತಾನ ಪಲ್ಲವಿ ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ
2: 1976 ಡಿಸೆಂಬರ್ 11 ಮಂಗಳೂರು ಆಕಾಶವಾಣಿ ಪ್ರಾರಂಭವಾದಾಗ ನಮ್ಮ ಮನೆಗೆ ರೇಡಿಯೋ ಬಂತು. ಅಂದಿನಿಂದ ಮಂಗಳೂರು ಆಕಾಶವಾಣಿಯ ಪ್ರತಿದಿನದ ಕೇಳುಗರು ನಾವಾದೆವು. ಕಿವಿಗಡರುವ ಅಬ್ಬರದ ಹಿನ್ನೆಲೆ ಸಂಗೀತ ಇಲ್ಲದೆ ಕಿವಿಗಿಂಪಾಗಿ ಭಾವದಲೆಯಲ್ಲಿ ತೇಲಾಡಿಸುವ ಈ ಮಧುರ ಹಾಡಿನ ಮೋಡಿಗೆ ಮೈಮರೆಯದವರಾರು?

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30
2: ಆಕಾಶವಾಣಿ ಮಂಗಳೂರು. ಈಗ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:10 ಭಕ್ತಿಗೀತೆಗಳು, 6:30 ತುಳು ಚಿತ್ರಗೀತೆಗಳು, 6:50 ಯಕ್ಷಗಾನದ ಹಾಡುಗಳು, ಕಾವ್ಯಶ್ರೀ ಆಜಿಯರು ಮತ್ತು ಸಂಗಡಿಗರಿಂದ ಪ್ರಸಂಗ ಆದಿನಾರಾಯಣ ದರ್ಶನ. ರಾತ್ರಿ 7:45 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಭಾಷಣ ಕೇಳಬಹುದು. 8:00 ಕಾವ್ಯಯಾನ, ಇದರ 65ನೇ ಸಂಚಿಕೆ. ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ವಾಚನಕಾರರು ಮೇಧಾ ಅಶೋಕ್, ವ್ಯಾಖ್ಯಾನಕಾರರು ರಾಮಕೃಷ್ಣ ಭಟ್ ಉಜಿರೆ. 8:30 ಇಂಗ್ಲಿಷ್ನಲ್ಲಿ ಭಾಷಣ, ನತಾಲಿಯಾ ಅವರಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಹೆಲ್ತ್ ಕೇರ್ ಪ್ರೊಫೆಷನ್, ಈ ಕುರಿತು ಭಾಷಣ ಕೇಳಬಹುದು. 9:15 ಸ್ಪಾಟ್ಲೈಟ್, 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ರಾಷ್ಟ್ರೀಯ ನಾಟಕ ಮೂಡಿಬರಲಿದೆ. 10:00 ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಕುಮಾರ್ ಮರ್ದೂರ್ ಅವರ ಹಾಡುಗಾರಿಕೆ ಮೂಡಿಬರಲಿದೆ. 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ನಾಳೆ ಪ್ರಸಾರದಲ್ಲಿ ಮುಂಜಾನೆ 6:10 ವಂದನ, 6:30 ಆಯುಷಾ ಪೆರ್ಲಾ ಅವರಿಂದ ಚಿಂತನ, 6:40 ಕೆಳದಿ ಶಿವಪ್ಪ ನಾಯಿಕ UAHS ನೇಗಿಲಮಿಡಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಿಕ, ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ

ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ದೈವಿಕ್ ಟಿ ಶೆಟ್ಟಿ. ರೈತರಿಗೆ ಸಲಹೆ 6:50. 7:15 ಸುಗಮ ಸಂಗೀತ. 7:45 ರಾಗರಂಜಿನಿ. 8:30 ಚಿತ್ರಗೀತೆಗಳು. 9:00 ಸುಗಮ ಸಂಗೀತ. 9:20 ಹಿಂದಿ ಚಿತ್ರಗೀತೆಗಳು. 10:00 ಸಿಐಟಿ ಎನ್ಸಿಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಗಲಿದೆ. 10:30 ಎಸ್ಎಂಎಸ್ ಮೆಲೋಡಿ ಕೇಳುಗರ ಚಿತ್ರಗೀತೆಗಳ ಸಂದೇಶಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 11:00 ವನಿತಾವಾಣಿ, ಮಹಿಳಾ ಸಬಲೀಕರಣ ಮತ್ತು ಸಾಕ್ಷರತೆ, ಈ ಕುರಿತು ಡಾಕ್ಟರ್ ಗೀತಾ ಎಜೆ ಅವರಿಂದ ಭಾಷಣ. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪದ್ಮನಾರಾಯಣ ಸ್ವಾಮಿ ಅವರಿಂದ ಹಾಡುಗಾರಿಕೆ ಕೇಳಬಹುದು. 12:05 ವನಿತಾ ವಿಹಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬರಲಿದೆ. ಆರೋಗ್ಯ ಸಂಚಿಕೆ, ದತ್ತಕ್ರಿಯಾ ಯೋಗ, ಈ ಕುರಿತು ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದ ಶ್ರೀದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಎನ್ ಕೇಶವಮೂರ್ತಿ. 11:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮದಲ್ಲಿ ಪಿಎಂ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ ಮೂಡಿಬರಲಿದೆ. 11:20 ಸ್ವರಮಾಧುರ್ಯ ಮಥುರಾ ದೀಕ್ಷಿತ್ ಅವರು ಹಾಡಿರುವ ಕೀರ್ತನೆಗಳು. 11:30 ನನ್ನ ರಾಗತಾನ ಪಲ್ಲವಿ, ಸರಣಿ ಕಾರ್ಯಕ್ರಮದ 25ನೇ ಸಂಚಿಕೆ. ಕೇಳುಗರೇ ಪ್ರಸ್ತುತಪಡಿಸುವ ಅಚ್ಚುಮೆಚ್ಚಿನ ಹಾಡುಗಳ ಕಾರ್ಯಕ್ರಮದಲ್ಲಿ ನಾಳೆಯ ಪ್ರಸ್ತುತಿ ಶ್ಯಾಮಲಾದೇವಿ ಕೆ ಮಿಜಾರು. 2:15 ಹಿಂದಿ ಚಿತ್ರಗೀತೆಗಳು. 2:40 ಕನ್ನಡ ಚಿತ್ರಗೀತೆಗಳು. ಸಾಯಂಕಾಲ 5:00 ಚಿತ್ರಗೀತೆಗಳು. 5:30 ಹಿಂದಿ ಪಾಠ. ಗುರುಗಳಾಗಿ ಭಾಗವಹಿಸುತ್ತಾರೆ ಡಾಕ್ಟರ್ ನಯನ ಚೋಳ್ವೇಕರ್, ವಿದ್ಯಾರ್ಥಿಗಳು ಪಂಚಮಿ ಪೈ ಮತ್ತು ಶಿರಾಲಿ ಶೆಟ್ಟಿ. ಇವು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು, ಸಮಯ 6:05 ಆಗಲಿದೆ. ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಆರ್ಎನ್ ಜಯಗೋಪಾಲ್ ಅವರ ರಚನೆ. ಈಗ ಜಪಿಸೋ ಜಪಿಸೋ ಶ್ರೀಕೃಷ್ಣ ನಾಮ.

0: ಭಕ್ತಿಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 6:20 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಒಮಾನ ದೇಶಸ್ಯ ತಟೆ ವಾಣಿಜ್ಯಿಕ ನೌಕಾಯಾನಸ್ಯ GFS ಗ್ಯಾಲೆಕ್ಸಿ ಇತ್ಯಸ್ಯ ಉಪರಿ ಆಕ್ರಮಣಸ್ಯ ಭಾರತಂ ನಿಂದಾಂ ಅಕರೋತ್. 10 ಭಾರತೀಯಾಃ ರಕ್ಷಿತಾಃ, ಏಕಶ್ಚ ಲುಪ್ತೋಸ್ತಿ ಇತಿ ಸೂಚ್ಯತೆ. ಭಾರತದೇಶಃ ಅಸ್ಮಿನ್ ಕ್ಷೇತ್ರೆ ವಾಣಿಜ್ಯಿಕ ನೌಕಾಯಾನಸ್ಯ ಉಪರಿ ನಿರಂತರ ಆಕ್ರಮಣಾನಾಂ ವಿಷಯೆ ಚಿಂತಾಂ ಪ್ರಾಕಟಯತ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ದೇಶಾನಾಂ ಪರಿಭ್ರಮಣ ಕಾಲೆ ಅನೇಕಾಃ ಸಂಧಿಃ ಸಮಾಪ್ಯ ನವದೆಹಲೀಂ ಪ್ರತ್ಯಾಗತವಾನ್. ಗೃಹಮಂತ್ರಿ ಅಮಿತ್ ಶಾಹ ಅಹಮದಾಬಾದ್ ನಗರೆ ಅನೇಕಾಸಾಂ ವಿಕಾಸ ಪರಿಯೋಜನಾನಾಂ ಉದ್ಘಾಟನಂ ಶಿಲಾನ್ಯಾಸಂಚ ಅಕರೋತ್. ಕರ್ಮಚಾರಿ ಭವಿಷ್ಯನಿಧಿ ಸಂಘಟನಂ ಸ್ವಾಯತ್ತ ಭವಿಷ್ಯ ನಿಧಿ ನ್ಯಾಸಂ ಸಂಚಾಲ್ಯಮಾನಾನಾಂ ಪ್ರತಿಷ್ಠಾನೇಭ್ಯಃ ತೇಷಾಂ ಸ್ಥಿತಿಂ ನಿಯಮಿತಂ ಕರ್ತುಂ ಷಣ್ಮಾಸಸ್ಯ ಎಮ್ನೆಸ್ಟಿತಿ ಯೋಜನಾ ಪ್ರವರ್ತಯತಿ. ವಿಂಬಲ್ಡನ್ ಕ್ರೀಡಾಯಾಂ ಯಾನಿಸ್ ಸಿನರ್ ಇತ್ಯೇಷಃ ಅದ್ಯ ಸಾಯಂಕಾಲೆ ಅಲೆಕ್ಸಾಂಡರ್ ಜ್ವೇರೆವ್ ಇತ್ಯನೇನ ಸಹ ಪುರುಷ ಏಕಲ್ ಉಪಾಧಿಂ ಪ್ರಾಪ್ತುಂ ಸಂಘರ್ಷಂ ಕರಿಷ್ಯತಿ. ಅಪಿ ಚ ಫಿಫಾ ವಿಶ್ವಚಷಕ ಕ್ರೀಡಾಯಾಂ ಇಂಗ್ಲೆಂಡ್ ದೇಶಃ ಅರ್ಜೆಂಟೀನಾ ದೇಶಸ್ಯ ಉಪಾಂತ್ಯ ಚಕ್ರಂ ಪ್ರವಿಶತಃ. ಅಥ ವಾರ್ತಾಃ ವಿಸ್ತರೇಣ. ಅದ್ಯ ಪೂರ್ವಂ ಒಮಾನ್ ದೇಶಸ್ಯ ತಟೆ GFS ಗ್ಯಾಲೆಕ್ಸಿ ಇತಿ ವಾಣಿಜ್ಯ ನೌಕಾಯಾಂ ಕೃತಾಕ್ರಮಣಸ್ಯ ಭಾರತಂ ನಿಂದಾಂ ಅಕರೋತ್. ವಿದೇಶ ಮಂತ್ರಾಲಯೇನ ಏಕಸ್ಮಿನ್ ವಕ್ತವ್ಯೆ ಸೂಚಿತಂ ಯತ್ ನೌಕಾಯಾಂ ಸ್ಥಿತಾನಾಂ ಏಕಾದಶ ಭಾರತೀಯ ನಾಗರಿಕೇಃ 10 ಜನಾಃ ರಕ್ಷಿತಾಃ, ಏಕಃ ಭಾರತೀಯಃ ನಾಗರಿಕಃ ಲುಪ್ತಃ ಇತಿ ಕಥ್ಯತೆ. ಸಹ ಅವದತ್ ಯತ್ ಒಮಾನ್ ದೇಶೆ ಭಾರತೀಯ ದೂತಾವಾಸಃ ಪರಿಸ್ಥಿತಿಂ ನಿಕಟತಯಾ ನಿರೀಕ್ಷಮಾಣಃ ಅಸ್ತಿ. ಸಾಂಪ್ರತಿಕೆ ಚ ಅನ್ವೇಷಣೋದ್ಧಾರ ಕಾರ್ಯೆ ಒಮಾನ ಅಧಿಕಾರಿಭಿಃ ಸಹ ಸಕ್ರಿಯತಯಾ ಸಮನ್ವಯಂ ಕುರ್ವನಸ್ತಿ ಇತಿ. ಭಾರತೇನ ಕ್ಷೇತ್ರೇಸ್ಮಿನ್ ವಾಣಿಜ್ಯ ನೌಕಾಯಾನಾನಾಂ ಉಪರಿ ನಿರಂತರತಯಾ ಕೃತಾಕ್ರಮಣಾನಾಂ ವಿಷಯೆ ಚಿಂತಾ ಪ್ರಕಟಿತಾ ಅಸ್ತಿ. ವಿದೇಶ ಮಂತ್ರಾಲಯಃ ಅವದತ್ ಯತ್ ಅಸ್ಮಿನ್ ಕ್ಷೇತ್ರೆ ವಾಣಿಜ್ಯಿಕ ನೌವಹನಸ್ಯ ನಾಗರಿಕ ಮೂಲಸೌಕರ್ಯಾಣಾಂಚ ಲಕ್ಷ್ಯೀಕರಣಂ ಸಮಾಪ್ತಂ ಭವೇತ್. ತಥಾ ಚ ಅಂತಾರಾಷ್ಟ್ರೀಯ ವಿಧಿಂ ಅನುಸೃತ್ಯ ಅಸ್ಮಿನ್ ಕ್ಷೇತ್ರೆ ಅಂತಾರಾಷ್ಟ್ರೀಯ ಜಲಮಾರ್ಗೈಃ ಸ್ವತಂತ್ರಂ ನಿರ್ವಿಘ್ನಂ ನೌವಹನಂ ವಾಣಿಜ್ಯಂ ಚ ಯಥಾಶೀಘ್ರಂ ಪುನಃ ಸ್ಥಾಪಯೇದಿತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ದೇಶಾನಾಂ 6 ದಿವಸೀಯಂ ಸಫಲ

ಭ್ರಮಣಂ ಸಮಾಪ್ಯ ನವದಿಲ್ಲೀಂ ಪ್ರತ್ಯಾಗತವಾನ್. ಸ್ವಸ್ಯ ತ್ರಿರಾಷ್ಟ್ರ ಯಾತ್ರಾಯಾಹ ಪ್ರಥಮೇ ಚರಣೆ ಶ್ರೀಮೋದಿ ಇಂಡೋನೇಷ್ಯಾ ದೇಶಂ ಅಗಚ್ಛತ್. ಭ್ರಮಣಾವಧೌ ಪ್ರಧಾನಮಂತ್ರಿ ಇಂಡೋನೇಷ್ಯಾ ದೇಶಸ್ಯ ರಾಷ್ಟ್ರಪತಿನಾ ಸಹ ದ್ವೈಪಾಕ್ಷಿಕಂ ಚರ್ಚಾಂ ಕೃತ್ವಾ ಪ್ರಗತಿಂ ಸಮೀಕ್ಷಿತವಾನ್. ಉಭೌ ದೇಶೌ ರಕ್ಷಾಯಾಹ ಮಹತ್ವಪೂರ್ಣಾನಾಂ ದುರ್ಲಭಾನಾಂ ಚ ಭೂಖನಿಜಾನಾಂ ಕೃಷೇಃ ಸಮುದ್ರೀಯ ಸುರಕ್ಷಾಯಾಹ ಅಂತರಿಕ್ಷಸ್ಯ ಚ ಕ್ಷೇತ್ರೇಷು ಸಂಧಿಪತ್ರಾಣಾಂ ಆದಾನ ಪ್ರದಾನಂ ಅಕುರ್ವನ್. ತಸ್ಯ ಭ್ರಮಣಕಾಲೇ ಪ್ರಧಾನಮಂತ್ರಿಣೇ ಶ್ರೀ ಮೋದಿನೇ ಇಂಡೋನೇಷ್ಯಾ ಗಣರಾಜ್ಯಸ್ಯ ಸರ್ವೋಚ್ಚ ನಾಗರಿಕ ಸಮ್ಮಾನ ಪದಕಂ ಬಿನಟಾಂಗ್ ಆದಿಪೂರ್ಣ ಇತಿ ಪ್ರದತ್ತಂ. ಪ್ರವಾಸಸ್ಯ ದ್ವಿತೀಯೇ ಚರಣೆ ಪ್ರಧಾನಮಂತ್ರಿ ಶ್ರೀಮೋದಿ ಆಸ್ಟ್ರೇಲಿಯಾ ದೇಶಸ್ಯ ಮೆಲ್ಬರ್ನ್ ನಗರೆ ಗತವಾನ್, ಯತ್ರ ಸಹ ಆಸ್ಟ್ರೇಲಿಯಾ ದೇಶಸ್ಯ ಪ್ರಧಾನಮಂತ್ರಿಣಾ ಸಹ ತೃತೀಯೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಸಮ್ಮೇಳನೆ ಭಾಗಂ ಅಗೃಹಣಾತ್. ಅಸ್ಯಾಹ ಯಾತ್ರಾಯಾಹ ಕಾರಣಾತ್ ಆಸ್ಟ್ರೇಲಿಯಾ ದೇಶಾತ್ ಭಾರತಂ ಪ್ರತಿ ಯುರೇನಿಯಂ ಇತ್ಯಸ್ಯ ಆಪೂರ್ತಿಃ ಅಪಿ ಅಭವತ್. ತ್ರಿರಾಷ್ಟ್ರ ಯಾತ್ರಾಯಾಹ ಅಂತಿಮೇ ಚರಣೆ ಪ್ರಧಾನಮಂತ್ರಿ ಆಕ್ಲೆಂಡ್ ನಗರಂ ಗತವಾನ್. ಭಾರತ ನ್ಯೂಜಿಲೆಂಡ್ ದೇಶಯೋಃ ಪ್ರಧಾನಮಂತ್ರಿಣೌ ಭಾರತ ನ್ಯೂಜಿಲೆಂಡ್ ದೇಶಯೋಃ ಸಾಮರಿಕ ಸಹಭಾಗಿತ್ವಸ್ಯ ನಿರ್ಮಾಣಸ್ಯ ಘೋಷಣಾಂ ಅಕುರುತಾಂ. ಗೃಹಮಂತ್ರಿ ಅಮಿತ್ ಶಾಹ ಅದ್ಯ ಅಹಮದಾಬಾದ್ ನಗರೆ ಪಂಚೋತ್ತರ ಚತುಶ್ಶತ ಕೋಟಿ ರೂಪ್ಯಕಾಣಾಂ ಅಹಮದಾಬಾದ್ ನಗರ ನಿಗಮೇತ್ಯಸ್ಯ ವಿಕಾಸ ಪರಿಯೋಜನಾನಾಂ ಶೃಂಖಲಾಯಾಃ ಉದ್ಘಾಟನಂ ಶಿಲಾನ್ಯಾಸಂ ಚ ಕೃತವಾನ್. ಅಸ್ಮಿನ್ ಅವಸರೆ ಸಹ ಏಕ್ ಪೇಡ್ ಮಾ ಕೆ ನಾಮ್ ಇತ್ಯಭಿಯಾನಸ್ಯಾಂತರ್ಗತಂ ವಿಶಾಲಂ ವೃಕ್ಷಾರೋಪಣಾಭಿಯಾನಂ ಪ್ರಾರಬ್ಧವಾನ್, ಯಸ್ಮಿನ್ ಅದ್ಯ ತಸ್ಯ ಲೋಕಸಭಾಮಂಡಲೆ ಗಾಂಧಿನಗರೆ ಪಂಚವಿಂಶತಿ ಲಕ್ಷಾಧಿಕೈಕ ಕೋಟ್ಯಧಿಕಾಃ ವೃಕ್ಷಾಃ ರೋಪಿತಾಃ. ಸಭಾಂ ಸಂಬೋಧಯನ್ ಶ್ರೀಶಾಹಃ ಊನವಿಂಶತ್ಯಧಿಕ ದ್ವಿಸಹಸ್ರತಮ ವರ್ಷಸ್ಯ ನಿರ್ವಾಚನ ಪರ್ಯಂತಂ ನಿರ್ವಾಚನ ಕ್ಷೇತ್ರಸ್ಯ ಹರಿತಾವರಣಂ ವಿಂಶತಿ ಪ್ರತಿಶತಂ ಯಾವತ್ ವರ್ಧಯಿತುಂ ದೀರ್ಘಕಾಲೀನ್ ಪರ್ಯಾವರಣ ಮಾರ್ಗಚಿತ್ರಂ ಅಧೋರೇಖಿತವಾನ್. ಪ್ರಿಯಾಃ ಶ್ರೋತಾರಃ, ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣೀತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯತಂತ್ರಾಂಶೇ ಅಪಿ ಉಪಲಬ್ಧೋ ಭವಿಷ್ಯತಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇತ್ಯೇಷಾ ಪಾರ್ಶ್ವಗಾಯಿಕಾಯಾಃ ಎಸ್ ಜಾನಕಿ ಅಮ್ಮಾ ಇತ್ಯಸ್ಯಾಃ ಮೃತ್ಯೋಃ ವಿಷಯೆ ಶೋಕಂ ಪ್ರಕಟಿತವತಿ. ಸಾಮಾಜಿಕ ಅಂತರ್ಜಾಲೀಯ ಪಟಲೆ ರಾಷ್ಟ್ರಪತಿ ಅವದತ್ ಯತ್ ದೇಶೆ ಸಂಗೀತಸ್ಯ ಏಕಂ ಪ್ರತೀಕಂ ನಷ್ಟಂ ಅಭವದಿತಿ. ವಿಯತನಾಂ ದೇಶಸ್ಯ ಭಾರತೀಯ ದೂತಾವಾಸಃ ಅದ್ಯ ಸೂಚಿತವಾನ್ ಯತ್ ವಿಯತನಾಂ ದೇಶಸ್ಯ ಫುಕ್ವೋಕ್ ದ್ವೀಪಸ್ಯ ಸಮೀಪೆ ಹ್ಯಃ ನೌಕಾಯಾನ ಪಲಾಯನೆ ಮೃತಾನಾಂ ಪಂಚದಶ ಭಾರತೀಯ ನಾಗರಿಕಾಣಾಂ ಮೃತ ಶರೀರಾಣಿ ವಿಯತನಾಂ ದೇಶಸ್ಯ ಹೋಚಿಮಿನ್ ನಗರಂ ಪ್ರತಿ ಪ್ರೇಷ್ಯಂತೆ. ಏಕಸ್ಮಿನ್ ಸಾಮಾಜಿಕ ಮಾಧ್ಯಮ ಪ್ರಸಾರೆ ದೂತಾವಾಸಃ ಅವದತ್ ಯತ್ತತ್ರ ಅವಶ್ಯಕ ಔಪಚಾರಿಕತಾನಾಂ ಸಮಾಪ್ತೇಃ ಅನಂತರಂ ಮೃತ ಶರೀರಾಣಿ ಯಥಾಶೀಘ್ರಂ ಭಾರತಂ ಪ್ರತಿ ಪ್ರೇಷ್ಯಂತೆ. ದೂತಾವಾಸಃ ವಾಣಿಜ್ಯ ದೂತಾವಾಸವಾತಶ್ಚ ವಿಯತನಾಂ ಅಧಿಕಾರಿಭಿಃ ಸಹ ನಿಕಟತಯಾ ಸಮನ್ವಯಂ ಕುರ್ವನ್ ಅಸ್ತಿ. ತಥಾ ಚ ಮೃತ ಶರೀರಾಣಾಂ ಭಾರತಂ ಪ್ರತಿ ಶೀಘ್ರಂ ಪರಿವಹನಂ ಸುಕರಂ ಕರ್ತುಂ ಸರ್ವಾನ್ ಸಂಭಾವಯಾನ್ ಸಹಾಯಾನ್ ಆಶ್ವಾಸಯಂತೀತ್ಯಪಿ ಸಹ ಅವದತ್. ಅದ್ಯ ಪ್ರಾತಃ ಅಮೆರಿಕಾ ದೇಶ ಇರಾನ್ ದೇಶಸ್ಯ ಉಪರಿ ನೂತನಾನಿ ಆಕಾಶೀಯ ಆಕ್ರಮಣಾನಿ ಆರಬ್ಧವಾನ್. ತೆಹರಾನ್ ದೇಶೋಪಿ ಹೊರ್ಮುಜ್ ಜಲಸಂಧಿ ಮಧ್ಯೆ ವಾಣಿಜ್ಯ ನೌಕಾಯಾಃ ಉಪರಿ ಆಕ್ರಮಣಂ ಕೃತ್ವಾ ತಸ್ಯ ಕರ್ಮಚಾರಿಣಃ ನೌಕಾತಃ ಪರಿತ್ಯಾಗಂ ಕರ್ತುಂ ಬಾಧ್ಯಂ ಕೃತವಾನ್. ಯುಎಸ್ ಸೆಂಟ್ರಲ್ ಕಮಾಂಡ್ ಇತ್ಯಯಂ ಅವದತ್ ಯ ಕ್ಷಿಪಣಿ ಡ್ರೋನ್ ಸಂಚಾರ ಸೌಕರ್ಯಾಣಿ ಚ ಮಿಲಿತ್ವಾ ಪ್ರಾಯಃ ಚತ್ವಾರಿಂಶದಧಿಕೈಕಶತಂ ಇರಾನಿ ಸೈನ್ಯಸ್ಥಲಾನಿ ಲಕ್ಷ್ಯೀಕೃತಾನಿ. ಇರಾನ್ ದೇಶಃ ಬಹ್ರೀನ್ ಕುವೈತ್ ಕತಾರ್ ಸಂಯುಕ್ತ ಅರಬ್ ಅಮಿರಾತ್ ಈ ದೇಶಾನ್ ಲಕ್ಷ್ಯೀಕೃತ್ಯ ಕ್ಷಿಪಣಿ ಡ್ರೋನ್ ಆಕ್ರಮಣೈಃ ಪ್ರತ್ಯುತ್ತರಂ ಪ್ರದತ್ತವಾನ್. ಕತರ ದೇಶಃ ಕುವೈತ್ ದೇಶಶ್ಚ ಆಗಚ್ಛತಾಂ ಪ್ರಕ್ಷೇಪಕಾನ್ ಅವರೋಧಯಿತ್ವಂತೌ ಇತಿ ಅವದತಾಂ. ಕೂಟನೀತಿ ಕ್ಷೇತ್ರೆ ಪ್ರಸಾರ ಮಾಧ್ಯಮೇಷು ನಿವೇಶೇಷು ಚ ಗಲ್ಫ್ ರಾಷ್ಟ್ರಂ ಪ್ರಮುಖ ವೈಶ್ವಿಕ ಪುರೋಧತ್ವೇನ ಪರಿವರ್ತಯತಃ. ಕತರ ದೇಶಸ್ಯ ಪೂರ್ವ ಪ್ರಮುಖಃ ಅಮೀರ್ ಶೇಖ್ ಹಮದ್ ಬಿನ್ ಖಲೀಫಾ ಅಲ್ ಥಾನಿ ಇತ್ಯೇಷಃ ಚತುಸ್ಸಪ್ತತಿ ವಯಸಿ ಅಮ್ರಿಯತ್. ಶೇಖ್ ಹಮದ್ ಇತ್ಯಯಂ ಕತರ ದೇಶೆ ಅಷ್ಟಾದಶ ವರ್ಷಾಣಿ ಯಾವತ್ ಶಾಸನಂ ಅಕರೋತ್. ತತಃ ಪೂರ್ವಂ ಸಹ ತ್ರಯೋದಶೋತ್ತರ ದ್ವಿಸಹಸ್ರತಮೆ ವರ್ಷೆ ಕ್ಷೇತ್ರೀಯ ಪರಂಪರಾಂ ಸಮುಲ್ಲಂಘ್ಯ ಸ್ವೇಚ್ಛಯಾ
स्वपुत्राय अधिक

ಯಾನ್ ಸನ್ಯಾಸಿಯಾಪೆ ಸಿನಿಮೊಗು ಮಹೇಶ್ವರ ಮೇರ್ನ ಜೊತೆ ಎಸ್ ಜಾನಕಿ ಪಂತಿನ ಪದೋ ಭೋಜ ಸುವರ್ಣ ಮೇರ್ನ ರಚನೆಗೆ ಸಂಗೀತ ಕೊಡ್ತಿನಾರು ಉಪೇಂದ್ರ ಕುಮಾರ್.

0: ಈತನೇಟ ಎಸ್ ಜಾನಕಿ ಮೇರ್ನಾ ಸೊರಟ್ಟು ಸಹಗಾಯಕನೊಟ್ಟಿಗೆ ತುಳು ಸಿನಿಮಾದ ಪದಕ್ಲೇನು ಕೇಂಡರು. ಆಕಾಶವಾಣಿ ಮಂಗಳೂರು. ಸಮಯ 6:37 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆಗಳು, ಆ ಬಳಿಕ ಪ್ರದೇಶ ಸಮಾಚಾರ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಸಮಯ 6:37:15. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಕೇಳುವರೆ.
2: ಅಪ್ಪ, 3,000 ಕೊಡಿ.
3: ಯಾಕೆ?
2: ನನ್ನ ಪಾಕೆಟ್ ಮನಿ.
3: ಅರೆ, ಈಗ ಬರೀ 2,000 ಕ್ಯಾಶ್ ಇರೋದು?
2: ಅಪ್ಪ, ಬುಲೆಟ್ ಟ್ರೈನ್ ಯುಗದಲ್ಲಿ ಎತ್ತಿನ ಗಾಡಿ ನಡೆಸಿದಿರಾ? ಡಿಜಿಟಲ್ ಪೇಮೆಂಟ್ ಮಾಡಿ. ಹೇ ಅಲ್ಲ, ಹಾ ಸೀದಾ UPI ಪೇಮೆಂಟ್ ಮಾಡಿ, ತುಂಬಾ ಸುಲಭ.
3: ಅರೆ ವಾ, ನನ್ಗೂ ಕಲಿಸು. ನನ್ನ 1,000 ತಗೊಂಡ್ ಹೋಗು.
2: ನಿಮ್ ಮೊಬೈಲ್ ಕೊಡಿ.
3: ತಗೋ ತಗೋ.
4: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
5: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
6: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ?

0: ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি, আর আপনারাও এর সাথে যোগদান করুন.

0: परसती धारा। अथ मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुनो।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: राग्रम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು: ಸಕಲ ಸರ್ಕಾರಿ ಗೌರವದೊಂದಿಗೆ ಮೇರು ಗಾಯಕಿ ಎಸ್ ಜಾನಕಿ ಅಂತ್ಯಕ್ರಿಯೆ. ರಾಜ್ಯದಲ್ಲಿ ಉದ್ಯೋಗ ಕ್ರಾಂತಿ, 4723 ಹುದ್ದೆ ಭರ್ತಿ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಹಿರಿಯ ನಾಗರಿಕರ ಬದುಕು ಸ್ವಾಭಿಮಾನದಿಂದ ನೋಡಿಕೊಳ್ಳುವುದು ಸರ್ಕಾರದ ಆದ್ಯತೆ, ಸಂಸದ ಗೋವಿಂದ ಕಾರಜೋಳ. ಹಲವು ಜಿಲ್ಲೆಗಳಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಯಶಸ್ವಿ. ಮೇರು ಗಾಯಕಿ ಎಸ್ ಜಾನಕಿ ಅವರ ಅಂತ್ಯಕ್ರಿಯೆ ಇಂದು ಸಂಜೆ ಮೈಸೂರಿನ ಬೋಗಾದಿ ಬಳಿಯ ಕಣಿಯನಹುಂಡಿ ತೋಟದ ಮನೆಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲಾಯಿತು. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಾರ್ವಜನಿಕ ದರ್ಶನಕ್ಕಾಗಿ ಗಾನಕೋಗಿಲೆ ಎಸ್ ಜಾನಕಿ ಅವರ ಪಾರ್ಥಿವ ಶರೀರವನ್ನು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5ರವರೆಗೆ ಇರಿಸಲಾಗಿತ್ತು. ತದನಂತರ ಅವರ ಪಾರ್ಥಿವ ಶರೀರವನ್ನು ಬೋಗಾದಿಯ ಕಣಿಯನಹುಂಡಿ ಬಳಿ ಇರುವ ಅವರ ತೋಟದ ಮನೆಗೆ ಅಂತ್ಯಕ್ರಿಯೆಗಾಗಿ ಮೆರವಣಿಗೆಯ ಮೂಲಕ ಕೊಂಡೊಯ್ಯಲಾಯಿತು. ಸಾವಿರಾರು ಅಭಿಮಾನಿಗಳು ಸರತಿ ಸಾಲಿನಲ್ಲಿ ನಿಂತು ತಮ್ಮ ನೆಚ್ಚಿನ ಗಾಯಕಿಯ ಅಂತಿಮ ದರ್ಶನ ಪಡೆದರು. ಕನ್ನಡ, ಮಲಯಾಳಂ, ತಮಿಳು ಚಿತ್ರರಂಗದ ಪ್ರಮುಖ ಗಣ್ಯರು, ಕಲಾವಿದರು ಹಾಗೂ ರಾಜಕೀಯ ಮುಖಂಡರು ಅಂತಿಮ ದರ್ಶನ ಪಡೆದು ತೀವ್ರ ಸಂತಾಪ ಸೂಚಿಸಿದರು. ಪಾರ್ಥಿವ ಶರೀರ ಕನಿಯನಹುಂಡಿ ತೋಟದ ಮನೆಗೆ ತಲುಪಿದ ನಂತರ ಸಂಜೆ 5:40ಕ್ಕೆ ಧಾರ್ಮಿಕ ವಿಧಿವಿಧಾನ ಹಾಗೂ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಸಾರ್ವಜನಿಕರ ಸಮ್ಮುಖದಲ್ಲಿ ಅಂತ್ಯಕ್ರಿಯೆ ನಡೆಯಿತು. ರಾಜ್ಯದಲ್ಲಿ ಉದ್ಯೋಗ ಕ್ರಾಂತಿ ಶುರುವಾಗಿದೆ. ವಸತಿ ಶಾಲೆ ಶಿಕ್ಷಕರು, ಪೊಲೀಸ್ ಕಾನ್ಸ್ಟೇಬಲ್, ಕಂದಾಯ ಇಲಾಖೆಯಲ್ಲಿನ ಭೂಮಾಪಕರು ಹಾಗೂ ಗ್ರಾಮ ಆಡಳಿತಾಧಿಕಾರಿಗಳು ಸೇರಿದಂತೆ ಸುಮಾರು 4723 ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಹೊರಡಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಮಾಧ್ಯಮದ ಮೂಲಕ ಹೇಳಿದ್ದಾರೆ. ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಬೆಳೆ ಹಾನಿಯನ್ನು ನಿಖರವಾಗಿ ಅಂದಾಜಿಸಿ ಸೂಕ್ತ ಪರಿಹಾರ ನೀಡಲು ಸಹಕಾರಿಯಾಗುವಂತೆ ಉಪಗ್ರಹ ಆಧಾರಿತ ಬೆಳೆ ಸಮೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ. ಇದನ್ನು ಚಿಕ್ಕಮಗಳೂರಿನಲ್ಲಿ ಪ್ರಾಯೋಗಿಕವಾಗಿ ಜಾರಿಗೆ ತರಲಾಗುವುದು. ಅದಲ್ಲದೆ ಎಸ್ಐಆರ್ ಪ್ರಕ್ರಿಯೆ ವೇಳೆ ಜನರಿಗೆ ಅನುಕೂಲವಾಗಲು ಖಾಯಂ ನಿವಾಸ ಪತ್ರವನ್ನು ನೀಡಲು ತೀರ್ಮಾನಿಸಲಾಗಿದೆ ಎಂದು ಅವರು ತಿಳಿಸಿದರು. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಸೈಯದ್ ಯಾಸೀನ್ ಅವರು ಅನಾರೋಗ್ಯದ ಕಾರಣ ಇಂದು ಬೆಳಿಗ್ಗೆ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ಅವರಿಗೆ 74 ವರ್ಷ ವಯಸ್ಸಾಗಿತ್ತು. ಸೈಯದ್ ಯಾಸೀನ್ ಅವರು ಕೇಂದ್ರದ ಮಾಜಿ ಸಚಿವ ಸಿಕೆ ಜಾಫರ್ ಶರೀಫ್ ಅವರ ಅಳಿಯರಾಗಿದ್ದು ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದಿಂದ 6 ಬಾರಿ ಸ್ಪರ್ಧಿಸಿದ್ದರು. 2 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. ಅವರ ಅಂತ್ಯಕ್ರಿಯೆ ಇಂದು ಸಾಯಂಕಾಲ ರಾಯಚೂರು ನಗರದ

0: ಮಲಿವಾಲೆ ಬಾಬಾ ಖಬರಸ್ಥಾನದಲ್ಲಿ ನೆರವೇರಬಹುದು ಎಂದು ಕುಟುಂಬದ ಸದಸ್ಯರು ತಿಳಿಸಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿದರು. ಕೊಡಗು ಜಿಲ್ಲೆಗೆ ನವಮಂಗಳೂರು ಬಂದರು ಸಂಸ್ಥೆಯಿಂದ ಶಾಶ್ವತ ಜನೋಪಯೋಗಿ ಯೋಜನೆಯನ್ನು ಜಾರಿಗೊಳಿಸಲು ಬದ್ದ ಎಂದು ಸಂಸ್ಥೆಯ ಅಧ್ಯಕ್ಷ ಸುಶೀಲ್ ಕುಮಾರ್ ಸಿಂಗ್ ಭರವಸೆ ನೀಡಿದ್ದಾರೆ. ಮಡಿಕೇರಿಯಲ್ಲಿ ಕೊಡಗು ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ನಿಯೋಗದೊಂದಿಗೆ ಸಭೆ ನಡೆಸಿ ಮಾಹಿತಿ ಪಡೆದು ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಕೊಡಗು ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ನ ಗೌರವ ಸಲಹೆಗಾರ ಜಿ ಚಿದ್ವಿಲಾಸ್ ಪ್ರಸ್ತಾವನೆ ಸಲ್ಲಿಸಿ ಕೊಡಗು ಜಿಲ್ಲೆಯಿಂದ ಬಹುತೇಕ ಕಾಫಿ ವಹಿವಾಟು ನವಮಂಗಳೂರು ಬಂದರಿನ ಮೂಲಕ ಆಗುತ್ತಿದೆ. ನವಮಂಗಳೂರಿನ ಆರ್ಥಿಕ ಲಾಭಕ್ಕೂ ಕೊಡಗಿನಿಂದ ಸರಬರಾಜಾಗುತ್ತಿರುವ ಕಾಫಿ ಪರೋಕ್ಷವಾಗಿ ಕಾರಣವಾಗುತ್ತಿದೆ ಎಂದರು. ಈ ನಿಟ್ಟಿನಲ್ಲಿ ನವಮಂಗಳೂರು ಬಂದರು ಟ್ರಸ್ಟ್ನಿಂದ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ನಿಧಿ ಬಳಸಿ ಕೊಡಗು ಜಿಲ್ಲೆಯಲ್ಲಿ ಜನರಿಗೆ ಪ್ರಯೋಜನವಾಗುವಂತಹ ಶಾಶ್ವತ ಯೋಜನೆಯನ್ನು ಜಾರಿಗೊಳಿಸುವಂತೆ ಕೋರಿದರು. ಈ ಪ್ರಸ್ತಾವನೆಗೆ ಸುಶೀಲ್ ಕುಮಾರ್ ಪೂರಕವಾಗಿ ಸ್ಪಂದಿಸಿದರು. ದೇಶದ ಹಿರಿಯ ನಾಗರಿಕರ ಬದುಕು ಸ್ವಾಭಿಮಾನದಿಂದ ಕೂಡಿರುವಂತೆ ನೋಡಿಕೊಳ್ಳುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದ ಗೋವಿಂದ ಕಾರಜೋಳ ತಿಳಿಸಿದ್ದಾರೆ. ನಗರದ ಎಸ್ಎಸ್ಕೆಎಸ್ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ರಾಷ್ಟೀಯ ವಯೋಶ್ರೀ ಯೋಜನೆಯಡಿ ಹಿರಿಯ ನಾಗರಿಕರಿಗೆ ಉಚಿತ ಸಾಧನ ಸಲಕರಣೆಗಳ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ವೈಯಕ್ತಿಕ ಕಾಳಜಿಯ ಫಲವಾಗಿ ಹಿರಿಯ ನಾಗರಿಕರ ಕಲ್ಯಾಣಕ್ಕಾಗಿ ಹೆಚ್ಚಿನ ಅನುದಾನ ಬಿಡುಗಡೆಯಾಗಿದ್ದು ದೇಶಾದ್ಯಂತ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಎಂದರು. ಬಡತನದ ಕಾರಣದಿಂದಾಗಿ ಕನ್ನಡಕ, ಶ್ರವಣ ಸಾಧನ ಹಾಗೂ ವಾಕಿಂಗ್ ಸ್ಟಿಕ್ಗಳಂತಹ ಮೂಲಭೂತ ಉಪಕರಣಗಳನ್ನು ಖರೀದಿಸಲು ಆರ್ಥಿಕ ಶಕ್ತಿ ಇಲ್ಲದ ಹಿರಿಯರಿಗೆ ಈ ಅತ್ಯಾಧುನಿಕ ಸಾಧನಗಳು ಸ್ವಾವಲಂಬನೆಯ ಸಂಕೇತವಾಗಿವೆ ಎಂದು ತಿಳಿಸಿದರು. ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗ, ಹಿರಿಯೂರು, ಚಳ್ಳಕೆರೆ ಮತ್ತು ಹೊಳಲ್ಕೆರೆ ತಾಲೂಕುಗಳ ಒಟ್ಟು 986 ಫಲಾನುಭವಿಗಳಿಗೆ 84,84,000 ರೂಪಾಯಿ ವೆಚ್ಚದಲ್ಲಿ 4,471 ಸಾಧನ ಸಲಕರಣೆಗಳನ್ನು ಹಂಚಲಾಗುತ್ತಿದ್ದು ಉಳಿದ ತಾಲೂಕುಗಳಲ್ಲೂ ಶೀಘ್ರದಲ್ಲೇ ವಿತರಿಸಲಾಗುವುದು ಎಂದು ಭರವಸೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಕಾರ್ಯ ಬಿರುಸಿನಿಂದ ಸಾಗಿದೆ. ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇದುವರೆಗೆ 14,36,920 ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ಈ ಪೈಕಿ 5,57,559 ನಮೂನೆಗಳ ಗಣಕೀಕರಣ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ತಿಳಿಸಿದ್ದಾರೆ. ಜಿಲ್ಲೆಯ 1,661 ಮತಗಟ್ಟೆಗಳ ವ್ಯಾಪ್ತಿಯಲ್ಲಿ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಜೂನ್ 30 ಮನೆ ಮನೆ ಭೇಟಿ ನಡೆಸುತ್ತಿದ್ದಾರೆ. ಇದು ಜುಲೈ 29 ನಡೆಯಲಿದೆ. ಈ ವೇಳೆ 2,516 ಮರಣ, 2,111 ವಲಸೆ, 726 ಡಬಲ್ ಎಂಟ್ರಿ ಮತ್ತು 54 ಗೈರು ಹಾಜರಿ ಪ್ರಕರಣಗಳನ್ನು ಪತ್ತೆ ಹಚ್ಚಲಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಮನೆ ಮನೆ ಭೇಟಿ ಮುಂದುವರೆದಿದ್ದು ಜೂನ್ 30 ಜುಲೈ 11 ವರೆಗೆ 1,89,919 ಗಣತಿ ನಮೂನೆಗಳನ್ನು ಮತದಾರರಿಗೆ ಹಂಚಿಕೆ ಮಾಡಲಾಗಿರುತ್ತದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿಗಳೂ ಆಗಿರುವ ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಇಟ್ನಾಳ್ ಅವರು ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಮುಂಗಾರು ದುರ್ಬಲವಾಗಿರುವ ಹಿನ್ನೆಲೆಯಲ್ಲಿ ರೈತರು ಬೆಳೆ ರಕ್ಷಣೆಗಾಗಿ ತೇವಾಂಶ ಸಂರಕ್ಷಣಾ ಕ್ರಮಗಳಿಗೆ ಆದ್ಯತೆ ನೀಡಬೇಕೆಂದು ಯಾದಗಿರಿ ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕ ರತೇಂದ್ರನಾಥ್ ಸೂಗೂರ್ ಸಲಹೆ ನೀಡಿದ್ದಾರೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಅವರು, ಬಿತ್ತನೆಗೂ ಮುನ್ನ ಬೀಜೋಪಚಾರಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕು. ನೀರಿನ ಕೊರತೆ ಇರುವ ಪ್ರದೇಶಗಳಲ್ಲಿ ನೆವಣೆ, ಜೋಳ ಮತ್ತು ಸಜ್ಜೆಯಂತಹ ಕಡಿಮೆ ನೀರು ಬಯಸುವ ಬೆಳೆಗಳನ್ನು ಬೆಳೆಸುವುದು ಸೂಕ್ತ ಎಂದಿದ್ದಾರೆ. ದ್ವಿದಳ ಧಾನ್ಯ

0: ಗಳಿಗೆ ರೈಸೋಬಿಯಂ ಹಾಗೂ ಏಕದಳ ಧಾನ್ಯಗಳಿಗೆ ಅಜೋಸ್ಪೊರಿಲಂ ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡಬೇಕು. ಜೊತೆಗೆ ಟ್ರೈಕೋಡರ್ಮಾ ಶಿಲೀಂಧ್ರನಾಶಕ ಬಳಸಿ ಬೀಜ ಸಂಸ್ಕರಣೆ ನಡೆಸುವುದರಿಂದ ಆರಂಭಿಕ ಹಂತದಲ್ಲಿಯೇ ರೋಗ ಬಾಧೆಯನ್ನು ತಡೆಯಬಹುದು ಎಂದು ಸಲಹೆ ನೀಡಿದ್ದಾರೆ. ಅಗಲಿದ ಖ್ಯಾತ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರಿಗೆ ಕರ್ನಾಟಕ ಕಾವಲು ಪಡೆ, ಜಯ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಯುವ ಕರ್ನಾಟಕ ವೇದಿಕೆ ವತಿಯಿಂದ ಚಾಮರಾಜನಗರದಲ್ಲಿ ಜಿಲ್ಲೆಯಾದ್ಯಂತ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಚಾಮರಾಜನಗರದ ಗುಂಡ್ಲುಪೇಟೆ ಮತ್ತು ಕೊಳ್ಳೇಗಾಲ ಪ್ರವಾಸಿ ಮಂದಿರದಲ್ಲಿ ಕಾವಲು ಪಡೆ, ಜಯ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಯುವ ಕರ್ನಾಟಕ ಕಾರ್ಯಕರ್ತರು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮೌನಾಚರಣೆ ನಡೆಸಿದರು. ಇದೇ ವೇಳೆ ಕನ್ನಡ ಪರ ಹೋರಾಟಗಾರ ಅಯಾಜ್ ಮಾತನಾಡಿ, ತಮ್ಮ ಸುಮಧುರ ಕಂಠದಿಂದ ಸಂಗೀತ ಪ್ರಿಯರನ್ನು ಮೋಡಿ ಮಾಡಿದ್ದ ಎಸ್ ಜಾನಕಿ ಗಾಯನ ನಿಲ್ಲಿಸಿದ್ದಾರೆ. ಆಂಧ್ರಪ್ರದೇಶದಲ್ಲಿ ಜನಿಸಿದ್ದರೂ ಜಾನಕಿಯವರಿಗೆ ಕರ್ನಾಟಕದ ಮೇಲೆ ವಿಶೇಷ ಪ್ರೀತಿಯಿತ್ತು. ಹೀಗಾಗಿ ಕನ್ನಡದಲ್ಲಿ 8,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿ ಸಂಗೀತ ಆಸಕ್ತರ ಮನಗೆದ್ದಿದ್ದರು ಎಂದರು. ವಿದ್ಯುತ್ ಪ್ರಸರಣ ಮಾರ್ಗದ ಸಂತ್ರಸ್ತ ರೈತರಿಗೆ ಶೇಕಡ 35% ಹೆಚ್ಚಿನ ಪರಿಹಾರವನ್ನು ವಿತರಿಸುವ ಒಪ್ಪಂದದೊಂದಿಗೆ ಲೋಕ್ ಅದಾಲತ್ನಲ್ಲಿ 48 ಪ್ರಕರಣಗಳನ್ನು ರಾಮನಗರ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶ ಎಂಎಚ್ ಅಣ್ಣಯ್ಯನವರ್ ಅವರ ಸಮ್ಮುಖದಲ್ಲಿ ಇತ್ಯರ್ಥಪಡಿಸಲಾಗಿದೆ. ಈ ಕುರಿತು ಮಾತನಾಡಿದ ನ್ಯಾಯಮೂರ್ತಿ ಎಂಎಚ್ ಅಣ್ಣಯ್ಯನವರ್, ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ ಈ ಬಾರಿ ಹಿರಿಯ ನಾಗರಿಕ ಕಕ್ಷಿದಾರರ ಪ್ರಕರಣಗಳು, ಪವರ್ ಗ್ರಿಡ್ ಮಾರ್ಗದಲ್ಲಿ ಹೆಚ್ಚಿನ ಪರಿಹಾರ ಕೋರಿದ್ದ ರೈತರ ಪ್ರಕರಣಗಳನ್ನು ಆದ್ಯತೆಯ ಮೇರೆಗೆ ಇತ್ಯರ್ಥ ಮಾಡಲಾಗಿದೆ. ರೈತರಿಗೆ ಶೇಕಡ 35% ಹೆಚ್ಚಿನ ಪರಿಹಾರವನ್ನು ಒದಗಿಸಲಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮೇರು ಗಾಯಕಿ ಎಸ್ ಜಾನಕಿ ಅಂತ್ಯಕ್ರಿಯೆ. ರಾಜ್ಯದಲ್ಲಿ ಉದ್ಯೋಗ ಕ್ರಾಂತಿ, 4,723 ಹುದ್ದೆ ಭರ್ತಿ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಹಿರಿಯ ನಾಗರಿಕರ ಬದುಕು ಸ್ವಾಭಿಮಾನದಿಂದ ನೋಡಿಕೊಳ್ಳುವುದು ಸರ್ಕಾರದ ಆದ್ಯತೆ, ಸಂಸದ ಗೋವಿಂದ ಕಾರಜೋಳ. ಹಲವು ಜಿಲ್ಲೆಗಳಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಯಶಸ್ವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಮಂಗಳೂರು.
2: ಎಜೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಎಲ್ಲಾ ತರಹದ ಕ್ಯಾನ್ಸರ್ ರೋಗಗಳ ಪತ್ತೆ ಹಾಗೂ ಪರಿಣಾಮಕಾರಿ ಚಿಕಿತ್ಸೆಗೆ ಅತ್ಯಾಧುನಿಕ ಸೌಲಭ್ಯಗಳಿಂದ ಕೂಡಿದ ಕರಾವಳಿ ಕರ್ನಾಟಕದ ಒಂದು ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ. FFF, IMRT, IGRT, ಎಲೆಕ್ಟ್ರಾನ್ ಥೆರಪಿ, HDR ಬ್ರಾಕಿ ಥೆರಪಿ ಇನ್ನಿತರ ಅತ್ಯಾಧುನಿಕ ಸೌಲಭ್ಯಗಳು ಲಭ್ಯ. ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಕುಂಟಿಕಾನ, ಮಂಗಳೂರು. 0824222555.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
4: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19,00,000 ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10,00,000 ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
1: ಆಕಾಶವಾಣಿ ಮಂಗಳೂರು. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ: ಕವಿ ಶ್ರೀಧರ ಡಿಎಸ್ ವಿರಚಿತ ಆದಿನಾರಾಯಣ ದರ್ಶನ. ಭಾಗವತರು: ಕಾವ್ಯಶ್ರೀ ಆಜೇರು. ಮದ್ದಳೆ: ಯೋಗೀಶ್ ಆಚಾರ್ಯ ಕೊಂದಲಕೋಡಿ. ಚೆಂಡೆ: ಚಂದ್ರಶೇಖರ ಆಚಾರ್ಯ ಗುರುವಾಯನಕೆರೆ. ನಿರೂಪಣೆ: ಹರೀಶ್ ಮೊಳಂತಿಮೊಗರು.

ಕವಿ ಶ್ರೀಧರ ಡಿ ಎಸ್ ವಿರಚಿತ ಆದಿನಾರಾಯಣ ದರ್ಶನ ಎನ್ನುವ ಪ್ರಸಂಗದಿಂದ ಆಯ್ದ ಕೆಲವು ಹಾಡುಗಳನ್ನು ಈಗ ನಾವು ಪ್ರಸ್ತುತಪಡಿಸುವುದಕ್ಕಿದ್ದೇವೆ. ಮೊದಲಾಗಿ ದ್ವಾರಕಾ ನಗರಿಯಲ್ಲಿ ಬಲಭದ್ರ ಒಡ್ಡೋಲಗವನ್ನು ಕೊಡುವಂತಹ ಸನ್ನಿವೇಶ ಇದು. ದ್ವಾರಕಾ ನಗರಿಯಲ್ಲಿ ಹಲಧರ, ತ್ರಿವಿಡೆ ತಾಳ, ನಾಟಿ ಮತ್ತು ಭೈರವಿ ರಾಗಗಳಲ್ಲಿ

ರಾಜ್ಯಾಧಿಕಾರವನ್ನು ಪಡೆದಾಗಿದೆ. ಆ ಕಾಲದಲ್ಲಿ ಬಲರಾಮ ದ್ವಾರಕೆಯಲ್ಲಿ ಒಡ್ಡೋಲಗವನ್ನು ಕೊಡ್ತಾ ಇದ್ದಾನೆ. ಅರ್ಜುನನೇ ಮೊದಲಾದವರು ಅಲ್ಲಿದ್ದಾರೆ, ಯಾದವರೂ ಇದ್ದಾರೆ. ತಾವು ಒಂದು ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಯಾದವರು ಸಂಕಲ್ಪ ಮಾಡಿದ್ದಾರೆ. ಕೃಷ್ಣನೇ ಯಜ್ಞ ದೀಕ್ಷಿತನಾಗಿ ಕುಳಿತಿರಬೇಕು ಅಂತ ಬಲರಾಮ ಹೇಳ್ತಾನೆ. ಹಾಗೆ ಕೃಷ್ಣ ಯಜ್ಞದೀಕ್ಷಿತನಾದ ಸನ್ನಿವೇಶದಲ್ಲೇ ಬೀದಿಯಲ್ಲಿ ಒಬ್ಬ ಬ್ರಾಹ್ಮಣ ಏನೋ ಆಕ್ಷೇಪದ ಮಾತುಗಳನ್ನು ಹೇಳುತ್ತಾ ಬರುವುದು ಗೊತ್ತಾಗ್ತದೆ. ಆಗ ಕೃಷ್ಣನ ಮಗನಾದಂತಹ ಸಾಂಬ ಬಂದು ಬಲರಾಮನಲ್ಲಿ ಅದನ್ನು ಹೇಳ್ತಾನೆ. ಅವನು ಬ್ರಾಹ್ಮಣನನ್ನು ಕರೆತಂದು ಆಸನದಲ್ಲಿ ಕುಳ್ಳಿರಿಸುವಂತಹ ಸನ್ನಿವೇಶ ಇದು. ಮಣಿದಿತ್ತಾಸನವ, ಇದು ಸುರುಟಿ ಏಕದಲ್ಲಿ.

ಆಳುವ ಅರಸರಲ್ಲಿ ಹೇಳಬೇಕೇನೋ ಹೌದು, ಆದರೆ ಅವರೇ ಪರಸ್ಪರ ಜಗಳವನ್ನು ಮಾಡಿಕೊಳ್ತಾ ಇದ್ದಾರೆ, ಮತ್ಸರಿಸ್ತಾ ಇದ್ದಾರೆ. ಹಾಗಿರುವಾಗ ಅವರಲ್ಲಿ ಹೇಳಿ ಏನು ಪ್ರಯೋಜನ? ಹಾಗಾಗಿ ಭಗವಂತನಾದ ಕೃಷ್ಣನಲ್ಲಿ ಹೇಳೋಣ ಅಂತ ಬಂದೆ ಅಂತ ಆ ಬ್ರಾಹ್ಮಣ ಹೇಳುವಾಗ ಸಮೀಪದಲ್ಲಿ ಇದ್ದಂತಹ ಅರ್ಜುನ ಕೋಪಗೊಳ್ತಾನೆ. ಎಲ್ಲ ಕ್ಷತ್ರಿಯರು ಹಾಗಲ್ಲ, ನಾನು ನಿನ್ನ ಮಕ್ಕಳನ್ನು ರಕ್ಷಿಸ್ತೇನೆ ಅಂತ ಹೇಳುವಾಗ ನೀನು ಯಾರಪ್ಪ ಅಂತ ಬ್ರಾಹ್ಮಣವನಲ್ಲಿ ಕೇಳ್ತಾನೆ. ಆಗ ಅರ್ಜುನ ಅಹಂಕಾರದಿಂದ ಈ ರೀತಿಯಾಗಿ ಉತ್ತರಿಸ್ತಾನೆ, ಗೆದ್ದೆನು ಭಾರತ ಯುದ್ಧದಿ, ಇದು ಮಾರವಿ ಏಕಲ್.

ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರ ಪಕ್ಷದ ವೀರನಾಗಿ ಹೋರಾಡಿದವ ನಾನು, ಅರ್ಜುನ, ತ್ರಿಲೋಕ ವಿಜಯಿ, ಎಂತೆಂತಹ ವಿಕ್ರಮಿಗಳನ್ನೆಲ್ಲ ತಾನು ಗೆದ್ದವನಿದ್ದೇನೆ. ಹಾಗಾಗಿ ನಾನೇ ನಿನ್ನ ಮಕ್ಕಳನ್ನು ನಾನು ರಕ್ಷಿಸ್ತೇನೆ ಅನ್ನುವ ಮಾತನ್ನು ಅರ್ಜುನ ಹೇಳ್ತಾನೆ. ಅದನ್ನು ಕೇಳಿ ಬ್ರಾಹ್ಮಣ ನಗುತ್ತಾನೆ. ಮಾತ್ರವಲ್ಲ, ಈ ರೀತಿಯಾಗಿ ಹೇಳ್ತಾನೆ, ದೇವ ನಿನ್ನ ಭಾವನಾಗಿ. ಇದು ರೂಪಕ ತಾಳ, ಅಭೇರಿ ರಾಗ.

ಭಗವಂತನಾದ ಶ್ರೀಕೃಷ್ಣನೇ ನಿನ್ನ ಭಾವನಾಗಿ ನಿನ್ನ ಬಂಡಿಯ ಬೋವನಾಗಿದ್ದ, ಹಾಗಾಗಿ ನೀನು ಗೆದ್ದದ್ದು ದೊಡ್ಡ ವಿಷಯವೇ ಅಲ್ಲ. ಈಗ ನಾನು 8 ಮಕ್ಕಳನ್ನು ಕಳ್ಕೊಂಡಿದ್ದೇನೆ, ಮತ್ತೆ ನನ್ನ ಮಡದಿ ಗರ್ಭಿಣಿಯಾಗಿದ್ದಾಳೆ. ಈಗ ಮಗುವನ್ನು ರಕ್ಷಿಸುವುದು ನೀನು ಅನ್ನುವುದಕ್ಕೆ ನನಗೆ ಭರವಸೆ ಸಾಲದು ಅಂತ ಬ್ರಾಹ್ಮಣ ಹೇಳ್ತಾನೆ. ಆಗ ಅಹಂಕಾರದಿಂದ ಅರ್ಜುನ ಈ ರೀತಿಯಾಗಿ ಪ್ರತಿಜ್ಞೆಯನ್ನು ಮಾಡ್ತಾನೆ. ಕೊಟ್ಟೆ ಭಾಷೆಯು ಇದು ಘಂಟಾರವ ಅಷ್ಟದಲ್ಲಿ.

ಹೀಗೆ ಅರ್ಜುನ ಭಾಷೆಯನ್ನು ಕೊಡ್ತಾನೆ. ಒಂದು ವೇಳೆ ನಿನ್ನ ಮಕ್ಕಳನ್ನು ಉಳಿಸುವುದಕ್ಕೆ ಸಾಧ್ಯವಾಗದೇ ಇದ್ದರೆ ಅಗ್ನಿಪ್ರವೇಶವನ್ನಾದರೂ ಮಾಡಿಯೇನು ಅಂತ. ಬಲರಾಮ ಹಾಗೆ ಸಾತ್ಯಕಿ ಮೊದಲಾದವರು ಸಂತೋಷ ಪಡ್ತಾರೆ. ಆದರೆ ಕೃಷ್ಣ ಅದನ್ನು ಕೇಳಿ ಮುಗುಳು ನಗುತ್ತಾನೆ. ಅರ್ಜುನನಿಗಿದು ಸಾಧ್ಯ ಇಲ್ಲ ಅನ್ನೋದು ಅವನ ಅಂತರಂಗಕ್ಕೆ ಗೊತ್ತಿದೆ. ಆದರೂ ಪ್ರತಿಜ್ಞಾಬದ್ಧನಾಗಿ ಬ್ರಾಹ್ಮಣನ ಜೊತೆಗೆ ಹೊರಟಂತಹ ಅರ್ಜುನನಲ್ಲಿ ಈ ರೀತಿಯಾಗಿ ಕೃಷ್ಣ ಹೇಳ್ತಾನೆ, ಹೋಗಿ ಬಾ ಪಾರ್ಥ. ಇದು ಮಧ್ಯಮಾವತಿ ಏಕ.

ಧರ್ಮಪುರಿಯಲ್ಲಿರುವ ಬ್ರಾಹ್ಮಣ, ಅವನ ಮನೆಗೆ ನೀನು ಹೋಗು. ನವಮಾಸಗಳು ತುಂಬಿದಂತಹ ಆ ಮಡದಿಗೆ ಹೆರಿಗೆ ಆಗುವಾಗ ಮಗುವಿನ ಕಳ್ಳತನವಾಗದಂತೆ ರಕ್ಷಿಸು. ಆದರೆ ಒಂದು ವೇಳೆ ನಿನಗೆ ಸಾಧ್ಯವಾಗದೇ ಇದ್ದರೆ ಮತ್ತೆ ನೀನು ಮರಳಿ ದ್ವಾರಕೆಗೆ ಬಾ ಅಂತ ಹೇಳಿ ಕೃಷ್ಣ ಕಳುಹಿಸಿಕೊಡ್ತಾನೆ.

ಬಲಿದು ಒಳಗೆ ಯಾರೂ ಬಾರದಂತೆ ನೋಡಿಕೊಳ್ತಾನೆ. ಆದರೂ ಅವನ ಮಡದಿಗೆ ಹೆರಿಗೆ ಆಗುವಾಗ ಒಂದು ಕ್ಷಣಕ್ಕೆ ಶಿಶು ಅಳುವುದು ಕೇಳುತ್ತದೆ. ಆಮೇಲೆ ಇದ್ದಕ್ಕಿದ್ದಂತೆ ಆ ಮಗು ಕಣ್ಮರೆಯಾಗಿ ಬಿಡುತ್ತದೆ. ಇದನ್ನು ನೋಡಿ ಸಿಟ್ಟಿಗೆದ್ದಂತಹ ಬ್ರಾಹ್ಮಣ ಈ ರೀತಿಯಾಗಿ ಅರ್ಜುನನನ್ನು ಛೇಡಿಸ್ತಾನೆ. ವಂದಿಸುವೇನು ಜಗವಂದ್ಯನೇ. ಇದು ಆರ್ಯ ಸವಾಯ್ ಏಕತಾಳದಲ್ಲಿ.

ಹೇಗಾದರೂ ಸರಿ ನಿನ್ನ ಮಕ್ಕಳನ್ನು ರಕ್ಷಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಬಂದವ ನೀನು, ಈಗ ನಿನ್ನಿಂದ ಸಾಧ್ಯವಾಗಲಿಲ್ಲ. ಇದು ನಿನಗೆ ದೊಡ್ಡ ನಮಸ್ಕಾರ. ಯಾಕಂದರೆ ನಾನು ಪಡೆದ ಭಾಗ್ಯ ಇದು. ನನ್ನ ಪ್ರಾರಬ್ಧಕ್ಕೆ ನಿನ್ನನ್ನು ಹೇಳಿ ಏನು ಪ್ರಯೋಜನ ಅಂತ ಛೇಡಿಸ್ತಾನೆ. ಆಗ ದುಃಖಿತನಾದಂತಹ ಅರ್ಜುನ ಇನ್ನೇನು ಬೆಂಕಿಗೆ ಹಾರಿ ಪ್ರಾಣ ಬಿಡಬೇಕು. ಅವನಿಗೆ ನೆನಪಾಗ್ತದೆ ದ್ವಾರಕೆಯಲ್ಲಿ ಕೃಷ್ಣ ಒಂದು ವೇಳೆ ಸಾಧ್ಯವಾಗದಿದ್ದರೆ ಮರಳಿ ಬಾ ಅಂತ ಹೇಳಿದ್ದಾನೆ ಅಂತ. ಹಾಗೆ ತಲೆ ತಗ್ಗಿಸಿ ದುಃಖದಿಂದ ಮರಳಿ ಕೃಷ್ಣನ ಬಳಿಗೆ ಹೋಗ್ತಾನೆ. ಇವನನ್ನು ನೋಡಿದಂತಹ ಕೃಷ್ಣನಿಗೆ ಅರ್ಥ ಆಗ್ತದೆ. ಅವನು ಈ ರೀತಿಯಾಗಿ ಕೇಳ್ತಾನೆ, ಬಂದೆಯ ಪಾರ್ಥ ಕೈ ಸೋತು. ಇದು ಜಂಜೂಟಿ ಅಷ್ಟದಲ್ಲಿ.

ಅರ್ಜುನ, ಪ್ರತಿಜ್ಞೆಯನ್ನು ಪೂರೈಸುವುದಕ್ಕೆ ಸಾಧ್ಯವಾಗದೆ ಕೈಸೋತು ಬಂದಿದ್ದೀ ಅಂತ ನಿನ್ನನ್ನು ನೋಡುವಾಗ ಅರ್ಥ ಆಯಿತು. ಮೊದಲಿನ 8 ಮತ್ತು ಈಗಿನ 1-9 ಮಕ್ಕಳು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿದೆ. ನಿನ್ನನ್ನು ಆ ಸ್ಥಳಕ್ಕೆ ನಾನು ಕರೆದೊಯ್ಯುತ್ತೇನೆ ಅಂತ ಕೃಷ್ಣನ ರಥದಲ್ಲಿ ಅರ್ಜುನನನ್ನು ಕುಳ್ಳಿರಿಸಿಕೊಂಡು ಮುಂದೆ ಮುಂದೆ ಆಕಾಶದ ಕಡೆಗೆ ಸಾಗುತ್ತಾರೆ. ಅವರು ಹೋಗುವುದು ಹೀಗೆ, ಲೋಕಲೋಕಂಗಳನ್ನು ದಾಟುತ್ತಾ. ಇದು ಸಾವೇರಿ ಮತ್ತು ಆರಭಿ ರಾಗಗಳಲ್ಲಿ.

ಭೂಲೋಕದಿಂದ ಮೇಲಕ್ಕೆ ಏರಿದ ರಥ ಲೋಕ ಲೋಕಗಳನ್ನು ದಾಟುತ್ತಾ ದಾಟುತ್ತಾ ಕಾರ್ಗತ್ತಲೆಯಲ್ಲಿ ಬಂದು ಬಂದು ಕೊನೆಗೆ ಹೊಳೆಯುವ ಬೆಳಕಿನ ಲೋಕ ಅರ್ಥಾತ್ ವೈಕುಂಠಕ್ಕೆ ರಥ ಬರ್ತದೆ. ವೈಕುಂಠದಲ್ಲಿ ಕ್ಷೀರಸಾಗರದಲ್ಲಿ ಹಾವಿನ ಹಾಸಿಗೆಯ ಮೇಲೆ ಮಲಗಿದಂತಹ ಮಹಾವಿಷ್ಣುವನ್ನು ಕೃಷ್ಣಾರ್ಜುನರು ನೋಡುವಂತಹ ಸನ್ನಿವೇಶ ಇದು. ಪಾಲಗಡಲೊಳು ಪವಡಿಸಿದ ಭೂಪಾಳಿ ಅಷ್ಟ.

ಹೀಗೆ ಹಾಲಗಡಲಲ್ಲಿ ಮಲಗಿದ ಮಹಾವಿಷ್ಣುವನ್ನು ಕೃಷ್ಣಾರ್ಜುನರು ನೋಡ್ತಾರೆ. ಕೃಷ್ಣಾರ್ಜುನರನ್ನು ಕಂಡಂತಹ ಮಹಾವಿಷ್ಣು ಅವರ ಕುರಿತಾಗಿ ಹೀಗೆ ಹೇಳ್ತಾನೆ, ಎನ್ನಯ ಪೂರ್ಣಾಂಶದಲ್ಲಿ ನವರೋಜ್ ಏಕದಲ್ಲಿ.

ನನ್ನ ಪೂರ್ಣಾಂಶದಿಂದ ನೀನೇ ಭೂಲೋಕದಲ್ಲಿ ಕಾಣಿಸಿಕೊಂಡವನು, ಅರ್ಥಾತ್ ಅವತರಿಸಿದವನು. ನಿನ್ನ ನೆರಳಾಗಿ ಅರ್ಜುನನಿದ್ದಾನೆ. ಹಿಂದೆ ನೀವೇ ನರನಾರಾಯಣ ಋಷಿಗಳಾಗಿದ್ದವರು. ಆದಷ್ಟು ಬೇಗನೆ ನಿಮ್ಮನ್ನು ಮತ್ತೆ ಇಲ್ಲಿಗೆ ಕರೆಸಬೇಕು ಅನ್ನುವುದಕ್ಕಾಗಿ ನಿಮ್ಮನ್ನು ಕರೆಸಿದ್ದೇನೆ. ಮತ್ತು ಕಳೆದು ಹೋದಂತಹ 9 ಮಂದಿ ಮಕ್ಕಳಿದ್ದಾರಲ್ಲ, ಅವರು ನನ್ನ ಬಳಿಯಲ್ಲಿದ್ದಾನೆ ಇದ್ದಾರೆ ಅಂತ ವಿಷ್ಣು ಹೇಳ್ತಾನೆ. ಭೂಸುರ ತನಯರನು, ಇದು ಮೋಹನರಾಗ ಅಷ್ಟತಾಳ.

ಇದುವರೆಗೆ ಕವಿ ಶ್ರೀಧರ ಡಿಎಸ್ ವಿರಚಿತ ಆದಿನಾರಾಯಣ ದರ್ಶನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಕಾವ್ಯಶ್ರೀ ಆಜೇರು, ಮದ್ದಳೆ ಯೋಗೀಶ್ ಆಚಾರ್ಯ ಕೊಂದಲಕೋಡಿ, ಚೆಂಡೆ ಚಂದ್ರಶೇಖರ ಆಚಾರ್ಯ ಗುರುವಾಯನಕೆರೆ, ನಿರೂಪಣೆ ಹರೀಶ್ ಬೊಳಂತಿಮೊಗರು.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಈಗ ದೇವರ ನಾಮ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಸಂಗಡಿಗರೊಂದಿಗೆ ಹಾಡಿರುವ ಗೀತೆ ಉಮೆಯ ಮುಖ ಕಮಲ ದರದಿ ಮಂಜುನಾಥ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ದೇವರ ನಾಮಗಳನ್ನು ಕೇಳಿದಿರಿ. ಇದೊಂದು ಪ್ರಕಟಣೆ. ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಉಳ್ಳಾಲ ಮಂಗಳೂರು. ಇಲ್ಲಿ ಮಳೆಗಾಲದಲ್ಲಿ ನಾಟಿಗೆ ಯೋಗ್ಯವಾದ ಕಸಿ ಗೇರು ಗಿಡಗಳು ನಿಗದಿತ ದರದಲ್ಲಿ ಲಭ್ಯವಿವೆ. ಕಚೇರಿಯ ಅವಧಿ ಅಂದರೆ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಹಾಗೂ ಶನಿವಾರ ಬೆಳಿಗ್ಗೆ 9 ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಗಿಡಗಳನ್ನು ಖರೀದಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 2466249, STD ಕೋಡ್ 0824 ಅಥವಾ ಮೊಬೈಲ್ ಸಂಖ್ಯೆ 9945603997 ಇದನ್ನು ಸಂಪರ್ಕಿಸಬಹುದು ಎಂದು ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾ. ಮಾರುತೀಶ್ ಎಎಂ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಶ್ರೋತೃಗಳೇ, ನಾಳೆ ಸಾಯಂಕಾಲ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಶಿವಪ್ರಸಾದ್ ಹೊಸಮನಿ ಅವರ ಸಮಗ್ರ ಕೃಷಿ ಅನುಭವದ ಕುರಿತು ಅವರೊಂದಿಗೆ ನಡೆಸಿದ ಸಂದರ್ಶನದ ಮೊದಲ ಭಾಗ ಪ್ರಸಾರವಾಗಲಿದೆ. ಸಂದರ್ಶಕರು ರಜನಿ ಭಟ್. ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆಗಳು, ಆ ಬಳಿಕ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ದೇಶದ ಸಮಾಜ ಸುಧಾರಕ ಪರಂಪರೆ ಗೌರವಿಸುವುದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಸ್ಪೇನ್, ಬೆಲ್ಜಿಯಂ, ಫಿನ್ಲೆಂಡ್ಗಳಿಗೆ ಈ ವಾರ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನೇತೃತ್ವದಲ್ಲಿ ಭಾರತೀಯ ಉದ್ಯಮಿಗಳ ನಿಯೋಗ ಭೇಟಿ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಖ್ಯಾತ ಗಾಯಕಿ ಎಸ್ ಜಾನಕಿ ಅಂತ್ಯಸಂಸ್ಕಾರ. ಲಂಡನ್ನಲ್ಲಿ ಭಾರತ ಇಂಗ್ಲೆಂಡ್ ನಡುವಿನ ವನಿತೆಯರ ಟೆಸ್ಟ್ ಕ್ರಿಕೆಟ್ನ ಮೂರನೇ ದಿನದಾಟ ಪ್ರಗತಿಯಲ್ಲಿ. ವಾರ್ತೆಗಳ ವಿವರ. ದೇಶದ ಸಮಾಜ ಸುಧಾರಕರ ಮಹಾನ್ ಪರಂಪರೆಯನ್ನು ಗೌರವಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಸಮಾಜ ಸುಧಾರಕ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ ಮನ್ನತ್ತು ಪದ್ಮನಾಭನ್ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಿ ಮತ್ತು ಮನ್ನಂ ಸ್ಮೃತಿ ಮಂಟಪವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಾಮಾಜಿಕ ನ್ಯಾಯ, ಸಮಾನತೆ, ಶಿಕ್ಷಣ ಮತ್ತು ಸಮುದಾಯ ಸೇವೆಗಾಗಿ ಮನ್ನತ್ತು ಪದ್ಮನಾಭನ್ ತಮ್ಮ ಜೀವನ ಸಮರ್ಪಿಸಿಕೊಂಡಿದ್ದರು. ಅವರು ಆದರ್ಶಗಳ ನಿರಂತರ ಸ್ಫೂರ್ತಿದಾಯಕ ಎಂದರು. ಸಮಾಜ ಸುಧಾರಣೆಯ ಪರಿಕಲ್ಪನೆಯು ಅಷ್ಟಾಗಿ ಪ್ರಚಲಿತದಲ್ಲಿಲ್ಲದ ಕಾಲಘಟ್ಟದಲ್ಲಿ ಮನ್ನತ್ತು ಪದ್ಮನಾಭನ್ ಸಮಾಜ ಸೇವೆಗೆ ಮುಂದಾದರು. ಮಹಾತ್ಮ ಗಾಂಧೀಜಿಯವರೊಂದಿಗೆ ವಂಚಿತರ ಪರವಾಗಿ ಧ್ವನಿ ಎತ್ತುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಎಂದು ಉಪರಾಷ್ಟಪತಿ ಸ್ಮರಿಸಿದ್ದಾರೆ. ಮನ್ನಂ ಸ್ಮೃತಿ ಮಂಟಪದ ಲೋಕಾರ್ಪಣೆಯು ಕೇವಲ ಒಂದು ಕಟ್ಟಡದ ಉದ್ಘಾಟನೆಯಲ್ಲ, ಬದಲಿಗೆ ಶಾಶ್ವತ ಪರಂಪರೆಯ ಪ್ರತಿಷ್ಠಾಪನೆಯಾಗಿದೆ ಎಂದು ಹೇಳಿದ ಅವರು, ಈ ಸ್ಮೃತಿ ಮಂಟಪದ ಮೂಲಕ ದೇಶವು ತನ್ನ ಶ್ರೇಷ್ಠ ಸಮಾಜ ಸುಧಾರಕರಲ್ಲಿ ಒಬ್ಬರಿಗೆ ಗೌರವ ನಮನ ಸಲ್ಲಿಸುತ್ತಿದೆ ಎಂದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಉನ್ನತ ಮಟ್ಟದ ಭಾರತೀಯ ಉದ್ಯಮಿಗಳ ನಿಯೋಗದೊಂದಿಗೆ ನಾಳೆಯಿಂದ ಈ ತಿಂಗಳ 17ರವರೆಗೆ ಸ್ಪೇನ್, ಬೆಲ್ಜಿಯಂ ಮತ್ತು ಫಿನ್ಲೆಂಡ್ ದೇಶಗಳಿಗೆ ಭೇಟಿ ನೀಡಲಿದ್ದಾರೆ. ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ನಾವೀನ್ಯತೆ ಮತ್ತು ಸುಸ್ಥಿರತೆಯ ಮೇಲೆ ಗಮನ ಕೇಂದ್ರೀಕರಿಸುವ ಮೂಲಕ ಯುರೋಪ್ನೊಂದಿಗೆ ಭಾರತದ ಆರ್ಥಿಕ ಪಾಲುದಾರಿಕೆಯನ್ನು ಬಲಪಡಿಸುವುದು ಈ ಭೇಟಿಯ ಉದ್ದೇಶವಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಪ್ರವಾಸದ ಮೊದಲ ಚರಣದಲ್ಲಿ ಅವರು ನಾಳೆ ಸ್ಪೇನ್ನಲ್ಲಿ ಉದ್ಯಮಿಗಳ ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಸಭೆಯು ನವೀಕರಿಸಬಹುದಾದ ಇಂಧನ, ರೈಲ್ವೆ, ಕೃತಕ ಬುದ್ಧಿಮತ್ತೆ, ಸೆಮಿಕಂಡಕ್ಟರ್ಗಳು, ಆಹಾರ ಸಂಸ್ಕರಣೆ ಮತ್ತು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿನ ಅವಕಾಶಗಳನ್ನು ಅನ್ವೇಷಿಸಲು ಉಭಯ ದೇಶಗಳ ಕೈಗಾರಿಕಾ ಮುಖಂಡರನ್ನು ಒಂದುಗೂಡಿಸಲಿದೆ. ನಂತರ ಈ ತಿಂಗಳ 14 ಮತ್ತು 15ರಂದು ಬೆಲ್ಜಿಯಂಗೆ ಭೇಟಿ ನೀಡಲಿರುವ ನಿಯೋಗ ಅಲ್ಲಿ ನಡೆಯಲಿರುವ ಸಭೆಯಲ್ಲಿ ವಿದೇಶಿ ಹೂಡಿಕೆ, ವ್ಯಾಪಾರ ಸರಳೀಕರಣ, ಸುಸ್ಥಿರ ತಂತ್ರಜ್ಞಾನಗಳು ಮತ್ತು ಪೂರೈಕೆ ಸರಪಳಿಗಳ ಚೇತರಿಕೆ ಕುರಿತು ಚರ್ಚೆ ನಡೆಸಲಿದೆ. ಈ ತಿಂಗಳ 16 ಮತ್ತು 17ರಂದು ಫಿನ್ಲೆಂಡ್ ಭೇಟಿ ಸಂದರ್ಭದಲ್ಲಿ ದೂರಸಂಪರ್ಕ, ಸುಧಾರಿತ ಉತ್ಪಾದನೆ, ಶುದ್ಧ ಇಂಧನ ಮೊದಲಾದ ವಲಯಗಳಲ್ಲಿ ಸಹಯೋಗವನ್ನು ಅನ್ವೇಷಿಸಲು ವಿವಿಧ ಕಂಪನಿಗಳ ಸಂಶೋಧನಾ ಸಂಸ್ಥೆಗಳಿಗೆ ನಿಯೋಗ ಭೇಟಿ ನೀಡಲಿದೆ. ದೇಶಾದ್ಯಂತ ಸುಮಾರು 668 ಕೋಟಿ ರೂಪಾಯಿ ವೆಚ್ಚದ 7 ಉದ್ಯೋಗಿಗಳ ರಾಜ್ಯ ವಿಮಾ ಇಎಸ್ಐ ಆರೋಗ್ಯ ರಕ್ಷಣಾ ಯೋಜನೆಗಳನ್ನು ಮಂಗಳವಾರ ಕೇಂದ್ರ ಕಾರ್ಮಿಕ ಹಾಗೂ ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವಿಯ ಉದ್ಘಾಟಿಸಲಿದ್ದಾರೆ. ತೆಲಂಗಾಣದ ಸನಾತ್ನಗರ್, ಅಸ್ಸಾಂನ ಬೆಲ್ಟೋಲಾ, ತಮಿಳುನಾಡಿನ ಶ್ರೀಪೆರಂಬದೂರು, ಆಂಧ್ರಪ್ರದೇಶದ ರಾಜಮಹೇಂದ್ರವರ್

0: ಸ್ವಂ ಗುಜರಾತ್ನ ಸುರೇಂದ್ರನಗರ, ರಾಜಸ್ಥಾನದ ಕೋಟಾದಲ್ಲಿರುವ ಇಎಸ್ಐಸಿ ಆಸ್ಪತ್ರೆಗಳಲ್ಲಿ ವಿವಿಧ ಯೋಜನೆಗಳು ಈ ಪೈಕಿ ಸೇರಿವೆ. ಡಾ ಮಾಂಡವಿಯ ಅವರು ಸನಾತ್ ನಗರದ ಇಎಸ್ಐಸಿ ಆಸ್ಪತ್ರೆಯಲ್ಲಿ ಹೊಸ ಒಪಿಡಿ ಬ್ಲಾಕ್ ಅನ್ನು ಖುದ್ದಾಗಿ ಉದ್ಘಾಟಿಸಲಿದ್ದು, ಉಳಿದ 6 ಯೋಜನೆಗಳನ್ನು ವರ್ಚುವಲ್ ಮಾದರಿಯಲ್ಲಿ ಉದ್ಘಾಟಿಸಲಿದ್ದಾರೆ ಎಂದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ತಿಳಿಸಿದೆ. ಈ ಆರೋಗ್ಯ ಸೌಲಭ್ಯಗಳು ದೇಶಾದ್ಯಂತ ಸುಮಾರು 53 ಲಕ್ಷ ಫಲಾನುಭವಿಗಳ ವೈದ್ಯಕೀಯ ಅಗತ್ಯತೆಗಳನ್ನು ಪೂರೈಸಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಡಾ ಮಾಂಡವಿಯ ಅವರು ಸನಾತ್ ನಗರದ ಇಎಸ್ಐಸಿ ಆಸ್ಪತ್ರೆಯ ಒಪಿಡಿ ಬ್ಲಾಕ್ ನಿರ್ಮಾಣಕ್ಕೆ ಶ್ರಮಿಸಿದ ಕಟ್ಟಡ ಕಾರ್ಮಿಕರನ್ನು ಅವರ ಪಾತ್ರ ಗುರುತಿಸಿ ಗೌರವಿಸಲಿದ್ದಾರೆ. ಉದ್ಯೋಗಿಗಳ ಕಲ್ಯಾಣಕ್ಕೆ ಸರ್ಕಾರದ ಬದ್ದತೆಯನ್ನು ಪುನರುಚ್ಚರಿಸುವ ಭಾಗವಾಗಿ ಅವರು ಇಎಸ್ಐ ಫಲಾನುಭವಿಗಳಿಗೆ ನಗದು ಸೌಲಭ್ಯಗಳನ್ನು ವಿತರಿಸಲಿದ್ದಾರೆ. ಕಾರ್ಮಿಕ ಮತ್ತು ಉದ್ಯೋಗ ರಾಜ್ಯ ಸಚಿವರಾದ ಶೋಭಾ ಕರಂದ್ಲಾಜೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಖ್ಯಾತ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ಸಂಜೆ ಮೈಸೂರಿನ ಕಣಿಯನಹುಂಡಿಯ ಅವರ ತೋಟದ ಮನೆಯಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು. ಅವರ ಮೊಮ್ಮಗಳು ಅಪ್ಸರಾ ಚಿತೆಗೆ ಅಗ್ನಿಸ್ಪರ್ಶ ಮಾಡಿದರು. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ, ಶಾಸಕರಾದ ಟಿಎಸ್ ಶ್ರೀವತ್ಸ, ಅನಿಲ್ ಚಿಕ್ಕಮಾಧು, ಸಂಗೀತ ನಿರ್ದೇಶಕ ಹಂಸಲೇಖ, ನಟಿಯರಾದ ಜಯಮಾಲಾ, ಭಾರತಿ ವಿಷ್ಣುವರ್ಧನ್, ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಸೇರಿದಂತೆ ಗಣ್ಯರು ಅಭಿಮಾನಿಗಳು ಅಂತಿಮ ನಮನ ಸಲ್ಲಿಸಿದರು. ವಯೋಸಹಜ ಅನಾರೋಗ್ಯದಿಂದ ನಿನ್ನೆ ನಿಧನರಾದ 88 ವರ್ಷದ ಎಸ್ ಜಾನಕಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಇಂದು ವ್ಯವಸ್ಥೆ ಮಾಡಲಾಗಿತ್ತು. ಸುಮಾರು 7 ಗಂಟೆಗಳ ಕಾಲ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ದರ್ಶನಕ್ಕೆ ಇರಿಸಲಾಗಿತ್ತು. ರಾಜಕೀಯ ಮುಖಂಡರು, ಕನ್ನಡ, ಮಲಯಾಳಂ, ತಮಿಳು ಚಿತ್ರರಂಗದ ಕಲಾವಿದರು, ಸಂಗೀತ ನಿರ್ದೇಶಕರು, ನಿರ್ಮಾಪಕರು ಸೇರಿದಂತೆ ಗಣ್ಯರು ಅಂತಿಮ ದರ್ಶನ ಪಡೆದು ತೀವ್ರ ಸಂತಾಪ ಸೂಚಿಸಿದರು. ಮೈಸೂರು ಮಾತ್ರವಲ್ಲದೆ ರಾಜ್ಯದ ವಿವಿಧ ಭಾಗಗಳ ಹಾಗೂ ನೆರೆಯ ರಾಜ್ಯಗಳಿಂದಲೂ ಅಪಾರ ಸಂಖ್ಯೆಯ ಅಭಿಮಾನಿಗಳು ಅಂತಿಮ ದರ್ಶನ ಪಡೆದರು. ಎಸ್ ಜಾನಕಿಯವರು 6 ದಶಕಗಳಿಗೂ ಹೆಚ್ಚು ಕಾಲ ತಮ್ಮ ವೃತ್ತಿ ಜೀವನದಲ್ಲಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಮತ್ತು ಹಿಂದಿ ಸೇರಿದಂತೆ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸುಮಾರು 48,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿದ್ದಾರೆ. ನಿರ್ಮಾಣ ವಲಯದಲ್ಲಿ ಪರಿಸರ ಸ್ನೇಹಿ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಅಗತ್ಯವನ್ನು ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಕೇಂದ್ರ ಲೋಕೋಪಯೋಗಿ ಇಲಾಖೆಯ 172ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು, ಯಾವುದೇ ಕಟ್ಟಡ ಅಥವಾ ರಚನೆಯನ್ನು ನಿರ್ಮಿಸುವಾಗ ಅದರ ಬಾಳಿಕೆ ಮತ್ತು ಸದೃಢತೆಯೊಂದಿಗೆ ರಾಜಿ ಮಾಡಿಕೊಳ್ಳಬಾರದು ಎಂದು ಪ್ರತಿಪಾದಿಸಿದ್ದಾರೆ. ಇಲಾಖೆಯ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಲು ಸಂಪೂರ್ಣ ಪ್ರಾಮಾಣಿಕತೆ ಮತ್ತು ನೈತಿಕತೆಯಿಂದ ಕಾರ್ಯನಿರ್ವಹಿಸುವಂತೆ ಅವರು ಸಿಬ್ಬಂದಿಗೆ ಕರೆ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಕೇಂದ್ರ ಸಚಿವರು ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿರುವ ರಾಷ್ಟೀಯ ಲೋಕೋಪಯೋಗಿ ಮಂಡಳಿ ಕಟ್ಟಡಕ್ಕೆ ವರ್ಚುವಲ್ ಮಾದರಿಯಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದರು. ಕೇಂದ್ರ ಜಲಶಕ್ತಿ ಸಚಿವಾಲಯದ ಜಲಸಂಪನ್ಮೂಲ, ನದಿ ಅಭಿವೃದ್ಧಿ ಮತ್ತು ಗಂಗಾ ಪುನರುಜ್ಜೀವನ ಇಲಾಖೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜಲಸಂಪನ್ಮೂಲ ಇಲಾಖೆಗಳ ಹಿರಿಯ ಕಾರ್ಯದರ್ಶಿಗಳ ಅಖಿಲ ಭಾರತ ಸಮ್ಮೇಳನ ನಾಳೆ ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಸಮ್ಮೇಳನದ ಅಧ್ಯಕ್ಷತೆ ವಹಿಸಲಿದ್ದು, ಜಲಶಕ್ತಿ ಸಚಿವಾಲಯದ ರಾಜ್ಯ ಸಚಿವ ರಾಜ್ಭೂಷಣ್ ಚೌಧರಿ, ಕಾರ್ಯದರ್ಶಿ ವಿಎಲ್ ಕಾಂತ್ ರಾವ್ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ಎಥನಾಲ್ ಮಿಶ್ರಿತ ಪೆಟ್ರೋಲ್ ಬಳಕೆಯಿಂದ ವಾಹನದ ಇಂಧನ ಟ್ಯಾಂಕ್ನಲ್ಲಿ ಸಮಸ್ಯೆ ಉಂಟಾಗಬಹುದು ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಮಾಹಿತಿ ಸತ್ಯಕ್ಕೆ ದೂರವಾಗಿದೆ ಎಂದು ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ತಿಳಿಸಿದೆ. ತೈಲ ಮಾರುಕಟ್ಟೆ ಕಂಪನಿಗಳು ಪೂರೈಸುವ E20 ಇಂಧನವು ಭಾರತೀಯ ಮಾನಕ ಬ್ಯೂರೋ BIS ನಿಗದಿಪಡಿಸಿದ ಮಾನದಂಡಗಳಿಗೆ ಅನುಗುಣವಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಸ್ಪಷ್ಟಪಡಿಸಿದೆ. ಎಥನಾಲ್ ಮತ್ತು

0: ಪೆಟ್ರೋಲ್ ಸಂಪೂರ್ಣವಾಗಿ ಒಂದಕ್ಕೊಂದು ಬೆರೆಯುವಂತಹದ್ದಾಗಿದ್ದು ನಿಗದಿತ ಮಾನದಂಡಗಳಿಗೆ ಅನುಗುಣವಾಗಿದ್ದಲ್ಲಿ ಅವು ಪ್ರತ್ಯೇಕಗೊಳ್ಳುವುದಿಲ್ಲ ಅಥವಾ ಪದರಗಳನ್ನು ರೂಪಿಸುವುದಿಲ್ಲ ಎಂದು ಸಚಿವಾಲಯ ಹೇಳಿದೆ. ಭಾರತದಲ್ಲಿ ಗುಣಮಟ್ಟದ ಮಾನದಂಡಗಳಿಗೆ ಅನುಗುಣವಾಗಿರುವ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಪೂರೈಸಲಾಗುವುದು ಮತ್ತು ಗ್ರಾಹಕರಿಗೆ ಲಭ್ಯವಾಗುವ ಮುನ್ನ ಕಠಿಣ ಪರೀಕ್ಷೆಗಳಿಗೆ ಒಳಪಡಿಸಲಾಗುವುದು ಎಂದು ಸಚಿವಾಲಯ ಭರವಸೆ ನೀಡಿದೆ. ಲಂಡನ್ನ ಲಾರ್ಡ್ಸ್ ಮೈದಾನದಲ್ಲಿ ಆತಿಥೇಯ ಇಂಗ್ಲೆಂಡ್ ಮತ್ತು ಭಾರತ ವನಿತೆಯರ ನಡುವೆ ಐತಿಹಾಸಿಕ ಏಕೈಕ ಟೆಸ್ಟ್ ಪಂದ್ಯದ ಮೂರನೇ ದಿನದಾಟ ಪ್ರಗತಿಯಲ್ಲಿದೆ. ಇತ್ತೀಚಿನ ವರದಿ ಬಂದಾಗ ಪ್ರವಾಸಿ ಭಾರತ ತಂಡ ತನ್ನ ಎರಡನೇ ಇನ್ನಿಂಗ್ಸ್ನಲ್ಲಿ 327 ರನ್ಗಳಿಗೆ 7 ವಿಕೆಟ್ ಕಳೆದುಕೊಂಡಿತ್ತು. ನಿನ್ನೆ ಇಂಗ್ಲೆಂಡ್ ತಂಡ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 170 ರನ್ಗಳಿಗೆ ಎಲ್ಲಾ ವಿಕೆಟ್ ಕಳೆದುಕೊಂಡಿತ್ತು. ಇದಕ್ಕೂ ಮುನ್ನ ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 285 ರನ್ ಗಳಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಸಮಾಜ ಸುಧಾರಕರ ಪರಂಪರೆ ಗೌರವಿಸುವುದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಸ್ಪೇನ್, ಬೆಲ್ಜಿಯಂ, ಫಿನ್ಲೆಂಡ್ಗಳಿಗೆ ಈ ವಾರ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನೇತೃತ್ವದಲ್ಲಿ ಭಾರತೀಯ ಉದ್ಯಮಿಗಳ ನಿಯೋಗ ಭೇಟಿ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಖ್ಯಾತ ಗಾಯಕಿ ಎಸ್ ಜಾನಕಿ ಅಂತ್ಯಸಂಸ್ಕಾರ. ಲಂಡನ್ನಲ್ಲಿ ಭಾರತ ಇಂಗ್ಲೆಂಡ್ ನಡುವಿನ ವನಿತೆಯರ ಟೆಸ್ಟ್ ಕ್ರಿಕೆಟ್ನ ಮೂರನೇ ದಿನದಾಟ ಪ್ರಗತಿಯಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಇದು ಆಕಾಶವಾಣಿ.
2: ಕೇಳುಗರಿಗೆ ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ರಂಗಕಲಾವಿದೆಯರ ಆತ್ಮಕಥೆಗಳ ಅವಲೋಕನ, ಈ ಕುರಿತು ಮಾತನಾಡುತ್ತಾರೆ ರವಿ ಎನ್ಸಿ.
3: ಆತ್ಮಕಥೆ ಹೊಸಗನ್ನಡ ಸಾಹಿತ್ಯದ ಒಂದು ಪರಿಣಾಮಕಾರಿಯಾದ ಅಭಿವ್ಯಕ್ತಿಯ ಪ್ರಕಾರ. ಬೇರೆ ಎಲ್ಲ ಸಾಹಿತ್ಯ ಪ್ರಕಾರಗಳಿಗಿಂತ ಈ ಆತ್ಮಕಥೆಯ ರಚನೆಯ ಕೆಲಸ ಸೃಜನಶೀಲತೆಗೆ ಬಹುದೊಡ್ಡ ಸವಾಲಿನ ಕೆಲಸ ಅಂಥೇಳಿ ನನಗೆ ಅನಿಸ್ತದೆ. ಯಾಕಂದರೆ ಅಲ್ಲಿ ಫಿಕ್ಷನ್ ಇಲ್ಲ, ಕೇವಲ ಸತ್ಯ ಮತ್ತು ಪ್ರಾಮಾಣಿಕತೆಯನ್ನು ಅನ್ವಯ ಮಾಡಿಕೊಂಡು ಬರಿಬೇಕು ಎಂಬುದು ಮಾತ್ರ ಸಮಸ್ಯೆ ಅಲ್ಲ. ಲೇಖಕ ತನ್ನ ಬದುಕಿನಿಂದ ತಾನು ಒಂದು ನಿರ್ದಿಷ್ಟ ದೂರದಲ್ಲಿ ಹೊರ ನಿಂತುಕೊಂಡು ಒಂದು ಉದಾತ್ತವಾದ ಸಮತೋಲನ ದೃಷ್ಟಿಯಲ್ಲಿ ತನ್ನನ್ನು ಮತ್ತು ತನ್ನ ಬದುಕನ್ನು ಮರು ನಿರ್ವಚನಕ್ಕೆ ಒಳಪಡಿಸಬೇಕಾದಂತಹ ಒಂದು ಪರಿಶ್ರಮದಾಯಕವಾದ ಕೆಲಸ ಈ ಆತ್ಮಕಥೆಯ ರಚನೆಯ ಕೆಲಸ. ಡಾಕ್ಟರ್ ವಿನಯ ಒಕ್ಕುಂದ ಒಂದು ಕಡೆ ಹೇಳ್ತಾರೆ, ಈ ಆತ್ಮಕಥೆ ರಚನೆಯ ಕೆಲಸ ಹೇಗೆ ಅಂದರೆ ಒಂದು ರೀತಿಯ ಹಿಂಗಾಲಿನ ನಡಿಗೆ ಇದ್ದಂತೆ, ಅದು ಕಷ್ಟದಾಯಕ. ಅದರಲ್ಲೂ ಈ ಆತ್ಮಕಥೆಯ ರಚನೆಯ ಕೆಲಸ ಮಹಿಳೆಯರದ್ದಾದರೆ ಅದು ಇನ್ನೂ ಹೆಚ್ಚಿನ ತ್ರಾಸದಾಯಕ ಅಂತೇಳಿ. ಯಾಕೆಂದರೆ ಮಹಿಳೆ ಮತ್ತು ಆತ್ಮಕಥೆ ಎನ್ನುವ ಈ ಪದ ಜೋಡಣೆಯೇ ಕೆಲವೊಮ್ಮೆ ಅಸಂಗತವಾಗಿ ಕಾಣ್ತದೆ. ಯಾಕೆಂದರೆ ಮೊದಲು ಆಕೆ ಈ ಸಮಾಜದಲ್ಲಿ ಹೆಣ್ಣಾಗಿ ನಿಂತಿರುವುದು, ಯಾಕೆಂದರೆ ಹೆಣ್ಣಿಗೆ ಮಾತು ಎಂಬುದು ನಿಷಿದ್ಧವಾದ ಜಗತ್ತು ನಮ್ಮದಾಗಿತ್ತು. ಮಾತು ಮಾತ್ರ ಅಲ್ಲ, ಸ್ವತಂತ್ರವಾಗಿ ಆಲೋಚನೆ ಮಾಡುವಂಥ ಸ್ವಾತಂತ್ರ್ಯನೂ ಕೂಡ ನಮ್ಮ ಸಮಾಜದಲ್ಲಿ ಇರಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಕನ್ನಡ ರಂಗಭೂಮಿಯ ಕಲಾವಿದೆಯರು ತಮ್ಮ ಅನುಭವಗಳನ್ನು ಆತ್ಮಕಥೆಯ ಸ್ವರೂಪದಲ್ಲಿ ಹಂಚಿಕೊಂಡಿದ್ದಾರೆ ಅನ್ನೋದೇ ಒಂದು ರೀತಿಯ ಸೋಜಿಗದ ಕೆಲಸ. ಯಾಕೆಂದರೆ ಅಲ್ಲಿ ಹೆಚ್ಚು ಹೆಣ್ಮಕ್ಕಳು ಓದ್ಕೊಂಡವರು ಇಲ್ಲ. ಬಹುತೇಕ ರಂಗನಟಿಯರಿಗೆ ಸಿಕ್ಕಿರುವುದು ಪ್ರಾಥಮಿಕ ವಿದ್ಯಾಭ್ಯಾಸ ಮಾತ್ರ. ಈ ಹಿನ್ನೆಲೆಯಲ್ಲಿ ಅವರು ತಮ್ಮ ಜೀವನದ ಅನುಭವಗಳನ್ನು ದಾಖಲಿಸುತ್ತಿದ್ದಾರೆ ಎಂಬುದೇ ಒಂದು ರೀತಿಯ ವಿಶೇಷವಾದ ವಿಸ್ಮಯಕ್ಕೆ ಕಾರಣ ಆಗ್ತದೆ. ಯಾಕೆಂದರೆ ಇಡೀ ಮಹಿಳಾ ಆತ್ಮಕಥೆಗಳ ಒಟ್ಟು ನಕಾಶೆಯಲ್ಲಿ ಈ ರಂಗಭೂಮಿಯ ಕಲಾವಿದೆಯರ ಆತ್ಮಕಥೆಗಳು ಸ್ವಲ್ಪ ವಿಭಿನ್ನವಾಗಿ ನಿಲ್ತಾವೆ. ಯಾಕೆಂದರೆ ಅವರಿಗೆ ಒದಗಿ ಬಂದಂಥ ಸಂಸ್ಕಾರ, ಅವರಿಗೆ ಸಿಕ್ಕಂಥ ಪರಿಸ್ಥಿತಿಗಳ ಹಿನ್ನೆಲೆಯಲ್ಲಿ ನಾವು ಈ ಮಾತನ್ನು ಯೋಚನೆ ಮಾಡಬೇಕಾಗ್ತದೆ. ಕನ್ನಡ ರಂಗಭೂಮಿಯಲ್ಲಿ ವೃತ್ತಿ ರಂಗಭೂಮಿ ಮತ್ತು ಹವ್ಯಾಸಿ ರಂಗಭೂಮಿಗಳು ಎರಡರಲ್ಲೂ ಕೂಡ ಇಂದು ಸಾಕಷ್ಟು ಮಹಿಳೆಯರು ದುಡಿತಿದ್ದಾರೆ. ಕೇವಲ ಸಾಹಿತಿಗಳು ಅಥವಾ ಲೇಖಕರ ಆತ್ಮಕಥೆಗಳೇ ಹೆಚ್ಚಾಗಿ ಬಂದಿರುವುದರಿಂದ ಅವುಗಳಿಗೆ ಒಂದು ವಿಶಿಷ್ಟವಾದ ಸಂವೇದನೆ ಇರುತ್ತದೆ. ಹಾಗಾಗಿ ಅವು ಓದುಗರ ವಲಯದಲ್ಲಿ ಮಹತ್ವದಾಗಿ ಗುರುತಿಸಲ್ಪಡ್ತವೆ. ಆದರೆ ಸಾಹಿತ್ಯೇತರ ವ್ಯಕ್ತಿಗಳು ಕೂಡ ಕೆಲವರು ತಮ್ಮ ಆತ್ಮಕಥೆಗಳನ್ನು ರಚಿಸಿದ್ದಾರೆ. ಅವುಗಳಲ್ಲೂ ಕೂಡ ವೈವಿಧ್ಯಮಯವಾದ ಅಧ್ಯಯನದ ಸಾಮಗ್ರಿ, ವಿಶಿಷ್ಟವಾದ ಸಂವಿ

ವೇದನೆಗಳು ಇರ್ತವೆ. ಹಾಗೆ ಅದೇ ಮಾತನ್ನ ಮುಂದುವರಿಸಿ ಈ ಮಾತನ್ನ ಕನ್ನಡ ರಂಗಭೂಮಿ ಮಹಿಳೆಯರಿಗೆ ಅನ್ವಯಿಸೋದಾದ್ರೆ, ಕರ್ನಾಟಕದ ರಂಗಭೂಮಿ ಚರಿತ್ರೆಗೆ ಶತಮಾನಗಳಷ್ಟು ದೀರ್ಘ ಇತಿಹಾಸ ಇದೆ. ಅನೇಕ ನಟ ನಟಿಯರು ಬದುಕಿನ ಏರಿಳಿತಗಳನ್ನ ಅಲ್ಲಿ ಅನುಭವಿಸಿದ್ದಾರೆ. ಬಹುಶಃ ಎಲ್ಲ ಕಲಾವಿದೆಯರ ಬದುಕಿನ ಅಭಿವ್ಯಕ್ತಿಯೇ ಹಿಂದೆ ವ್ಯಕ್ತಿಗತವಾದ ಅನೇಕ ಕತೆ ವ್ಯಥೆಗಳು ದಟ್ಟವಾಗಿರ್ತವೆ. ಯಾವುದೇ ರಂಗ ಕಲಾವಿದೆಯರ ಆತ್ಮಕಥೆಯನ್ನ ಓದುವಾಗ ಅದು ಕೇವಲ ಆ ಕಲಾವಿದೆಯೊಬ್ಬಳ ಆತ್ಮಕಥೆ ಮಾತ್ರ ಆಗಿರದೆ ಎಲ್ಲ ರಂಗಭೂಮಿ ಕಲಾವಿದೆಯರ ಬದುಕಿನ ಕಥೆಯೂ ಕೂಡ ಇದೇ ಆಗಿದೆ ಅನ್ನಿಸ್ತದೆ. ಇಡೀ ಮಹಿಳಾ ಆತ್ಮಕಥೆಗಳ ಚರಿತ್ರನಲ್ಲೇ ಆ ಅಂಶವನ್ನು ನಾವು ಗುರುತಿಸಬಹುದು. ರಂಗಭೂಮಿ ಕಲಾವಿದೆಯರಲ್ಲಿ ಹೆಚ್ಚಿನವರು ಅನಕ್ಷರಸ್ಥರಾಗಿರೋದ್ರಿಂದ ತಮ್ಮ ಆತ್ಮಕಥೆಗಳನ್ನ ತಾವೇ ಬರೆದಿಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಹೀಗೆ ಬರೀದೇ ಇರುವಾಗ ಅವರ ಜೀವನದ ಅನುಭವಗಳು ಅವರೊಂದಿಗೆ ಕಣ್ಮರೆಯಾಗ್ತವೆ. ಆದರೆ ಅದೃಷ್ಟವಶಾತ್ ಕೆಲವು ಕಲಾವಿದೆಯರ ಆತ್ಮಕಥೆಗಳು ನಿರೂಪಕರ ನೆರವಿನಿಂದ ದಾಖಲಾಗಿ ನಿಂತಿದೆ. ಮಳವಳ್ಳಿ ಸುಂದರಂನವರ ಆತ್ಮಕಥೆ ಅಭಿನಯ ವಿಶಾರದೆ, ಬಿ ಜಯಮ್ಮನವರ ಆತ್ಮಕಥೆ ಅಭಿನೇತ್ರಿ, ಚಿಂದೋಡಿ ಲೀಲರವರ ಆತ್ಮಕಥೆ ಚಿಂದೋಡಿ ಲೀಲಾ, ಅನ್ಪೂರ್ಣ ಸಾಗರರ ಆತ್ಮಕಥೆ ನನ್ನ ಬದುಕಿನ ಪುಟಗಳಿಂದ, ಪಂಡ್ರಿ ಬಾಯಿಯವರ ಆತ್ಮಕಥೆ ಅಮ್ಮ, ಆರ್ ನಾಗರತ್ನಮ್ಮನವರ ಆತ್ಮಕಥೆ ಜೀವನವೆಂಬುದು ನಾಟಕವಲ್ಲ ಇದೇ ಬೇರೆ ಆಟ ಎಂಬುದು, ಭಾರ್ಗವಿ ನಾರಾಯಣರವರ ಆತ್ಮಕಥೆ ನಾನು ಭಾರ್ಗವಿ, ಉಮಾಶ್ರೀವರ ಆತ್ಮಕಥೆ ಬೆಂಕಿ ಬೆಡಗು, ಮಾಲ್ತಿಶ್ರೀ ಮೈಸೂರು ಅವರ ಆತ್ಮಕಥೆ ತೆರೆ ಸರಿಯಿತು, ಮಂಜಮ್ಮ ಜೋಗ್ತಿಯವರ ಆತ್ಮಕಥೆ ಮಂಜಮ್ಮ ಜೋಗತಿ. ಹಿರಿಯ ನಟಿ, ಮೂಲತಃ ಗುಬ್ಬಿ ಕಂಪನಿಯಲ್ಲಿದ್ದು ನಂತರ ಮರಾಠಿ ಚಲನಚಿತ್ರ ಕ್ಷೇತ್ರದಲ್ಲಿ ಅದ್ಭುತವಾದ ಯಶಸ್ಸನ್ನು ಸಾಧಿಸಿದಂಥವರು ಶಾಂತಾ ಹುಬ್ಳೀಕರ, ಇವರ ಆತ್ಮಕಥೆ ನಾಳಿನ ಚಿಂತ್ಯಾಕ. ಬಿ ಜಯಶ್ರೀಯವರ ಆತ್ಮಕಥೆ ಕಣ್ಣಾಮುಚ್ಚೆ ಕಾಡೇಗೂಡೆ, ಪ್ರೇಮಾಕಾರಂತರ ಸೋಲಿಸಬೇಡ ಗೆಲಿಸಯ್ಯ. ಮರಿಯಂನಳ್ಳಿ ಕೆ ನಾಗರತ್ನಂನವರ ಆತ್ಮಕಥೆ ಮರಿಯಂನಳ್ಳಿ ರಂಗಸಿರಿ ಎಂಬುದು. ಹಾಗೆ ಗಿರ್ಜಾ ಲೋಕೇಶ್ವರವರ ಆತ್ಮಕಥೆ ಗಿರ್ಜಾ ಪರಸಂಗ. ಇದಿಷ್ಟು ಆತ್ಮಕಥೆಗಳ ಜೊತೆಗೆ ಆತ್ಮಕಥೆಯ ಮಾದರಿಯಲ್ಲೇ ರಚನೆಯಾಗಿರುವಂಥದ್ದು, ಬಹುಶಃ ಅದನ್ನು ಜೀವನ ಚರಿತ್ರೆಯ ರೀತಿಯಲ್ಲಿ ದಾಖಲಾಗಿರುವ ಕೃತಿಗಳು ಅಂತ ಅನ್ಬೋದು. ರಂಗನಟಿ ಜಿ ಎನ್ ಅಂಜನೇಯ ದೇವಿ, ರಂಗ ಅಭಿನೇತ್ರಿ ರಹಿಮಾನವ್ವ ಕಲ್ಮನಿ, ಪ್ರಮೀಳಾ ಗೂಡೂರು, ಕಲ್ಪನಾರವರ ಆತ್ಮಕಥೆ ಕಲ್ಪನಾ ವಿಲಾಸ, ಗಾನಕೋಗಿಲೆ ಅನುಪಮ ಅಭಿನೇತ್ರಿ ಸುಭದ್ರಮ್ಮ ಮನ್ಸೂರು, ಇಂಥವರ ಕೃತಿಗಳನ್ನು ಕೂಡ ನಾನು ಪ್ರಾಸಂಗಿಕವಾಗಿ ಅಧ್ಯಯನಕ್ಕೆ ತೆಗೆದುಕೊಂಡಿದ್ದೇನೆ. ಮೊದಲಿನಲ್ಲೂ ಇತಿಹಾಸವನ್ನು ರಕ್ಷಿಸುವ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದ್ದೇ ಕಡಿಮೆ. ಅಸಂಖ್ಯ ರಂಗ ಕಲಾವಿದೆಯರ ಬದುಕು ಇತಿಹಾಸ ಪುಟಗಳಲ್ಲಿ ಸೇರಿ ಕಾಲ ಕಳೆದಂತೆ ಮಸುಕ್ಕಾಗುತ್ತಾ ಹೋಗಿರುವುದು ಸಹಜ. ಈಗಲಾದರೂ ಕೂಡ ನಾವು ಲಭ್ಯವಿರುವ ಅವರ ವಿವರಗಳನ್ನು ಸಂಗ್ರಹಿಸಿ ಅವರ ಬದುಕಿನ ವರ್ಣಮಯ ನೆನಪುಗಳನ್ನು ಇತಿಹಾಸದ ಅರ್ಥಪೂರ್ಣ ಪುಟಗಳನ್ನಾಗಿ ಪರಿವರ್ತಿಸಲು ಯೋಚಿಸಬೇಕಾದ್ದು ತೀರಾ ಅಗತ್ಯ ಆಗಿದೆ. ಕರ್ನಾಟಕ ರಂಗಭೂಮಿಯ ಚರಿತ್ರೆಯಲ್ಲಿ ಹೀಗೆ ಅನೇಕ ರಂಗ ಕಲಾವಿದೆಯರು ತಮ್ಮ ಅನುಭವ ಮತ್ತು ವೃತ್ತಿಯಲ್ಲಿನ ಅನಿಸಿಕೆಗಳನ್ನು ಹಂಚಿಕೊಂಡಿರುವುದೇ ಬಹಳ ಅಪರೂಪ. ಇಂಥ ಸಮಯದಲ್ಲಿ ಕೆಲವು ಕಲಾವಿದೆಯರಾದರೂ ಕೂಡ ತಮ್ಮ ಆತ್ಮಕಥೆಗಳನ್ನು ನಿರೂಪಕರ ನೆರವಿನಿಂದ ದಾಖಲಿಸಿ, ಕೆಲವರು ಸ್ವತಃ ದಾಖಲಿಸುವ ಮೂಲಕ ಈ ಕೊರತೆಯನ್ನು ಸ್ವಲ್ಪ ಮಟ್ಟಿಗಾದರೂ ತುಂಬಿದ್ದಾರೆ ಎನ್ನುವುದೇ ಸಂತೋಷದ ವಿಷಯ. ಒಬ್ಬೊಬ್ಬ ಕಲಾವಿದೆಯರ ಆತ್ಮಕಥೆಗಳು ಕೂಡ ವಿಶಿಷ್ಟ, ವಿಭಿನ್ನ, ವಿಶೇಷ ಅನುಭವ ಹೆಪ್ಪುಗಟ್ಟಿರುವಂಥದ್ದು. ಸ್ತ್ರೀ ಸಂವೇದನೆಯು ಪುರುಷ ಸಂವೇದನೆಗಿಂತಲೂ ವಿಭಿನ್ನ. ಬಹುಶಃ ಕವಿತೆ, ಕತೆ, ಕಾದಂಬರಿ ಪ್ರಕಾರಗಳಲ್ಲಿ ಓರ್ವ ಮಹಿಳೆ ತನ್ನನ್ನು ತಾನು ಅಭಿವ್ಯಕ್ತಿಸಿಕೊಳ್ಳುವುದಕ್ಕೂ ಆತ್ಮಕಥೆ ಬರೆಯುವುದಕ್ಕೂ ವ್ಯತ್ಯಾಸ ಇದೆ. ನೋಡಿ, ಅನೇಕ ಜನರಿಗೆ ರಂಗನಟಿಯರು ಕೇವಲ ಕಲಾವಿದೆಯರಾಗೆ ಕಂಡಿರುತ್ತಾರೆ. ಆದರೆ ತೆರೆಯ ಹಿಂದೆ ಅವರು ಇಡೀ ಕಂಪನಿಯನ್ನು ಕಟ್ಟುವ, ಕಂಪನಿ ಮಾಲೀಕರಿಗೆ ಹೆಗಲು ಕೊಟ್ಟು ದುಡಿದಿರುವಂಥ ವಿವರಗಳನ್ನು ದಾಖಲಿಸ್ತಾರೆ. ಕನ್ನಡ ರಂಗಭೂಮಿ ಕಲಾವಿದೆಯರ ಆತ್ಮಕಥೆಗಳು ಕಲಾಸಕ್ತರಿಗೆ ಅಧ್ಯಯನ ಯೋಗ್ಯ ಗ್ರಂಥಗಳಾಗಿದೆ. ಸುಮಾರು ಅರ್ಧ ಶತಮಾನಗಳ ಕಾಲ ಅಥವಾ ಆಯಾ ಕಾಲಘಟ್ಟದ ರಂಗಭೂಮಿಯ ಸ್ವರೂಪ ಸ್ಥಿತಿಗಳನ್ನು ಇವು ಪರಿಚಯ ಮಾಡಿಕೊಡ್ತವೆ. ಕನ್ನಡ ರಂಗಭೂಮಿಯ ವಸ್ತುವನ್ನು ಅಧ್ಯಯನ ಮಾಡುವವರಿಗೆ ಉಪಯುಕ್ತ ಆಕರ ಗ್ರಂಥಗಳಾಗಿ ನಿಂತಿದ್ದಾವೆ. ಉದಾಹರಣೆ, ಮಳವಳ್ಳಿ ಸುಂದರಂನವರ ಅಭಿನಯ ವಿಶಾರದ ಕೃತಿ ಇದೆಯಲ್ಲ, ಅದು ಮೈಸೂರು ಭಾಗದ ರಂಗಭೂಮಿಯ ಚರಿತ್ರೆಯನ್ನ ದಾಖಲಿಸ್ತದೆ. ಹಾಗೆ ಬಿ ಜಯಮ್ಮನವರ ಕೃತಿ, ಬಿ ಜಯಶ್ರೀಯವರ ಕಣ್ಣಾಮುಚ್ಚೆ ಕಾಡೇಗೂಡೆ ಎನ್ನುವ ಕೃತಿಗಳಿದೆಯಲ್ಲ, ಇದು ತಮ್ಮ ಆತ್ಮಕಥೆಯನ್ನ ಹೇಳ್ತಾ ಹೇಳ್ತಾ ಪರೋಕ್ಷವಾಗಿ ಗುಬ್ಬಿ ಕಂಪನಿಯ ಇತಿಹಾಸವನ್ನ ಕಟ್ಕೊಡುತ್ತದೆ ಓದುಗರಿಗೆ. ಅನೇಕ ರಂಗ ಕಲಾವಿದೆಯರು ರಂಗಭೂಮಿ ಒಳಗಿನ ಶೋಷಣೆಗಳನ್ನ ನೇರವಾಗಿ ಹೇಳದೆ ಆ ಬಗ್ಗೆ ದಿವ್ಯ ಮೌನವನ್ನ ವಹಿಸಿದ್ದಾರೆ. ಆದರೆ ಅವರು ಹೆಚ್ಚು ಓದ್ಕೊಂಡವರಲ್ಲ. ಅವರಿಗಿದ್ದಂತಹ ಪರಿಮಿತಿಯಲ್ಲಿ ಇಷ್ಟು ಬರಿಲಿಕ್ಕೆ ಸಾಧ್ಯ ಆಗಿದ್ದೇ ಹೆಚ್ಚು ಅಂತೇಳಿ ಅನ್ನಿಸ್ತದೆ. ರಂಗಭೂಮಿಯಲ್ಲಿ ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಿ ಸದಾ ಒಂದು ಕಂಪನಿಯಿಂದ ಮತ್ತೊಂದು ಕಂಪನಿಗೆ ಎಡತಾಕುತ್ತಾ ತಮ್ಮೊಳಗಿನ ಕಲಾವಿದೆಯನ್ನ ಸಾಯ್ಲಿಕ್ಕೆ ಬಿಡದೆ ಅದ್ಭುತವಾಗಿ ಕಲಾರಾಧನೆ ಮಾಡಿದ್ದಾರೆ. ನಮಗೆ
ರಂಗಭೂಮಿಯಲ್ಲಿ ರಂಗದ ಮೇಲಿನ ಬಣ್ಣ ಬಣ್ಣದ ಮಾಯಾಲೋಕ ಮಾತ್ರ ಕಾಡುತ್ತೆ.

ಆಗ್ತದೆ. ಆದರೆ ತೆರೆಯ ಹಿಂದಿನ ಅವರ ಬದುಕಿನ ಕಟುವಾಸ್ತವಗಳೇನು ಎಂಬುದನ್ನು ಅವರ ಕೃತಿಗಳು ಪರಿಚಯಿಸ್ತವೆ. ನನ್ನ ಬದುಕಿನಲ್ಲಿ ಒದಗಿದ ಕಹಿ ಪ್ರಸಂಗಗಳಿಂದ ಬಣ್ಣದ ಬದುಕಿಗೆ ಕೊನೆಯ ನಮಸ್ಕಾರ ಹಾಕಬೇಕೆಂದು ತೀರ್ಮಾನಿಸಿದ್ದೆ. ಆದರೆ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಮತ್ತೆ ಬಣ್ಣದ ಬದುಕಿನಲ್ಲಿ ಸಾಗಿದ್ದೇನೆ ಎನ್ನುತ್ತಾರೆ ಹಿರಿಯ ಕಲಾವಿದೆ ಮಳವಳ್ಳಿ ಸುಂದರಮ್ಮ. ಮಾಲ್ತಿ ಮೈಸೂರು, ತಮಗೆ ಜನಿಸಿದಂಥ ಎಳೆಯ ಮಗುವಿಗೆ ಆರೈಕೆ ಮಾಡಲಾಗದೆ ಮಗು ಕಾಯಿಲೆ ಬಂದು ತೀರ್ಕೊಂಡಿದ್ದನ್ನು ತಮ್ಮ ಕೃತಿಯಲ್ಲಿ ದಾಖಲಿಸ್ತಾರೆ. ಕೆಲವು ಸಾರ್ತಿ ಸ್ಟೇಜ್ ಮೇಲೆ ಇರ್ತಾರೆ, ಮಗು ಅಳ್ತಾ ಇರುತ್ತೆ, ಹಾಲು ಕುಡಿಸ್ಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ತಾವು ಆಗ ತೊಟ್ಟಿರುವುದು ಪುರುಷ ವೇಷ. ಮತ್ತೊಬ್ಬರು ರಹಿಮಾನವ ಕಲ್ಮನಿ ಅಂತೇಳಿ ಕುಕನೂರ್ನವರು, ತಾನು ಮಗು ಹಡದ ಮೂರನೇ ದಿನಕ್ಕೆ ಹೋಗಿ ಪಾತ್ರ ಮಾಡುವಂಥ ಅನಿವಾರ್ಯತೆ ಇರ್ತದೆ ಅವರಿಗೆ. ನಾಟಕದ ಕ್ಯಾಂಪ್ ನಡೆಯುವಾಗ ಮಗುವಿಗೆ ಹಾಲು ಕೊಡಿಸದೇ ಇದ್ದಿದ್ದರಿಂದ ಕೂಸು ಸತ್ತಿರ್ತದೆ. ನಾಟಕ ಶುರುವಾಗಿರ್ತದೆ, ನಾಟಕ ಮುಗಿಸುವವರೆಗೆ ಆ ಸಾವಿನ ವಿಷಯವನ್ನು ಪ್ರಸ್ತಾಪ ಮಾಡೋದಿಲ್ಲ. ಸೈಡ್ ವಿಂಗ್ನಲ್ಲಿ ಮಗುವಿನ ಶವವನ್ನು ಇಟ್ಟು ನಾಟಕ ಮುಗಿದ ಮೇಲೆ ಆ ಮಗುವಿನ ಅಂತ್ಯ ಸಂಸ್ಕಾರವನ್ನು ಮಾಡದ ವಿವರಗಳನ್ನು ಅಲ್ಲಿ ದಾಖಲಿಸ್ತಾರೆ. ಮತ್ತೊಂದು ಸರ್ತಿ ತುಂಬು ಗರ್ಭಿಣಿ ತಾರಾಮತಿ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಹೆರಿಗೆಗೆ ಅಂತೇಳಿ ರಜಾ ಹಾಕೋಂಗಿಲ್ಲ, ನಾಟಕ ಅಭಿನಯಿಸ್ತಾ ಅಭಿನಯಿಸ್ತೇ ಆಕೆಗೆ ಸುಸ್ತಾಗತ್ತೆ. ಗ್ರೀನ್ ರೂಮ್ನಲ್ಲಿ ಹೋಗಿ ಆ ಮಗುವಿಗೆ ಜನ್ಮವನ್ನು ಕೊಡ್ತಾರೆ. ಅವರ ಮಗ ಬಾಬಣ್ಣ ಆ ತಾರಾಮತಿಯ ಪಾತ್ರವನ್ನು ಮುಂದುವರಿಸ್ತಾರೆ. ಇಂಥ ಅನೇಕ ಹಸಿ ಹಸಿಯಾದ ವಿವರಗಳು ಅವರ ಕೃತಿನಲ್ಲಿ ದಾಖಲಾಗಿದ್ದಾವೆ. ರಂಗದ ಮೇಲೆ ಬಣ್ಣ ಹಚ್ಚಿಕೊಂಡು ಕಾಣುವ ವೈಭವ ಅವರ ಬದುಕಿನಲ್ಲಿ ಇಲ್ಲ. ತಮ್ಮ ಜೀವನದುದ್ದಕ್ಕೂ ನಿರಂತರ ಅಲೆಮಾರಿಗಳಂತೆ ಬದುಕಿದ್ದಾರೆ. ತಮ್ಮ ಮಕ್ಕಳಿಗೆ ಯೋಗ್ಯ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸದಾ ವೃತ್ತಿರಂಗ ನಟಿಯರು ಒಂದು ಊರಿನ ಕ್ಯಾಂಪ್ನಿಂದ ಮತ್ತೊಂದು ಊರಿಗೆ ಅಲಿಯಬೇಕಂತ ಪ್ರಸಂಗ ಇರ್ತದೆ. ತಮ್ಮ ಮಕ್ಕಳನ್ನು ಅನಿವಾರ್ಯವಾಗಿ ಸಂಬಂಧಿಕರ ಸ್ನೇಹಿತರ ಹಾಸ್ಟೆಲ್ನಲ್ಲಿ ಬಿಟ್ಟು ಓದಿಸ್ಬೇಕಂತ ತುರ್ತು ಇರ್ತದೆ. ಮಾತ್ರ ಅಲ್ಲ, ತಮ್ಮ ನಿವೃತ್ತಿಯ ದಿನಗಳಿಗೆ ಸರಿಯಾದ ಆರ್ಥಿಕ ಯೋಜನೆಗಳನ್ನು ಅವರು ರೂಪಿಸಿಕೊಂಡಿಲ್ಲ. ಕಲಾಲೋಕದಲ್ಲಿ ಅತ್ಯುನ್ನತ ಸಾಧನೆ ಮಾಡಿದಂಥ ಶಾಂತಾ ಹುಬ್ಳಿಕರ್ ಎನ್ನುವ ಕಲಾವಿದೆ ತಮ್ಮ ಕೊನೆಯ ದಿನಗಳನ್ನು ವಸಾಯಿ ಎನ್ನುವ ಪ್ರದೇಶದಲ್ಲಿ ಒಂದು ಅನಾಥಾಶ್ರಮದಲ್ಲಿ ಅಜ್ಞಾತವಾಗಿ ಕಳೀತಾರೆ. ಆಕೆ ಕಡೆಗೆ ಹೇಳುವಂಥ ಒಂದು ಮಾತು, ನನಗೆ ಪುನರ್ಜನ್ಮ ಅನ್ನೋದಿದ್ರೆ ಮತ್ತೊಮ್ಮೆ ಕಲಾವಿದೆಯಾಗೇ ಹುಡ್ತೀನಿ, ಯಾಕೆಂದರೆ ಕಲಾವಿದೆಯಾಗಿ ನನಗೆ ಈ ಸಮಾಜ ಬೇಕಾದಷ್ಟನ್ನು ತುಂಬಿಕೊಟ್ಟಿದೆ, ಅವರ ಋಣವನ್ನು ನಾನು ತೀರಿಸಲಿಕ್ಕೆ ಮತ್ತೆ ಹುಟ್ಟಿ ಬರ್ತೀನಿ ಕಲಾವಿದೆಯಾಗಿ ಅಂತೇಳಿ ದಾಖಲಿಸ್ತಾರೆ. ಅವರ ಜೀವನ ಪ್ರೀತಿಯನ್ನು ನಾವು ಗಮನಿಸಬೇಕು. ಅನೇಕ ಕಲಾವಿದೆಯರಿಗೆ ಅನಾರೋಗ್ಯ ಪೀಡಿತರಾದಾಗ ಕಂಪನಿಗಳವರ ಸಹಾಯಸ್ಥಕ್ಕೆ ಬಂದಿಲ್ಲ, ವೃದ್ಧಾಪ್ಯದ ದಿನಗಳಲ್ಲಿ ಸವಾಲುಗಳನ್ನು ಎದುರಿಸಿದ್ದಾರೆ. ಮಳವಳ್ಳಿ ಸುಂದರಮ್ನವರು ದೀರ್ಘಕಾಲ ಕಲಾ ಸೇವೆ ಮಾಡಿಯು ಕಡೆಗೆ ಆರ್ಥಿಕ ಭದ್ರತೆ ಇಲ್ಲದೆ ಕಂಗಲಾಗಿರುವುದನ್ನು ದಾಖಲಿಸ್ತಾರೆ. ಮತ್ತೊಂದು ಈ ರಂಗಕಲಾವಿದರ ಆತ್ಮಕಥೆಗಳಲ್ಲಿರುವಂಥ ಗುಣ ಏನು ಅಂತಂದರೆ ಸ್ವಾಯತ್ತತೆಯ ಶೋಧ. ಅಂದರೆ ತಾನು ಯಾರು, ತಾನು ಏಕೆ ಹೀಗಿದ್ದೀನಿ, ತನ್ನ ಅಸ್ಮಿತೆ ಏನು ಅನ್ನೋದನ್ನು ಹೇಳ್ತಾ ಅಲ್ಲಿಗೆ ವಿರಮಿಸದೆ ನಾನು ನಡೆಯಬೇಕಾದ ಮುಂದಿನ ದಾರಿ ಯಾವುದು ಎಂಬ ಪ್ರಶ್ನೆಗಳನ್ನು ಕೇಳಿಕೊಂಡ ಪ್ರಜ್ಞಾವಂತಿಕೆಯ ಚಹರೆಗಳು ಈ ಎಲ್ಲ ಕಲಾವಿದೆಯರ ಆತ್ಮಕಥೆಗಳಲ್ಲಿ ಇದ್ದಾವೆ. ಯಾವುದೇ ರಂಗ ಕಲಾವಿದರ ಆತ್ಮಕಥೆಗಳು ತನ್ನನ್ನು ತಾನು ವೈಭವೀಕರಿಸಿಕೊಳ್ಳಬೇಕೆಂಬ ಯಾವುದೇ ಪ್ರಯತ್ನಗಳಿಲ್ಲ, ಯಾವುದೇ ಹುನ್ನಾರಗಳಿಲ್ಲದ ಮನಸ್ಥಿತಿಯಲ್ಲಿ ಇವು ಚಿತ್ರಿತ ಆಗ್ತವೆ. ಇವರ ಆತ್ಮಕಥೆಗಳ ವಿವರಗಳನ್ನು ಗಮನಿಸಿದಾಗ ಇವರ ಬದುಕಿನಲ್ಲಿ ಬೆಲ್ಲಕ್ಕಿಂತ ಬೇವಿನ ಅಂಶಗಳೇ, ಅಂದರೆ ಕಹಿಯ ಅಂಶಗಳೇ ಹೆಚ್ಚಾಗಿ ವ್ಯಾಪಿಸಿದ್ದಾರೆ. ಅದರ ನಡುವೆಯೂ ಕೂಡ ರಂಗ ಬದುಕಿನ ಎಲ್ಲ ಸಾಧ್ಯತೆಗಳನ್ನು ಸವಾಲುಗಳನ್ನು ಪ್ರೀತಿಸಿದ್ದಾರೆ. ಇದು ಇವರ ಬದುಕಿನ ಧನಾತ್ಮಕ ಅಂಶ. ಸ್ವಾಭಿಮಾನದಿಂದ ಬದುಕುವ ಅನೇಕ ಸಾಧ್ಯತೆಗಳು ಈ ಸಮಾಜದಲ್ಲಿ ಇದ್ದಾವೆ. ಆದರೆ ಸಾಧಿಸಲಿಕ್ಕೆ ಸ್ವಲ್ಪ ಸಹನೆ ಬೇಕು, ತಾಳ್ಮೆ ಬೇಕು, ಧೈರ್ಯ ಬೇಕು, ಎದೆಗಾರಿಕೆ ಬೇಕು ಎನ್ನುವ ಧನಾತ್ಮಕ ನಿಲುವನ್ನು ಪ್ರಸ್ತುತ ಮಹಿಳೆಯರಿಗೆ ಸಾರಿ ಹೇಳ್ತವೆ. ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು, ಬಹುತೇಕ ರಂಗ ಕಲಾವಿದೆಯರಿಗೆ ಕಲೆಯಲ್ಲದ ಒಂದು ಸಾರ್ವಜನಿಕ ಬದುಕು ಅನ್ನೋದಿದೆ. ಉದಾಹರಣೆ ಮರಿಯಮ್ನಳ್ಳಿ ನಾಗರತ್ನಮ್ಮ, ಅವರ ಕಲಾ ಸೇವೆಯ ಮೂಲಕ ಹೆಚ್ಚು ಜನರಿಗೆ ಪರಿಚಯ ಆಗ್ತಾರೆ, ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ, ನಂತರ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ನೋಡಿ ಅವರಿಗೆ ಒದಗಿ ಬಂದಂಥ ಅವಕಾಶಗಳನ್ನು ಗಮನಿಸಿ. ರಹಿಮಾನವ ಕಲ್ಮನಿ ತಾಲೂಕು ಪಂಚಾಯಿತಿ ಸದಸ್ಯರಾಗಿ ದುಡಿತಾರೆ, ಸಾರ್ವಜನಿಕರ ಪ್ರೀತಿ ವಿಶ್ವಾಸ ನಂಬಿಕೆಗಳಿಗೆ ಇವರು ಪಾತ್ರರಾಗ್ತಾರೆ, ಹಾಗಾಗಿ ಚುನಾವಣೆಗಳಲ್ಲಿ ಆಯ್ಕೆಗೊಳ್ತಾರೆ. ಚಿಂದೋಡಿ ಲೀಲಾ ಎನ್ನುವ ಕಲಾವಿದೆ ಮೊದಲ ಬಾರಿಗೆ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಮಹತ್ತರವಾದ ಸೇವೆಯನ್ನು ಸಲ್ಲಿಸ್ತಾರೆ. ಗುಬ್ಬಿ ಕಂಪನಿಯ ಮೇರು ನಟಿ ಬಿ ಜಯಮ್ಮ ಅವರು 1980 1986 ರಾಜ್ಯ ವಿಧಾನ ಪರಿಷತ್ ಸದಸ್ಯರಾಗಿ ಸೇವೆ ಸಲ್ಲಿಸ್ತಾರೆ. ಹಾಗೆ ಬಿ ಜಯಶ್ರೀಯವರು ಪಾರ್ಲಿಮೆಂಟಿನ ರಾಜ್ಯಸಭೆಗೆ ನೇಮಕಗೊಂಡು ಸೇವೆ ಸಲ್ಲಿಸ್ತಾರೆ. ಇವರೆಲ್ಲರ ಕಲೆಯಲ್ಲದ ಸಾರ್ವಜನಿಕ ಬದುಕು ಅಧ್ಯಯನಕ್ಕೆ ಯೋಗ್ಯವಾಗಿದೆ, ಈ ಬಗ್ಗೆ ಬಿಡಿ ಬಿಡಿ ಸಂಶೋಧನೆಗಳು ಆಗಬೇಕು ಎನ್ನುವ ಅಂಶವನ್ನು ಅವರ ಆತ್ಮಕಥೆಗಳು ಪ್ರಸ್ತಾಪ ಮಾಡ್ತವೆ. ಅನೇಕ ರಂಗ ನಟಿಯರು ತಾವೇ ಸ್ವತಃ ನಾಟಕ ಕಂಪನಿಗಳನ್ನು ಕಟ್ಟಿ ಮುನ್ನಡೆಸ್ತಾರೆ. ಬಹುಶಃ ರಂಗಭೂಮಿಯಲ್ಲಿ ಸ್ತ್ರೀ ಕಾಲೂರ್ಲಿಕ್ಕೆ ಅವಕಾಶ ಕೊಟ್ಟಿದ್ದೇ ಬಹಳ ತಡವಾಗಿ, ಬಹಳಷ್ಟು ವರ್ಷಗಳ ಕಾಲ ಹೆಣ್ಣುಮಕ್ಕಳಿಗೆ ರಂಗಭೂಮಿಯಲ್ಲಿ ನಟಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ಅದಕ್ಕೆ ಬಂಡಾಯದ ಸ್ವರೂಪವಾಗಿ ಅನೇಕ ನಟಿಯರು ನಾಟಕದ ಕಂಪನಿಗಳನ್ನು ಕಟ್ಟಿ ಕಲಾವಿದರನ್ನ ನೇಮಕ ಮಾಡಿಕೊಂಡು ಮಹತ್ತರವಾದ ಪಾತ್ರಗಳನ್ನು ಅಭಿನಯಿಸುವ ಮೂಲಕ ಸಾಧನೆಯನ್ನು ಮಾಡ್ತಾರೆ.

0: ಬಂಡಾಯದ ಬೀಜವನ್ನು ಒಳಗಿಟ್ಕೊಂಡೇ ಕೆಲಸ ಮಾಡಿದ್ದಾವೆ ಅಂತೇಳಿ ಅನ್ನಿಸ್ತದೆ. ಪುರುಷ ಮಾಲೀಕರು ನಿರ್ವಹಿಸುವ ರೀತಿಗಿಂತಲೂ ಭಿನ್ನ ರೀತಿಯಲ್ಲಿ ಈ ಮಹಿಳೆಯರು ನಿರ್ವಹಣೆ ಮಾಡ್ತಾರೆ. ಅಲ್ಲಿ ಹೆಚ್ಚು ಮಾನವೀಯ ಅಂಶಗಳಿಗೆ ಒತ್ತನ್ನು ಕೊಡ್ತಾರೆ. ತಿಂಗಳಿಗೆ ಪೇಮೆಂಟ್ ಕೊಡುವ ಬದಲು ವಾರಕ್ಕೊಂದ್ಸಲ, 15 ದಿನಕ್ಕೊಂದ್ಸಲ, ಕೆಲವೊಮ್ಮೆ ಆ ದಿನದ ಪೇಮೆಂಟ್ ಅನ್ನು ಅವತ್ತೇ ಕೊಡುವ ಮೂಲಕ ಅವರಿಗೆ ಕೈತುಂಬ ಹಣವನ್ನು ಸಂಪನ್ನ ಮಾಡುವ ದಾರಿಯನ್ನ ಕೊಡ್ತಾರೆ. ದುಡ್ಡಿದ್ದಾಗ ಪೇಮೆಂಟ್ ಕೊಡ್ತಾರೆ, ದುಡ್ಡಿಲ್ಲದೆ ಇರುವಂತಹ ಸಂದರ್ಭಗಳಲ್ಲಿ ಕೇವಲ ಪುರಿ ಚರ್ಮರಿತಿರುವಂತಹ ವಿವರಗಳನ್ನು ಕೂಡ ದಾಖಲಿಸ್ತಾರೆ. ಹಾಗಾಗಿ ಈ ಕಂಪನಿಗಳನ್ನ ಕಟ್ಟಿ ಮುನ್ನಡೆಸಿರುವಂತಹ ಈ ರಂಗ ಕಲಾವಿದೆಯರ ಬದುಕಿನ ವಿವರಗಳಿದ್ದಾವಲ್ಲ, ಅವುಗಳನ್ನ ವಿಶೇಷವಾದ ದೃಷ್ಟಿನಲ್ಲಿ ರಂಗಭೂಮಿಯ ಚರಿತ್ರೆಯನ್ನ ಕಟ್ಟುವಾಗ ಆ ನೆಲೆಯಲ್ಲೂ ಕೂಡ ಯೋಚನೆ ಮಾಡಬೇಕು, ಗಮನಿಸಬೇಕು ಎನ್ನುವ ಒತ್ತಾಯವನ್ನ ಇವು ತರ್ತಾವೆ. ಇವುಗಳಲ್ಲದೆ ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಹಾಗೂ ಕರ್ನಾಟಕದ ಏಕೀಕರಣ ಚಳವಳಿಯ ಸಂದರ್ಭದಲ್ಲಿ ಕಲಾವಿದೆಯರು ತಮ್ಮನ್ನ ಪರೋಕ್ಷವಾಗಿ ತೊಡಗಿಸಿಕೊಂಡಿರುವಂತಹ ವಿವರಗಳನ್ನ ಪ್ರಾಸಂಗಿಕವಾಗಿ ದಾಖಲಿಸ್ತಾರೆ. ಧನ್ಯವಾದಗಳು.
1: ಇದುವರೆಗೆ ಕನ್ನಡ ಸಾಹಿತ್ಯದಲ್ಲಿ ರಂಗ ಕಲಾವಿದೆಯರ ಆತ್ಮಕಥೆಗಳ ಅವಲೋಕನ ಈ ಕುರಿತು ಮಾತನಾಡಿದವರು ರವಿ ಎನ್ಸಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮಂಗಳೂರು.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಆಕಾಶವಾಣಿ ಮಂಗಳೂರು. ಕಾವ್ಯಯಾನ. ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಮೇಧ ಅಶೋಕ್, ವ್ಯಾಖ್ಯಾನಕಾರರು ರಾಮಕೃಷ್ಣ ಭಟ್ ಉಜಿರೆ. ಇದೀಗ ಕೇಳಿ ಕಾವ್ಯಯಾನದ 65ನೇ ಹೆಜ್ಜೆ.
4: ರಾಮಾಯಣ ಮಹಾಭಾರತಗಳು ಜಗತ್ತಿನ ಶ್ರೇಷ್ಠ ಕಾವ್ಯಗಳಾಗಿ ಮೂಡಿಬರುವುದಕ್ಕೆ ಪ್ರಮುಖ ಕಾರಣ ಅವು ಸಾವಿರಾರು ಸಾಹಿತಿಗಳ ಕವಿಗಳ ಸಾಹಿತ್ಯಕ್ಕೆ ಮೂಲಾಧಾರವಾಗಿ ಒದಗಿ ಬಂದದ್ದು. ಹಲವಾರು ಕವಿ ಸಾಹಿತಿಗಳ ಕುಂಚಗಳಿಂದ ರಾಮಾಯಣ ಮಹಾಭಾರತಗಳು ಮತ್ತೆ ಮತ್ತೆ ನಾವೀನ್ಯದ ರೂಪವನ್ನು ಪಡೆದುಕೊಂಡು ಅವತಾರವನ್ನು ತಾಳಿದವು. ಸಾಹಿತಿಗಳ ಸೃಜನಶೀಲತೆಗೆ ಅವು ಮೂಲ ಬೇರುಗಳು. ಬತ್ತಲೇಶ್ವರ ಕವಿಯು ಬರೆದ ಕೌಶಿಕ ರಾಮಾಯಣ ಅಂತಹುದೇ ಹಲವಾರು ಸೃಜನಶೀಲತೆಯನ್ನು ಮೈ ತಳೆದು ನಿಂತ ಕಾವ್ಯವಾಗಿದೆ. ಕಾವ್ಯವನ್ನು ಓದುವಾಗ ಸುಲಭ ಗ್ರಾಹ್ಯವೆಂದು ತಿಳಿದರೂ ಅಂತರಾರ್ಥವನ್ನು ಅರಿಯುವಾಗ ಕಾವ್ಯದ ನಿಜ ಶ್ರೇಷ್ಠತೆಯು ನಮಗೆ ತಿಳಿಯುತ್ತದೆ. 9ನೇ ಸಂಧಿಯಲ್ಲಿ ವಾಲಿಯ ವಧಾನಂತರದ ಕಥೆಯು ಅನಾವರಣಗೊಳ್ಳುತ್ತದೆ. ವಾಲಿಯ ಕಾಲ ಮುಗಿದ ಬಳಿಕ ಸುಗ್ರೀವನು ಕಿಷ್ಕಿಂಧೆಯ ರಾಜನಾಗುತ್ತಾನೆ. ನಂತರ ಮಳೆಗಾಲವು ಪ್ರಾರಂಭವಾದ ಕಾರಣ ಸೀತಾನ್ವೇಷಣೆಯ ಕಾರ್ಯವನ್ನು ಮಳೆಗಾಲದ ನಂತರ ಆರಂಭಿಸುವುದಾಗಿ ಸುಗ್ರೀವನು ರಾಮನಿಗೆ ತನ್ನ ಪರಿವಾರದೊಡನೆ ಆಶ್ವಾಸನೆಯನ್ನು ನೀಡುತ್ತಾನೆ. ಮಳೆಗಾಲ ಮುಗಿದು ಭೂಮಿಯು ನಳ ನಳಿಸುತ್ತಾ ತನ್ನ ಸೌಂದರ್ಯವನ್ನು ಹೆಚ್ಚಿಸಿಕೊಂಡು ಶರದ್ ಋತುವು ಬಂದರೂ ಸುಗ್ರೀವನ ಸುದ್ದಿಯಿಲ್ಲ. ವಿಚಾರವೇನೆಂದು ತಿಳಿದು ಬಾ ಎಂದು ಲಕ್ಷ್ಮಣನನ್ನು ಕೋದಂಡಪಾಣಿಯಾದ ಪುರುಷೋತ್ತಮ ಕಳುಹಿಸಿಕೊಡುತ್ತಾನೆ. ಲಕ್ಷ್ಮಣನು ಸುಗ್ರೀವನನ್ನು ಭೇಟಿಯಾಗಲು ಹೋದಾಗ ಕಪಿಗಳು ಮಾಡುತ್ತಿರುವ ಚೇಷ್ಟೆ, ಸುಗ್ರೀವನ ದರ್ಪ ಎಲ್ಲವೂ ಗೋಚರವಾಗುತ್ತದೆ. ಸುಗ್ರೀವನನ್ನು ಲಕ್ಷ್ಮಣನು ಕೊಟ್ಟ ಮಾತಿಗೆ ಸರಿಯಾಗಿ ನಡೆದುಕೊಳ್ಳುವಂತೆ ಎಚ್ಚರಿಸುತ್ತಾನೆ. ಲಕ್ಷ್ಮಣನ ಮಾತನ್ನು ಲಘುವಾಗಿ ಪರಿಗಣಿಸಿದ ಸುಗ್ರೀವನನ್ನು ಆತನ ಜೊತೆಗಾತಿಯಾದ ತಾರೆಯು ಮೂದಲಿಸಿ ಬೈದು ಎಚ್ಚರಿಸುತ್ತಾಳೆ. ವಾಲಿಗೆ ಒದಗಿ ಬಂದ ಅವಸ್ಥೆ ನಿನಗೂ ಬರಬಾರದು ಎಂದಾದರೆ ರಾಮ ಕಾರ್ಯದಲ್ಲಿ ತೊಡಗಿಕೊಳ್ಳಬೇಕು ಎಂಬುದಾಗಿ ವಿವರಿಸುತ್ತಾಳೆ. ಆಗ ಸುಗ್ರೀವನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ಆ ಸಂದರ್ಭದಲ್ಲಿ ಸುಗ್ರೀವನು ನೇರವಾಗಿ ಶ್ರೀರಾಮನ ಬಳಿಗೆ ಓಡೋಡಿ ಬರುತ್ತಾನೆ.

ರಘುಕುಲ ರಾಮನನ್ನು ಕಂಡು ಜಯಘೋಷವನ್ನು ಮೊಳಗಿಸುತ್ತಾನೆ ಸುಗ್ರೀವ. ನೀಲಶ್ಯಾಮನು ಮಂಗಳಮಯನು ಗುಣಧಾಮನು ಆದ ಸೀತಾರಾಮನಿಗೆ ಶರಣು ಬರುತ್ತಾನೆ ಸುಗ್ರೀವ. ರಾಮನಿಗೆ ಕೇವಲ ಸುಗ್ರೀವನು ಒಬ್ಬನೇ ಶರಣು ಬರುವುದಲ್ಲ, ಮರುತ ಸುತನಾದ ಆಂಜನೇಯ, ನಳ, ನೀಲ, ಅಂಗದ, ಜಾಂಬವ ಮುಂತಾದ ಕಪಿ ವೀರರೊಡನೆ ಬಂದು ರಾಮಚರಣಕ್ಕೆ ಎರಗುತ್ತಾನೆ ಸುಗ್ರೀವ. ಹತ್ತು ದಿಕ್ಕಿನಿಂದಲೂ ಕಪಿನಾಯಕರ ಭಟರು ಪಡೆಗಳು ಶರಭ, ಶತಬಲಿ, ಗಂಧಮಾದನ, ವೃಷಭ, ಸಂಪಾತಿ, ಪನಸ, ಗವಾಕ್ಷ, ಗವಯರು, ಮೈಂದ, ಸುಷೇಣ, ತಾರಣ ಮುಂತಾದ ಕಪಿಬಲಗಳು ಅರ್ಬುದ ಪದ್ಮ ಸಂಖ್ಯೆಗಳಲ್ಲಿ ಬಂದು ನೆರೆದವು ಎಂದು ಕವಿ ಹೇಳುತ್ತಾನೆ. ಅರ್ಬುದ ಎಂದರೆ ಸಂಖ್ಯಾಶಾಸ್ತ್ರದ ಪ್ರಕಾರ 10 ಕೋಟಿ, ಅಂದರೆ 1 ಮಿಲಿಯನ್ ಎಂದರ್ಥ. ಒಂದು ಪದ್ಮ ಎಂದರೆ 10 ಕೋಟಿ, ಅಂದರೆ 1 ಟ್ರಿಲಿಯನ್ ಎಂದು ಅರ್ಥ. ಕಪಿಗಳ ಸೇನೆ ಅಷ್ಟು ಸಂಖ್ಯೆಯಲ್ಲಿ ಬಂದು ಸೇರಿದವಂತೆ ರಾಮನ ಹತ್ತಿರ.

ದಿಕ್ಕುಗಳನ್ನು ಕವಿಯು ಲೆಕ್ಕ ಮಾಡಿದ 10 ಎಂದು. ಆದರೆ ದಿಕ್ಕು ದಿಕ್ಕುಗಳಿಂದ ಬಂದಂತಹ ಕಪಿಸೇನೆಯ ಭಟರು ಲೆಕ್ಕಕ್ಕಿಲ್ಲ. ಲೆಕ್ಕವಿಲ್ಲದ ಭಟರು ಕಾಣಿಕೆಯನ್ನು ತಂದು ಶ್ರೀರಾಮನ ಚರಣದಲ್ಲಿ ಇಟ್ಟು ತಮ್ಮ ಭಕ್ತಿಯನ್ನು ಶರಣಾಗತಿಯನ್ನು ತೋರಿಸುತ್ತಿರುವಾಗ ಆ ಪರಿಗೆ ಮಿತಿಯೇ ಇಲ್ಲ. ಶ್ರೀರಾಮನ ಕಾರ್ಯಕ್ಕೆ ನಾಮುಂದು ತಾಮುಂದು ಎಂದು ಬಂದು ಕೂಡುವ ಕಪಿ ಸೇನೆಯ ಪಡೆಗೆ ಗಡಿಯೇ ಇಲ್ಲ ಎನ್ನುವ ಬತ್ತಲೇಶ್ವರ ಕವಿಯು ಕಪಿ ಸೇನೆಯ ಮಿತಿಯನ್ನು ಅನಂತಗೊಳಿಸುತ್ತಾನೆ, ಅಗಣಿತಗೊಳಿಸುತ್ತಾನೆ. ಬರುವ ಸೇನೆಯನ್ನು ಲೆಕ್ಕ ಹಾಕುವುದಕ್ಕೆ ಅಮ್ಮಮ್ಮ ಅಯ್ಯಯ್ಯೋ ಅಸಾಧ್ಯ ಎನ್ನುವಂತೆ ಆಗುತ್ತಿದೆ. ಧರೆಯೇ ಕುಸಿದಂತೆ ಭಾಸವಾಗ್ತಾ ಇದೆ. ಧರೆಯನ್ನು ಪೊತ್ತ ಆದಿಶೇಷನ ಕೊರಳ ಹೆಡೆಯು ಆವರಿಸಿ ಮುತ್ತಿಕೊಂಡಿದೆಯೋ ಎಂಬಂತೆ ಕಪಿಸೇನೆಯು ಶ್ರೀರಾಮನನ್ನು ಸುತ್ತುವರಿದಿದೆ. ಶ್ರೀರಾಮನ ಒಂದು ಆಜ್ಞೆಗಾಗಿ ಮಾಡಬೇಕಾದ ರಾಮಸೇವೆಯ ಕಾರ್ಯಕ್ಕೆ ಅನುಮತಿಯನ್ನು ಪಡೆಯುವುದಕ್ಕಾಗಿ ಕಾತರದಿಂದ ಕಾಯ್ತಾ ಇದೆ ಕಪಿಸೇನೆ.

ಅವನಿಪತಿ ಎಂಬ ಶಬ್ದ ಪ್ರಯೋಗದೊಂದಿಗೆ ಸೂರ್ಯವಂಶೀಯನಾದ ದಾಶರಥಿಯನ್ನು ಕೇವಲ ಅಯೋಧ್ಯೆಯ ರಾಜ್ಯಕ್ಕೆ ಮಾತ್ರ ರಾಜನನ್ನಾಗಿ ಸೀಮಿತಗೊಳಿಸುವುದಿಲ್ಲ ಕವಿ ಬತ್ತಲೇಶ್ವರ. ಸೂರ್ಯನ ಕಿರಣವು ಬೀಳುವ ಭೂಮಿಯ ಎಲ್ಲ ಭಾಗವು ಅವನಿಗೆ ಒಳಪಟ್ಟದ್ದು, ಅವೆಲ್ಲದರ ಚಕ್ರವರ್ತಿ ಎಂಬಂತೆ ಬಿಂಬಿಸುತ್ತಾನೆ. ಶ್ರೀರಾಮನ ಓಲಗದಲ್ಲಿ ಅವನ ಜೊತೆಗಿದ್ದ ಸುಗ್ರೀವನು ತನ್ನ ಎಲ್ಲ ಹಿಂದಿನ ಉದಾಸೀನತೆಯನ್ನು ಜಾಢ್ಯತೆಯನ್ನು ಬದಿಗೊತ್ತುತ್ತಾನೆ. ನಿಜವಾದ ನಾಯಕ ಹೇಗಿರಬೇಕು ಎಂಬುದನ್ನು ಎಲ್ಲರಿಗೂ ತೋರಿಸಿಕೊಡುತ್ತಾನೆ. ಅವನಿ ಪತಿಯಾದಂತಹ ಶ್ರೀರಾಮನ ಓಲಗದಲ್ಲಿ ಸುಗ್ರೀವನು ಆಜ್ಞೆಯನ್ನು ಹೊರಡಿಸುವ ರೀತಿಯಲ್ಲಿ ಸೇನೆಗೆ ಅವಸರ ಅವಸರವಾಗಿ ಆದೇಶವನ್ನು ಮಾಡ್ತಾನೆ. ಶ್ರೀರಾಮನ ಚಂದ್ರನ ಸೇವೆಯು ನಮಗೆಲ್ಲರಿಗೂ ದೊರೆತ ಸುವರ್ಣ ಅವಕಾಶವಾಗಿದೆ, ನಮಗೆ ಒದಗಿ ಬಂದ ಭುವನ ಭಾಗ್ಯವಿದು. ಆದ್ದರಿಂದ ರಾಜ ರಾಮನಿಗೆ ನಾವೆಲ್ಲರೂ ತೋರುವ ಆಳುತನಕ್ಕೆ ಬೇಕಾದ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಬರಬೇಕು. ಏಳೆಂಟು ಪದ್ಮಗಳಲ್ಲಿ ಬಂದ ಕಪಿ ಸೇನೆಯು ಶಿವನ ಸೇನಾ ಸಾಮರ್ಥ್ಯಕ್ಕೆ ಸರಿ ಬಲವಾದಂತೆ ಇದೆ ಎಂದು ಕವಿಯು ಅಲ್ಲಿ ನೆರೆದಿದ್ದ ಕಪಿ ಸೇನೆಯನ್ನು ವರ್ಣಿಸುತ್ತಾನೆ. ಸಂಖ್ಯಾಶಾಸ್ತ್ರದಲ್ಲಿ ಒಂದು ಪದ್ಮ ಎಂದರೆ 100 ಟ್ರಿಲಿಯನ್ ಎಂದಾಗುತ್ತದೆ. ಹಾಗಾದಾಗ ಏಳೆಂಟು ಪದ್ಮಗಳ ಸೇನೆಯ ಮಿತಿಯೆಷ್ಟು? ಅದರ ಅಪರಿಮಿತತೆಯನ್ನು ಓದುಗರಿಗೆ ಈ ಶಬ್ದವು ಒದಗಿಸುತ್ತದೆ. ಸುಗ್ರೀವನ ಆಡಳಿತ ಕೇವಲ ಕಿಷ್ಕಿಂಧೆಗೆ ಮಾತ್ರ ಸೀಮಿತವಲ್ಲ, ಯಾಕೆಂದರೆ ಕಿಷ್ಕಿಂಧೆಯಲ್ಲಿ ಅಷ್ಟು ಸೇನೆಯು ಅಷ್ಟು ಪಡೆಯು ಇರಲಿಕ್ಕೆ ಸಾಧ್ಯವಿಲ್ಲ. ಏಳೆಂಟು ದಿಕ್ಕುಗಳಿಂದ ಭೂಮಿಯ ಎಲ್ಲ ಭಾಗಗಳಿಂದಲೂ ಕಪಿ ಸೇನೆಯು ಕಪಿ ಬಳಗವು ಬಂದಿದೆ ಎಂದರೆ ಸುಗ್ರೀವನ ರಾಜತ್ವ ಮತ್ತು ಸೇನೆಯ ವಿಸ್ತಾರ ಹಾಗೂ ಅದರ ಅಘಾತತೆಯು ತಿಳಿಯುತ್ತದೆ.

ಕಾವ್ಯದ ಬೇರೆ ಭಾಗಗಳಿಗಿಂತ ಈ ಭಾಗದಲ್ಲಿ ರಾಮ ಕಥೆಯು ನಿಧಾನವಾಗಿ ಸಾಗುತ್ತದೆ. ಕಪಿಸೇನೆಯ ವರ್ಣನೆಗೆ ಕವಿಯು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಂತೆ ಭಾಸವಾಗುತ್ತದೆ. ಹಲವಾರು ಪದ್ಯಗಳಲ್ಲಿ ಕಪಿಸೇನೆಯ ಬಗ್ಗೆ ವಿವರವಾಗಿ ವಿವರಿಸುತ್ತಾನೆ ಕವಿ ಬತ್ತಲೇಶ್ವರ. ರಾಮ ಸೇನೆಯ ಆಳುಗಳು ರಾಕ್ಷಸರನ್ನು ಇನ್ನಿಲ್ಲವಾಗಿಸುವ ಕೃಪಾಳುಗಳು ಆಗಿದ್ದಾರೆ. ಶತ್ರು ಮರ್ದನರಾದ ಇವರು ಶರಣು ಬಂದವರಿಗೆ ಕರುಣಾಳುಗಳು ಆಗಿದ್ದಾರೆ ಶ್ರೀರಾಮನ ಹಾಗೆ. ಕದನ ಬಲ್ಲಾಳುಗಳಾದ ಕಪಿಸೇನೆಯ ಭಟರು ಶತ್ರುವಿನ ಹೆಂಡತಿಗೆ ಗೋಳಾಗಿ ಮಾರ್ಪಾಡಾಗುತ್ತಾರೆ. ಹೀಗೆ ಬಗೆ ಬಗೆಯಲ್ಲಿ ವರ್ಣಿಸುವಲ್ಲಿ ಕನ್ನಡದ ಪದಗಳ ಶ್ರೀಮಂತಿಕೆಯನ್ನು ಕವಿ ಬಳಸಿಕೊಂಡಿದ್ದಾನೆ. ಸುಗ್ರೀವನ ಸೇನೆಯಲ್ಲಿ ಹಿರಿಯನಾದ ಜಾಂಬವಂತನಿದ್ದಾನೆ. ಅವನ ಬಗ್ಗೆ ಕವಿಯು ಬಣ್ಣಿಸುವ ಪರಿಯು ಅನನ್ಯವಾಗಿದೆ. ಬ್ರಹ್ಮ ಪುತ್ರನಾದಂತಹ ಜಾಂಬವನು ಒಳ್ಳೆಯವರಿಗೆ ಒಳ್ಳೆಯವನು, ಕರುಣಿಯು ಸದಾ ಹರಿಯನ್ನೇ

ಭಜಿಸುವವ ಹರಿಯನ್ನೇ ಎಲ್ಲ ಕಡೆಯೂ ಕಾಣುತ್ತಾನೆ. ಹಾಗೆಂದು ಹರಿಯ ಜೊತೆಗೆ ಶಂಭುವಿಗೂ ನಮಿಸುವವನು ಆತ. ತಾನು ಮಾಡುವ ಸತ್ಕಾರ್ಯಗಳಿಗೆ ದೇವಾದಿ ದೇವತೆಗಳು ಸದಾ ಹರಸುತ್ತಾ ಇರುತ್ತಾರೆ. ಕೆಡಬಾರದು ಎಂಬ ಬುದ್ಧಿವಾದದ ಮಾತುಗಳಿಂದ ಎಲ್ಲರ ಮನಸ್ಸನ್ನು ಗೆಲ್ಲುವ ಈತನು ತನ್ನ ವಿರುದ್ಧ ತಿರುಗಿಬಿದ್ದವರಿಗೆ ಅವರ ಸೊಕ್ಕನ್ನು ಮುರಿದು ಮರಳಿ ಬಾರದ ಲೋಕಕ್ಕೆ ಕಳುಹಿಸಬಹುದಾದಂತಹ ವೀರನೂ ಆಗಿದ್ದಾನೆ. ಅಂತಹ ವೃದ್ಧ ಮಹಾಮಂತ್ರಿಯಾದ ಜಾಂಬವನು ಶ್ರೀರಾಮನ ಮುಂದೆ ಏನು ಮಾಡಬೇಕು ಎಂದು ತಿಳಿಯುವುದಕ್ಕಾಗಿ ನಿಂತಿದ್ದಾನೆ ಎನ್ನುವಲ್ಲಿ ಶ್ರೀರಾಮ ಸೇನೆಯು ವೀರಾದಿ ವೀರರನ್ನು, ಶೂರರನ್ನು, ಕರುಣಾಳುಗಳನ್ನು, ಸಮಚಿತ್ತವುಳ್ಳವರನ್ನು, ಯುವಕರನ್ನು, ಹಿರಿಯರನ್ನು ಹೊಂದಿದೆ. ಹೀಗೆ ಎಲ್ಲ ರೀತಿಯಿಂದಲೂ ಸಮತೋಲನದಿಂದ ಕೂಡಿದ್ದಾಗಿದೆ ಎಂದು ಕವಿಯು ತನ್ನ ಕಾವ್ಯದ ಮೂಲಕ ತೋರಿಸಿ ನಮ್ಮಲ್ಲಿ ಸುಗ್ರೀವನ ಅರಸುತನದ ಕುರಿತಾಗಿ ಸದಭಿಪ್ರಾಯವನ್ನು ಮೂಡಿಸುತ್ತಾನೆ.

ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ 65ನೇ ಹೆಜ್ಜೆ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಮೇಧ ಅಶೋಕ್, ವ್ಯಾಖ್ಯಾನಕಾರರು ರಾಮಕೃಷ್ಣ ಭಟ್ ಉಜಿರೆ. ನಿರ್ಮಾಣ ಸಹಾಯ ಚೈತನ್ಯ ಪ್ರಶಾಂತ್. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.

ಆಕಾಶವಾಣಿ ಮಂಗಳೂರು, ಸಮಯ 8:16:45. ಈಗ ಎಸ್ ಜಾನಕಿ ಅವರು ಹಾಡಿರುವ ಕೆಲವು ಚಿತ್ರಗೀತೆಗಳು. ಮೊದಲಿಗೆ ಆಕಾಶವಾಣಿ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಡಿರುವ ಗೀತೆ. ವಿಜಯ ನರಸಿಂಹ ಅವರ ರಚನೆ ಇದು. ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

ಕೆಜಿ ಯೇಸುದಾಸ್ ಅವರೊಂದಿಗೆ ಜಾನಕಿ ಹಾಡಿರುವ ಗೀತೆ ಚಿತ್ರ ಆನಂದ ಭಾಷ್ಪ. ಆರ್ ಎನ್ ಜೆ ಗೋಪಾಲ್ ಅವರ ರಚನೆಗೆ ಸಂಗೀತ ಸಂಯೋಜನೆ ಜಿ ಕೆ ವೆಂಕಟೇಶ್.

ಶ್ರೋತೃಗಳು, ಇಂದು ರಾತ್ರಿ 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ರಾಷ್ಟೀಯ ನಾಟಕ ಮೂಡಿಬರಲಿದೆ. 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಕುಮಾರ್ ಮಾರ್ದೂರ್ ಅವರ ಗಾಯನ ಮೂಡಿಬರಲಿದೆ. ಆಕಾಶವಾಣಿ ಮಂಗಳೂರು, ಸಮಯ 8:45 ಆಗಲಿದೆ. ಇನ್ನು ಮುಂದೆ ಹಿಂದಿಯಲ್ಲಿ, ಆ ಬಳಿಕ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: अब तक आप सुन रहे थे राग बागेश्वरी। इसी के साथ आज की रविवासरीय अखिल भारतीय संगीत सभा संपन्न होती है, जिसमें आप सुन रहे थे श्री कुमार मरडूर का गायन। आपके साथ तबले पर पंडित सातलिंगप्पा देसाई कल्लूर और हारमोनियम पर श्री पंचाक्षरी हिरेमठ साथ दे रहे थे।
1: That was Rag Bageshri. With that, we come to the end of tonight's Ravivasariya Akhila Bharatiya Sangeet Sabha, in which you were listening to a vocal recital by Shri Kumar Maradur. He was accompanied on the tabla by Pandit Satlingappa Desai Kallur and on the harmonium by Shri Panchakshari Hiremath.
0: यह कार्यक्रम आकाशवाणी के धारवाड़ केंद्र में रिकॉर्ड किया गया और आकाशवाणी के दिल्ली केंद्र से प्रसारित किया गया।
1: This program was earlier recorded at Akashvani Dharwad and relayed from Akashvani Delhi.
2: ಇದುವರೆಗೆ ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಕುಮಾರ್ ಮರಡೂರ್ ಅವರ ಗಾಯನ ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಶ್ರೋತೃಗಳೇ, ಈಗ ನಾಳೆ ನಮ್ಮ ನಿಲಯದಿಂದ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ. ಮುಂಜಾನೆ 5:55 ಪ್ರಸಾರ ಆರಂಭ, 6:10 ವಂದನ, 6:30 ಆಯಿಷಾ ಪಿರ್ಲಾ ಅವರಿಂದ ಚಿಂತನ, 6:40 ಕೆಳದಿ ಶಿವಪ್ಪ ನಾಯಕ ಯುಎಎಚ್ಎಸ್ ನೇಗಿಲ ಮೇಳಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾ

ದೇವಿಕ್ ಟಿ ಶೆಟ್ಟಿ. ರೈತರಿಗೆ ಸಲಹೆ 6:50, 7:15 ಭಾವಗೀತೆಗಳು, 7:45 ರಾಗರಂಜನಿ, 8:30 ಚಿತ್ರಗೀತೆಗಳು, 9:00 ಸುಗಮ ಸಂಗೀತ, 9:20 ಹಿಂದಿ ಚಿತ್ರಗೀತೆಗಳು, 10:00 CITNCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಗಲಿದೆ. 10:30 ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ SMS ಮೆಲೋಡೀಸ್. 11:00 ವನಿತಾವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ ಮತ್ತು ಸಾಕ್ಷರತೆ ಈ ಕುರಿತು ಡಾಕ್ಟರ್ ಗೀತಾ ಎಜೆ ಅವರಿಂದ ಭಾಷಣ ಕೇಳಬಹುದು. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪದ್ಮನಾರಾಯಣ ಸ್ವಾಮಿ ಅವರಿಂದ ಹಾಡುಗಾರಿಕೆ ಮೂಡಿಬರಲಿದೆ. ಮಧ್ಯಾಹ್ನ 12:05 ವನಿತಾ ವಿಹಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ, 12:35 ಆರೋಗ್ಯ ಸಂಚಿಕೆ, ದತ್ತಕ್ರಿಯಾ ಯೋಗ ಈ ಕುರಿತು ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಎನ್ ಕೇಶವಮೂರ್ತಿ. ರಾಜ್ಯವ್ಯಾಪಿ ಪ್ರಸಾರದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ ಮೂಡಿಬರಲಿದೆ. 1:20 ಸ್ವರಮಾಧುರ್ಯ ಮಥುರಾ ದೀಕ್ಷಿತ್ ಅವರು ಹಾಡಿರುವ ಕೀರ್ತನೆಗಳು, 1:30 ನನ್ನ ರಾಗತಾನ ಪಲ್ಲವಿ ಸರಣಿ ಕಾರ್ಯಕ್ರಮದ 25ನೇ ಸಂಚಿಕೆ. ಕೇಳುಗರೇ ಪ್ರಸ್ತುತಪಡಿಸುವ ಅಚ್ಚುಮೆಚ್ಚಿನ ಹಾಡುಗಳ ಕಾರ್ಯಕ್ರಮದಲ್ಲಿ ನಾಳೆಯ ಪ್ರಸ್ತುತಿ ಶ್ಯಾಮಲಾದೇವಿ ಕೆ ಮಿಜಾರು. 2:15 ಹಿಂದಿ ಚಿತ್ರಗೀತೆಗಳು, 2:40 ಕನ್ನಡ ಚಿತ್ರಗೀತೆಗಳು. ನಾಳಿನ ಸಾಯಂಕಾಲದ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು, 5:30 ಹಿಂದಿ ಪಾಠ, ಗುರುಗಳು ಡಾಕ್ಟರ್ ನಯನ ಚೋಲ್ಬೇಕರ್, ವಿದ್ಯಾರ್ಥಿಗಳು ಪಂಚಮಿ ಪೈ ಮತ್ತು ಶಿರಾಲಿ ಶೆಟ್ಟಿ. 5:45 ಹಿಂದಿ ಚಿತ್ರಗೀತೆಗಳು, 6:10 ಭಕ್ತಿಗೀತೆಗಳು, 6:50 ಕೃಷಿರಂಗ, ಶಿವಪ್ರಸಾದ್ ಹೊಸಮನಿ ಅವರೊಂದಿಗೆ ನಡೆಸಿದ ಸಮಗ್ರ ಕೃಷಿ ಅನುಭವದ ಕುರಿತಾದ ಸಂದರ್ಶನದ ಮೊದಲ ಭಾಗ, ಸಂದರ್ಶಕರು ರಜನಿ ಭಟ್. ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, 8:00 ಯುವವಾಣಿ, ಗೌತಮ್ ಪಿಜಿ ಭಟ್ ಅವರಿಂದ ವಯಲಿನ್ ವಾದನ, ಪಕ್ಕವಾದ್ಯದಲ್ಲಿ ಮೃದಂಗ ಧೀಮಂತ್ ಭಟ್, ತಬಲಾ ಅಮೃತ್ ನಾಯಕ್ ಬಿ. ಆ ಬಳಿಕ ಸುಷ್ಮಿತಾ ಅವರಿಂದ ದೇವರ ನಾಮಗಳು, ಪಕ್ಕವಾದ್ಯದಲ್ಲಿ ವಯಲಿನ್ ಪ್ರಣೀತ್ ಬಿ, ಮೃದಂಗ ಬಿಎಸ್ ಕಿಶನ್. ಆ ಬಳಿಕ ಅಮೃತಲಕ್ಷ್ಮಿ ಬಿ ಅವರಿಂದ ಭಾಷಣ, ಗೊಂದಲದಿಂದ ಗುರಿಯವರೆಗೆ ಯುವ ಮನಸ್ಸಿನ ಪಯಣ. 8:30 ತುಳು ಕಾರ್ಯಕ್ರಮ, ತುಳುವೇರು ನಂಬುನ ಪೊಣ್ಣು ವರುತ್ತ ಶಕ್ತಿಲು, ಈ ವಿಷಯದ ಕುರಿತು ಡಾಕ್ಟರ್ ಸಾಯಿಗೀತಾ ಅವರಿಂದ ಭಾಷಣ ಮೂಡಿಬರಲಿದೆ. 9:30 ಚಿತ್ರಗೀತೆಗಳು, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಮೈಸೂರು ಟಿ ಚೌಡಯ್ಯ ಅವರ ಪಿಟೀಲು ವಾದನ, 10:30 ಚಿತ್ರಗೀತೆಗಳು, ಇವು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು, ಸಮಯ 11:05 ಆಗಲಿದೆ. ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.